ಆಕಾಶವಾಣಿ ಚಿತ್ರದುರ್ಗ. ನಮ್ಮೆಲ್ಲ ಕೇಳುಗರಿಗೆ ದುರ್ಗೋದಯ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತಿದ್ದೇವೆ. ಇಂದು

ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಆಷಾಢ ಮಾಸದ 6ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 27ನೇ ತಾರೀಕು ಶನಿವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮುಂಜಾನೆಯ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಸವಾಲುಗಳು ಒಬ್ಬನಲ್ಲಿರುವ ಉತ್ಕೃಷ್ಟವಾದ ಶಕ್ತಿಯನ್ನು ಹೊರತಂದು ಸಾಧಿಸಿ ತೋರಿಸುವ ಅವಕಾಶಗಳನ್ನು ತಮ್ಮೊಂದಿಗೆ ತರುತ್ತವೆ. ಇದು ಇಂದಿನ ನುಡಿಕಿರಣ. ಹಾಗೆ ಕೇಳಿದ್ರೆ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದಕ್ಕೆ ಇದೀಗ ಸ್ಟುಡಿಯೋದಲ್ಲಿರೋದು ನಾನು, ವಿಜಯಕಲಾ ಜಗ್ಲೂರ್, ನಿಮ್ಮೂರಿನ ಗೆಳತಿ.

ಆಕಾಶವಾಣಿ ಚಿತ್ರದುರ್ಗ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಎನ್ ಪ್ರಕಾಶ್ ಅವರಿಂದ, 6:35 ದೇಶಭಕ್ತಿಗೀತೆಯೊಂದನ್ನು ಕೇಳುತ್ತೀರಿ ನಮ್ಮ ನಿಲಯದಿಂದ, 6:40 ರೈತರಿಗೆ ಸಲಹೆ, 6:45 ಭಾವಗೀತೆಯೊಂದು ಮೂಡಿಬರಲಿದೆ, 6:50 ಆರೋಗ್ಯ ಬಿಂದು ಕಾರ್ಯಕ್ರಮದಲ್ಲಿ ಸೊಂಟ ನೋವಿಗೆ ಯೋಗ ಚಿಕಿತ್ಸಾ ಕ್ರಮಗಳು ವಿಷಯವಾಗಿ ಡಾಕ್ಟರ್ ನಾಗರತ್ನ ಅವರು ಮಾಹಿತಿ ನೀಡಲಿದ್ದಾರೆ. 7:00 ದಿನಚರಿ, 7:15 ಭಾವತರಂಗದಲ್ಲಿ ಭಾವಗೀತೆಗಳನ್ನು ಕೇಳ್ತೀರಿ, 7:30 ಸೇವಾ ಮಾಹಿತಿ, 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬೊಮ್ಮಣ್ಣ ಅವರು ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಚಿತ್ರಗೀತೆಗಳು, 8:30 ಬಾನುಲಿ ನೆನಪಿನಂಗಳ. ಆಕಾಶವಾಣಿಗೆ 90 ಪೂರೈಸುತ್ತಿರುವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. 9:05 ನಲ್ನುಡಿ ಬದುಕಿಗೊಂದು ಹಿತ ನೋಡಿ ಹಾಮ ನಾಯಕ್ ಅವರಿಂದ. 9:10 ಕಾರ್ಯಕ್ರಮ ಕಾಮನ ಬಿಲ್ಲು. 9:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. 10:00 ಸಾಧಕರ ಪರಿಚಯಾತ್ಮಕ ಸರಣಿ, ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಸುಗಮ ಸಂಗೀತದಲ್ಲಿ ಸಕ್ರಿಯರಾಗಿ ಮ್ಯಾಂಡೋಲಿನ್ ವಾದಕ ಹಾಗೂ ಸಂಗೀತ ಸಂಯೋಜಕರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ

0: ಬಳಲುವೆ. 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ, ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಸುಗಮ ಸಂಗೀತದಲ್ಲಿ ಸಕ್ರಿಯರಾಗಿ ಮ್ಯಾಂಡೋಲಿನ್ ವಾದಕ ಹಾಗೂ ಸಂಗೀತ ಸಂಯೋಜಕರು, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು NS ಪ್ರಸಾದ್ ಅವರು, ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವ ಇವರೊಂದಿಗೆ ಮಾತುಕತೆ ಮೂಡಿಬರಲಿದೆ. 11 ಗಂಟೆಗೆ ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮ, 11:30ಕ್ಕೆ ಮಾಹಿತಿ ಕಣಜ, ಕ್ರೀಡೆಗಳ ಪರಿಚಯ ಪ್ರಸಾರವಾಗಲಿದೆ. ಇವಿಷ್ಟು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳಾದರೆ, ಇನ್ನು 12:05ಕ್ಕೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ವನಿತಾ ವಿಹಾರ, ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೀಲು ನೋವಿನ ಕಾರಣಗಳು ಮತ್ತು ಕೀಲು ಮರುಜೋಡಣೆ ಚಿಕಿತ್ಸೆಯ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮ ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ, ಭಾಗವಹಿಸುತ್ತಾರೆ ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20ಕ್ಕೆ ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕರುಣಾಳಭ ಬೆಳಕೆ ಕಥಾನಕಗಳನ್ನು ಒಳಗೊಂಡ ಸರಣಿ ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಆರೋಗ್ಯ ಬಿಂದು ಕಾರ್ಯಕ್ರಮ ಮರುಪ್ರಸಾರವಾಗಲಿದೆ. 2:40ಕ್ಕೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00-5:00ವರೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ 5 ಗಂಟೆಗೆ ಮೂಡಿಬರಲಿದೆ. 5:30ಕ್ಕೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ. 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದ ಕೇಳ್ತೀರಿ. ಚಳ್ಳಕೆರೆ ತಾಲೂಕು ಕೆರೆಕೆರೆ ಗ್ರಾಮದ ಆದ್ಯಪ್ಪ ಮತ್ತು ತಂಡದವರಿಂದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35ಕ್ಕೆ ಸೇವಾ ಮಾಹಿತಿ ನಮ್ಮ ನಿಲಯದಿಂದ. ಕಿಸಾನ್ ವಾಣಿ ಕೃಷಿ ರಂಗ ಸಂಜೆ 6:51ಕ್ಕೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಮಾಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಮರುಳ ಸಿದ್ದೇಶ್. 7:45ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 8 ಗಂಟೆಗೆ ಚಿತ್ರಗೀತೆಗಳು. 8:45ಕ್ಕೆ ವಚನಗಳು ಬಿತ್ತರಗೊಳ್ಳಲಿವೆ. 9:15ಕ್ಕೆ ಭಾವಗೀತೆಗಳನ್ನು ಕೇಳ್ತೀರಿ. 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ. ಯುವಜನತೆ ಮತ್ತು ಆನ್ಲೈನ್ ವಂಚನೆ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿ ಆರ್ ಅವರೊಂದಿಗೆ ಸಂದರ್ಶನ ಮಾಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 10:00-11:00ವರೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೆಹಲಿಯ ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರ್ ವಾದನ ಆಲಿಸುವಿರಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ, ನೀವು ಟ್ಯೂನ್ ಮಾಡಿದ್ದೀರಿ 102.6 ಮೆಗಾಹರ್ಟ್ಸ್ಗಳು. ಸಮಯ ಆಗ್ತಾ ಇದೆ ಸ್ಟುಡಿಯೋದಲ್ಲಿ 6:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: The news read by Ashish Abraham. Prime Minister Narendra Modi will embark on a 3-day state visit to Seychelles this morning to attend the Golden Jubilee celebrations of the National Day of Seychelles as the guest of honor. PM last visited Seychelles in 2015. External Affairs Ministry said in a statement that a contingent of the Indian Defence Forces along with 2 Indian Navy ships will participate in the celebrations. During the visit, Prime Minister will hold talks with President of Seychelles, Dr. Patrick Hermini, and review the full spectrum of bilateral cooperation and exchange views on regional and international issues of mutual interest. Union Home Minister Amit Shah will launch the country's first cooperation-based taxi service, Bharat Taxi, in Gujarat today. Bharat Taxi is a digital mobility platform based on the principles of cooperation, which gives shape to the concept of Sarthi Hi Malik. Under this model, taxi drivers are not merely service providers, but are also participants and owners of the platform, enabling them to receive the benefits of economic empowerment, social security and ownership. Commerce and Industry Minister Piyush Goyal said that India-UK ties are moving towards a defining milestone along with defining milestone with the India-US

ನಿರ್ಧಾರ ಮಾಡ್ತಾನೆ. ಒಂದು ಸಣ್ಣ ಸೊಳ್ಳೆಯ ಗಾತ್ರವನ್ನು ಆಧರಿಸಿ ಅವನು ದ್ವಾರದ ಮೂಲಕ ಒಳಗೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅಲ್ಲಿ ಲಂಕೆಯ ರಕ್ಷಕಿಯಾದಂತಹ ಲಂಕಿಣಿ ಅವನನ್ನು ತಡೀತಾಳೆ. ಅವಳು ವಿಕಟವಾಗಿ ನಗ್ತಾ, ಎಲೈ ಪ್ರಾಣಿಯೇ, ನೀನು ಯಾರು ನನ್ನನ್ನು ವಂಚಿಸಿ ಲಂಕೆಯೊಳಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ ಅಂತ ಹೇಳಿ ಅವಳು ಕೇಳ್ತಾಳೆ. ದ್ವಾರಪಾಲಕಿ, ನಾನು ಇಲ್ಲಿ, ನಿನಗೆ ಗೊತ್ತಿಲ್ವಾ ಹೇಗೆ ನನ್ನನ್ನು ನೋಡಿಯೋ ಒಳಗಡೆ ಹೋಗ್ತಾ ಇದೆಯಾ ಅಂತ ಕೇಳ್ತಾಳೆ. ನನ್ನನ್ನು ಮೀರಿ ಇಲ್ಲಿ ಯಾರಿಗೂ ಕೂಡ ಪ್ರವೇಶ ಇರಲ್ಲ. ನೀನು ಕಳ್ಳನಂತೆ ಹೊಂಚು ಹಾಕ್ತಾ ಇದ್ದೀಯಾ. ನಿನ್ನನ್ನು ಈಗಲೇ ಸಂಹರಿಸಿ ತಿಂದು ಹಾಕ್ತೇನೆ, ಭಕ್ಷಿಸುತ್ತೇನೆ ಅಂತ ಹೇಳಿ ಜೋರಾಗಿ ಗರ್ಜನೆಯನ್ನು ಮಾಡ್ತಾಳೆ. ಅವಳ ಮಾತುಗಳಲ್ಲಿ ಅಧರ್ಮದ ಲಂಕೆಯನ್ನು ಕಾಯುವಂತಹ ಅಹಂಕಾರ ಕೂಡ ಇರುತ್ತೆ. ನಾನು ಬಲಿಷ್ಠೆ ಅನ್ನುವಂತಹ ಒಂದಷ್ಟು ಮದ ಕೂಡ ಇರುತ್ತೆ. ಇರಲಿ, ಮದ ಆ ಹನುಮಂತ ಏನು ಮಾಡ್ತಾನೆ ಮುಂದೆ ಅನ್ನುವಂಥದ್ದನ್ನು ಹೇಳ್ತೀನಿ. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಗದುಗಿನ ವೀರನಾರಾಯಣ ಅವರ ರಚನೆಯ ಈ ಕೀರ್ತನೆಯನ್ನು ಕೇಳಿಬರೋಣ.

ಹಾಗೆ ಕೇಳಿದ್ರೆ ರಾಮಚರಿತ ಮಾನಸ ಕಥೆಯನ್ನು ಹೇಳ್ತಾ ಇದ್ದೆ ನಾನು. ಹನುಮಂತ ಲಂಕೆಗೆ ಹೋಗಿದ್ದಾನೆ, ಅಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು. ಹನುಮಂತ ಶಾಂತವಾಗಿಯೇ ಇರ್ತಾನೆ, ತನ್ನ ಕಾರ್ಯಕ್ಕೆ ಅಡ್ಡಿಯಾದವರನ್ನು ಮಾತ್ರ ಸುಮ್ಮನೆ ಬಿಡೋನಲ್ಲ. ಅವಳೊಬ್ಬ ಸ್ತ್ರೀ ಅನ್ನುವ ಕಾರಣಕ್ಕೆ ಹನುಮಂತ ಸಂಪೂರ್ಣ ಬಲವನ್ನು ಬಳಸಲಿಲ್ಲ. ಕೇವಲ ತನ್ನ ಎಡಗೈ ಮುಷ್ಟಿಯಿಂದ ಅವಳಿಗೆ ಒಂದು ಸಣ್ಣ ಏಟನ್ನು ಕೊಡ್ತಾನೆ. ಆ ವಜ್ರ ಸಮಾನವಾದಂತಹ ಏಟಿನ ತೀವ್ರತೆಗೆ ಲಂಕಿಣಿಯು ರಕ್ತವನ್ನು ಕಾರುತ್ತಾ ಮೂರ್ಛೆ ಹೋಗಿ ಕೆಳಗೆ ಬಿದ್ದುಬಿಡ್ತಾಳೆ. ಕ್ಷಣಾರ್ಧದಲ್ಲಿ ಅವಳ ಅಹಂಕಾರವೆಲ್ಲ ಮಣ್ಣು ಪಾಲಾಗೋಗುತ್ತೆ. ಸ್ವಲ್ಪ ಸಮಯದ ನಂತರ ಪ್ರಜ್ಞೆ ಮರಳಿದಾಗ ಅವಳ ಅಂತರಂಗದಲ್ಲಿ ಮಹತ್ತರವಾದಂತಹ ಬದಲಾವಣೆಯಾಗಿರುತ್ತೆ. ಹನುಮಂತನ ದೈವಿಕ ಸ್ಪರ್ಶದಿಂದ ಅವಳೊಳಗಿನ ತಾಮಸ ಗುಣಗಳು ಅಳಿಸಿ ಹೋಗಿರ್ತವೆ. ಅವಳಿಗೆ ಸತ್ಯದ ದರ್ಶನವಾಗುತ್ತೆ. ಅವಳು ವಿನಯದಿಂದ ಕೈಮುಗಿದು ಹನುಮಂತನಿಗೆ ಹೇಳ್ತಾಳೆ, ಎಲೈ ಮಹಾನುಭಾವನೆ ಕೇಳು, ಸ್ವರ್ಗದ ಸುಖ ಮತ್ತು ಮೋಕ್ಷದ ಸುಖಗಳನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲಿಟ್ಟು ಇನ್ನೊಂದು ತಟ್ಟೆಯಲ್ಲಿ ಕೇವಲ ಒಂದು ಕ್ಷಣದ ಸತ್ಸಂಗದಿಂದ ಸಿಗುವ ಸುಖವನ್ನು ಇಟ್ಟರೆ ಆ ಸತ್ಸಂಗದ ಸುಖವೇ ಮಿಗಿಲಾದದ್ದು, ಮಿಕ್ಕೆಲ್ಲ ಸುಖಗಳು ಇದಕ್ಕೆ ಸಾಟಿ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಲಂಕಿಣಿ ಮತ್ತೆ ಹೇಳ್ತಾಳೆ, ಬ್ರಹ್ಮದೇವ ಈ ಹಿಂದೆ ಲಂಕೆಯನ್ನು ತೊರೆಯುವಾಗ ನನಗೆ ಒಂದು ಗುಟ್ಟನ್ನು ಹೇಳಿರ್ತಾನೆ, ಯಾವಾಗ ಒಬ್ಬ ವಾನರನ ಏಟಿನಿಂದ ನೀನು ನೆಲಕ್ಕೆ ಬೀಳ್ತೀಯೋ ಆ ಕ್ಷಣದಿಂದ ರಾಕ್ಷಸ ಕುಲದ ನಾಶ ಹತ್ತಿರವಿದೆ ಅಂತ ಹೇಳಿ ತಿಳ್ಕೊ ಅಂತ ಹೇಳಿರ್ತಾನೆ. ಇಂದು ನಿನ್ನ ದರ್ಶನದಿಂದ ನನ್ನ ಪಾಪಗಳೆಲ್ಲ ಪರಿಹಾರವಾಗಿವೆ ಅನ್ನುವಂಥದ್ದನ್ನು ಹೇಳ್ತಾಳೆ. ಹೀಗೆ ಅಲ್ಲಿವರೆಗೂ ಅಧರ್ಮವನ್ನು ರಕ್ಷಿಸ್ತಾ ಇದ್ದಂತಹ ಲಂಕಿಣಿ ಹನುಮಂತನ ಸಜ್ಜನನ ಸಂಪರ್ಕಕ್ಕೆ ಬಂದ ತಕ್ಷಣ ಜ್ಞಾನಿಯಾಗಿ ಬದಲಾಗ್ತಾಳೆ. ಹನುಮಂತ ಅವಳನ್ನು ಕೊಲ್ಲಲಿಲ್ಲ, ಬದಲಾಗಿ ದಂಡನೆಯ ಮೂಲಕ ಅವಳ ಕಣ್ಣನ್ನು ತೆರೆಸಿ ಸನ್ಮಾರ್ಗಕ್ಕೆ ದಾರಿ ಮಾಡಿಕೊಡ್ತಾನೆ. ಇದುವೇ ಆ ಸತ್ಸಂಗದ ಒಂದು ಶಕ್ತಿ. ಒಬ್ಬ ಸಜ್ಜನನ ಭೇಟಿ ಎಂಥ ಕ್ರೂರ ಮನಸ್ಸನ್ನು ಕೂಡ ಕ್ಷಣಾರ್ಧದಲ್ಲಿ ಪರಿವರ್ತನೆ ಮಾಡುತ್ತೆ ಅನ್ನೋದಕ್ಕೆ ಈ ಪ್ರಸಂಗ ಸಾಕ್ಷಿಯಾಗತ್ತೆ ಅನ್ನುವಂಥದ್ದು. ಇನ್ನು ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ನಿಡುಗುರ್ಕಿ ಜೀವುಬಾಯಿ ಅವರ ರಚನೆಯ ಈ ಕೀರ್ತನೆಯನ್ನು ರಮೇಶ್ ಚಂದ್ರ ಅವರ ಸ್ವರದಲ್ಲಿ

ರಾಮಚರಿತ ಮಾನಸದ ಏನು ಲಂಕಿಣಿಯ ಕಥೆಯನ್ನು ನಾನು ಹೇಳಿದೆ. ಈ ಪ್ರಸಂಗ ಹೇಗೆ ಸಾಕ್ಷಿಯಾಗತ್ತೆ ಅನ್ನುವಂಥದ್ದು. ಪ್ರತಿಯೊಂದು ತಪ್ಪಿಗೂ ಕೂಡ ಶಿಕ್ಷೆಯೇ ಪರಿಹಾರ ಅಲ್ಲ. ಕೆಲವೊಮ್ಮೆ ಮಾತಿನಿಂದ ಕೂಡ ನಾವು ಸರಿಪಡಿಸ್ಕೊಳ್ಳಬಹುದಾಗಿರುತ್ತೆ ಅನ್ನುವಂಥದ್ದು. ಜನ್ಮದತ್ತ ಸಂಸ್ಕಾರ, ಬೆಳೆದುವಂಥ ವಾತಾವರಣ ಮುಂತಾದ ಪ್ರಭಾವದಿಂದಾಗಿ, ಕಾರಣಗಳಿಂದಾಗಿ ಕೆಲವರಿಗೆ ಬದುಕಿನಲ್ಲಿ ಸಕಾರಾತ್ಮಕ ಮತ್ತು ಆರೋಗ್ಯಕರ ದೃಷ್ಟಿಕೋನಗಳೇ ಇರೋದಿಲ್ಲ. ಅಂಥವರು ಉತ್ತಮ ವಿಚಾರಗಳನ್ನು ಕೇಳಿದಾಗ, ಸುಸಂಸ್ಕೃತ ನಡವಳಿಕೆಗಳನ್ನು ನೋಡಿದಾಗ ತಿಳಿದುಕೊಂಡಿರುವಂತಹ ಅನೇಕ ಉದಾಹರಣೆಗಳನ್ನು ಕೂಡ ನಾವು ಕಾಣಬಹುದು. ನಮ್ಮ ಕಣ್ಣ ಮುಂದೆ ಇವೆ ಕೂಡ. ನಮ್ಮ ಹಿರಿಯರು ಸಾಮ, ದಾನ, ಭೇದ, ದಂಡ ಅನ್ನುವಂತಹ ನಾಲ್ಕು ರೀತಿಯ ಪರಿಹಾರಗಳನ್ನು ಸೂಚಿಸಿರೋದು ಈ ಕಾರಣದಿಂದಲೇ. ಉಗುರಿನಿಂದ ಹೋಗೋದಕ್ಕೆ ಕೊಡ್ಲಿ ಬಳಸಬಾರ್ದು, ಮಾತುಗಳಿಗೆ ಅವಕಾಶವಿದ್ದಾಗ ಶಿಕ್ಷೆ ಸಲ್ಲದು ಅನ್ನುವ

ಅಂಥದ್ದನ್ನ ನಾವೆಲ್ಲರೂ ಕೂಡ ಪಾಲಿಸೋಣ, ಮರೆಯದಿರೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಥೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ಇನ್ನು ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಮಡಿವಾಳ ಮಾಚಯ್ಯ ಅವರ ರಚನೆಯ ಒಂದು ವಚನವನ್ನು ಕೇಳೋಣ, ಭಾಗ್ಯವೀರಾವ್ ಅವರ ಸ್ವರದಲ್ಲಿ.

0: ಇದುವರೆಗೂ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಸಮಯ ಆಗ್ತಾ ಇದೆ. ಇದೀಗ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.
1: ಚಿಂತನ ಎನ್ ಪ್ರಕಾಶ್ ಅವರಿಂದ.
2: ನಮ್ಮೆಲ್ಲ ವರ್ತನೆ ಅಥವಾ ಸಂಭಾಷಣೆಗಳನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತೇವೆಯಾ? ಖಂಡಿತ ಇಲ್ಲ. ಹಲವು ಹಾವಭಾವಗಳು ಅಥವಾ ಸಂಭಾಷಣೆಗಳು ನಮಗರಿವಿಲ್ಲದಂತೆಯೇ ವ್ಯಕ್ತವಾಗುವುದು ನಮ್ಮೆಲ್ಲರ ಅನುಭವ. ಅವುಗಳಲ್ಲಿ ಕೆಲವು ನಮ್ಮ ಸಹವಾಸಿಗಳಿಗೆ ಅಥವಾ ನಮಗೆ ನೋವುಂಟು ಮಾಡುತ್ತಿರುತ್ತವೆ. ಇವು ಮನಸ್ಸಿನ ಯಾವ ಮೂಲೆಯಲ್ಲಿ ಅವಿತ್ತುಕೊಂಡಿರುತ್ತವೋ ಏನೋ, ಧುತ್ತೆಂದು ಹೊರಬಂದೋ ಅಹಿತಕರ ವಾತಾವರಣಕ್ಕೆ ಕಾರಣವಾಗುತ್ತದೆ. ಇವು ಹೇಗೆಂದರೆ ನಾಟಕದ ಪಾತ್ರಧಾರಿಗಳು ತಮ್ಮ ಸರದಿಗಾಗಿ ನೇಪಥ್ಯದಲ್ಲಿ ಕಾದು ಕುಳಿತವರಂತೆ. ಸಂದರ್ಭಕ್ಕೆ ತಕ್ಕನಾಗಿ ಸಂಬಂಧಪಟ್ಟ ಪಾತ್ರಧಾರಿಗಳು ಸಭಾಂಗಣಕ್ಕೆ ಆಗಮಿಸಿ ತಮ್ಮ ಅಭಿನಯದೊಂದಿಗೆ ಸಂಭಾಷಣೆಯನ್ನು ಹೊರಹಾಕುತ್ತಾರೆ. ಈ ಪ್ರಕ್ರಿಯೆಗಳೆಲ್ಲ ನಿರ್ದೇಶಕರಿಂದ ಪೂರ್ವ ನಿಯೋಜಿತವಾಗಿರುತ್ತದೆ. ಅಂತೆಯೇ ನಮ್ಮ ವರ್ತನೆ ಹಾಗೂ ಅಭ್ಯಾಸಗಳು ಕೂಡ ಇವು ಸುಪ್ತ ಮನಸ್ಸಿನಲ್ಲಿ ಇರುತ್ತವೆ. ಸಂದರ್ಭ ಬಂದಂತೆ ನಮ್ಮ ಮನಸ್ಸಿನ ಪ್ರಜ್ಞಾವಸ್ಥೆಗೆ ಬಂದು ವ್ಯಕ್ತವಾಗುತ್ತವೆ. ಕೆಲವು ವಿಷಯಗಳನ್ನು ಮಾತ್ರ ನಾವು ಆ ಕ್ಷಣದಲ್ಲಿ ವಿಚಾರ ಮಾಡಿ ತೀರ್ಮಾನಿಸುತ್ತೇವೆ. ಕೆಲವನ್ನು ವಿಚಾರ ಮಾಡಲಾಗದೇ ಬಿಡುತ್ತೇವೆ. ಹೆಚ್ಚಿನವು ಯಾಂತ್ರಿಕವೇ. ಈ ಅಭ್ಯಾಸಗಳು ಎಲ್ಲಿಂದ ಬಂದವು, ಹೇಗೆ ರೂಢಿತವಾಯಿತೆಂಬ ಅರಿವು ನಮಗಿರುವುದಿಲ್ಲ. ಹೀಗಾಗಿ ಯಾಂತ್ರಿಕ ವರ್ತನೆಗಳೇ ನಮ್ಮ ಮೇಲೆ ಹತೋಟಿಯನ್ನು ಸಾಧಿಸುತ್ತಿವೆ. ಇವನ್ನು ಆಳವಾಗಿ ನೋಡಿದಾಗ ತಿಳಿಯುವುದೇನೆಂದರೆ ಕೆಲವೊಂದು ಅಭ್ಯಾಸಗಳನ್ನು ಪೋಷಕರ ಶಿಕ್ಷಕರ ಭಯದಿಂದ ಕಲಿತಿರುತ್ತೇವೆ. ಇನ್ನುಳಿದವು ನಮ್ಮ ಮತ್ತಿತರ ಸಹವರ್ತಿಗಳನ್ನು ನೋಡಿ ಅನುಕರಿಸಿರುತ್ತೇವೆ.

0: ಇವುಗಳನ್ನು ವಿವೇಚಿಸುವ ಮುನ್ನವೇ ಇವು ನಮ್ಮದಾಗಿರುತ್ತವೆ. ನಂತರ ಇವೆಲ್ಲವನ್ನೂ ಪದೇ ಪದೇ ಮಾಡಿ ರೂಢಿಗತವಾಗಿರುತ್ತದೆ. ಸುಪ್ತ ಮನಸ್ಸಿನ ಆಳದಲ್ಲಿ ಕುಳಿತು ನಮ್ಮ ಸರದಿ ಬಂದಾಗ ಪ್ರಜಾವಸ್ಥೆಗೆ ಬರುತ್ತವೆ. ಬದಲಾಯಿಸುವ ಮನಸ್ಸಿದ್ದರೂ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಸುಪ್ತ ಮನಸ್ಸಿನಲ್ಲಿರುವ ಈ ವರ್ತನೆಗಳು ಬದಲಾಗುವುದು ಸಾಧ್ಯವಿಲ್ಲವೇ? ಮನಸ್ಸಿದ್ದರೆ ಮಾರ್ಗವಿದೆಯಲ್ಲ. ನಮ್ಮ ಮುಖದ ಪ್ರತಿಬಿಂಬಕ್ಕೆ ಕನ್ನಡಿ ಹೇಗೋ ಹಾಗೆ ಕಾಣದ ಮನಸ್ಸಿಗೊಂದು ಕೈಗನ್ನಡಿ ಇದ್ದರೆ ಒಳ್ಳೆಯದಲ್ಲವೇ? ಕಣ್ಣಿಗೆ ಕಾಣದ ಕೈಗನ್ನಡಿ ಒಂದಿದೆ, ಅದಕ್ಕೆ ಆತ್ಮಾವಲೋಕನ ಅಥವಾ ಸ್ವಚಿಂತನ ಎನ್ನುತ್ತಾರೆ. ಸ್ವಚಿಂತನವೆಂಬ ಕೈಗನ್ನಡಿಯು ಬದಲಾವಣೆಯ ಕೀಲಿ ಕೈಯಂತೆ. ಆದರೆ ಇದಕ್ಕೆ ಮೊದಲು ಅಡ್ಡಿಯಾಗುವುದು ಸಮಯದ ಅಭಾವ ಮತ್ತು ಚಂಚಲ ಮನಸ್ಸು. ಏಕೆಂದರೆ ಮನಸ್ಸಿಗೆ ಬದಲಾವಣೆ ಬೇಕು, ಆದರೆ ಬದಲಾವಣೆಗೆ ಸ್ವಲ್ಪ ಕಷ್ಟಪಡಬೇಕಲ್ಲ. ಆದರೂ ಏಕಾಂತ ಹಾಗೂ ಶಾಂತ ಮನಸ್ಸಿದ್ದರೆ ಸುಲಭ ಸಾಧ್ಯ. ನಿಧಾನಗತಿಯ ದೀರ್ಘ ಉಸಿರಾಟ ಅಥವಾ ನಿಸರ್ಗದ ಪ್ರಶಾಂತ ವಾತಾವರಣ ಅಥವಾ ಅದರ ಚಿತ್ರಣದ ಮೂಲಕ ಮನಸ್ಸು ಶಾಂತವಾಗಬಲ್ಲದು. ಮನಸ್ಸು ಶಾಂತವಾಗಿ ಅಂತರ್ಮುಖಿಯಾದಾಗ ಅನುಚಿತವಾದ ಯಾಂತ್ರಿಕ ಅಭ್ಯಾಸಗಳ ಚಿಂತನೆ ನಡೆಸಬಹುದು. ಅದಕ್ಕೆ ಸಂಬಂಧಿಸಿದ ಹಲವು ಘಟನೆಗಳು ನೆನಪಾಗುತ್ತವೆ. ನಮ್ಮಲ್ಲಿಯೇ ಪ್ರಶ್ನೋತ್ತರಗಳು ನಡೆಯುತ್ತವೆ. ಉತ್ತರ ಸಿಗಲು ಕಾಲಾವಕಾಶ ಬೇಕು. ಆ ಘಟನೆಯ ಬಗ್ಗೆ ಚಿಂತನೆ ನಡೆದಾಗ ಹಲವಾರು ಆಲೋಚನೆಗಳ ಜೊತೆ ಭಾವನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಭಯವೋ ದುಃಖವೋ ಜಿಗುಪ್ಸೆಯೋ ಕೋಪವೋ ಆಗಿರಬಹುದು. ಏಕಿರಬಹುದು? ಅವುಗಳ ಹಿನ್ನೆಲೆ ಏನು? ಹೀಗೆ ಮುಕ್ತ ಮನಸ್ಸಿನಿಂದ ಪುನಃ ಹಳೆಯ ನೆನಪುಗಳ ಬಗ್ಗೆ ಆಳವಾಗಿ ಆಲೋಚಿಸಿದಂತೆ ಸುಪ್ತ ಮನಸ್ಸಿನ ಕೋಟೆಯನ್ನು ಭೇದಿಸುವುದು ಸಾಧ್ಯವಾಗುತ್ತದೆ. ಈ ರೀತಿಯ ಶೋಧನೆಗೆ ಮನಸ್ಸೇ ಒಂದು ರೀತಿ ಪ್ರತಿರೋಧ ಒಡ್ಡುತ್ತದೆ. ಕಾರಣ ಘಟನೆಗಳು ನೆನಪಾಗುತ್ತಿದ್ದಂತೆಯೇ ಮನಸ್ಸಿಗೆ ಅಹಿತವಾಗಿ ಸಹಿಸಲು ಆಗುವುದಿಲ್ಲ, ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ಅಹಿತವಾದ ಭಾವನೆಯನ್ನು ಕೊಂಚ ಸಹಿಸಿ ಮುಂದಾದಾಗ ಹೊಸ ಒಳನೋಟವೊಂದು ಗೋಚರವಾಗುತ್ತದೆ. ನಮ್ಮ ಸುಪ್ತ ಮನಸ್ಸಿನಲ್ಲಿ ಗೋಚರವಾದ ವಿಷಯವು ನಮಗೆ ಹೇಗೆ ಪ್ರತಿಕೂಲವಾಗಿದೆ, ಈಗಿನ ಸಂದರ್ಭಗಳಲ್ಲಿ ಹೇಗೆ ವರ್ತಿಸುತ್ತಿದ್ದೆ ಎನ್ನುವುದು ಗಮನಕ್ಕೆ ಬರುತ್ತದೆ. ನಮ್ಮ ಈ ಅನುಚಿತ ಅಭ್ಯಾಸಗಳು ಸುಪ್ತ ಮನಸ್ಸಿನಲ್ಲಿ ಹೇಗೆ ಬಲವಾಗಿ ಬೇರೂರಿದೆ ಎಂಬ ಅರಿವಾಗುತ್ತದೆ. ಈ ಚಿಂತನ ಮಂಥನಗಳು ನಮ್ಮಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತವೆ. ವರ್ತನೆ ಸರಿಯಾದರೆ ಸಂತೋಷ ಪಡೋಣ. ಬದಲಾದ ಅಭ್ಯಾಸಗಳನ್ನು ನಾವು ವಿಚಾರ ಮಾಡಿ ಒಪ್ಪಿ ಪಾಲಿಸುತ್ತೇವೆ ಮತ್ತು ಬೇಕಾದಲ್ಲಿ ಇದನ್ನು ಸುಲಭವಾಗಿ ಬದಲಾಯಿಸಬಹುದು. ಹೀಗೆ ನಮ್ಮ ವರ್ತನೆಗಳನ್ನು ಹತೋಟಿಗೆ ತರಲು ಆತ್ಮಾವಲೋಕನವು ಒಂದು ಉತ್ತಮ ಉಪಾಯ.
1: ಇದುವರೆಗೂ ಎನ್ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಒಂದು ದೇಶಭಕ್ತಿ ಗೀತೆಯೊಂದನ್ನ ಕೇಳಿ ಬರೋಣ. ರಚನೆ ವಿ ಸಿ ಅವರದ್ದು, ವೃಂದಗಾನದಲ್ಲಿ

0: ಕವಿದರೆಪ್ಪೆಗಳನ್ನು ಚುಚ್ಚಿ ಕಣ್ಣ ತೆರೆಸುತ್ತಿದೆ
1: ಮುಚ್ಚಿ ಕವಿದರೆಪ್ಪೆಗಳನ್ನು ಚುಚ್ಚಿ ಕಣ್ಣ ತೆರೆಸುತ್ತಿದೆ
0: ಕಿಚ್ಚಿ ನುಡಲ ವೀರ್ಯ ಬೆರೆದು ನೆತ್ತ

0: ದೇಶಭಕ್ತಿ ಗೀತೆಯೊಂದನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇದೀಗ ರೈತರಿಗೆ ಸಲಹೆ, ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ರೈತರಿಗೆ ಸಲಹೆ.
2: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡವೇಪ್ಪರ್ ಅಂತ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿಯನ್ನು ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತು ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದರೆ ನಾವು ಸಾಮಾನ್ಯವಾಗಿ ಏನು, ಉದಾಹರಣೆಗೆ ಮಾವನ್ನು ತಗೊಂಡ್ರೆ ಯಾವ ಥರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೀತೀವಲ್ಲ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕು ಅಷ್ಟೇ ನಾವು ನಿರ್ಣಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು, ಮತ್ತು ಸಸ್ಯ ಪ್ರಚೋದ

0: ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತೆ ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತೆ ಬಾಳೆಯಲ್ಲಿ ಮಾಡಬಹುದು, ಮತ್ತೆ ಗೋಡಂಬಿಯಲ್ಲಿ ಮಾಡಬಹುದು. ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನ 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ ಅಂತರದಲ್ಲಿ ಮಾಡಬಹುದು. ಸೀಬೆಯನ್ನ 2 ಮೀಟರ್ ಅಂತರದಲ್ಲಿ ಮಾಡಬಹುದು. ಬಾಳೆಯನ್ನ 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ. ಮತ್ತೆ ಗೋಡಂಬಿಯನ್ನ 3 ಮೀಟರ್ ಅಥವಾ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನ ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದ್ರ ಬೇಸದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ, ಸೀಬೆಯಲ್ಲಾಗಲಿ, ಗೋಡಂಬಿಯಲ್ಲಾಗಲಿ, ಬಾಳೆಯಲ್ಲಾಗಲಿ, ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ, ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ, ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತೆ ಇನ್ನೊಂದಪ್ಪ ಅಂದ್ರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು. ಮತ್ತೆ ರೈತರಿಗೆ ಸಲಹೆಯನ್ನ ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೇಳಬಹುದು. ಹಾಗೆ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ತಪ್ಪದೆ ಕೇಳಿ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಇಂದು ಸಂಜೆ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆ ಎದುರುಗೋದಿಯ ಪ್ರಸಾರದಲ್ಲಿ ಇದೀಗ ಒಂದು ಭಾವಗೀತೆಯೊಂದನ್ನು ಕೇಳಿಬರೋಣ. ರಚನೆ HS ವೆಂಕಟೇಶಮೂರ್ತಿಯವರದು. ಗೀತೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

0: ಆಕಾಶವಾಣಿ ಚಿತ್ರದುರ್ಗ ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳನ್ನು ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಇದೀಗ ಆರೋಗ್ಯ ಬಿಂದು. ಸೊಂಟ ನೋವಿಗೆ ಯೋಗ ಚಿಕಿತ್ಸಾ ಕ್ರಮಗಳು ವಿಷಯವಾಗಿ ಡಾಕ್ಟರ್ ನಾಗರತ್ನ ಅವರು ಮಾಹಿತಿ ನೀಡಲಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪ್ರಕಟಣೆ, ಬಳಿಕ ಆರೋಗ್ಯ ಬಿಂದು ಕಾರ್ಯಕ್ರಮ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಯೋಗ ಅಂದ ತಕ್ಷಣ ಸೊಂಟ ಮುಂದೆ ಬಗ್ಗಿಸ್ತೀವಿ, ಅದಕ್ಕೆ ಮುಂದೆ ಬಗ್ಗಿಸ್ಬಾರ್ದು ಸೊಂಟ ನೋವಿರೋರು, ಅದರಿಂದ ಯೋಗ ಮಾಡಬಾರ್ದು ಅಂತ ಸಾಧಾರಣ ಅಭಿಪ್ರಾಯ ಇರುತ್ತೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದರೆ, ಈಗಿನ ಕಾಲದ ಜೀವನ ಶೈಲಿಯಲ್ಲಿ ಸೊಂಟ ನೋವಿಗೆ ತುಂಬ ಮುಖ್ಯವಾದ ಕಾರಣ ಶರೀರದ ಚಲನವಲನೆಗಳು ಇಲ್ಲದೇ ಇರೋದು ಮತ್ತು ಮಾನಸಿಕ ಒತ್ತಡ. ಈಗಿನ ಕಾಲದಲ್ಲಂತೂ IT ಪ್ರೊಫೆಷನಲ್ಸ್ಗೆ ಸೊಂಟ ನೋವು, ಕತ್ನೋವು ವಿಪರೀತ ಕಾಮನ್ ಆಗಿ ಹೋಗ್ತಾ ಇದೆ. ಅದರಿಂದ ನಾವು ಸಾಧಾರಣವಾಗಿ ಚಿತ್ರಗಳಲ್ಲಿ ನೋಡೋದು ಅಥವಾ ಪ್ರದರ್ಶನಗಳಲ್ಲಿ ನೋಡೋ ಆಸನಗಳಲ್ಲಿ 99 ಆಸನಗಳನ್ನು ನಾವು ಸೊಂಟ ನೋವಿರುವಾಗ ಮಾಡಬಾರ್ದು. ಆದ್ದರಿಂದ ನಾವು ಬೆನ್ನು ಹುರಿ ಒಳಗೆ ಒಂದು ಒತ್ತಡ ಬಂದು ಮಾಂಸಖಂಡಗಳ ಬಿಗಿತ ಇರುತ್ತಲ್ವ, ಅದನ್ನು ಸಡಿಲಗೊಳಿಸೋ ದೃಷ್ಟಿಯಿಂದ ಕೇವಲ ಕೆಲವೇ ಅಭ್ಯಾಸಗಳನ್ನು ಆರಿಸ್ಕೋಬೇಕಾಗತ್ತೆ. ಅದರಲ್ಲಿ ಮುಖ್ಯವಾದ್ದು ಕಾಲನ್ನು ಮಡಿಸಿ ಮಲಗಿ ಮಾಡುವಂತಹ ಅಭ್ಯಾಸ. ಅದರಲ್ಲಿ ಕಾಲನ್ನು ಮಡಿಸಿ ಫೋಲ್ಡೆಡ್ ಲೆಗ್ ಲಂಬಾರ್ ಸ್ಟ್ರೆಚ್ ಅಂತೀವಿ, ಮತ್ತು ಸೇತು ಬಂಧಾಸನ, ಸೊಂಟದ ವ್ಯಾಯಾಮ ಅಥವಾ ಉಸಿರಾಟದ ವ್ಯಾಯಾಮ ಅಂತ ಕರಿತೇವೆ. ತದನಂತರ ಪವನ ಮುಕ್ತಾಸನದೊಳಗೆ ತುಂಬ ಸಹಾಯವಾಗುತ್ತೆ. ಪವನ ಮುಕ್ತಾಸನ ಮಾಡುವಾಗ ಒಂದು ಟ್ರ್ಯಾಕ್ಷನ್ ಕೊಟ್ಟಂಗಾಗತ್ತೆ, ಸೊಂಟದ 2 ಮೂಳೆಗಳಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಅವಾಗ ಡಿಸ್ಕ್ ಪ್ರೊಲ್ಯಾಪ್ಸ್

0: ಹಾಕ್ಸಿರೋರ್ಗೆ ತುಂಬಾ ಉಪಯೋಗ ಆಗುತ್ತೆ. ನಂತರ ಶವಾಸನ ಮಾಡುವಾಗ ಮಲ್ಕೊಂಡ್ ಮಾಡಕ್ ಆಗಲ್ಲ, ಫ್ಲಾಟ್ ಆಗಿ ಮಲ್ಕೊಂಡ್ ಮಾಡಿದ ತಕ್ಷಣ ಸೊಂಟ ನೋವು ಬರುತ್ತೆ. ಅದಕ್ಕೆ ಕಾಲುಗಳೆರಡನ್ನು ಮಡಿಸಿ ಶವಾಸನ. ತದನಂತರ ಪ್ರಾಣಾಯಾಮ ಅತಿ ಮುಖ್ಯ. ಪ್ರಾಣಾಯಾಮದೊಳಗೆ ಸ್ಥೂಲಕಾಯ ಇರೋರು ಎಡಮೂಗಿನ ಹೊಳೆಯ ಉಸಿರಾಟ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಸುಮಾರು 27 ಸುತ್ತು ದಿವಸದಲ್ಲಿ 4 ಸಲ ಮಾಡಬಹುದು. ನಾರ್ಮಲ್ ತೂಕ ಇದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನಿಲೋಮ ವಿಲೋಮ ಪ್ರಾಣಾಯಾಮ 12 ಸುತ್ತು ದಿವಸದಲ್ಲಿ 4 ಬಾರಿ. ಒಂದು ವಾರದೊಳಗೇನೆ ಸೊಂಟದ ಎಷ್ಟೇ ಸಿವಿಯರ್ ಪೇನ್ ಇರೋರು, ಡಿಸ್ಪ್ರೊಲ್ಯಾಪ್ಸ್ ಇರೋರೆಲ್ಲ ಚೆನ್ನಾಗಿರೋದನ್ನ ಗಮನಿಸ್ತೀವಿ. ತದನಂತರ ತುಂಬಾ ಮುಖ್ಯವಾದ್ದು ಅಂತಂದ್ರೆ ವಿಶ್ರಾಂತಿಯುತವಾದಂತಹ ನಾದಾನುಸಂಧಾನ ಅಂತ ಮಾಡಿಸ್ತೀವಿ. ನಾದಾನುಸಂಧಾನದಲ್ಲಿ ಅಕಾರ, ಉಕಾರ, ಮಕಾರ ಈ ತರಂಗಗಳನ್ನ ನಮ್ಮ ಸೊಂಟಕ್ಕೆ ಕಳಿಸ್ಬೇಕು. ನಮ್ಮಲ್ಲಿ ಒಬ್ರು ಪೇಷಂಟ್ ಬಂದಿದ್ರು, ಅವರು ರಾಜಸ್ಥಾನದಿಂದ ಬಂದಿದ್ರು, ವಿಪರೀತ ಡಿಸ್ಪ್ರೊಲ್ಯಾಪ್ಸ್ ಎಲ್ಲ ಆಗಿತ್ತು, ಅಲ್ಲಿ ಬಂದು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋದ್ರು. ಅವ್ರು ಹೇಳ್ತಾರೆ, ನೋಡಿ ಮೇಡಮ್, ಈ ನಡುವೆ ನಾನು ಬ್ಯಾಕ್ ಪೇನ್ಗೆ ಅಂತ ಮಲ್ಕೊಂಡು ಮಾಡಿದಾಗ ನನ್ನ ಮನಸ್ಸನ್ನು ಸಂಪೂರ್ಣ ಒಳ ಹೋಗಿಸ್ಬಿಟ್ಟು ನನ್ನ ಸೊಂಟದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸ್ಬಿಡ್ತೀನಿ. ಅಲ್ಲೇ ಉಸಿರಾಟ ಉಸಿರಾಟ ಮಾಡ್ತಾ ಒಳಗಡೆ ಇರೋ ಟೆನ್ಷನ್ ಎಲ್ಲ ಹಂಗೆ ಸುಮ್ಮನೆ ಮಲ್ಕೊಂಡು ಉಸಿರಿನ ಮೂಲಕನೇ ರಿಲೀಸ್ ಮಾಡಿಬಿಡ್ತೀನಿ. ದೇಹದ ಚಲನೆ ವಲನೆಗಳು ಮಾಡುವಂತಹ ಅಭ್ಯಾಸಗಳು ಬಹಳ ಕಡಿಮೆ ಮಾಡ್ತೀನಿ, ಪರವಾಗಿಲ್ವಾ ಅಂತ ಹೇಳ್ತಾರೆ. ಅದರಿಂದ ನಿಂಗೆ ನೋವೇನಾಗ್ತಾ ಇದೆಯಪ್ಪ ಅಂತ ಕೇಳಿದೆ. ನಾನು ನೋವಂತೂ ಸಂಪೂರ್ಣ ಹೊರಟೋಗುತ್ತೆ, ಆ ಥರ ಒಂಚೂರು ಸ್ಟ್ರೈನ್ ಆದರೂ ಕೂಡ ಮನಸ್ಸನ್ನು ಒಳಹೊಕ್ಕು ಸೊಂಟದ ಒಂದು ಚಿತ್ರಣವನ್ನು ಮಾಡಿಕೊಂಡು ಅಲ್ಲಿ ವಿಶ್ರಾಂತಿ ಕೊಡ್ತೀನಿ, ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಮನೋಬಲದಿಂದ ನಮ್ಮ ಸೊಂಟದ ಡಿಸ್ಪ್ರೊಲ್ಯಾಪ್ಸಿನ ಅಂತಹ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೋದು ನಮ್ಮ ಒಳಹೊಕ್ಕು ಆಂತರಿಕ ಪ್ರಜ್ಞೆಯನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ. ಇದೇ ಯೋಗ ಚಿಕಿತ್ಸೆಯ ಒಂದು ಗೂಢಾರ್ಥ.
1: ಸೊಂಟ ನೋವಿಗೆ ಯೋಗ ಚಿಕಿತ್ಸಾ ಕ್ರಮಗಳು, ಈ ವಿಷಯವಾಗಿ ಡಾಕ್ಟರ್ ನಾಗರತ್ನ ಅವರು ಮಾಹಿತಿ ನೀಡಿದ್ದನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಮತ್ತೆ ಆರೋಗ್ಯ ಬಿಂದು ಕಾರ್ಯಕ್ರಮವನ್ನು ಇಂದು ಮಧ್ಯಾಹ್ನದ ಮಧುಕರಿ ಪ್ರಸಾರದಲ್ಲಿ 1 ಗಂಟೆ 20 ನಿಮಿಷಕ್ಕೆ ಉಲ್ಲಾಸ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಬಹುದು.

ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ ಧಾರವಾಡ ಆಕಾಶವಾಣಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBS VLR @

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
1: ಸಿರಿಗನ್ನಡಂ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ ಮಹತ್ವಾಕಾಂಕ್ಷೆ ಯೋಜನೆ. ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಈಗ ವಾರ್ತೆಗಳ ವಿವರ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಹಾಗೂ ನಾಳೆ ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಜೀವ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 30ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ಭಾರತೀಯ ಭಾಷೆಗಳು ಕೇವಲ ಸಂವಹನದ ಮಾಧ್ಯಮವಲ್ಲ, ಅವು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳಾಗಿವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಶಿಕ್ಷಣ ನೀತಿ 2020 ಕಾರ್ಯನಿರ್ವಹಣೆ ಹಾಗೂ ಭಾರತೀಯ ಜ್ಞಾನ ಪದ್ದತಿಯ ಸಂಯೋಜನೆ ಕುರಿತ ರಾಷ್ಟೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತವು ಜ್ಞಾನ ನಾಗರಿಕತೆಯ ದೇಶವಾಗಿದ್ದು ತನ್ನ ವೈಭವಯುತ ಜ್ಞಾನ ಪರಂಪರೆಯತ್ತ ಮತ್ತೊಮ್ಮೆ ಹೆಜ್ಜೆ ಹಾಕುತ್ತಿದೆ. ಅನೇಕ ಕ್ಷೇತ್ರಗಳಲ್ಲಿ ಭಾರತದ ಕೊಡುಗೆಗಳು ವಿಶ್ವಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದರು. ಈ ಬಾರಿಯ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಯು ಅದ್ದೂರಿ

0: ಸಾಧನೆಯಾಗಿ ಮಾತ್ರವಲ್ಲದೆ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಸಹ ಹೊಸ ಇತಿಹಾಸ ಸೃಷ್ಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಬೆಂಗಳೂರು ನಗರದಲ್ಲಿ ನೂತನವಾಗಿ ಅಭಿವೃದ್ದಿಪಡಿಸಲಾಗಿರುವ ಕೆಂಪೇಗೌಡ ಬಡಾವಣೆಯಲ್ಲಿ 5 ಲಕ್ಷ ಹಾಗೂ ನಗರದ ಇತರೆ ಬಡಾವಣೆಗಳಲ್ಲಿ ಮತ್ತು ರಸ್ತೆ ಬದಿಗಳಲ್ಲಿ 10 ಲಕ್ಷ ಸಸಿಗಳನ್ನು ನೆಡುವುದು ಸೇರಿದಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದೇ ದಿನದಲ್ಲಿ ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಗುರಿ ಹೊಂದಲಾಗಿದೆ. ಕೆಂಪೇಗೌಡರ ಸುಂದರ ಸುಸ್ಥಿರ ಹಾಗೂ ಹಸಿರು ಬೆಂಗಳೂರಿನ ಕನಸನ್ನು ನನಸಾಗಿಸುವ ಮೂಲಕ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಮ್ಮ ಸರ್ಕಾರ ಮುಂದಾಗಿದೆ ಎಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧೆಡೆಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆಗೆ ಸಕಲ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಕೆಂಪೇಗೌಡರ ಜಯಂತಿ ಅಂಗವಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕೆಂಪೇಗೌಡರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಕೆಂಪೇಗೌಡ ಜ್ಯೋತಿ ರಥಯಾತ್ರೆ ಹೊರಡಲು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಆವತಿ ಗ್ರಾಮದಲ್ಲಿ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಮತ್ತು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಲಿದ್ದು, ಜ್ಯೋತಿ ರಥಯಾತ್ರೆಯು ಬೆಂಗಳೂರಿನ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ತಲುಪಲಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬೃಹತ್ ಕೆಂಪೇಗೌಡ ಪ್ರತಿಮೆಗೆ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಲಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಿಸಲಾಗುವುದು. ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಸದಿಂದ ಇಂಧನ ಸ್ಥಾವರವು ಯಶಸ್ವಿ ಪ್ರಾಯೋಗಿಕ ಚಾಲನೆ ಪೂರ್ಣಗೊಳಿಸಿದ್ದು, ಕಸದ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಲು ಸಜ್ಜಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ಗಬ್ಬೂರು ಬಳಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ದೇಶದ ಪ್ರತಿಷ್ಠಿತ ಎನ್ಟಿಪಿಸಿ ಸಂಸ್ಥೆಯ ಅಂಗಸಂಸ್ಥೆಯಾದ ಎನ್ವಿವಿಎನ್ ಸಹಭಾಗಿತ್ವದಲ್ಲಿರುವ ಒಣ ತ್ಯಾಜ್ಯ ಸಂಸ್ಕರಿಸಿ ಇದ್ದಿಲು ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿ ನಂತರ ಅವರು ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದರು. ಕಸ ಮುಕ್ತ ಅವಳಿ ನಗರವಾಗಿಸುವ ನಿಟ್ಟಿನಲ್ಲಿ ಒಣ ತ್ಯಾಜ್ಯದಿಂದ ಇದ್ದಿಲು ಉತ್ಪಾದಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಾಯೋಗಿಕ ಕಾರ್ಯ ಯಶಸ್ವಿಯಾಗಿದೆ. 157 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದ್ದಿಲು ಉತ್ಪಾದಿಸುವ ಕಾರ್ಯ ನಡೆಯುತ್ತಿದೆ. ಪ್ರತಿದಿನ ಸುಮಾರು 200 ಟನ್ ಒಣ ತ್ಯಾಜ್ಯ ಇದ್ದಿಲು ಆಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. 2027 ಜನವರಿಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿದೆ. ರಾಜ್ಯದಲ್ಲಿ ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಮೊದಲ ಘಟಕ ಇದಾಗಲಿದೆ ಎಂದರು. ನಮ್ಮ ಅವಳಿ ನಗರಗಳ ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ಹಸಿರು ಇಂಧನ ಉತ್ಪಾದನೆಗೆ ಮೈಲಿಗಲ್ಲಾಗಿರುವ ಈ ಯೋಜನೆಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಾವೇರಿ ಜಿಲ್ಲೆಯಾದ್ಯಂತ ನಾಳೆಯಿಂದ ಆರಂಭವಾಗಿ July 1ರವರೆಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 0-5 ವರ್ಷದೊಳಗಿನ 151,308 ಮಕ್ಕಳಿಗೆ ಲಸಿಕೆ ನೀಡಲು ಗುರುತಿಸಲಾಗಿದೆ. ಪ್ರತಿಯೊಬ್ಬ ಮಗುವಿಗೆ ಪೋಲಿಯೋ ಲಸಿಕೆ ಹಾಕಲು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಸಕಲ ಸಿದ್ದತೆ ಮಾಡಿಕೊಂಡಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ನಮ್ಮ ಸಿಸ್ಟಮ್ನಲ್ಲಿ ADR ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿಯವರಿಗೆ ಡೈರೆಕ್ಷನ್ಸ್ ಕೊಟ್ಟು DLSA ಮತ್ತು TLSA ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗುತ್ತದೆ.
0: ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ July 11ರಂದು ರಾಷ್ಟೀಯ ಲೋಕ ಅದಾಲತ್ ಜರುಗಲಿದ್ದು, ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಬಹುದು.

0: ಲು ಒಂದು ಸುವರ್ಣಾವಕಾಶವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದ ದೇವೇಂದ್ರಪ್ಪ ಎನ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಕರ್ನಾಟಕ ಸ್ಟೇಟ್ ಅಥಾರಿಟಿ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟು ಡಿಎಲ್ಎಸ್ಎ ಮತ್ತು ಟಿಎಲ್ಎಸ್ಇ ಮೂಲಕ ಪ್ರಕರಣಗಳನ್ನು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್ ಮೂಲಕ ಮುಗಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಉಳಿದಂತಹ ಕೇಸ್ಗಳನ್ನು ಕಾನೂನಿನ ಪ್ರಕ್ರಿಯೆ ಮೂಲಕ ಮುಗಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶ ಸಿಗ್ತದೆ. ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ತೇವೆ. 11/7/20/26 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲಾ ಮೀಟಿಂಗ್ಗಳನ್ನು ಎಂಇಸಿ ಪ್ರಕರಣಗಳಲ್ಲಿ ಎಂಇಸಿ ವಕೀಲರೊಂದಿಗೆ ಮತ್ತು ಇನ್ಶೂರೆನ್ಸ್ ಆಫೀಸರ್ಗಳೊಂದಿಗೆ, ಎಲ್ಐಸಿ ಪ್ರಕರಣಗಳಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ, ನ್ಯಾಯಾಧೀಶರೊಂದಿಗೆ ಸಭೆಗಳನ್ನು ನಡೆಸಿ ಹೆಚ್ಚಿನ ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಚರ್ಚೆಯ ಫಲವಾಗಿ 8,262 ನಮ್ಮ ಜಿಲ್ಲೆಯಲ್ಲಿ ಪೆಂಡಿಂಗ್ ಇರತಕ್ಕಂಥ ಪ್ರಕರಣ ಗುರುತು ಮಾಡಿದ್ದೀವಿ. ಆ ಪೈಕಿ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ಆಕಾಶವಾಣಿಯ ಚಿತ್ರದುರ್ಗ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾದ ಎಂಎಸ್ ಕೆಂಡದಮಠ್ ನಿನ್ನೆ ಚಿತ್ರದುರ್ಗದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. 1979 ಗ್ರಂಥಪಾಲಕರಾಗಿ ಆಕಾಶವಾಣಿ ಕೊಚ್ಚಿನ್ ಕೇಂದ್ರದಲ್ಲಿ ಸೇವೆಯನ್ನು ಪ್ರಾರಂಭಿಸಿ ತದನಂತರ ಬೆಂಗಳೂರು ಹಾಗೂ ಧಾರವಾಡದಲ್ಲಿ ಪ್ರಸಾರ ನಿರ್ವಾಹಕರಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಚಿತ್ರದುರ್ಗ ಮತ್ತು ವಿಜಯಪುರ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿ ಚಿತ್ರದುರ್ಗದಲ್ಲಿ 2015 ನಿವೃತ್ತಿ ಹೊಂದಿದ್ದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಹಾಗೂ ನಾಳೆ ರಾಜ್ಯದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ, ಚಿಂತನೆ ಹಾಗೂ ಜ್ಞಾನ ಪರಂಪರೆಯ ವಾಹಕಗಳು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಇಂದು ರಾಜ್ಯಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಕಸದಿಂದ ಇಂಧನ, ಮಹತ್ವಾಕಾಂಕ್ಷಿ ಯೋಜನೆ ಸಾರ್ವಜನಿಕ ಸೇವೆಗೆ ಮುಕ್ತಗೊಳಿಸಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಧಿಕಾರಿಗಳಿಗೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗುದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:15:20. ಇದೀಗ ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ನಿಸಾರ್ ಅಹಮದ್ ಅವರ ರಚನೆಯ ಈ ಭಾವಗೀತೆಯೊಂದನ್ನು ಹಾಡಿದ್ದಾರೆ ಬಿಕೆ ಸುಮಿತ್ರಾ. ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಕೇಳೋಣ.

0: ಜೊರಕ ಜೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೌರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
4: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಿದೀಗ ಕೇಳೋಣ ಮತ್ತೊಂದು ಭಾವಗೀತೆಯನ್ನ. ರಚನೆ ಬಿಎಂ ಶ್ರೀಕಂಠಯ್ಯ ಅವರದು, ಹಾಡಿದ್ದಾರೆ ಅನಿತಾ ಆನಂದ್.

ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ನೀವು ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ. ಇನ್ನು ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯದಾಗಿ ಕೇಳಿಬರೋಣ ಎಲೆ ಎಲೆ ಮಲ್ಲಿಗೆ ಅನ್ನುವಂತಹ ಈ ಭಾವಗೀತೆಯನ್ನು ರಚನೆ ಮಾಡಿದ್ದಾರೆ ಡಿ ಎಸ್ ಕರ್ಕಿ. ಗೀತೆಯನ್ನು ಹಾಡಿದ್ದಾರೆ ಅನಿತಾ ಆನಂದ್.

ಸುಮಧುರವಾದಂತಹ ಭಾವಗೀತೆಗಳನ್ನು ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈವರೆಗೂ ಕೇಳಿದ್ರಿ. ಈ ಕಾರ್ಯಕ್ರಮ ಪ್ರಸಾರ ಆಗಿದ್ದು ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ. ಆಕಾಶವಾಣಿ ಚಿತ್ರದುರ್ಗ, ನ್ಯೂ ಟ್ಯೂನ್ ಮಾಡಿದ್ದೀರಿ. 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಇದೀಗ ಸಮಯ ಸರಿಯಾಗಿ 7:30. ಸೇವಾ ಮಾಹಿತಿ. ಜೈನ ಸಂಘ ಚಿತ್ರದುರ್ಗ, ರೋಟರಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ದೃಷ್ಟಿತಂಡ, ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ನೆರವಿನಿಂದ ದಿನಾಂಕ 27/6/2026 ಶನಿವಾರದಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆ

0: ಚಿತ್ರದುರ್ಗ. ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 29/6/2026 ಉಚಿತ ಮಹಿಳಾ ಆರೋಗ್ಯ ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿ ಶಿಬಿರವಿದೆ. ಅಸಹಜ ಬಿಳಿಸ್ರಾವ, ಮುಟ್ಟಿನ ಸಮಸ್ಯೆ, ಗರ್ಭಕಂಠದ ಸೋಂಕು ಹಾಗೂ 30 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಪ್ಯಾಪ್ಸ್ಮಿಯರ್ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. 1,500 ರೂಪಾಯಿ ಮೌಲ್ಯದ ಲ್ಯಾಬ್ ಪರೀಕ್ಷೆ ಉಚಿತವಾಗಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380753788.
1: ಕೆಳಗಿದ್ರೆ ಈ ಬೆಳಗ್ಗೆ 8:30 ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ 8:30 ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ. ಹಾಗೆ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಮತ್ತು ಸುಗಮ ಸಂಗೀತದಲ್ಲಿ ಸಕ್ರಿಯರಾಗಿ ಮ್ಯಾಂಡೋಲಿನ್ ವಾದಕ ಹಾಗೂ ಸಂಗೀತ ಸಂಯೋಜಕರೂ ಆದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಎನ್ಎಸ್ ಪ್ರಸಾದ್ ಅವರೊಂದಿಗೆ ಮಾತುಕತೆ ಮೂಡಿಬರಲಿದೆ. ತಪ್ಪದೇ ಕೇಳಿ ಸಾಧಕರ ಪರಿಚಯಾತ್ಮಕ

0: ಧರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೆಳಗ್ರೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಹಾಗೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭಜನೆ ಪದ ಕೇಳ್ತೀರಿ ಚಳ್ಳಕೆರೆ ತಾಲೂಕು ಕೆರೆಕೆರೆ ಗ್ರಾಮದ ಆದೆಪ್ಪ ಮತ್ತು ಸಂಗಡಿಗರಿಂದ. ತಪ್ಪದೆ ಕೇಳಿ 6:15 ಜನಪದ ಸಂಗೀತ ಕಾರ್ಯಕ್ರಮ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳ ಸಿದ್ದೇಶ್. ತಪ್ಪದೆ ಕೇಳಿ ಇಂದು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು

0: ಈ ಬೆಳಗ್ಗೆ 8:30 ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೆ ಕೇಳಿ 8:30. ಹಾಗೆ 10:00 ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆ ಕೂಡ ಪ್ರಸಾರವಾಗುತ್ತೆ. ಇದರಲ್ಲಿ ಇವತ್ತು ಮ್ಯಾಂಡಲಿನ್ ಎನ್ಎಸ್ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 MHz ಮುಂಜಾನೆಯ ದುರ್ಗದೆಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಷೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನೆಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920 ಏರಿಕೆ, ಸುಮಾರು 3,300 ಮಂದಿ ಕಾಯಾಡು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. FIH ಪುರುಷರ ಪ್ರೊಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ವಾರ್ತೆಗಳ ವಿವರ: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಮತ್ತು ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದಿನಿಂದ 29ರವರೆಗೆ ಸೀಷೆಲ್ಸ್ ದೇಶಕ್ಕೆ ಭೇಟಿಯನ್ನು ನೀಡಲಿದ್ದು, ಸೀಷೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗಿಯಾಗಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ

0: ವ್ಯಕ್ತಿಯವರು ಸೆಷಲ್ಸ್ ಅಧ್ಯಕ್ಷರಾದಂತಹ ಡಾಕ್ಟರ್ ಪ್ಯಾಟ್ರಿಕ್ ಹಾರ್ಮನಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದು ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದು ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಲ್ಲಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಮತ್ತು ಮಾಲೀಕರು ಕೂಡ ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಭಾರತ ಮತ್ತು ಯುಕೆ ನಡುವಿನ ವ್ಯಾಪಾರ ಬಾಂಧವ್ಯ ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮೂಲಕ ಒಂದು ಐತಿಹಾಸಿಕ ಮೈಲಿಗತ್ತಿನತ್ತ ಸಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ ಉದ್ಯಮ ನಾಯಕರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹೊಸ ಆರ್ಥಿಕ ಒಪ್ಪಂದ ಪ್ರಗತಿಯ ಹಲವು ಬಾಗಿಲುಗಳನ್ನು ತೆರೆಯಲಿದೆ. ಆದ್ದರಿಂದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಗೊಳಿಸಲು, ನಾವೀನ್ಯತೆಯನ್ನು ಉತ್ತೇಜಿಸಲು ಹಾಗೂ ಉಭಯ ರಾಷ್ಟಗಳ ಪರಸ್ಪರ ಸಮೃದ್ಧಿಗಾಗಿ ಉಭಯ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮತ್ತು ಮಹತ್ವಾಕಾಂಕ್ಷೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ವೆನಿಜುವೆಲಾದಲ್ಲಿ ನಡೆದಂತಹ ಎರಡು ಪ್ರಬಲ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 920 ಏರಿಕೆಯಾಗಿದ್ದು ಸುಮಾರು 3,300 ಜನರು ಗಾಯಗೊಂಡಿದ್ದಾರೆ. ರಾಜಧಾನಿ ಕ್ಯಾರಕಾಸ್ ಮತ್ತು ಹತ್ತಿರದ ಕರಾವಳಿ ನಗರವಾದಂತಹ ಲಾ ಗ್ವೈರಾದಲ್ಲಿ ಕುಸಿದು ಬಿದ್ದಿರುವಂತಹ ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ರಕ್ಷಣಾ ಸಿಬ್ಬಂದಿ ತೀವ್ರ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ. ಮೊದಲು ರಿಕ್ಟರ್ ಮಾಪಕದಲ್ಲಿ 7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಅದರ ಬೆನ್ನಲ್ಲೇ ಸೆಕೆಂಡುಗಳ ಅಂತರದಲ್ಲಿ ಮತ್ತಷ್ಟು ಪ್ರಬಲವಾದಂತಹ 7.5 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಇವೆರಡೂ ಭೂಕಂಪಗಳು ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲೇ ಸಂಭವಿಸಿರುವುದರಿಂದ ವಿನಾಶದ ತೀವ್ರತೆಗೆ ಹೆಚ್ಚಾಗಿದೆ. ಪರಿಸ್ಥಿತಿಯನ್ನು ಎದುರಿಸಲು ದೇಶದ ಹಂಗಾಮಿ ಅಧ್ಯಕ್ಷರಾದಂತಹ ಡೆಲ್ಸಿ ರೋಡ್ರಿಗಸ್ ಅವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಭಾರತ ಸರ್ಕಾರದ ಆಪರೇಷನ್ ಅಮಿಸ್ಟಾಡ್ ಮೂಲಕ ವೆನಿಜುವೆಲಾಗೆ ನೆರವು ನೀಡಲು ಮುಂದಾಗಿದೆ. ಈ ಕಾರ್ಯಾಚರಣೆ ಅಡಿಯಲ್ಲಿ ಭಾರತೀಯ ವಾಯುಸೇನೆಯ 2 ಎಂಸಿಸಿ C-17 ವಿಮಾನಗಳು ಅಗತ್ಯ ಪರಿಹಾರ ಸಾಮಗ್ರಿಗಳ ಜೊತೆಗೆ ನಿನ್ನೆ ವೆನಿಜುವೆಲಾಕ್ಕೆ ಪ್ರಯಾಣ ಬೆಳೆಸಿದವೆ. ಈ ತುರ್ತು ನೆರವು ಕಾರ್ಯಾಚರಣೆಯು ಭಾರತೀಯ ಸೇನೆಯ ತಾತ್ಕಾಲಿಕ ಆಸ್ಪತ್ರೆ ಘಟಕ ಮತ್ತು 2 ಭೇಷ್ ಕ್ಯೂಬ್ಸ್ ಒಳಗೊಂಡಂತೆ 35 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿಗಳು, ಔಷಧಗಳು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಒಳಗೊಂಡಿವೆ. ಕಷ್ಟದ ಸಮಯದಲ್ಲಿ ಭಾರತವು ತೋರಿರುವ ಸಹಾಯ ಹಸ್ತಕ್ಕೆ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹರ್ಮುಜ್ ಜಲಸಂಧಿಯಲ್ಲಿ ಕಂಟೈನರ್ ಹಡಗಿನ ಮೇಲೆ ನಡೆದಂತಹ ಡ್ರೋನ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ನೆಲೆಗಳು ಮತ್ತು ರೆಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿ ನಡೆಸಿದೆ. ಕದನ ವಿರಾಮ ಒಪ್ಪಂದ ಉಲ್ಲಂಘಿಸಿರುವಂತಹ ಇರಾನ್ ಇದರ ಪರಿಣಾಮ ಎದುರಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಈ ಪ್ರತಿದಾಳಿಗೆ ತಕ್ಷಣದ ಮತ್ತು ನಿರ್ಣಾಯಕ ತಿರುಗೇಟು ನೀಡಲಾಗುವುದು ಎಂದು ಇರಾನ್ ಸೇನಾ ವಕ್ತಾರ ಇಬ್ರಾಹಿಂ ಅಲ್ ಫಿಕಾರ್ ಪ್ರತ್ಯುತ್ತರ ನೀಡಿದ್ದಾರೆ. ಇದಕ್ಕೂ ಮುನ್ನ ಒಮಾನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ರಾಷ್ಟೀಯ ಕಡಲ ಸಂಸ್ಥೆ IMO ಈ ಮಾರ್ಗದಲ್ಲಿ ಸಿಲುಕಿರುವ ಹಡಗುಗಳ ಸ್ಥಳಾಂತರ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ದೀರ್ಘಕಾಲೀನ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಅಮೆರಿಕದ ಮಧ್ಯಸ್ಥಿಕೆಯುಳ್ಳಂತಹ ಮಹತ್ವದ ಸಹಮತ ಸೂತ್ರವನ್ನು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪ್ರಕಟಿಸಿದ್ದಾರೆ. ಈ ಪ್ರಸ್ತಾವಿತ ಒಪ್ಪಂದದಡಿಯಲ್ಲಿ ಕದನ ವಿರಾಮ ಜಾರಿಗೆ ಬರಲಿದ್ದು ಇದಕ್ಕಾಗಿ ಹೆಜ್ಬುಲ್ಲಾ ಸಂಘಟನೆಯು ಇಸ್ರೇಲ್ ಮೇಲಿನ ಎಲ್ಲಾ ದಾಳಿಗಳನ್ನು ನಿಲ್ಲಿಸಿ ದಕ್ಷಿಣ ಲೆಬನಾನ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿಯಬೇಕಾಗುತ್ತದೆ. ಈ ಒಪ್ಪಂದ ಆ ಪ್ರದೇಶದಲ್ಲಿ ಸ್ಥಿರತೆಯನ್ನು ಮರುಸ್ಥಾಪಿಸುವ ನಿಟ್ಟಿನಲ್ಲಿ ಮೊದಲ ಹೆಜ್ಜೆ

0: ಆಗಿದೆ ಎಂದು ಮಾರ್ಕೋ ರೂಬಿಯೋ ಬಣ್ಣಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಿಂದ ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಯನ್ನು ತೀವ್ರಗೊಳಿಸಿವೆ. ಗಡಿ ಕಣ್ಗಾವಲು ಬಲಪಡಿಸಲು ಮತ್ತು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ತಡೆಯಲು ಪೊಲೀಸರು ಸಿಐಎಸ್ಎಫ್ ಮತ್ತು ಬಿಎಸ್ಎಫ್ ಪಡೆಗಳ ಜೊತೆಗೆ ಅರ್ನಿಯಾ ಗಡಿ ಪ್ರದೇಶದಲ್ಲಿ ಗಸ್ತು ಕಾರ್ಯ ನಡೆಸಿವೆ. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಮುಂಬರುವ ಯಾತ್ರೆಯ ಸಮಯದಲ್ಲಿ ಯಾತ್ರಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸಿಕೊಳ್ಳಲು ಪೊಲೀಸರು ಮತ್ತು ಸಿಆರ್ಪಿಎಫ್ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಕಟಲ್ ಬಟಾಲ್ ತಹರಾ ಮತ್ತು ಬಜಾಲ್ಟಾ ರೈಲು ನಿಲ್ದಾಣಗಳಲ್ಲಿ ಶೋಧ ಕಾರ್ಯಾಚರಣೆಗಳನ್ನು ನಡೆಸಿವೆ. ಈ ನಡುವೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಮರನಾಥ ಯಾತ್ರಾ ಮಾರ್ಗದ ಸುತ್ತಮುತ್ತ ಮೇಲ್ವಿಚಾರಣೆಗಾಗಿ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಉಪಕ್ರಮ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿವೆ. ಮುಂಬರುವ ಅಮರನಾಥ ಯಾತ್ರೆಗಾಗಿ ವಿಸ್ತೃತ ಭದ್ರತಾ ಗ್ರಿಡ್ನ ಭಾಗವಾಗಿ ಅನಂತನಾಗ್ ಪೊಲೀಸರು ಈ ಉಪಕ್ರಮವನ್ನು ಅನಾವರಣಗೊಳಿಸಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ನೀವು ಕಾರ್ಯಕ್ರಮವನ್ನು ಕೇಳಬಹುದಾಗಿದೆ. ಲಂಡನ್ನಲ್ಲಿ ನಡೆದ ಎಫ್ಐಎಚ್ ಪುರುಷರ ಪ್ರೋ ಲೀಗ್ ಹಾಕಿ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು 7-1 ಗೋಲುಗಳ ಭಾರೀ ಅಂತರದಿಂದ ಮಣಿಸಿದೆ. ಪಂದ್ಯದ ಆರಂಭದಲ್ಲೇ ಪಾಕಿಸ್ತಾನದ ಅಬೂಬಕರ್ ಗೋಲು ಗಳಿಸಿ ಮುನ್ನಡೆ ತಂದುಕೊಟ್ಟರಾದರೂ ನಂತರ ಭಾರತ ಪ್ರಬಲ ಸ್ಪರ್ಧೆ ನೀಡಿ 7 ಆಟಗಾರರು ತಲಾ 1 ಗೋಲನ್ನು ಗಳಿಸಿ ಭಾರೀ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆದ್ದುಕೊಂಡರು. ಭಾರತ ತಂಡ ನಾಳೆ ನಡೆಯಲಿರುವ ತನ್ನ ಮುಂದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಮ್ಯಾಸಚೂಸೆಟ್ಸ್ನಲ್ಲಿ ಬಾಸ್ಟನ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ನಾರ್ವೆ ವಿರುದ್ಧ 4-1 ಗೋಲುಗಳ ಗೆಲುವನ್ನು ದಾಖಲಿಸಿದೆ. ಫ್ರಾನ್ಸ್ ಪರ ಉಸ್ಮಾನೆ ಡೆಂಬೆಲೆ ಪಂದ್ಯದ ಮೊದಲಾರ್ಧದಲ್ಲೇ 3 ಗೋಲುಗಳನ್ನು ಗಳಿಸಿ ತಂಡ ಐ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆಯಲು ನೆರವಾದರು. ಇದೇ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೆನೆಗಲ್ ತಂಡ ಇರಾಕ್ ವಿರುದ್ಧ 5-0 ಗೋಲುಗಳ ಜಯ ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ಕರ್ನಾಟಕ ಭೇಟಿ, ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯುತ್ಸವದಲ್ಲಿ ಭಾಗಿ. ಇಂದಿನಿಂದ ಇದೇ 29ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ಗೆ ಅಧಿಕೃತ ಪ್ರವಾಸ. ವೆನಿಜುವೆಲಾ ಭೀಕರ ಭೂಕಂಪ, ಮೃತರ ಸಂಖ್ಯೆ 920ಕ್ಕೆ ಏರಿಕೆ, ಸುಮಾರು 3,300 ಮಂದಿ ಗಾಯಾಳು. ಇರಾನ್ ಪ್ರಮುಖ ನೆಲೆಗಳ ಮೇಲೆ ಅಮೆರಿಕ ವೈಮಾನಿಕ ದಾಳಿ, ಇರಾನ್ ಡ್ರೋನ್ ದಾಳಿಗೆ ಪ್ರತ್ಯುತ್ತರ. ಎಫ್ಐಎಚ್ ಪುರುಷರ ಪ್ರೊ ಲೀಗ್ ಹಾಕಿ, ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ 7-1 ಅಂತರದ ಭರ್ಜರಿ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ, ನ್ಯೂ ಟ್ಯೂನ್ ಮಾಡಿದ್ದೀರಾ? 102.6 MHz ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:35:30. ಇದೀಗ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಶಾಂತಲಾ ಎಚ್ ಕೆ, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ, ದೊಡ್ಡತೇಕಲವಟ್ಟಿ, ಹೊಸದುರ್ಗ ತಾಲೂಕ್, ಚಿತ್ರದುರ್ಗ ಜಿಲ್ಲೆ. ಇಂದಿನ ವಿಷಯ ಧಾರಣೀಯ ವೇಗಗಳು. ಸಾಮಾನ್ಯವಾಗಿ ರೋಗಿಗಳು ಚಿಕಿತ್ಸೆಗೆ ಅಂತ ವೈದ್ಯರ ಬಳಿ ಹೋದಾಗ ತಮ್ಮ ಜೊತೆ ಬಂದಿರೋ ಸಂಗಾತಿ, ಬಂಧುಗಳು ಅಥವಾ ಸ್ನೇಹಿತರಿಗೆ, ಡಾಕ್ಟರ್ ಇವ್ರದ್ದು ಸ್ವಲ್ಪ ಬಿಪಿ ನೋಡ್ಬಿಡಿ, ಯಾಕೋ ಬಹಳ ಸಿಟ್ಟು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಪಿಗೂ ಸಿಟ್ಟಿಗೂ ಏನಾದ್ರು ಸಂಬಂಧ ಇದೆಯಾ? ಹಾಗೆಯೇ ಟೆನ್ಷನ್, ಭಯ ಮತ್ತು ಒತ್ತಡದಲ್ಲಿ ಇರೋರು ಪದೇ ಪದೇ ಮೂತ್ರ ವಿಸರ್ಜನೆ, ಮಲವಿಸರ್ಜನೆಗೆ ಹೋಗ್ತಾ ಇರ್ತಾರೆ. ಹಾಗಾದ್ರೆ ಭಯ ಒತ್ತಡಕ್ಕೂ ಪದೇ ಪದೇ ಶೌಚಾಲಯಕ್ಕೆ ಹೋಗೋದಕ್ಕೆ ಏನಾದ್ರು ಸಂಬಂಧ ಇದೆಯಾ? ಹಾಗೇನೆ ಇತ್ತೀಚೆಗೆ

0: ಮಕ್ಕಳು ಕೂಡ ಬಹಳ ಕ್ರೂರವಾಗಿ ವರ್ತಿಸೋದನ್ನ ನೋಡ್ತಾ ಇರ್ತೀವಿ. ಅಥವಾ ಚಿಕ್ಕ ಪುಟ್ಟ ವಿಷಯಗಳಿಗೆ ಬೇಜಾರು ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಿರೋದನ್ನ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಇವುಗಳಿಗೆಲ್ಲ ಏನ್ ಕಾರಣ ಮತ್ತು ಪರಿಹಾರ ಏನು ನೋಡೋಣ. ನಮ್ಮ ಮನಸ್ಸು ಮತ್ತು ದೇಹ ಕೆಲವು ಬಾಹ್ಯ ಕ್ರಿಯೆಗಳಿಗೆ ಪ್ರತಿಕ್ರಿಯಿಸುವುದನ್ನು ಭಾವನೆಗಳು ಅಥವಾ ವೇಗ ಅಂತ ಹೇಳ್ತೀವಿ. ಯಾವ ವೇಗಗಳನ್ನ ಅಥವಾ ಭಾವನೆಗಳನ್ನ ನಿಗ್ರಹಿಸುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೋ ಅಂತಹ ವೇಗಗಳಿಗೆ ಧಾರಣೀಯ ವೇಗಗಳು ಅಂತ ಹೇಳ್ತೀವಿ. ಈ ಧಾರಣೀಯ ವೇಗಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಬಹುದು. ಮನಸ್ಸಿಗೆ ಸಂಬಂಧಪಟ್ಟ ಧಾರಣೀಯ ವೇಗಗಳು, ಮಾತಿಗೆ ಸಂಬಂಧಪಟ್ಟಿದ್ದು ಮತ್ತೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ಮನಸ್ಸಿಗೆ ಸಂಬಂಧಪಟ್ಟ ಧಾರಣೀಯ ವೇಗಗಳು ಯಾವಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ ವರ್ಗಗಳು ಅಂತ ಏನ್ ಹೇಳ್ತೀವಿ ಅವುಗಳು, ಮತ್ತು ಭಯ, ಶೋಕ, ಚಿಂತೆ ಇತ್ಯಾದಿ. ಇನ್ ಮಾತಿಗೆ ಸಂಬಂಧಪಟ್ಟ ಧಾರಣೀಯ ವೇಗಗಳು ಬೇಡದ ಮಾತುಗಳನ್ನಾಡುವುದು, ಸುಳ್ಳು ಹೇಳುವುದು, ಆಡಬಾರದ ಸಮಯದಲ್ಲಿ ಮಾತನಾಡುವುದು. ಇನ್ನು ದೇಹಕ್ಕೆ ಸಂಬಂಧಪಟ್ಟ ಧಾರಣೀಯ ವೇಗಗಳು ಹಿಂಸೆ, ಕಳ್ಳತನ, ಬೇರೆಯವರ ವಸ್ತುಗಳಿಗೆ ಆಸೆ ಪಡೋದು. ಈ ವೇಗಗಳನ್ನ ನಿಗ್ರಹಿಸಿದ್ರೆ ಏನ್ ಪರಿಣಾಮ ಉಂಟಾಗುತ್ತೆ ಅಂತ ತಿಳ್ಕೊಳ್ಳೋಣ. ಕ್ರೋಧ ಅಂದ್ರೆ ಸಿಟ್ಟು, ಇದನ್ನ ನಿಗ್ರಹಿಸಿದ್ರೆ ತೀವ್ರ ಶಾರೀರಿಕ ಮತ್ತು ಮಾನಸಿಕ ಹಾನಿ, ರಕ್ತಹೀನತೆ, ಬಿಪಿಯನ್ನ ಹೆಚ್ಚು ಮಾಡುವಂತದ್ದು, ಪಾರ್ಶ್ವವಾಯು ಅಂದ್ರೆ ಸ್ಟ್ರೋಕ್ ಉಂಟಾಗಬಹುದು. ಇನ್ನು ಲೋಭ, ಅತಿ ಆಸೆ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು, ಅರಿವಿನ ಅಸಮತೋಲನೆಯನ್ನ ಮತ್ತೆ ಅಧರ್ಮಕ್ಕೆ ಪ್ರಚೋದನೆಯನ್ನ ನೀಡೋದನ್ನ ನೋಡಬಹುದು. ಇನ್ನು ಮೋಹವನ್ನು ನಿಗ್ರಹಿಸಿದ್ರೆ ಭ್ರಮೆ, ವ್ಯಾಮೋಹ ಮತ್ತು ಗೊಂದಲವನ್ನ ಉಂಟು ಮಾಡುತ್ತೆ. ಅತಿ ಕಾಮ ಮಾನಸಿಕ ವಿಕಾರ ಮತ್ತು ಭಾವನಾತ್ಮಕ ಅಸ್ಥಿರತೆಯನ್ನ ಉಂಟು ಮಾಡುತ್ತದೆ. ಮಾತ್ಸರ್ಯ ಇದು ಮನಸ್ಸಿನ ಸಮತೋಲನಕ್ಕೆ ಅಡ್ಡಿ, ಅನೈತಿಕ ನಡವಳಿಕೆ, ಮಾನಸಿಕ ಅಸ್ಥಿರತೆ ಮತ್ತು ಒತ್ತಡವನ್ನು ಉಂಟು ಮಾಡುತ್ತದೆ. ಚಿಂತೆಯಿಂದ ಜೀರ್ಣಕ್ರಿಯೆ ದುರ್ಬಲಗೊಳ್ಳುತ್ತದೆ. ಅಕಾಲಿಕ ಮುಪ್ಪು ಅಂದರೆ ಬೇಗ ಚರ್ಮ ಸುಕ್ಕಾಗುವುದು, ಬೇಗ ತಲೆಕೂದಲು ಬೆಳ್ಳಗಾಗುವುದು ಮತ್ತೆ ಜಠರದ ಚಲನಶೀಲತೆ ಕಡಿಮೆ ಮಾಡಿ ಮನೋದೈಹಿಕ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ. ಅತಿ ಶೋಕ ಇದನ್ನ ನಿಗ್ರಹಿಸಿದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸಿನ ಆರೋಗ್ಯವನ್ನ ಕುಂದಿಸುತ್ತದೆ. ಇನ್ನು ಭಯ ನಡುಕ, ಹೃದಯದ ಬಡಿತ ಹೆಚ್ಚಳ ಮಾಡೋದು, ಬಾಯಿ ಒಣಗುವುದು, ಬೆವರಿಕೆ, ಆಮೇಲೆ IBS ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಪದೇ ಪದೇ ಮಲವಿಸರ್ಜನೆ ಮಾಡುವಂತದ್ದು ಮತ್ತು ಮಾನಸಿಕ ಕಾಯಿಲೆಗಳನ್ನ ಉಂಟು ಮಾಡುತ್ತದೆ. ಇದಕ್ಕೆ ಏನ್ ಪರಿಹಾರ ಉಪಾಯಗಳು ನೋಡೋಣ. ಈ ವೇಗಗಳನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಸಮಾಜ ಮತ್ತೆ ನಮ್ಮ ಸ್ವಾಸ್ಥ್ಯವು ಕೂಡ ಹಾಳಾಗುತ್ತೆ. ಇವುಗಳನ್ನ ಹತೋಟಿಗೆ ತರಲು ಯಾವ ಕ್ರಮಗಳು ಸಹಕಾರಿ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಿರಂತರ ಪ್ರಯತ್ನದೊಂದಿಗೆ ಯೋಗ ಮತ್ತು ಧ್ಯಾನ ಮಾಡುವುದು, ಇದರಿಂದ ಸತ್ವ ವೃದ್ಧಿಯಾಗಿ ರಜಾ ಮತ್ತು ತಮದ ಸಮತೋಲನೆ ಉಂಟಾಗುತ್ತದೆ. ಇಂದ್ರಿಯಗಳನ್ನ ನಿಯಂತ್ರಿಸಲು ಕಲಿಯುವುದು, ಇದರಿಂದ ಸುಲಭವಾಗಿ ವೇಗ ಧಾರಣೆಯಾಗುತ್ತೆ ಮತ್ತೆ ಭಾವನೆಗಳನ್ನ ಹತೋಟಿಯಲ್ಲಿಟ್ಕೋಬಹುದು. ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಇದರಿಂದ ಪೂಜೆ, ಪ್ರಾರ್ಥನೆ, ಭಗವತ್ ಚಿಂತನೆ ಮತ್ತೆ ಜೀವನದ ಉದ್ದೇಶ ಇವುಗಳನ್ನ ಅರಿಯುವುದು. ಸತ್ವಾವಜಯ ಚಿಕಿತ್ಸೆ ಅಂತ ವಿಶೇಷವಾಗಿ ಆಯುರ್ವೇದದಲ್ಲಿ ಹೇಳ್ತಾರೆ. ಇದರಿಂದ ಹಾನಿಕಾರಕ ವಸ್ತುಗಳಿಂದ ಮನಸ್ಸನ್ನು ನಿಗ್ರಹಿಸಲು ತರ್ಕಬದ್ಧ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಆರೋಗ್ಯಕರ ಜೀವನ ಶೈಲಿಯನ್ನ ಪಾಲಿಸುವುದು ಮತ್ತು ಸದ್ವೃತ್ತ ನೈತಿಕ ಆರೋಗ್ಯಕರ ಜೀವನವನ್ನ ನಡೆಸೋದು. ಇನ್ನು ಮೇಧ್ಯ ರಸಾಯನಗಳಾದ ಬ್ರಾಹ್ಮಿ, ಶಂಖಪುಷ್ಪಿ, ಅಶ್ವಗಂಧ, ಎಷ್ಟಿಮದು ಈ ತರದ ಔಷಧಿಗಳನ್ನು ವೈದ್ಯರ ಸಲಹೆಯೊಂದಿಗೆ ಸೇವಿಸುವುದು. ಅವಶ್ಯಕತೆ ಇದ್ದರೆ ವೈದ್ಯರಿಂದ ಆಪ್ತ ಸಮಾಲೋಚನೆ ಅಂದ್ರೆ ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಮತ್ತೆ ಚಿಕಿತ್ಸೆಯನ್ನ ಪಡೆಯುವುದು. ವೇಗಗಳನ್ನು ನಿಯಂತ್ರಿಸುವುದು ಒಂದೇ ಕ್ಷಣಕ್ಕೆ ಬರುವಂತದ್ದಲ್ಲ, ಬದಲಾಗಿ ಅಭ್ಯಾಸ ಬಲದಿಂದ ಬರುವಂತದ್ದು. ಧಾರಣೀಯ ವೇಗಗಳು ನಮ್ಮನ್ನ ಹಿಡಿತದಲ್ಲಿ ಇಟ್ಕೋಬಾರದು, ನಾವು ಅವುಗಳನ್ನ ಹಿಡಿತದಲ್ಲಿ ಇಟ್ಕೋಬೇಕು. ಇದರ ಅರಿವಿನೊಂದಿಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಹಾಗೂ ಸದೃಢ ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸೋಣ. ಧನ್ಯವಾದಗಳು.
1: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇದುವರೆಗೂ ಪ್ರಾಯೋಜಿತ ಆಯುರ್ಧಾರ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಇದೀಗ ಸಮಯ ಆಗಿದೆ 7:31:30. ಚಿತ್ರಗೀತೆಗಳ ಕಾರ್ಯಕ್ರಮ ಇವತ್ತು ಶನಿವಾರ. ಪದದ ಸುಳುಹನ್ನ ಕೊಡುವಂತ ಹೊತ್ತು. ಪದದ ಸುಳುಹನ್ನ ಕೊಡ್ತೇನೆ. ಚಿತ್ರಗೀತೆಗಳನ್ನ ಆರಂಭಿಸೋದಕ್ಕಿಂತ ಮುಂಚೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಹಿಂಗ್ಯಾಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ

0: ಕೊಟ್ರ ವಲ್ಲಂಥಟ ಮಾಡ್ಲಿಕ್ಕದ?
1: ಎಂಥ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕೇಳಿದ್ರೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಇದೀಗ ಚಿತ್ರಗೀತೆಗಳ ಹೊತ್ತು, ಹಾಗೆ ಪದದ ಸುಳುಹನ್ನ ಕೂಡ ನಾನು ಕೊಡೋದಕ್ಕೆ ತಯಾರಿದ್ದೇನೆ. ಯಾವುದೇ ಒಂದು ಸಂದೇಶವನ್ನು ಕಳಿಸ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತೆ ಅಲ್ವಾ? ಅದೇ ರೀತಿ ಚಿತ್ರದುರ್ಗ ಆಕಾಶವಾಣಿಯಲ್ಲೂ ಕೂಡ ನೀವು ಸಂದೇಶವನ್ನು ಕಳಿಸ್ತೀರಿ ಅಂದರೆ ಕಂಡೀಷನ್ಸ್ ಅಪ್ಲೈ ಆಗತ್ತೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಸಂದೇಶವನ್ನು ಕಳಿಸುವಾಗ ನಿಮ್ಮ ಹೆಸರು ಮೊದಲಿರಬೇಕು ಅನ್ನುವಂಥದ್ದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಪದೇ ಪದೇ ಪ್ರತಿ ವಾರ ತಪ್ಪು ಮಾಡ್ತಾ ಇದ್ದೀರಿ. ಮೊದಲು ನಿಮ್ಮ ಹೆಸರಿರಲಿ, ತದನಂತರ ಊರಿನ ಹೆಸರು, ಆ ನಂತರದಲ್ಲಿ ನೀವು ಕಳಿಸುವಂತಹ ಉತ್ತರ ಇರಲಿ. ಉತ್ತರವನ್ನು ತಪ್ಪದೆ ಕಳಿಸಿರಬೇಕು. ಸರಿಯಾಗಲಿ ತಪ್ಪಾಗಲಿ ಅದು ಎರಡನೇ ವಿಚಾರ, ಪ್ರಯತ್ನ ಇರಬೇಕಲ್ವೇ? ಸುಮ್ಮನೆ ಹೆಸರನ್ನು ಕಳಿಸಿ ನಮ್ಮ ಹೆಸರು ಬರುತ್ತೆ ಅನ್ನುವಂಥದ್ದು ಖಂಡಿತ ಆ ರೀತಿಯಾದಂತಹ ಆಲೋಚನೆಗಳನ್ನು ಇಟ್ಕೊಳ್ಬೇಡಿ, ನಿರೀಕ್ಷೆ ಇಟ್ಕೊಳ್ಬೇಡಿ ಅನ್ನುವಂಥದ್ದು. ಹಾಗೆ ನೀವು 2-3 ಸಂದೇಶಗಳನ್ನು ಕಳಿಸಬೇಡಿ, ಕನ್ನಡದಲ್ಲೇ ಟೈಪ್ ಮಾಡಿ ಅನ್ನುವಂಥದ್ದು. ಹೆಚ್ಚು ಹೆಸರುಗಳನ್ನು ಬರೆದು ನಿಮ್ಮ ಹೆಸರಿನ ಮುಂದೆ ಮನೆತನದ ಹೆಸರು ಮತ್ತೊಂದು ಎಲ್ಲವನ್ನೂ ಬರೆದು ದಯಮಾಡಿ ಕಳುಹಿಸಬೇಡಿ ಅನ್ನುವಂಥ ಒಂದು ವಿನಂತಿಯೊಂದಿಗೆ ಪದದ ಸುಳುಹನ್ನು ಆರಂಭ ಮಾಡೋಣ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಇದಕ್ಕೆ ಬೇರೆ ಬೇರೆ ಉತ್ತರವನ್ನು ಕೊಡೋದಕ್ಕಿಂತ ವಿಶೇಷವಾದಂತಹ ಉತ್ತರ ಯಾವುದಿದೆ, ಯಾವುದಿರಬಹುದು ಅನ್ನುವಂಥದ್ದನ್ನು ಕೂಡ ಆಲೋಚನೆ ಮಾಡಿ. ಮೊದಲನೇ ಪದದ ಸುಳುಹು, ಸರಸರನೆ ಬಂದ ಕುದುರೆ ಗಾಡಿ. ನೋಡಿ, ಆ ಪದ ಹೇಳಿರ್ತೀವಿ, ಆ ಪದಕ್ಕೆ ಹೊಂದುವಂತೆ ಪದವನ್ನು ಹುಡುಕಿ ಬರೀರಿ. ಸರಸರನೆ ಬಂದ ಕುದುರೆ ಗಾಡಿ, 3 ಅಕ್ಷರಗಳುಳ್ಳ ಪದ. ಸರಸರನೆ ಬಂದ ಕುದುರೆ ಗಾಡಿ, 3 ಅಕ್ಷರಗಳುಳ್ಳ ಪದ ವಿಶೇಷವಾಗಿರಲಿ. ಹಾಗೆ ಲಕಲಕ ಹೊಳೆಯುತ್ತಿರುವ ಲೋಹವಿದು, 2ನೇ ಪದದ ಸುಳುಹು. ಲಕಲಕ ಹೊಳೆಯುತ್ತಿರುವ ಲೋಹವಿದು, 3 ಅಕ್ಷರಗಳುಳ್ಳ ಪದ. ಗೊತ್ತಾಯ್ತಲ್ಲ ಕೆಳಗ್ರೆ, ಸರಸರನೆ ಬಂದ ಕುದುರೆ ಗಾಡಿ, 3 ಅಕ್ಷರಗಳುಳ್ಳ ಪದ. ಹಾಗೆ ಲಕಲಕ ಹೊಳೆಯುತ್ತಿರುವ ಲೋಹವಿದು, 3 ಅಕ್ಷರಗಳುಳ್ಳ ಪದ. ಯಾರೆಲ್ಲ ಮೊದಲನೇದಾಗಿ ಉತ್ತರ ಕಳಿಸಿರ್ತೀರಿ ಅವರ ಸಂದೇಶಗಳನ್ನು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದೀಗ ಭಕ್ತ ಕುಂಬಾರ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿ ಬರೋಣ.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಒಂದು ಹಾಡಿನ ಕಾಲಾವಕಾಶ ಮುಕ್ತಾಯ ಆಯಿತು, ಜೊತೆಗೆ ಒಂದು ಪ್ರಕಟಣೆಯನ್ನ ಕೂಡ ಕೇಳ್ಕೊಂಡು ಬಂದ್ರಿ. ಇದೀಗ ಎರಡನೇ ಹಾಡನ್ನ ಪ್ರಸಾರ ಮಾಡುವಂತಹ ಹೊತ್ತು. ಸಂದೇಶವನ್ನ ಮತ್ತಷ್ಟು ಜನ ಕಳಿಸ್ಲಿ, ನಾವು ಓದೋದಕ್ಕೆ ತಯಾರಿರ್ತವೆ ಅಂತ ಹೇಳ್ತಾ ವಾಯುಪುತ್ರ ಚಿತ್ರದಿಂದ ಆಯ್ತಾ ಈ ಗೀತೆಯನ್ನ ಇದೀಗ ಕೇಳಿ ಬರೋಣ.

ಎರಡು ಹಾಡುಗಳ ಕಾಲಾವಕಾಶ ಕೂಡ ಮುಕ್ತಾಯ ಆಯಿತು. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡುವಂಥ ಹೊತ್ತು ಇದೀಗ. ನಾನು ಹೇಳಿದ್ದೆ ವಿಶೇಷವಾದಂತಹ ಪದ ಅದು ಹುಡುಕಿ ಅಂತ ಹೇಳಿದ್ದೆ, ಆದರೂ ಕೂಡ ನೋಡೋಣ ಯಾರೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ಅಂತ. ನೇತ್ರ ನಟರ ಚಿತ್ರದುರ್ಗದಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿ, ಯಶೋಧ ಎರಾಳ ನಾಯಕ ಚಿರತಗುಂಡಿನಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ರೂಪ ಪಾಂಡು ರಂಗರಾವ್ ಚಿತ್ರದುರ್ಗದಿಂದ, ಹೊನ್ನೂರಾಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡಿನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಮನೆಯವರು, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಹಂಪಣ್ಣ ನ್ಯಾಮತಿಯಿಂದ, ನಳಿನ ಸಣ್ಣಣ್ಣ ಹುರುಳಿ ಕೂಡ್ಲಿಗಿ ತಾಲೂಕಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಆದಿಶೆಟ್ರು ಬಸವರಾಜ್ ಅವರು, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಡಾಕ್ಟರ್ ರವಿ, ಅನನ್ಯ ಅಕುಲ್ ಬಿವಿಕೆಎಸ್ ಲೇಔಟ್, ಸಿ ತಿಪ್ಪೇಸ್ವಾಮಿ, ವೈಎಸ್ ಭಾಗ್ಯಲಕ್ಷ್ಮಿ ಮಲ್ಲಾಪುರದಿಂದ ಸಂದೇಶವನ್ನು ಕಳಿಸಿದ್ದೀರಾ. ಎಬಿ ಶಂಭಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ವಿಜಯಲಕ್ಷ್ಮಿ ಸತೀಶ್ ಪೃಥ್ವಿ ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ, ಕವಾಡಿ ಗ್ರಹಟ್ಟಿಯಿಂದ ಮುತ್ತುರಾಜ ಅನಿತಾ ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರು ಟೌನ್ನಿಂದ, ಮಂಜುಳಾ ಆರ್ ಮಹಾಂತೇಶ್ ಪಿಟಿ ಎಂಆರ್ ನಗರ ಎಂಕೆಹಟ್ಟಿ. ನೋಡಿ ನೀವು

ಹೆಂಗೆ ಜಾಗ ಬಿಟ್ಟು ಬರ್ದಿದ್ದೀರಿ, ನಮ್ಗೆ ಓದೋಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ. ಮಂಜುಳಾ ಅವರೇ, ನೀವು ಸಂದೇಶವನ್ನು ಕಳಿಸುವಾಗ ಹತ್ತತ್ರ ಬರೀರಿ ಅನ್ನುವಂಥದ್ದು. ಓಕೆ. ಎಂ ಈಶಣ್ಣ ಮುತ್ತಿಗರಹಳ್ಳಿಯಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ಶ್ರೀ ವೇದ ಗೌತಮ್ ಬಾಮಿನಿ ಚಿತ್ರದುರ್ಗದಿಂದ, ಅಂಚೆ ಪ್ರಕಾಶ್ ಪಾಲವನಹಳ್ಳಿ ಹಿರಿಯೂರಿನಿಂದ, ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾ ಮಹೇಶ್ವರಿ ದೇವಸ್ಥಾನದ ಎದುರು ಕರ್ವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ಹರ್ಷಿತಾ ಆರ್ ಓಬಳೇಶ್ ವಕೀಲರು ಜಗಳೂರು ತಾಲೂಕು ಕೊಂಡುಕುರಿನಾಡಿನಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಅಶ್ವಿನಿ ರಾಜು, ಕೆ ಬಿ ರಾಜು, ಆನಂದ್ ಭಾಸ್ಕರ್, ಅಚ್ಯುತ್ ಸೂರ್ಯ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಶಿವಲೀಲಾ ವಿರಾಜ್ ಕುಮಾರ್ ಸದಾಶಿವನಗರ ಚಿತ್ರದುರ್ಗದಿಂದ, ಸುಜಾತಾ ಪ್ರಕಾಶ್ ಚಿತ್ರದುರ್ಗದಿಂದ, ಇಂದಿರಾ ಜಯದೇವ ಮೂರ್ತಿ ಕೆಳಗೋಟೆಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಶಾಂತಿನಿ ಹಾಸನದಿಂದ, ಎಂ ಆರ್ ಶ್ರೀಕಂಠ ನಾಗರಹರ ಮೈಸೂರಿನಿಂದ, ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿ ಕೆ ಪುರದ ಚಿತ್ರದುರ್ಗದಿಂದ, ಸಿ ಎಲ್ ಉಮಾ ಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ವನಿತಾ ತ್ರಿಶೂರ್ ಶಿವಮೊಗ್ಗದಿಂದ, ರಾಯಬಾಗ್ ತಾಲೂಕು ಮುಗುಳುಕೊಡದಿಂದ, ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರಮಠ ಅವರು, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ನೀಲಮ್ಮ ಜ್ಞಾನಸ್ವಾಮಿ ಜಮಾಪುರ ಗ್ರಾಮ ಜಗಳೂರು ತಾಲೂಕು ಅಂತ ಹೇಳ್ತಾ ಇದ್ದಾರೆ, ಗಣೇಶ ಕೊಂಡ್ಲಹಳ್ಳಿಯಿಂದ, ಸತೀಶ್ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಉಷಾ ವೇದಮೂರ್ತಿ ಚಿತ್ರದುರ್ಗದಿಂದ, ನಿರ್ಮಲಾ ಪ್ರಸಾದ್ ದೊಡ್ಡಪೇಟೆಯಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣದಿಂದ, ಕೆ ಬಿ ಪಾಲಯ್ಯ ಚಿತ್ರಗುಂಡಿನಿಂದ, ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಲಕ್ಷ್ಮೀ ಮಂಜುನಾಥ್ ನಾಗರಭಾವಿ ಬೆಂಗಳೂರಿನಿಂದ, ಪೂರ್ಣಿಮಾ ಮಹಾಂತೇಶ್ ಅನುರಾಗ್ ಕಣಮಪ್ಪ ಲೇಔಟ್ ಚಿತ್ರದುರ್ಗ, ಡಿ ವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಸುಧಾ ಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗದಿಂದ, ಶುಭಾಂಗ್ ಹವೀಶ್ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗ, ಲತಾ ಸುಹಾಸ್ ಹೊಸಕೋಟೆಯಿಂದ, ಅಣ್ಣಪ್ಪ ಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ, ಶೈಲಜಾ ಲೋಕಣ್ಣ ಬಿ ವಿ ಕೆಎಸ್ ಲೇಔಟ್ ಚಿತ್ರದುರ್ಗ, ಸುಜಾತಾ ಹಿರೇಮಠ್ ವಿ ಪಿ ಎಕ್ಸ್ಟೆನ್ಷನ್ ಥರ್ಡ್ ಕ್ರಾಸ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡಬಳ್ಳಾರತಿ ಚಳ್ಳಕೆರೆ ತಾಲೂಕಿನಿಂದ, ಸಿದ್ದಲಿಂಗಮೂರ್ತಿ ಸಮನ್ವಿತ ಸಿರಿಗೆರೆಯಿಂದ, ಪ್ರಣಯ ರಾಣಿ ಪ್ರೇಮ ಆಂಜನೇಯ ತುರುವನೂರಿನಿಂದ, ವಾಣಿಶ್ರೀ ಅಶ್ವಥರಾವ್ ನೆಹರು ನಗರ ಚಿತ್ರದುರ್ಗದಿಂದ, ಷಡಾಕ್ಷರ ಪಾಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಕಲಾವತಿ ನಾಗರಾಜ ಶೆಟ್ಟಿ ಚಿತ್ರದುರ್ಗದಿಂದ, ಪ್ರೇಕ್ಷಿತ್ ಪ್ರೀತಿ ಸಕಲಾಪುರದ ಹಟ್ಟಿಯಿಂದ, ಸಹನಾ ಆಚಾರ್ ಸಿರಿಗೆರೆಯಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಂದ ಮಠದ ರಸ್ತೆ ಚಿತ್ರದುರ್ಗದಿಂದ, ಸಲ್ಮಾ ಟೀಚರ್ ತರೀಕೆರೆ, ಸಣ್ಣ ಬೊರಯ್ಯ ಬೋರಮ್ಮ ಬಚ್ಚಬೋರ್ನಹಟ್ಟಿಯಿಂದ, ಕೃಷ್ಣಪ್ಪ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ. ನೋಡಿ, ಚಿತ್ರದುರ್ಗ ಬರ್ದಿರಲ್ಲ, ನಾವು ಓದಿರ್ತೀವಲ್ಲ ಅಂತ ನೆನಪಲ್ಲಿಟ್ಕೊಂಡು ಹೇಳಬೇಕು, ಬರೀರಿ ಅದನ್ನು. ಚಿತ್ರದುರ್ಗದಿಂದ ಪಂಡ್ರಾಳಿ ರವಿಯವರು, ಕಾಂತ್ ಮತ್ತು ಹರ್ಷಿತಾ ಬಾಪೂಜಿ ನಗರ ಚಿತ್ರದುರ್ಗದಿಂದ ಹೊಸ ಸಂದೇಶ, ಧನ್ಯವಾದಗಳು. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಹಿರಿಯೂರು ತಾಲೂಕು ಮದ್ದಿಹಳ್ಳಿ ಗ್ರಾಮದಿಂದ ಎಂ ಪರಮೇಶ್ವರ ಅಕುಲ್ ಅವರು, ನಿಮ್ಮ ಹೆಸರು ಮೊದಲು ಬರಿಬೇಕು ಅಂತ ಹೇಳಿದ್ದೀನಿ ನಾನು. ಶಾಯಾನ್ ಅಕುಲ್ ಗುಳೆಯದ ಗುಡ್ಡ ಬಾಗಲಕೋಟೆ ಜಿಲ್ಲೆಯಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು, ಅನಿತಾ ಅನಂತರಾಜು ಗೊರಲಾಡ್ಕು ಹಿರಿಯೂರು ತಾಲೂಕಿನಿಂದ, ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಾನ್ಯ ಮಹೇಶ್ ಸರೋಜಾ ಸಂಜಯ್ ಧನ್ಯ ಅವರು, ಎ ಚಿದಾನಂದ ಟಿ ಎನ್ ಕೋಟೆಯಿಂದ, ನಾಗಭೂಷಣ್ ಎಂ ಕೆ ಹರಿಯನಹಳ್ಳಿ ಹೊಸದುರ್ಗ ತಾಲೂಕಿನಿಂದ. ಹೊಸದುರ್ಗಕ್ಕೆ ಕೇಳಿಸ್ತದೇನ್ರಿ ರೇಡಿಯೋ, ಧನ್ಯವಾದಗಳು ಕಣ್ರಿ. ಹಾಗೆ ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ, ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಚಿತ್ರದುರ್ಗ, ಎನ್ ಜಿ ಬಸವರಾಜ ಅನ್ನಪೂರ್ಣ IUDP ಲೇಔಟ್ ಚಿತ್ರದುರ್ಗದಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಪೂರ್ಣಿಮಾ ಪ್ರಭುರ್ ಅಣೆಬೆನ್ನೂರಿನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರಿನಿಂದ, ವನಜಾಕ್ಷಿ ಲಕ್ಷ್ಮಣ ರೆಡ್ಡಿ ರಾವಲಕುಂಟೆ ಎಲ್ಲಿ ಹೈದರಾಬಾದ್ ಏನ್ರಿ ಅದು, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಸಿ ನಾಗರತ್ನ ಜವಾಹರ್ ನವೋದಯ ವಿದ್ಯಾಲಯ ಬಾಳೆಹೊನ್ನೂರಿನಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಸುಜಾತಾ ಮಂಜುನಾಥ್ ಚಿತ್ರದುರ್ಗದಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆ ಚಿತ್ರದುರ್ಗದಿಂದ, ಮಹಾಂತೇಶ ಆರ್ ಆಚಾರ್ ಓಬವ್ವ ನಾಗತಿಹಳ್ಳಿಯಿಂದ, ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ನಿಂದ, ಲತಾ ಚಂದನ ಕೀರ್ತನ ಅಯ್ಯಣ್ಣನಪೇಟೆ ಚಿತ್ರದುರ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿ ಹಾಸನ ಜಿಲ್ಲೆಯಿಂದ, ಕಾಶಮ್ಮ ಕಾಮನಬಾವಿ ಬಡಾವಣೆಯಿಂದ, ರಮಾಮಣಿ ಅಜ್ಜಾವರ ಸುಳ್ಯ ತಾಲೂಕಿನಿಂದ, ಸುಬಾನ್ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಗಾಯತ್ರಿ ಸಂಜಯ ತೃಪ್ತಿ ರಾಧಾಬಾಯಿ ರಾಣೆಬೆನ್ನೂರಿನಿಂದ ಹೊಸ ಸಂದೇಶ, ಧನ್ಯವಾದಗಳು. ರಚಿತಾ ರಂಗನಾಥ್ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಚಂದ್ರಿಕಾ ನೇರ್ಲಗುಂಡಿ
ದಾವಣಗೆರೆಯಿಂದ ಯಾಕ್ರಿ ಊರಿ

0: ಹೆಸರು ಬರ್ದಿಲ್ವಲ್ಲ, ನನಗೆ ಕನ್ಫ್ಯೂಸ್ ಆಗಿ ಹೋಗ್ಬಿಡುತ್ತೆ. ಮೀನಾಕ್ಷಿ, ಮಲ್ಲಿಕಾರ್ಜುನ ಮತ್ತು ಸ್ವರ್ಣ ಬಾಪೂಜಿನಗರ ಚಿತ್ರದುರ್ಗದಿಂದ, ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಹಾಗೂ ಬಿಂದು ಅವರು, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಸರಳ ಪ್ರಭು ರಂಗಯ್ಯನಬಾಗ್ಲು ಚಿತ್ರದುರ್ಗದಿಂದ, ಜಿ ಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕಿನಿಂದ, ಚಿನ್ಮಯಿ ನಾಯಕನಹಟ್ಟಿಯಿಂದ, ಮಾದಪ್ಪ ಮತ್ತು ಕೃಷ್ಣ ಕೆ ಎಂ ಕಮಂಡಲಗುಂದಿಯಿಂದ. ನೋಡ್ರಿ, ಸಂದೇಶ ಓದಿದ್ದೀನಿ, ಮತ್ತೆ ಕಳಿಸಿ ಓದಿಲ್ಲ ಅಂತ ಹೇಳಬೇಡಿ. ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆಯಿಂದ, ಶಿವಮೊಗ್ಗ ಕೃಷಿ ನಗರದಿಂದ ದೊಡ್ಡಮನೆ ಸವಿತಾ ಗಣೇಶ ಆಶಾ ವಿಜಯಕುಮಾರ್ ಅವರು, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ನಮನ ಗಣೇಶ್ ಕಾರ್ಕಳ ಬಜಗುಳಿಯಿಂದ, ರೂಪಾ ಕೊಟ್ರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಟಿ ಎನ್ ಕೋಟೆ ಪ್ರಕಾಶ್ ಅವರು, ಶಂಕರಾಚಾರಿ ಚಿಪ್ಪಿನಕೆರೆಯಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ, ವಿನಾಯಕ ಮತ್ತು ಕನ್ನಿಕಾ ಚೂರ್ನೂರಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರು ರಮೇಶ್ ಅವರು, ಮಂಜುಳಾ ಸಿ ಬಿ ಎಂ ಸಿ ರವಿ ಓಬವನಾಗತಿಹಳ್ಳಿ, ಸೋನು ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಚಿತ್ರದುರ್ಗದಿಂದ, ಚರಿತ್ ನಾಗ್ ಸ್ನೇಹ ನಾಗಾರ್ಜುನ್ ಕೊಳ್ಳೆಗಾಲದಿಂದ, ರಾಜೇಶ್ ಕುಮಾರ್ ಪಿ ಬಿ ಉಪನ್ಯಾಸಕರು ಚಿತ್ರದುರ್ಗದಿಂದ, ಕೂಡ್ಲಿಗಿ ತಾಲೂಕು ಹುಡೆಮ್ನಿಂದ ಶಾಂತಕುಮಾರಿ ಮಂಜುನಾಥ್ ಪ್ರಣತಿ ವಿಸ್ಮಯ ಅವರು, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಚಿತ್ರದುರ್ಗ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಇಂದ್ರಜಿತ್ ಸಾಯಿನಾಥ್ ಎಂ ಕೆ ಹಟ್ಟಿ, ರಾಘವೇಂದ್ರಾಚಾರಿ ಟಿ ನುಲೇನೂರಿನಿಂದ, ಶಿಲ್ಪಾ ವಿದ್ಯಾನಗರದಿಂದ, ಭಾವನಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ನಯನ ಜೆಸಿಆರ್ ಚಿತ್ರದುರ್ಗದಿಂದ. ಸಂದೇಶವನ್ನು ಕಳಿಸಿದಂಥ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ನಾನು ಹೇಳಿರುವಂತಹ ಸುಳುಹಿಗೆ ಉತ್ತರ ಒಂದು ಸಾರೋಟು, ಇನ್ನೊಂದು ಕನಕ ಅನ್ನುವಂಥದ್ದು ಸಮಯ ಆಗ್ತಾ ಇದೆ, ಹಾಗಾಗಿ ಹೀಗೆ ಹೇಳಿದ್ದೀನಿ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸಮಯ ಆಗ್ತಾ ಇದೆ 8:15. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: Good morning, I'm Abhishek Mukhopadhyay. The headlines. Prime Minister Narendra Modi to embark on three-day state visit to Seychelles this morning to attend Seychelles' 50th National Day. Get at Home and Corporation Minister Amit Shah to launch Bharat Taxi Service in 14 cities of Gujarat today. India develops world's first hydrogen production facility that uses heat from nuclear reactor. New Delhi launches Operation Amistad to aid quake-hit Venezuela, sends relief material and medical assistance as death toll rises to 920. In FIH Men's Pro League Hockey, India thrashes Pakistan 7-1 in London last night. And in football, two-time champion Uruguay crash out of FIFA World Cup after losing to Spain 1-0. Prime Minister Narendra Modi will embark on a three-day state visit to Seychelles this morning to attend the Golden Jubilee celebrations of the National Day of Seychelles as a guest of honor. Prime Minister last visited Seychelles in 2015. External Affairs Ministry said in a statement that a contingent of the Indian Defence Forces along with two Indian Navy ships will participate in the celebrations. During the visit, Prime Minister will hold talks with President of Seychelles, Dr. Patrick Harmeni, and review the full spectrum of bilateral cooperation and exchange views on regional and international issues of mutual interest. Our correspondent has filed this report.
2: Prime Minister Modi will address the National Assembly of Seychelles and interact with members of the Indian diaspora during his visit. Today, he is scheduled to visit the botanical gardens for a tree plantation ceremony and visit the Seychelles Coast Guard base. India and Seychelles share a long-standing partnership rooted in shared historical, cultural and people-to-people ties. As a key maritime neighbor in the Indian Ocean region, Seychelles holds a special place in India's Vision Mahasagar and its commitment to the Global South. The visit will reaffirm the strong and enduring friendship between India and Seychelles and reinforce the shared commitment of both countries to enhance the bilateral relationship across all sectors. Suparna Saikya, Akashwani News, Delhi.
1: Union Home and Corporation Minister Amit Shah will launch cooperative-based taxi service Bharat Taxi in 14 major cities in Gujarat at the Mahatma Mandir in Gandhinagar today. Mr. Shah, who

0: सुरक्षा स्कीम के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೆಳಗರೆ ಇದೀಗ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ನಮ್ಮ ನಿಲಯದಿಂದ ವಿಶೇಷ ಕಾರ್ಯಕ್ರಮ ಬಾನುಲಿ ನೆನಪಿನಂಗಳ. ಇವತ್ತಿನ ಬಾನುಲಿ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಟರಾಜ್, ಅಪರಾಧ ಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕರು ಚಿತ್ರದುರ್ಗ. ಇವರನ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್.
2: ಹೇಗಿದ್ದೀರಿ ಸರ್?
3: ಮೇಡಮ್ ಚೆನ್ನಾಗಿದ್ದೀನಿ, ತಾವುಗಳೆಲ್ಲ ಚೆನ್ನಾಗಿದ್ದೀರಾ?
2: ಹೌದು ಸರ್, ನಾವು ಚೆನ್ನಾಗಿದ್ದೇವೆ. ಇವತ್ತು ನಮ್ಮ ನಿಲಯದಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮ ಸರ್. ಆಕಾಶವಾಣಿಗೆ 90 ಪೂರೈಸಿದೆ. ಆ ನಿಟ್ಟಿನಲ್ಲಿ ನಮ್ಮ ನಿಲಯದಿಂದ ಬಾನುಲಿ ನೆನಪಿನಂಗಳ ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತಿ ಶನಿವಾರ ಈ ಹೊತ್ತಿನಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಿಮ್ಮನ್ನ, ನಿಮ್ಮಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಮಾತನಾಡಿಸುವಂಥ ಒಂದು ಸಣ್ಣ ಪ್ರಯತ್ನ. ಹಾಗಾಗಿ

0: ನಿಮ್ಮನ್ನು ಮಾತನಾಡಿಸ್ತಾ ಇದ್ದೇವೆ. ಹೇಳಿ ಸರ್, ನೀವು ಹೇಗೆಲ್ಲ ರೇಡಿಯೋ ಕೇಳಿಕೊಂಡು ಬೆಳೆದ್ರಿ, ಹಾಗೆ ನಿಮ್ಮ ಒಡನಾಟ ರೇಡಿಯೋದೊಂದಿಗೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಮ್ಮೊಟ್ಟಿಗೆ ಹಂಚಿಕೊಡಿ ಸರ್.
1: ಮೇಡಮ್, ಮೊಟ್ಟ ಮೊದಲನೇದಾಗಿ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ರೇಡಿಯೋನೇ ಮನೆಗೊಂದು ದೊಡ್ಡ ಆಸ್ತಿ. ಆ ಸಂದರ್ಭದಲ್ಲಿ ಬಾಲ್ಯದಲ್ಲಿ ನಾನು ಪ್ರಾಥಮಿಕ ಶಾಲೆ ಓದುವಾಗ, ಮಾಧ್ಯಮಿಕ ಶಾಲೆ ಓದುವಾಗ ನಮ್ಮನೆಯಲ್ಲಿ ಒಂದು ರೇಡಿಯೋ ಇತ್ತು. ಅದು ಅದನ್ನ ರೇಡಿಯೋ ಹಚ್ಚೋದು ಅಥವಾ ಆಫ್ ಮಾಡೋದು ನಮಗೆ ಗೊತ್ತಿರ್ಲಿಲ್ಲ. ಕರೆಂಟ್ ಹೊಡೆಯುತ್ತೆ ಅಂತ ಹೆದರಿಸ್ಬಿಟ್ಟಿದ್ರು. ಮನೆಯಲ್ಲಿ ಹಿರಿಯವರೇ ಅದನ್ನ ಆನ್ ಮಾಡ್ತಿದ್ರು, ಅವ್ರು ಮಾಡಿದಾಗ್ಲೆಲ್ಲ ನಾವು ಕೇಳ್ತಾ ಇದ್ವಿ. ಮನೆಯಲ್ಲಿ ಯಾವಾಗ್ಲೂ ನ್ಯೂಸು, ರೇಡಿಯೋದಲ್ಲಿ ಬರ್ತಕ್ಕಂತ ಎಲ್ಲ ಪ್ರೋಗ್ರಾಮ್ಗಳನ್ನ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ವಿ. ಶಾಲೆಗೆ ಹೋಗೋ ಸಮಯಕ್ಕೆ ಶಾಲೆ ಕೊಟ್ಟು ಹೋಗ್ಬಿಡ್ತಾ ಇದ್ವಿ. ರೇಡಿಯೋದಲ್ಲಿ ಚಿತ್ರಗೀತೆ, ಚಲನಚಿತ್ರಗೀತೆಗಳನ್ನ ಕೇಳೋದೇ ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ. ಎಲ್ರೂ ಆ ಸಂದರ್ಭದಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ರೇಡಿಯೋ ಹತ್ರ ಕುತ್ಕೊಂಡ್ಬಿಡ್ತಿದ್ವಿ, ಆ ರೂಮ್ ನಲ್ಲಿ ಕುತ್ಕೊಂಡ್ಬಿಡ್ತಿದ್ವಿ. ಈ ರೀತಿ ಬಾಲ್ಯದಲ್ಲೇ ರೇಡಿಯೋದ ಜೊತೆಗೆ ಒಡನಾಟವನ್ನ, ಒಂದು ರೇಡಿಯೋದಲ್ಲಿ ರೇಡಿಯೋ ಕೇಳದೆ ಒಂದು ಸಂಭ್ರಮವಾಗಿ ನಾವೆಲ್ಲ ಬೆಳೆದು ಬಂದವರು.
0: ನಿಮ್ಮನೆ ರೇಡಿಯೋ ಯಾವ ತರ ಇತ್ತು ಸರ್?
1: ಹಳೆ ರೇಡಿಯೋ ಮೇಡಮ್. ಅದಕ್ಕೆ ಈ ನೋಡಿ, ಮನೆಯಲ್ಲಿ ಮೇಲ್ಗಡೆ ಚಾವಣಿನಲ್ಲಿ ಒಂದು ಏರಿಯಲ್ ಕೂಡ ಕಟ್ತಾ ಇದ್ರು. ಒಂದು ಇವತ್ತೇನು ಈ ನೆಟ್ಲಾನ್ ಬರುತ್ತಲ್ಲ, ಆ ತರದ ಒಂದು ಜಾಲರಿ ಇರ್ತಾ ಇತ್ತು. ಆ ಸಂದರ್ಭದಿಂದ ನಾವು ರೇಡಿಯೋ ಕೇಳ್ಕೊಂಡು ಬೆಳೆದವರು. ಅದನ್ನ ಏನಾದ್ರು ಮುಟ್ತೀವಿ ಅಥವಾ ರೇಡಿಯೋ ಏನಾದ್ರು ಚಾನೆಲ್ ಚೇಂಜ್ ಇದನ್ನ ಆಫ್ ಅಂಡ್ ಆನ್ ಮಾಡ್ಬಿಡ್ತೀವೋ ಅಥವಾ ವಾಯ್ಸ್ ಕಡಿಮೆ ಮಾಡ್ತೀವೋ, ಅದ್ರ ಹತ್ರ ಹೋಗ್ಬಾರ್ದು, ಕರೆಂಟ್ ಹೊಡೆಯುತ್ತೆ ಅಂತ ಹೆದರಿಸ್ಬಿಡ್ತಾ ಇದ್ರು. ನಾವು ಕೈ ಕಟ್ಕೊಂಡು ಕಿವಿ ತೆರ್ಕೊಂಡು ಸುಮ್ನೆ ಕೇಳೋದಷ್ಟೇ ಮಾಡ್ತಾ ಇದ್ವಿ ಹೊರತು ಅದನ್ನ ಆಪರೇಟ್ ಮಾಡಕ್ ಬಿಡ್ತಿರ್ಲಿಲ್ಲ. ಆ ದಿನದಿಂದ ರೇಡಿಯೋ ಜೊತೆಗೆ ನಮ್ಗೆ ಆಕಾಶವಾಣಿ ಜೊತೆಗೆ ಒಡನಾಟ. ಅದಾದ್ಮೇಲೆ ಮಹಾತ್ಮ ಗಾಂಧಿಯವರ ಸೆಂಟಿನರಿ ಸೆಲೆಬ್ರೇಷನ್, ಶತಮಾನೋತ್ಸವ ಸಂದರ್ಭದಲ್ಲಿ ನಾನಾಗ 7ನೇ ತರಗತಿ ವಿದ್ಯಾರ್ಥಿ, ಸೀನಿಯರ್ ಪ್ರೈಮರಿ ಅಂತ ಹೇಳಿ ಸೆಕೆಂಡರಿ ಸ್ಕೂಲ್ ಆಫ್ ಎಜುಕೇಶನ್, ಆ ಸಂದರ್ಭದಲ್ಲಿ ಒಂದು ಚರ್ಚಾ ಕಾರ್ಯಕ್ರಮ ಆಯ್ತು. ಅದರಲ್ಲಿ ನಮ್ಮ ಶಾಲೆಯಿಂದ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ರು. ಮಹಾತ್ಮ ಗಾಂಧಿಯವರ ಶತಮಾನೋತ್ಸವದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಬಗ್ಗೆ ಒಂದು ಪುಟ್ಟ ಭಾಷಣವನ್ನ ರೆಡಿ ಮಾಡ್ಕೊಳ್ಬೇಕಿತ್ತು. ಮೇಷ್ಟ್ರಿಗಳ ಸಹಾಯದಿಂದ ಮಾಡ್ಕೊಂಡು ಕೊಟ್ಟೆ. ಅದು ನನ್ನ ಮೊಟ್ಟ ಮೊದಲನೇ ಕಾರ್ಯಕ್ರಮ ಶಿಕಾರಿಪುರದಲ್ಲಿ.
0: ಯಾವ ಆಕಾಶವಾಣಿ ಕೊಟ್ರಿ?
1: ಅವಾಗ ನಮಗೆ ಬರ್ತಾ ಇದ್ದು ಅಲ್ಲಿ ಹತ್ರ ಇದ್ದಿದ್ದು ಭದ್ರಾವತಿ, ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ. ಅಲ್ಲಿ ಅದಕ್ಕೆ ಅಲ್ಲಿಂದ ಕರೆಸಿದ್ರು. ಅವರು ಶಿಕಾರಿಪುರದಲ್ಲಿ ಬಹಳ ದೊಡ್ಡ ಸಮಾರಂಭ ಆಗಿತ್ತು. ಫ್ರೀಡಂ ಫೈಟರ್ ಇದ್ರು ಮತ್ತು ವಿಧಾನಸಭಾ ಮಾಜಿ ಸ್ಪೀಕರ್ ಅವರು ನಮ್ಮೂರಿನವರೇ, ಕೆ ನರಸಪ್ಪ ಅಂತ ಹೇಳಿ. ಸೊ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುವಾಗ ಎಲ್ಲರ ಸಮ್ಮುಖದಲ್ಲಿ ಸಭಾಂಗಣದಲ್ಲಿ ಅದು ರೆಕಾರ್ಡಿಂಗ್ ಆಗ್ತಾ ಇತ್ತು. ಸೊ ನನಗೆ ಮೊಟ್ಟ ಮೊದಲನೇ ಅವಕಾಶ, ನಾನು 7ನೇ ತರಗತಿ ವಿದ್ಯಾರ್ಥಿ ಇದ್ದಾಗ ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ ಸ್ಟೇಷನ್ ನಲ್ಲಿ ರೆಕಾರ್ಡ್ ಆಗಿತ್ತು. ಕೇವಲ 5 ನಿಮಿಷ, ಒಬ್ಬೊಬ್ಬ ವಿದ್ಯಾರ್ಥಿ 5 ನಿಮಿಷ ಅವಕಾಶ ಕೊಟ್ಟಿದ್ರು. ಮಾತಾಡಿದ ಮೊದಲನೇ ಅನುಭವ ಅದು.
0: ಎಷ್ಟು ಖುಷಿ ಕೊಟ್ಟಿರ್ಬೇಕು ಅಂತ ಅಲ್ಲ, ಎಷ್ಟು ಖುಷಿ ಕೊಟ್ಟಿರ್ಬೇಕು ಆ ಸಂದರ್ಭ ಅಂತ.
1: ಹಾ ಮೇಡಮ್, ಅದು ಅದು ಎಷ್ಟು ಖುಷಿ ಅಂದ್ರೆ, ಶಿಕಾರಿಪುರದಲ್ಲಿ ಆಯ್ಕೆ ಆಗಿರೋ ಸುಮಾರು 6 ಜನ ಅಥವಾ 5 ಜನ ನನಗೆ ಸರಿ ನೆನಪಿಲ್ಲ, ಅದರಲ್ಲಿ ನಾನು ಒಬ್ಬ. ನಮ್ಮ ಶಾಲೆಯಿಂದ, ಸರ್ಕಾರಿ ಶಾಲೆಯಿಂದ ನಾನು ಒಬ್ಬ. ನನಗೆ ಮೊದಲಿಂದಾನು ಆಟ ಪಾಠಗಳಿಗಿಂತ ಹೆಚ್ಚು ಪಾಠಗಳ ಜೊತೆಗೆ ಉಪನ್ಯಾಸ ಮತ್ತು ಚರ್ಚೆ, ಡಿಬೇಟು, ಪ್ರಬಂಧಗಳು ಇದರಲ್ಲಿ ಹೆಚ್ಚು ಆಸಕ್ತಿ. ಹಾಗಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ರು. ಮತ್ತೆ ಪ್ರಬಂಧ ಸ್ಪರ್ಧೆಯಲ್ಲೂ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಸೊ ಆಕಾಶವಾಣಿಯ ಜೊತೆಗೆ ನಂಟ ಸ್ಥಾನ ನನಗೆ 7ನೇ ತರಗತಿ ವಿದ್ಯಾರ್ಥಿ ಇದ್ದಾಗಿಂದನು ನನಗೆ ಅವಕಾಶ ದೊರಕಿದೆ. ಇವತ್ತು ನಾನು ಉಪನ್ಯಾಸಕ ಆಗಿ ಒಂದಷ್ಟು ಸಭೆ ಸಮಾರಂಭಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಬೇರೆ ಬೇರೆ ದೇಶದ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಹೊರದೇಶದ ವಿಶ್ವವಿದ್ಯಾಲಯದಲ್ಲಿ ಕೂಡ ಮಾತನಾಡೋದನ್ನ ಸರಿಯಾಗಿ ಕಲ್ತಿದ್ದೀನಿ ಅಂದ್ರೆ ಅದಕ್ಕೆ ಆಕಾಶವಾಣಿಯ ಕೊಡುಗೆ ತುಂಬಾ ಇದೆ ಅನ್ನೋದನ್ನ ತುಂಬಾ ಹೆಮ್ಮೆಯಿಂದ ಮತ್ತು ಪ್ರಾಂಜಲ ಮನಸ್ಸಿನಿಂದ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೀನಿ.
0: ಆಕಾಶವಾಣಿ ನಿಮ್ಮನ್ನ ಬೆಳೆಸಿದೆ ಅನ್ನೋದು ಸತ್ಯ ಅನ್ನೋದು ಹೇಳ್ತಾ ಇದ್ದೀರಿ.
1: ಹೌದು ಮೇಡಮ್, ನಿಸ್ಸಂಶಯವಾಗಿ ಆಕಾಶವಾಣಿ ನನಗೆ ಸುಮಾರು ವೇದಿಕೆಗಳನ್ನ ಕಲ್ಪಿಸಿಕೊಡ್ತು. ಬಾಲ್ಯದಿಂದಾನೇ ಕಲ್ಪಿಸಿಕೊಟ್ಟಿದೆಯಲ್ಲ, ಅದು ನನಗಿನ್ನೂ ತುಂಬಾ ಖುಷಿ ಆಯ್ತು.
0: ಅಂದ್ರೆ ವ್ಯಕ್ತಿತ್ವವನ್ನ ಬೆಳೆಸೋದ್ರಲ್ಲಿ ಆಕಾಶವಾಣಿ ಸಹಕಾರಿ ಅಂತ ಹೇಳ್ತೀರಿ ಹಾಗಾದ್ರೆ?
1: ತುಂಬಾ ಸಹಕಾರಿ. ಮತ್ತೆ ಒಬ್ಬ ವಿದ್ಯಾರ್ಥಿಗೆ ಕಾಲೇಜಿನ ವ್ಯಾಸಂಗದ ಅವಧಿಯಲ್ಲೇ, ಶಾಲೆಯ ವ್ಯಾಸಂಗದ ಅವಧಿಯಲ್ಲೇ ಅವನಿಗೆ ಆಕಾಶವಾಣಿಗೆ ಕರೆದಿದ್ದಾರೆ, ಅವನನ್ನ ಅವನ ಉಪನ್ಯಾಸ, ಅವನ ಚರ್ಚೆಯಲ್ಲಿ ಭಾಗವಹಿಸೋ ಅವಕಾಶ ಸಿಕ್ಕಿದೆ ಅಂದ್ರೆ ಇಡೀ ಶಾಲೆ ಸಂಭ್ರಮಿಸ್ತಾ ಇತ್ತು. ಮತ್ತೆ ಕೆಲವು ಉಪನ್ಯಾಸ ಮೇಷ್ಟ್ರುಗಳು ಬಂದು ಈ ಪಾಯಿಂಟ್ಸ್ ವರ್ಕ್ ಇದನ್ನ ರೆಡಿ ಮಾಡು, ನಂಗೆ ಬರುತ್ತೆ ತೋರಿಸು ಅಂತ ಹೇಳಿ ನಮ್ಮನ್ನ ತಿದ್ದುತ್ತಾ ಇದ್ರು, ತೀಡ್ತಾ ಇದ್ರು. ಸೊ ಮಾತನಾಡುವ, ಉಪನ್ಯಾಸ ನೀಡುವ ಮತ್ತು ವಿಷಯ ಸಂಗ್ರಹಿಸುವ ಸಾಮರ್ಥ್ಯ ಬೆಳೆಸ್ಕೊಳ್ಳೋದಕ್ಕೆ ಆಕಾಶವಾಣಿಯೇ ಸಹಾಯ ಮಾಡ್ತದೆ.

0: ಹೇಳಿದ್ರೆ ತಪ್ಪಾಗಿಲ್ಲ ಅಂತ ಮೇಡಮ್.
1: ಓಕೆ, ಎಷ್ಟು ಖುಷಿಯ ವಿಚಾರ ನೋಡಿಯ.
0: ತುಂಬಾ ಖುಷಿ. ನಾನು ವಿದ್ಯಾರ್ಥಿ ಆದಾಗ, ಅದು ಶಾಲೆಯ ವಿದ್ಯಾರ್ಥಿ ಆಗಿದ್ದಾಗ ನನಗೆ ಸಿಕ್ಕಿರೋ ಅವಕಾಶ, ನಾನು ಪ್ರಾಮಾಣಿಕವಾಗಿ ಈ ವಯಸ್ಸಿನಲ್ಲೂ ಕೂಡ ಸ್ಮರಿಸಿಕೊಳ್ಳದೆ ಹೋದ್ರೆ ತಪ್ಪಾಗುತ್ತೆ. ಅದಾದ್ಮೇಲೆ ಮತ್ತೆ ಪಿ ಯು ಸಿ ನಲ್ಲಿ ಅಲ್ಲಿ ಜನಸಂಖ್ಯಾ ಸಮಸ್ಯೆ ಸಂದರ್ಭ ವಿಷಯ ಬಂದಾಗ July 11 ಅವತ್ತು ನಾವು ಮುನ್ಸಿಪಲ್ ಹೈಸ್ಕೂಲ್ ನಮ್ದು ಸರ್ಕಾರಿ ಶಾಲೆ ಶಿಕಾರಿಪುರದಲ್ಲಿ, ಅಲ್ಲಿ ಮಾಡುವಾಗ ಅದನ್ನು ಕೂಡ ರೆಕಾರ್ಡ್ ಆಯ್ತು. ಆಗಲೂ ಕೂಡ ಆಲ್ ಇಂಡಿಯಾ ರೇಡಿಯೋ ನಮ್ಮ ಭದ್ರಾವತಿ ಸ್ಟೇಷನ್ ಅವರೇ ಬಂದಿದ್ರು. ಆ ಸಂದರ್ಭದಲ್ಲಿ ಅದರ ಹಿರಿಯ ಅಧಿಕಾರಿಗಳು ನನಗೆ ಪರಿಚಯ ಆಗಿತ್ತು. ಶೇಷ ಚಂದ್ರಿಕಾ ಅಂತ ಹೇಳಿ ಅವ್ರ ಹೆಸರು. ಆ ನಿಲಯದ ನಿರ್ದೇಶಕರಾಗಿದ್ರು. ಎಷ್ಟು ಅವರು ಸಂಭ್ರಮಿಸ್ತಾ ಇದ್ರು ಅಂದ್ರೆ, ಕಾರ್ಯಕ್ರಮ ರೆಕಾರ್ಡ್ ಮಾಡೋದ್ಕಿಂತ ಪೂರ್ವದಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಶಾಲೆಗೆ ಬರೋರು ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನ ಕುರಿತು ಒಂದು ಪುಟರಾಗಿ ಹೇಳ್ತಿದ್ರು, ಆಕಾಶವಾಣಿ ಅಂದ್ರೆ ಏನು, ಹೇಗೆ ರೆಕಾರ್ಡ್ ಆಗುತ್ತೆ, ನೀವೆಲ್ಲ ಹೇಗೆ ಇದ್ರಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ. ಅದಾದ್ಮೇಲೆ ಮತ್ತೆ ಎಲ್ಲರನ್ನ ದೂರ ಕೂರಿಸಿ ರೆಕಾರ್ಡಿಂಗ್ ನಲ್ಲಿ ಒಂದು ರೂಮ್ ನಲ್ಲಿ ಕೂರಿಸಿ ನಮಗೆ ಒಂದು 10 ನಿಮಿಷ ತರಬೇತಿ ಕೊಟ್ಟು ಅದಾದ್ಮೇಲೆ ರೆಕಾರ್ಡ್ ಮಾಡಿಸ್ತಾ ಇದ್ರು. ನಮ್ಗೆ ಎಷ್ಟು ಸಂಭ್ರಮ ಅಂದ್ರೆ ಒಂಥರ ಹಬ್ಬದ ವಾತಾವರಣ. ಆಕಾಶವಾಣಿಯಲ್ಲಿ ನಾನು ಬಂದಿದ್ದೇನೆ ಅಂದ್ರೆ ನನ್ನ ಹೆಗ್ಗಳಿಕೆ, ಶಾಲೆಯಲ್ಲಿ ಅದಾದ್ಮೇಲೆ ಪಿ ಯು ಸಿ ನಲ್ಲಿ. ಅದಾದ್ಮೇಲೆ ಡಿ ಬಿ ಎಸ್ ನಲ್ಲಿ ನಾನು ಡಿಗ್ರಿ ಕಾಲೇಜ್ ಓದ್ತಾ ಇದ್ದೆ. ಸೆಕೆಂಡ್ ಇಯರ್ ಬಿ ಎ ಓದುವಾಗ ನಮ್ಮ ಆನ್ಯುವಲ್ NSS ಕ್ಯಾಂಪ್ ಕೂಡ್ಲಿಯಲ್ಲಾಯ್ತು. ಈ ತುಂಗಾಭದ್ರಾ ನದಿ ಸೇರುತ್ತಲ್ಲ ಶಿವಮೊಗ್ಗದ ಹೊರವಲಯದಲ್ಲಿ, ಅಲ್ಲಿ ನಮ್ಮ NSS ಕ್ಯಾಂಪ್ ಇತ್ತು. ಆಗ ವರದಕ್ಷಿಣೆ ಸಮಸ್ಯೆನ ಬಗ್ಗೆ ಒಂದು ಚರ್ಚಾ ಕಾರ್ಯಕ್ರಮ ನಮ್ಮ NSS ಕ್ಯಾಂಪ್ ನಲ್ಲಿ ಆಕಾಶವಾಣಿ ಭದ್ರಾವತಿ ನಿಲಯದವರು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಶೇಷಚಂದ್ರಿಕಾ ಮತ್ತು ಕೆಲವು ಹಿರಿಯ ಅಧಿಕಾರಿಗಳು ಇದ್ರು, ಅವರ ಅದರಲ್ಲೂ ಕೂಡ ನನಗೆ ರೆಕಾರ್ಡಿಂಗಿಗೆ 4 ಜನ ವಿದ್ಯಾರ್ಥಿಗಳಲ್ಲಿ ನನಗೂ ಒಬ್ಬ ವಿದ್ಯಾರ್ಥಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ರು. ಸೊ ಶಾಲೆಯಲ್ಲಿ ಪಿ ಯು ಸಿ ನಲ್ಲಿ ಡಿಗ್ರಿನಲ್ಲಿ ಅವಕಾಶ ಸಿಕ್ತು. ಅದಾದ್ಮೇಲೆ PhD ಮತ್ತು ಇದು MA PhD ಮಾಡಕ್ಕೆ ಧಾರವಾಡಕ್ಕೆ ಹೋದಾಗ ಧಾರವಾಡ ಸ್ಟೇಷನ್ಗೆ ಕರೆಸಿ ಒಂದು ಇದು ಮಾದಕ ವಸ್ತುಗಳ ಜಾಗೃತಿ ದಿನಾಚರಣೆ ಇದೇ ತಿಂಗಳಲ್ಲಿ ಅವಾಗ್ಲೂ ಒಂದು ಮಾಡಿಕೊಟ್ರು. ಅಲ್ಲೊಂದು ಅವಕಾಶ ಸಿಕ್ತು. ಅದಾದ್ಮೇಲೆ ಉಪನ್ಯಾಸಕ ವೃತ್ತಿಗೆ ಚಿತ್ರದುರ್ಗಕ್ಕೆ 1987 ನಾನು ಇಲ್ಲೇ ಇದ್ದೀನಿ, ರಿಟೈರ್ ಕೂಡ ಆಗಿದ್ದೀನಿ. ನಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಜೊತೆಗೆ ನಮ್ಮ ಸಂಪರ್ಕ ಮತ್ತು ಒಡನಾಟ ಬಾಂಧವ್ಯ ಹೆಚ್ಚು ಬಿಡ್ತು ಇಲ್ಲಿ ಬಂದಾದ್ಮೇಲೆ. ನಾನು ಇಲ್ಲಿ ಚಿತ್ರದುರ್ಗದ FM ಕೇಂದ್ರದ ಸ್ಥಾಪನಾ ಸಂದರ್ಭದಲ್ಲಿ ಇರತಕ್ಕಂತ ಎಲ್ಲ ಅಧಿಕಾರಿಗಳನ್ನ ನಾನು ತುಂಬು ಹೃದಯದಿಂದ ನೆನೆಸ್ಕೊಳ್ಬೇಕು, ಸ್ಮರಿಸ್ಕೊಳ್ಬೇಕು. ಅದರಲ್ಲಿ ಬೇಂದ್ರೆ ಮಂಜುನಾಥ್ ನನ್ನ ಸ್ನೇಹಿತರು ಮೊದಲಿಗರು, ಉಷಾಲತ್ತ ಮೇಡಮ್ ಅವರು, ಅದಾದ್ಮೇಲೆ ನಮ್ಮ ನಾಗಭೂಷಣ್ ಸರ್ ನಿಲಯದ ನಿರ್ದೇಶಕರು. ಈ ಆ ಚಿತ್ರದುರ್ಗ FM ಕೇಂದ್ರವನ್ನ ಇದು ಮನೆ ಮನೆಯ ಕಾರ್ಯಕ್ರಮ, ಮನೆ ಮನೆಯ ಬಾನುಲಿ ಅಂದ್ರೆ ಕೇಂದ್ರಕ್ಕೆ ನೀವು ಬಂದು ಕಾರ್ಯಕ್ರಮ ಕೊಡೋದಲ್ಲ, ನಿಮ್ ಮನೆಗೆ ನಾವೇ ಬರ್ತೀವಿ. ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ನಮ್ಮ ನಾಗಭೂಷಣ್ ಸಾಹೇಬ್ರು ಮತ್ತೆ ಉಷಾಲತ್ತ ಮೇಡಮ್ ಅವರು ಮಾಡಿದ್ರು. ಚಿತ್ರದುರ್ಗದಲ್ಲಿ ಇರ್ತಕ್ಕಂತ ಸುಮಾರು 50ಕ್ಕಿಂತ ಹೆಚ್ಚು ಮನೆಗಳಲ್ಲಿ ಮನೆ ಮನೆಯಲ್ಲಿ ಬಾನುಲಿ ಕಾರ್ಯಕ್ರಮ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನನಗೆ ಸುಮಾರು ವೇದಿಕೆಗಳಲ್ಲಿ ಅವಕಾಶ ಕೊಟ್ರು. ಮಹಿಳೆಯರ ವಿರುದ್ಧ ನಡೀತಕ್ಕಂತ ಅಪರಾಧಗಳು ಮತ್ತು ದೌರ್ಜನ್ಯಗಳ ಬಗ್ಗೆ ನಮ್ಮ ಕಲೀಗ್ಸ್ ಅವ್ರ ಮನೆಯಲ್ಲಿ ಆಗಿತ್ತು, ಅಲ್ಲಿ ಹೋಗಿದ್ವಿ. ಮತ್ತೆ ಲೋಕೇಶ್ ಅಗಸನ್ಕಟ್ಟೆ ಅವರ ಬಗ್ಗೆ, ಗಾಂಧಿ ಮತ್ತು ಸಂವಿಧಾನದ ಬಗ್ಗೆ ಚರ್ಚೆ ಆದಾಗ ಅಲ್ಲಿ ನಾನು ಭಾಗವಹಿಸಿದ್ದೆ. ಆ ಸಂದರ್ಭದಲ್ಲಿ ದಿವಂಗತ ಪ್ರೊಫೆಸರ್ ಆಂಜನೇಯ ಅವರಿದ್ರು, ಬಹಳ ಅದ್ಭುತ ವ್ಯಕ್ತಿ. ಅವರು ಮುಖ್ಯ ಭಾಷಣ, ನಾವೆಲ್ಲ ಪ್ರತಿಕ್ರಿಯೆ, ಹೀಗೆ ಸುಮಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ. ಒಂದ್ ರೀತಿ ಹಬ್ಬ ಸಂಜೆ ಆಯ್ತು ಅಂದ್ರೆ ಯಾರ್ದೋ ಮನೇಲಿ ಕಾರ್ಯಕ್ರಮ ಇದೆ, ಇವತ್ತು ಆಕಾಶವಾಣಿ ರೆಕಾರ್ಡಿಂಗ್ ಇದೆ ಅನ್ನೋ ಅಷ್ಟು ಸಂಭ್ರಮಿಸ್ತಾ ಇದ್ವಿ. ಒಂದ್ ರೀತಿ ಈ ಸ್ಕೂಲಿಗೆ ಹೋಗೋ ಮಕ್ಕಳು ಸಂಭ್ರಮಿಸ್ತಾರಲ್ಲ, ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಅಂತ. ನನಗೆ ಅವಕಾಶ ಸಿಕ್ಕಾಗ ಒಂಥರ ದೊಡ್ಡ ಚಾಕ್ಲೇಟ್ ನ ಮಿಠಾಯಿ ತಿನ್ನಷ್ಟು ಸಂತೋಷದಿಂದ ಕುಡಿತೀವಲ್ಲ, ಆ ತರ ಕುಡಿತಾ ಇದ್ವಿ. ಮತ್ತೆ ನಮ್ಮ ಕೆಲವು ಸಹೋದ್ಯೋಗಿಗಳು ಇದನ್ನು ತುಂಬಾ ಸೀರಿಯಸ್ ಆಗಿ ಆಕಾಶವಾಣಿಯಲ್ಲಿ ನಲ್ನುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವು ಉಪನ್ಯಾಸವನ್ನೆಲ್ಲ ರೆಕಾರ್ಡ್ ಮಾಡಿ ಬುಕ್ಸ್ ಪಬ್ಲಿಷ್ ಮಾಡಿದ್ರು.
1: ಹೌದು,
0: ಆದ್ರೆ ಅಷ್ಟೇ ಉಪನ್ಯಾಸ ಕೊಟ್ಟಿದ್ರೆ ನಾನು ಇವನ್ನೆಲ್ಲ ದಾಖಲಿಸ್ಕೊಳ್ಳಿಲ್ಲ. ನಲ್ನುಡಿ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸಿದ್ದೇನೆ, ಸುಮಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ. ಆಮೇಲೆ ನಮ್ಮ ಕಾಲೇಜ್ನಲ್ಲಿ ನಾನು ಪದವಿ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿದ್ದಾಗ ನಮ್ಮ ಕಾಲೇಜ್ನಲ್ಲಿ ಚರ್ಚಾಗೋಷ್ಠಿಗೆ ಏರ್ಪಾಡು ಮಾಡೋದಕ್ಕೆ ಚಿತ್ರದುರ್ಗ FM ಕೇಂದ್ರದವರು ಕೇಳ್ಕೊಳ್ತಾ ಇದ್ರು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಆಕಾಶವಾಣಿ ನಮ್ಮ ಚಿತ್ರದುರ್ಗ ಕೇಂದ್ರದಲ್ಲಿ 2-3 ಚರ್ಚಾ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇನೆ
1: ಯುವತರಂಗದಲ್ಲಿ.
0: ಹೌದು ಮೇಡಮ್, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣದ ಅವಶ್ಯಕತೆ ಇದ್ರ ಮೇಲೆ ಒಂದು ಚರ್ಚೆ.

0: ಆಮೇಲೆ ಮತ್ತೆ ಜುಲೈ 11 ವಿಶ್ವ ಜನಸಂಖ್ಯಾ ಆ ಸ್ಫೋಟದ ಬಗ್ಗೆ ಒಂದ್ ಚರ್ಚೆ, ಮತ್ತೆ PUC ನಂತರ ಮುಂದೇನು ಇದನ್ನ 2-3 ವರ್ಷ ಕಂಟಿನ್ಯೂಸ್ ಆಗಿ ನಾನು ಮಾಡಿಕೊಟ್ಟೆ. ಅಂದ್ರೆ ಅದರಲ್ಲಿ ನಮ್ಮ ಸಬ್ಜೆಕ್ಟ್ ನಲ್ಲಿರೋ ಅವಕಾಶಗಳು ಮತ್ತೆ ಬೇರೆ ಬೇರೆ ಅವಕಾಶಗಳು ಎಲ್ಲೆಲ್ಲಿದೆ ಪದವಿ ಓದೋದಕ್ಕೆ ಮತ್ತೆ ಸ್ಕಾಲರ್ಶಿಪ್ ಗಳು ಹೇಗೆ, ಇವುಗಳ ಬಗ್ಗೆ ಎಲ್ಲ ತುಂಬಾ ಚರ್ಚೆ ಕಾರ್ಯಕ್ರಮಗಳನ್ನ ನಾನು ಮಾಡಿಕೊಟ್ಟೆ. ನಾನ್ ಮಾಡಿಕೊಟ್ಟೆ ಅಂತ ಅನ್ನೋದಕ್ಕಿಂತ ಅದು ಹೇಳಿದ್ರೆ ಸ್ವಾರ್ಥ ಆಗುತ್ತೆ. ಆಕಾಶವಾಣಿ FM ಕೇಂದ್ರ ಚಿತ್ರದುರ್ಗದವರು ನನಗೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಅಂತ ತುಂಬಾ ಪ್ರಾಮಾಣಿಕವಾಗಿ ವಿನಯದಿಂದ ಅರಿಕೆ ಮಾಡ್ಕೊಳ್ತೀನಿ.
1: ಎಷ್ಟು ಸಂತೋಷ
0: ನಡೆಸ್ಕೊಟ್ಟಿದ್ದೆಲ್ಲ ತಾವು ಕೇಂದ್ರದವರು ನನ್ನಿಂದ ನಡೆಸಿದ್ರಿ, ನನಗೆ ಅವಕಾಶ ತಾವು ಕೊಟ್ರಿ, ವೇದಿಕೆ ತಾವು ಕಲ್ಪಿಸಿ ಕೊಟ್ರಿ.
1: ಖಂಡಿತ ಆಕಾಶವಾಣಿ ಇರೋದೇ ಇದಕ್ಕೆ, ಅಂದ್ರೆ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇರಬೇಕು, ಆ ಪ್ರತಿಭೆಗಳಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂಪನ್ಮೂಲವನ್ನ ಕ್ರೋಢೀಕರಿಸಿ ಆಕಾಶವಾಣಿಯಿಂದ ಪ್ರಸಾರವಾಗುವಂತಹ ಒಂದು ಕಾರ್ಯಕ್ರಮವನ್ನ ಇಡೀ ವಿಶ್ವದ ಜನತೆಗೆ ತಲುಪಿಸುವಂತಹ ಕೆಲಸವನ್ನ ನಮ್ಮ ಆಕಾಶವಾಣಿಗಳು ಮಾಡ್ತಾ ಇವೆ. ಚಿತ್ರದುರ್ಗ ಆಕಾಶವಾಣಿಯನ್ನ ಇವತ್ತು ಯಾವುದೇ ಮೂಲೆಯಲ್ಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ನಾವು ಕೇಳುವಂತಹ ಅವಕಾಶವನ್ನ ನಾವು ಕಲ್ಪಿಸಿಕೊಂಡಿದ್ದೇವೆ. ನಮ್ಮ ಮೊಬೈಲ್ನಲ್ಲಿ ಇವತ್ತು ನ್ಯೂಸ್ ಆನ್ ಏರ್ ಆಪ್ ಮೂಲಕ ನಾವು ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳಬಹುದು ಸರ್. ಈ ನಿಟ್ಟಿನಲ್ಲಿ ನೀವು ಕೂಡ ಸದಾ ಆಕಾಶವಾಣಿಯನ್ನ ಕೇಳ್ತಾ ಇರಿ, ನಮ್ಮ ಚಿತ್ರದುರ್ಗದ ಆಕಾಶವಾಣಿಯೊಂದಿಗೆ ನಿಕಟ ಸಂಪರ್ಕವನ್ನ ಸದಾ ತೊಡಗಿಸ್ಕೊಂಡಿರಿ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾನೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಅದ್ಭುತವಾಗಿ ಮಾತನಾಡಿರಿ. ಧನ್ಯವಾದಗಳು ಸರ್ ನಿಮ್ಗೆ.
0: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ ನಿಮಗೂ ಮತ್ತೆ ಎಲ್ಲ ಅಧಿಕಾರಿ ವರ್ಗದವರೆಗೂ ತುಂಬುದಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ.
1: ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ನಮಸ್ತೆ.
1: ನಮಸ್ತೆ ಸರ್. ಕೇಳಿದ್ರಲ್ಲ ಅವರ ಮಾತುಗಳನ್ನ, ಎಷ್ಟೊಂದು ನೆನಪುಗಳು ಹಾಗೆ ನಮ್ಮ ಮುಂದೆ ಸುಳಿಯುತ್ತವೆ ಅಲ್ವಾ. ಈ ನೆನಪುಗಳು ಒಮ್ಮೆ ಮರುಕಳಿಸಿದಾಗ ನಮ್ಮಲ್ಲೇನೋ ಒಂದು ಉತ್ಸಾಹದ ಭಾವ ತುಂಬುತ್ತೆ. ಈ ಭಾವಕ್ಕೆ ಸಾಕ್ಷಿಯಾಗ್ತಾ ಇರೋದು ಚಿತ್ರದುರ್ಗ ಆಕಾಶವಾಣಿ ಬಾನುಲಿ ನೆನಪಿನಗಳ ಕಾರ್ಯಕ್ರಮದ ಮೂಲಕ. ಮತ್ತೊಬ್ಬರನ್ನ ಮಾತನಾಡಿಸ್ತೇನೆ, ಅಲ್ಲಿವರೆಗೂ ಈ ಗೀತೆ.

0: ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿ ಇದೀಗ ನಮ್ಮೊಟ್ಟಿಗೆ ಇದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಹಾಗೆ ಕೇಳಿದ್ರೆ ಇವತ್ತು ನಾವು ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದೇವೆ. ಇವರು ಇತಿಹಾಸ ಸಂಶೋಧಕ, ಸಾಹಿತಿಗಳು, ಹೊಸದುರ್ಗದವರು, ಬಾಗೂರು ನಾಗರಾಜಪ್ಪ ಇವರ ಹೆಸರು. ಇವರನ್ನ ಮಾತನಾಡಿಸ್ತಾ ಹೋಗೋಣ. ಇವರ ನೆನಪುಗಳನ್ನ ನಾವಿದೀಗ ಕೇಳುಗರಿಗೆ ಕೇಳಿಸೋಣ. ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ.
0: ನೀವು ಹೊಸದುರ್ಗದವರು, ಇತಿಹಾಸ ಸಂಶೋಧಕರು, ಹಾಗೆ ಸಾಹಿತಿಗಳು ಕೂಡ. ನಿಮ್ಮ ಕೊಡುಗೆ ಅಪಾರ, ಹಾಗೆ ಆಕಾಶವಾಣಿಯೊಟ್ಟಿಗಿನ ನಿಮ್ಮ ಸಂಬಂಧವೂ ಕೂಡ ನಿರಂತರವಾದದ್ದು. ಈ ನಿಟ್ಟಿನಲ್ಲಿ ನೀವು ಆಕಾಶವಾಣಿಯನ್ನ ಕೇಳಿದಂತಹ ಒಂದು ಸಂದರ್ಭವನ್ನ ನೆನಪಿಸಿಕೊಂಡು, ಅಂದ್ರೆ ಬಾಲ್ಯದಲ್ಲಿರ್ಬೋದು ನೀವು ಕೇಳಿದಂತಹ ಆಕಾಶವಾಣಿ, ಆ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗಿನ ನಮ್ಮ ಆಕಾಶವಾಣಿಯೊಟ್ಟಿಗಿನ ಒಡನಾಟವನ್ನು ಕೂಡ ನೀವು ನಮ್ಮ ಜೊತೆ ಹಂಚಿಕೊಳ್ಬಹುದು.
1: ನಾನು ಚಿಕ್ಕವನಿದ್ದಾಗ ಮೊದಲು ಗ್ರಾಮಫೋನ್ ಕೇಳ್ತಾ ಇದ್ದ ನೆನಪಿದೆ. ಆಮೇಲೆ ನಮ್ಮ ತಂದೆಯ ಸ್ವಾತಂತ್ರ್ಯ ಹೋರಾಟಗಾರರು ನಮ್ದು ಬಡತನದ ಕುಟುಂಬ ಸಹ ಬೇರೆ ನಮ್ಮ ಮನೆಗಳು, ಕೆಲವರು ನೆರೆಹೊರೆ ಮನೆಗಳಲ್ಲಿ ರೇಡಿಯೋಗಳನ್ನು ಕೇಳಿದ ಜ್ಞಾಪಕ ಇದೆ. ನಮ್ಮ ದೊಡ್ಡಪ್ಪನವರು ಬಾಗೂರಿನಲ್ಲಿ ಬೆಳಿಗ್ಗಿನ 6 ಗಂಟೆಗಿಂತ ಮೊದಲೇ ರೇಡಿಯೋ ಆನ್ ಮಾಡಿಬಿಡ್ತಾ ಇದ್ರು. ಅದು ರೇಡಿಯೋ ಒಂದು ಧ್ವನಿ ಇದೆಯಲ್ಲ, ಪ್ರಾರಂಭದ ಧ್ವನಿ, ಅದು ಇನ್ನೂ ನೆನಪಿದೆ ನನಗೆ. ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ರೇಡಿಯೋಗಳು ಇರ್ತಾ ಇದ್ವು. ಹೊರಗಡೆ ಒಂದು

0: ಸೌಂಡ್ ಬಾಕ್ಸ್ ಆಗ್ತಾ ಇದ್ರಲ್ಲ ಅದರಲ್ಲಿ ನಾನು ಹೆಚ್ಚು ಕೇಳ್ತಾ ಇದ್ದೆ ಬಾಲ್ಯದಲ್ಲಿ. ಆನಂತರ ಈ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಜನಪ್ರಿಯ ಆಗಿತ್ತು. ಆಮೇಲೆ ರೇಡಿಯೋ ನಾಟಕಗಳನ್ನ ಹೆಚ್ಚು ಕೇಳ್ತಾ ಇದ್ದೆ ಮತ್ತು ಚಲನಚಿತ್ರ ಧ್ವನಿವಾಹಿನಿ ಕಾರ್ಯಕ್ರಮಗಳು ಹೆಚ್ಚು ಜನಪ್ರಿಯ ಮತ್ತು ರೈತರ ಸಂದರ್ಶನಗಳು ಇತ್ಯಾದಿ ದೇವಾಲಯಗಳ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ವು. ಆನಂತರ ನಾನು ಸಹ ನಮ್ಮ ಹೊಸದುರ್ಗ ತಾಲೂಕಿನ ಅನೇಕ ಐತಿಹಾಸಿಕ ಸ್ಥಳಗಳ ಪರಿಚಯವನ್ನ ಆಕಾಶವಾಣಿಯಲ್ಲಿ ಮಾಡಿಕೊಟ್ಟಿದ್ದು ನೆನಪಿದೆ. ನೀರ್ಗುಂದ, ಹೆಗ್ಗೆರೆ ಮತ್ತು ಪುಣ್ಯಕ್ಷೇತ್ರ ಹಾಲುರಾಮೇಶ್ವರ ಮುಂತಾದ ಸ್ಥಳಗಳ ಬಗ್ಗೆ ನಾನು ಸಂದರ್ಶನ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದೇನೆ.
1: ಸರ್, ನಿಮ್ಮನೆಯಲ್ಲಿ ಅವಾಗ ನಿಮ್ಮ ಬಾಲ್ಯದಲ್ಲಿ ಏನ್ ಕೇಳ್ತಾ ಇದ್ರಿ, ರೇಡಿಯೋ ಇತ್ತ?
0: ನಾವು ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಹೈಸ್ಕೂಲ್ ಓದುವಾಗ ಸ್ವಲ್ಪ ಕೇಳಿದ್ ಜ್ಞಾಪಕ ಮೇಡಮ್. ಅವಾಗ ಹತ್ಕೊಂಡಿದ್ವಿ, ಮನೆಯಲ್ಲಿ ರೇಡಿಯೋ ಇಟ್ಕೊಂಡಿದ್ವಿ. ಅದೇ ಪ್ರಧಾನವಾದ ಒಂದು ಮಾಧ್ಯಮ ಆಗಿತ್ತು ನಮ್ಗೆ.
1: ಹೆಂಗಿತ್ತು ಅದು ರೇಡಿಯೋ, ನಿಮ್ಮ ಮನೇಲಿ ಇದ್ದ ರೇಡಿಯೋ ಹೇಗಿತ್ತು?
0: ಮನೆಯಲ್ಲಿದ್ದ ರೇಡಿಯೋ ಒಂದು ಚಚ್ಚೌಕಾಕಾರವಾಗಿತ್ತು, ಸ್ವಲ್ಪ ಉದ್ದವಾಗಿ. ಅದು ಈಗಲೂ ಸಹ ಒಂದು ಶೋಕೇಶ್ ಅಲ್ಲಿ ನಾವು ನೆನಪಿಗೆ ಇಟ್ಕೊಂಡಿದೀವಿ ಮೇಡಮ್.
1: ಸೂಪರ್ ಸರ್, ಸೂಪರ್.
0: ಅದೊಂದು ಹೇಳಕ್ ಇಚ್ಛೆ ಪಡ್ತೀನಿ. ಬಹಳ ಮತ್ತು ಟ್ರಾನ್ಸಿಸ್ಟರ್ ರೇಡಿಯೋಗಳು ಬಹಳ ಜನಪ್ರಿಯವಾಗಿದ್ದು ಒಂದ್ ಕಾಲದಲ್ಲಿ. ಈ ಕುಡಿಕಾಯರಾಗ್ಲಿ ಅಥವಾ ತೋಟಕ್ಕೆ ಹೋಗೋದಾಗ್ಲಿ, ಇವರೆಲ್ಲ ರೈತರುಗಳು ಸಹ ಟ್ರಾನ್ಸಿಸ್ಟರ್ ತಗೊಂಡೋಗ್ತಾ ಇದ್ರು ಬ್ಯಾಟ್ರಿ ಹಾಕೊಂಡು. ಅದೊಂದು ಬಹಳ ಉಪಯೋಗ ಆಗಿತ್ತು. ಕರೆಂಟ್ ಇಲ್ಲದೆ ಇದ್ರು ಬ್ಯಾಟ್ರಿ ಮೂಲಕ ಕಾರ್ಯಕ್ರಮಗಳನ್ನು ಕೇಳೋದು ಜನರ ಹವ್ಯಾಸ ಆಗಿತ್ತು. ಮತ್ತೆ ಹವಾಮಾನ ವರದಿಗಳಾಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಮತ್ತು ಜನಪದರ ಕೆಲವು ಆಚರಣೆಗಳ ಬಗ್ಗೆ, ಹಬ್ಬಗಳ ಬಗ್ಗೆ, ಇವೆಲ್ಲ ಬಹಳಷ್ಟು ಜನಪ್ರಿಯ ಕಾರ್ಯಕ್ರಮಗಳಾಗಿದ್ದು. ರೇಡಿಯೋ ಬಿಟ್ರೆ ಬೇರೆ ಯಾವುದನ್ನು ಅವಲಂಬಿಸುವ ಒಂದು ಸ್ಥಿತಿ ಇರ್ಲಿಲ್ಲ ಅವಾಗ. ರೇಡಿಯೋನೇ ಒಂದು ಸರ್ವ ಸಾರ್ವತ್ರಿಕ ಒಂದು ಮಾಧ್ಯಮವಾಗಿತ್ತು. ಇದು ನಮ್ಮ ನನಗೆ ಮೊದಲು ಕಾರ್ಯಕ್ರಮ ಕೊಟ್ಟಿದ್ದು ಧಾರವಾಡ ನಿಲಯ. ಧಾರವಾಡ ಇದರಲ್ಲಿ ನಾನು ಮೊದಲು ಯೂತ್ ವಾಲಂಟಿಯರ್ ಆಗಿದ್ದೆ. ಬಾಗಲಕೋಟೆಯಲ್ಲಿ ಅದು ಸಂದರ್ಶನ ಪ್ರಸಾರ ಆಗಿತ್ತು. ಬಾಗಲಕೋಟೆಯಲ್ಲಿ ಬಂದು ಸಂದರ್ಶನ ಮಾಡ್ಕೊಂಡು ಹೋಗಿದ್ರು. ಆನಂತರ ಭದ್ರಾವತಿ ನಿಲಯದಲ್ಲೂ ಅನೇಕ ಕಾರ್ಯಕ್ರಮಗಳನ್ನ, ಅಲ್ಲಿ ಜನಪದ ಸಾಹಿತ್ಯ ಸಮ್ಮೇಳನದ ಬಗ್ಗೆ ವಿಶ್ಲೇಷಣೆ, ನಿರೂಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು ನೆನಪಿದೆ. ಹೀಗೆ ರೇಡಿಯೋ ಬಗ್ಗೆ ನನಗೆ ಹೆಚ್ಚಿನ ಒಂದು ಸಂಪರ್ಕ ಸಾಧ್ಯವಾಯಿತು. ಹಾಗೆ ಈ ಹಿನ್ನೆಲೆಯನ್ನ ನಾನು ಕೆಲವು ದಾಖಲೆಗಳಲ್ಲಿ ನೋಡಿದಾಗ ರವೀಂದ್ರನಾಥ್ ಟಾಗೂರ್ ಅವರು ಆಕಾಶವಾಣಿ ಎನ್ನುವ ಶಬ್ದ ಕೊಟ್ರು ಅಂತ ಕೇಳಿದೆ. ಅದೊಂದು ಮುಖ್ಯವಾದ ವಿಷಯ. ಆಮೇಲೆ ಸರ್ಕಾರ 1936 ವಹಿಸ್ಕೊಂಡಾಗ ಆಲ್ ಇಂಡಿಯಾ ರೇಡಿಯೋ ಅಂತೇಳಿ ಅದು ಅಂಗೀಕಾರ ಆಯ್ತು ಅಂತೇಳಿ ಕೇಳ್ಪಟ್ಟೆ. ಪ್ರಾರಂಭದಲ್ಲಿ ಬಾಂಬೆಯಲ್ಲಿ ಶುರುವಾಯ್ತಂತೆ. 1927 ಇದು ಬ್ರಾಡ್ಕಾಸ್ಟಿಂಗ್ ಕಂಪನಿ ಶುರುವಾಯ್ತು ಅಂತ ಕೇಳಿದೆ. ಹೀಗೆ ಬೆಳೆದು ಬಂದ ದಾರಿ ಇವತ್ತು ಎಷ್ಟೇ ಟಿವಿ ಮತ್ತು ಇತ್ಯಾದಿ ಮಾಧ್ಯಮಗಳ ಒಂದು ಇದ್ರೂ ಸಹ ರೇಡಿಯೋ ಬಹಳ ಉಪಕಾರಿಯಾಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ನಿಮಗೆ ಯಾವ ರೀತಿಯಾಗಿ ಸಹಕಾರಿ ಆಯ್ತು ಆಕಾಶವಾಣಿ ಅನ್ನುವಂಥದ್ದು?
0: ಆಕಾಶವಾಣಿ ನನಗೆ ಅದೇ ಈಗ ನಾನು ಮೊದಲೇ ಹೇಳಿದಂತೆ ಅನೇಕ ಸ್ಥಳಗಳ ಬಗ್ಗೆ ಮಾಹಿತಿಗಳನ್ನ ನೀಡುವಾಗ, ವಿಶ್ಲೇಷಣೆ ಕೊಡುವಾಗ ಅದು ಒಂದು ರೀತಿ ಪ್ರೇರಣೆ ಆಯ್ತು. ಪತ್ರಿಕೆಗಳಿಗೆ ನಾನು ಲೇಖನವನ್ನು ಬರೆಯೋದಕ್ಕೂ ಶುರು ಮಾಡಿದೆ. ಆ ಒಂದು ಕಾರಣದಿಂದ ಅನೇಕ ಹಳ್ಳಿಗಳಿಗೆ ನಾನು ಸ್ವಯಂ ಪ್ರೇರಣೆಯಿಂದ ಸಂಚರಿಸಿ ಅಲ್ಲಿ ಇತಿಹಾಸವನ್ನ, ಜಾನಪದ ಸಂಗತಿಗಳನ್ನ ನಾನು ಸಂಶೋಧನೆ ಮಾಡ್ಲಿಕ್ಕೆ ಅದು ಪ್ರೇರಣೆ ಆಯ್ತು. ಬಹಳ ಹೆಮ್ಮೆಯಿಂದ ಇದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆಮೇಲೆ ಅದು ಎಲ್ಲಿವರೆಗೂ ಹೋಯ್ತು ಅಂದ್ರೆ ನಾನು ಅನೇಕ ಕೃತಿಗಳನ್ನ ರಚನೆ ಮಾಡಿದೆ. ನಮ್ಮ ಹೊಸದುರ್ಗ ತಾಲೂಕಿನ ಬಗ್ಗೆನೇ ಅನೇಕ ಕೃತಿಗಳು. ಹೊಸದುರ್ಗ ತಾಲೂಕ್ ಗೆಜೆಟಿಯರ್ ಅಂತಾನು ಸರ್ಕಾರದಿಂದ ಬರೆಸ್ತು, ಪ್ರಕಟಿಸ್ತು. ಆಮೇಲೆ ಜಾನಪದ ವಿಶ್ವವಿದ್ಯಾಲಯದರು ಸಹ ನನ್ನ ಒಂದು ಪುಸ್ತಕವನ್ನ ಪ್ರಕಟಿಸಿದ್ರು. ಇನ್ನು ಬೇರೆ ಬೇರೆ ಪ್ರಕಾಶಕರಿಂದ ಹೊಸದುರ್ಗ ತಾಲೂಕ್ ದರ್ಶನ, ಹೊಸದುರ್ಗದ ಸುತ್ತ, ಹೊಸದುರ್ಗ ಸಿರಿ, ಹೊಸದುರ್ಗದ ಒಡಲಾಗೆ, ಹೀಗೆ ಅನೇಕ ಕೃತಿಗಳು, ಸಣ್ಣಕ್ಕಿ ಬಾಗೂರು, ಹೆಗ್ಗೆರೆ ಬಸದಿ ಆಗಿರಬಹುದು, ಈಗ ಅನೇಕ ಕೃತಿಗಳು ಬರಲಿಕ್ಕೆ ಇದು ಮೂಲ ಪ್ರೇರಣೆ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ.
1: ಒಂದು ವ್ಯಕ್ತಿತ್ವವನ್ನ ರೂಪಿಸುತ್ತೆ ಅಂತ ಹೇಳ್ತೀರಿ ಹಾಗಾದ್ರೆ ಆಕಾಶವಾಣಿ?
0: ಹೌದೌದು, ಖಂಡಿತ ಮೇಡಮ್, ಖಂಡಿತ. ಎಲ್ಲ ಮೂಲ ಪ್ರೇರಣೆ ಆಯ್ತು ನನಗೆ. ಈಗ ನಾನು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಿದ್ದಾಗ ಆಕಾಶವಾಣಿಯ ಸಿಬ್ಬಂದಿಯವರು ಬಂದು ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಹಳ್ಳಿಗಳಿಗೆ, ಇಂತ ಹಳ್ಳಿಗೆ ಹೋಗ್ಬೇಕು ಸರ್, ನೀವು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, ಪ್ರತ್ಯಕ್ಷವಾಗಿ ವಿವರಣೆ ಕೊಡಬೇಕು ಅಂದಾಗ ನಾನು ಬಹಳ ಸಂತೋಷದಿಂದ, ಬಹಳ ಉತ್ಸಾಹದಿಂದ ಹೋಗ್ತಾ ಇದ್ದೆ. ಅದು ನನಗೆ ಬಹಳ ಉಪಯುಕ್ತ ಆಯ್ತು. ನನಗೆ ಸಂಶೋಧನೆ, ಜಾನಪದ ಸಂಶೋಧನೆ ಮತ್ತು ಇತಿಹಾಸ ಸಂಶೋಧನೆ ಮಾಡಲಿಕ್ಕೆ ಬಹಳ

0: ಪ್ರೇರಣೆ ಆಯ್ತು. ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನನ್ನ ಗುರುತಿಸಿ ಕರೀತಾರೆ ಇವತ್ತಿಗೂ ಸಹ. ಅನೇಕ ಸಮಾರಂಭಗಳು, ಸಾಹಿತ್ಯ ಸಮ್ಮೇಳನಗಳಾಗಿರ್ಬೋದು, ಅನೇಕ ಪುರಸ್ಕಾರಗಳು ಸಿಕ್ಕಿದ್ದಾವೆ. ಇದಕ್ಕೆಲ್ಲ ಮೂಲ ಕಾರಣ ಪ್ರೇರಣೆ ಅಂದ್ರೆ ಆಕಾಶವಾಣಿ ಅಂತ ನಾನು ಹೇಳ್ತೇನೆ ಮೇಡಮ್.
1: ಅಂದ್ರೆ ಒಂದು ಪ್ರಪಂಚಕ್ಕೆ ಅಥವಾ ಒಂದು ಸಮುದಾಯಕ್ಕೆ ಗುರುತಿಸಿಕೊಳ್ಬೇಕು ಅಂತ ಹೇಳಿದ್ರೆ ಆಕಾಶವಾಣಿ ಸಹಕಾರಿಯಾಗಿದೆ ಅನ್ನುವಂಥದ್ದು. ಹಾಗೆ ನಿಮ್ಮ ಬರವಣಿಗೆಯ ವೃದ್ಧಿಗೂ ಕೂಡ ಆಕಾಶವಾಣಿ ಸಹಕಾರಿ ಆಯ್ತು ಅನ್ನೋದನ್ನ ಹೇಳ್ತಾ ಇದ್ದೀರಿ.
0: ಜನಸಾಮಾನ್ಯರಿಗೆ ಇದು ಬಹಳ ಅನುಕೂಲವಾಗಿದೆ. ಈಗ ಹಿಂದೆ ಕ್ರಿಕೆಟ್ ಕಾಮೆಂಟ್ರಿ ಇದನ್ನೆಲ್ಲ ರೇಡಿಯೋ ಸುತ್ತಮುತ್ತ ಜನಗಳು ಸುತ್ತಕೊಂಡು ಆ ಕ್ರಿಕೆಟ್ ಕಾಮೆಂಟ್ರಿಯನ್ನ ಕಲ್ಪಿಸ್ಕೊಂಡು ಅದನ್ನ ಅದ್ರ ವಿವರಣೆಯನ್ನ ಹೇಳ್ತಾ ಇದ್ದಾಗ ಕಲ್ಪಿಸ್ಕೊಂಡು ಬಹಳ ಎಂಜಾಯ್ ಮಾಡ್ತಾ ಇದ್ರು, ಕುತೂಹಲದಿಂದ ಕೇಳ್ತಾ ಇದ್ರು. ಮತ್ತು ಅನೇಕ ವಾರ್ತೆಗಳಾಗಿರ್ಬಹುದು, ಹವಾಮಾನ ವರದಿ ಆಗಿರ್ಬಹುದು, ಭೂಕಂಪ ಇತ್ಯಾದಿ ಸುದ್ದಿಗಳಾಗಿರ್ಬಹುದು, ಇಂಥವೆಲ್ಲ ಮೊದಲು ರೇಡಿಯೋದಲ್ಲೇ ಬರ್ತಾ ಇದ್ದಿದ್ದು ಜ್ಞಾಪಕ ಇದೆ ಮೇಡಮ್ ನನಗೆ.
1: ಇವತ್ತು ಕೂಡ ಏನಾದ್ರೂ ನಿಜವಾದ ಒಂದು ವಾರ್ತೆಯಲ್ಲಿ ವಿಷಯವನ್ನ ಕೇಳಬೇಕು ಅಂತ ಹೇಳಿದ್ರೆ ಆಕಾಶವಾಣಿಯನ್ನೇ ನಂಬಿ ಕೇಳುವಂತಹ, ನ್ಯೂಸ್ಗಳನ್ನ ಕೇಳುವಂತಹ ಜನರು ಕೂಡ ಇವತ್ತು ಕೇಳುಗರು ಕೂಡ ಇದ್ದಾರೆ. ಹಾಗೆ ದೂರದರ್ಶನವನ್ನು ಕೂಡ ನಂಬಿ ಅದೇ ನ್ಯೂಸ್ ಅನ್ನೇ ನೋಡ್ಬೇಕು ಅಂತ ಕೂತ್ಕೊಳ್ಳುವಂತವರು ಕೂಡ ಇದ್ದಾರೆ.
0: ಖಂಡಿತ ಖಂಡಿತ, ಆಕಾಶವಾಣಿ ಅಂದ್ರೆ ಸತ್ಯ ಸುದ್ದಿಗಳನ್ನ ಸಾರುವ ಒಂದು ಮಾಧ್ಯಮ ಅಂತ ಹೇಳಿದಂಗಿತ್ತು. ಸುಳ್ಳುಗಳು ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ, ಇದು ಪಕ್ಕಾ ಸುದ್ದಿ ಅಂತ ಹೇಳಿ ಆಕಾಶವಾಣಿಯ ಸುದ್ದಿಗಳಿಗೆ ಕಾಯ್ತಾ ಇದ್ರು ಜನಗಳು. ಇವತ್ತಿಗೂ ಸಹ ಅದಿದೆ, ಮತ್ತು ಮನೋರಂಜನೆಗೋಸ್ಕರ FM ರೇಡಿಯೋಕ್ಕೆಲ್ಲ ಆಕಾಶವಾಣಿನೇ ಕಾರಣ ಆಗಿದೆ. ಈ ರೀತಿ ಅನೇಕ ಒಂದು ಪ್ರಭಾವವನ್ನು ಬೀರಿದೆ. ಜನಸಾಮಾನ್ಯರಲ್ಲೂ ಸಹ ಆಕಾಶವಾಣಿಯ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ ಮೇಡಮ್.
1: ತನ್ನ ಬಾಧ್ಯತೆಗಳನ್ನ, ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿಕೊಂಡು ಬರ್ತಾ ಇರುವಂತದ್ದು ಆಕಾಶವಾಣಿ. ಈ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ, ನಿಮ್ಮ ಒಡನಾಟ ಹಾಗೆ ನಿಮ್ಮ ನೆನಪುಗಳನ್ನ ಈವರೆಗೂ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ತುಂಬು ಹೃದಯದ ಧನ್ಯವಾದಗಳು ಸರ್. ಹೀಗೆ ಸದಾ ಚಿತ್ರದುರ್ಗ ಆಕಾಶವಾಣಿಯೊಟ್ಟಿಗೆ ನಿಮ್ಮ ನಿರಂತರ ಒಡನಾಟ ಇರಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್.
0: ನಮಸ್ಕಾರ.
1: ಕೇಳಿದ್ರಲ್ಲ, ಇದುವರೆಗೂ ಇತಿಹಾಸ ಸಂಶೋಧಕರು, ಸಾಹಿತಿಗಳು, ಹೊಸದುರ್ಗದ ಬಾಗೂರು ನಾಗರಾಜಪ್ಪ ಅವರ ಮಾತುಗಳನ್ನು, ಅವರ ನೆನಪುಗಳು ಕೂಡ ಎಷ್ಟು ಹಿಂದಿನವು, ಅವೆಲ್ಲವೂ ಕೂಡ ಎಷ್ಟು ಪ್ರಸ್ತುತವು ಅನ್ನುವಂಥದ್ದು ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ನಿಮ್ಮ ನೆನಪುಗಳನ್ನು ಕೂಡ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಬರೆದು ಕಳಿಸಿ.

ಇದುವರೆಗೂ ಆಕಾಶವಾಣಿಗೆ 90 ವರ್ಷಗಳು ಪೂರೈಸುತ್ತಿರುವ ಸಂದರ್ಭದಲ್ಲಿ ಬಾನುಲಿ ನೆನಪಿನಂಗಳ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:40. ಇದೀಗ ಕೆಲವು ಪ್ರಕಟಣೆಗಳು. ಜೈನ ಸಂಘ ಚಿತ್ರದುರ್ಗ, ರೋಟರಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ದೃಷ್ಟಿತಂಡ, ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ನೆರವಿನಿಂದ ದಿನಾಂಕ 27/6/2026 ಶನಿವಾರದಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ

0: ಹೊಸಪೇಟೆ ಚಿತ್ರದುರ್ಗ. ಕೆಳಗಿರಿ, ಇನ್ನು ಮುಂದೆ 10 ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಮತ್ತು ಸುಗಮ ಸಂಗೀತದಲ್ಲಿ ಸಕ್ರಿಯರಾಗಿ ಮ್ಯಾಂಡಲಿನ್ ವಾದಕ ಹಾಗೂ ಸಂಗೀತ ಸಂಯೋಜಕರು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರೂ ಆದ ಎನ್ಎಸ್ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ತಪ್ಪದೇ ಕೇಳಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯನ್ನ ಇಂದು ಬೆಳಗ್ಗೆ 10 ಗಂಟೆಗೆ.
1: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್ ರಸ್ ಸಂಗೀತ ಯಾತ್ರಾ ಸಂಪೂರ್ಣ ಶ್ರೀರಾಮ್ ಚರಿತ ಮಾನಸ್ ಸೋಮವಾರ ಸೇ ಶುಕ್ರವಾರ ಸುಬಹ 7 ಬಜೆ ಔರ್ ದೊಪಹರ್ 12:30 ಬಜೆ ಡಿಡಿ ನ್ಯಾಷನಲ್ ಔರ್ ವೇವ್ಸ್ ಓಟಿಟಿ ಪರ್.
0: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವುಗಳೇನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಕೊಡುವಂತಹ 3 ಹಾಡುಗಳನ್ನು ಕೇಳಿಸ್ಕೊಳ್ಬೇಕು. ಯಾವಾಗ ಅಂದರೆ ಮಧ್ಯಾಹ್ನದ ಮದಕರಿ ಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳಿಸ್ಕೊಂಡ್ರೆ ನಾವು ಕೊಡುವಂತಹ 3 ಹಾಡುಗಳು ನಿಮಗೆ ಪರಿಚಯ ಆಗುತ್ತೆ. ಆಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು

ಮೆಚ್ಚಿರುವ ಗೀತೆಗೆ ನೀವು ಸಂದೇಶದ ಮೂಲಕ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273, 9448640273ಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಕಾರ್ಯಕ್ರಮ ಪ್ರಸಾರವಾಗುವುದು 5 ಗಂಟೆಗೆ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ, ಹಾಗೆ 5:30ಕ್ಕೆ ಮಕ್ಕಳಿಗಾಗಿ ಕಾರ್ಯಕ್ರಮ ಇರುತ್ತೆ. ಕಥೆ ಕೇಳಿ ಕಥೆ ಮುಂದುವರಿಸಿ ನೇರ ಫೋನಿನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನಾವು ಹೇಳುವಂತಹ ಅರ್ಧ ಕಥೆಯನ್ನು ನೀವು ಕೇಳಿ ಮಕ್ಕಳುಗಳ ಮೂಲಕ ಅವರು ಕಥೆಯನ್ನು ಮುಂದುವರಿಸ್ಬೋದು. ಮಕ್ಕಳು ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆಗಳು 9448640273, ಹಾಗೆ ಮತ್ತೊಂದು 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಸಾಯಂಕಾಲದ 5:30ಕ್ಕೆ ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಬಹುದು.

ನಾಲ್ಕು ನಾಲ್ಕು ಎಂಟು ಆರು ನಾಲ್ಕು ಸೊನ್ನೆ ಎರಡು ಏಳು ಮೂರು, ಹಾಗೆ ಮತ್ತೊಂದು 9141970272. ಈ ಸಂಖ್ಯೆಗಳಿಗೆ ಕರೆ ಮಾಡೋ ಮೂಲಕ ಸಾಯಂಕಾಲದ 5:30 ಕಥೆ ಕೇಳಿ ಕಥೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸಬಹುದು. ಹಾಗೆ ಕೆಳಗರೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಬಿತ್ತರಗೊಳ್ಳಲಿದೆ. ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೂಡ ಕಾರ್ಯಕ್ರಮದಲ್ಲಿ ಕೇಳ್ತೀರಿ. ತಪ್ಪದೆ ಕೇಳಿ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ.

0: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗದೆಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 9:30. ಇದೀಗ ನಲ್ನುಡಿ ಬದುಕಿಗೊಂದು ಹಿತ ನುಡಿ ಹಾಮ ನಾಯಕ್ ಅವರಿಂದ.
1: ನಲ್ನುಡಿ ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
2: ಜಗತ್ತು ತುಂಬಾ ವಿಚಿತ್ರವಾದದ್ದು. ಅದರಲ್ಲಿ ನಿತ್ಯ ಲಕ್ಷಾಂತರ ಘಟನೆಗಳು ಸಂಭವಿಸುತ್ತವೆ. ಅವೆಲ್ಲವೂ ಲೋಕದ ಗಮನಕ್ಕೆ ಬರುವುದಿಲ್ಲ. ಎಲ್ಲೋ ಕೆಲವು ಪತ್ರಿಕೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ, ಇನ್ನು ಕೆಲವು ಬೇರೆ ಬೇರೆ ರೀತಿಗಳಿಂದ ಪ್ರಚಾರ ಪಡೆಯುತ್ತವೆ. ಕೆಲವು ಸಂಗತಿಗಳಿಗೆ ಸುದ್ದಿಯ ಮಹತ್ವ ಇರುವುದಿಲ್ಲ, ಕೆಲವಕ್ಕೆ ಮೌಲ್ಯ ಮಹತ್ವ ಇರುತ್ತದೆ. ನಾನು ಯಾವುದೋ ಒಂದು ಪತ್ರಿಕೆಯಲ್ಲಿ ಬಹುಜನರ ಕಣ್ಣಿಗೆ ಬಿದ್ದಿರಲಾರದಂತಹ ಒಂದು ಸುದ್ದಿಯನ್ನು ಓದಿದೆ. ಕುವೆಂಪು ಅವರ ಮಾತನ್ನು ಬಳಸಿ ಹೇಳುವುದಾದರೆ ಅದೊಂದು ಅಪತ್ರಿಕಾ ವಾರ್ತೆ. ನ್ಯಾಯ ತೀರ್ಮಾನದಲ್ಲಿ ವಿಳಂಬವಾಗುತ್ತಿರುವುದರಿಂದ ನಮ್ಮ ದೇಶದ ಪ್ರತಿಯೊಂದು ನ್ಯಾಯಾಲಯದಲ್ಲಿಯೂ ನೂರಾರು ಸಾವಿರಾರು ಕೇಸುಗಳು ತೀರ್ಮಾನಕ್ಕಾಗಿ ಕಾಯುತ್ತಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ. ಎಷ್ಟೋ ಸಲ ಸಂಬಂಧಿಸಿದವರು ಸತ್ತ ಮೇಲೆ ತೀರ್ಪುಗಳು ಪ್ರಕಟವಾಗಿರುವುದುಂಟು. ತೀರ್ಪುಗಳು ತಮ್ಮ ಪರವಾಗಿದ್ದರೂ ಆ ತೀರ್ಪುಗಳ ಪ್ರಯೋಜನವನ್ನು ಪಡೆಯಲಾಗದವರು ಅನೇಕರಿದ್ದಾರೆ. ತೀರ್ಪು ಬೇಗ ಹೊರಬರಲು ಪ್ರಯತ್ನಿಸುವವರೂ ಬಹಳ ಮಂದಿ ಇದ್ದಾರೆ. ಇಂಥದರಲ್ಲಿ ನ್ಯಾಯ ಅನ್ಯಾಯಗಳ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳದ ಪ್ರಾಣಿಯೊಂದು 6 ತಿಂಗಳುಗಳಲ್ಲಿ ನ್ಯಾಯ ಪಡೆಯಿತೆಂಬುದು ಸಂತೋಷಿಸಬೇಕಾದ ವಿಚಾರ. ಸಮಾಜದಲ್ಲಿ ಗಣ್ಯ ಸ್ಥಾನ ಪಡೆದ ಪ್ರಭಾವಶಾಲಿಗಳೇ ನ್ಯಾಯ ವಿಳಂಬದಿಂದ ಬೇಸತ್ತು ಹೋಗಿರುವಾಗ ಈ ಪ್ರಾಣಿಗೆ ಇಷ್ಟು ಬೇಗ ನ್ಯಾಯ ಸಂದಾಯವಾಯಿತೆಂಬುದು ಸಮಾಧಾನದ ಸಂಗತಿ. ಸುದ್ದಿ ಮಧ್ಯಪ್ರದೇಶದ ಉಜ್ಜಯಿನಿಯದು. 6 ತಿಂಗಳ ಹಿಂದೆ ರಸ್ತೆಯ ಮೇಲೆ ಹೋಗುತ್ತಿದ್ದ ಗಜರಾಜನೊಬ್ಬನಿಗೆ ಕಾರೊಂದು ಬಂದು ಡಿಕ್ಕಿ ಹೊಡೆಯಿತು. ಗಜರಾಜನಿಗೆ ತರುಕಲು ಗಾಯಗಳಾದವು. ಮಾಹುತನಿಗೂ ಸ್ವಲ್ಪ ಪೆಟ್ಟಾಯಿತು. ಕಾರಿನಲ್ಲಿದ್ದ 4 ಜನರಿಗೂ ಗಾಯಗಳಾದವು. ಎರಡೂ ಕಡೆಯವರು ಪೊಲೀಸರಿಗೆ ದೂರು ಕೊಟ್ಟರು. ವ್ಯವಹಾರ ಲೋಕ ಅದಾಲತ್ ಎದುರಿಗೆ ಬಂತು. ಸತತವಾಗಿ 6 ತಿಂಗಳ ಕಾಲ ನಡೆಯಿತು. ವಾದ ವಿವಾದಗಳಾದವು. ಲೋಕ ಅದಾಲತ್ತಿನ ಮುಖ್ಯರಾದ ಸೆಷನ್ಸ್ ನ್ಯಾಯಾಧೀಶರೊಬ್ಬರು ತೀರ್ಪು ಕೊಟ್ಟರು. ಕಾರಿನ ಜೀವ ವಿಮಾ ಸಂಸ್ಥೆಯವರು ಆನೆಗೆ 5,500 ರೂಪಾಯಿಗಳ ಪರಿಹಾರವನ್ನು ಒಡನೆಯೇ ನೀಡಬೇಕೆಂದು ಅವರು ನಿರ್ದೇಶಿಸಿದರು. ಒಂದು ಲೋಕ ಅದಾಲತ್ ಹೀಗೆ ಪ್ರಾಣಿಯೊಂದಕ್ಕೆ ನ್ಯಾಯ

0: ದಾನ ಮಾಡಿದ್ದು ಬಹುಶಃ ಇದೇ ಮೊದಲ ಬಾರಿಗೆ ಇರಬಹುದೆಂದು ತೋರುತ್ತದೆ. ಜಗತ್ತಿನಲ್ಲಿ ಬದುಕಿ ಬಾಳಲು ಮನುಷ್ಯನಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಪ್ರಾಣಿ ಪಕ್ಷಿಗಳಿಗೂ ಇದೆ ಎಂಬುದನ್ನು ಅನೇಕ ಸಲ ನಾವು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವುದಿಲ್ಲ. ಅವುಗಳ ಸಂರಕ್ಷಣೆಗೆ ಕಾನೂನಿನ ಬಲವಿದ್ದರೂ ಅದನ್ನು ಗಮನಿಸುವವರೇ ಇಲ್ಲ. ಮನುಷ್ಯನಿಗೆ ದೊರಕಬೇಕಾದ ನ್ಯಾಯವನ್ನು ಗಮನಿಸದಿರುವಾಗ ಪ್ರಾಣಿ ಪಕ್ಷಿಗಳ ಪಾಡನ್ನು ಯಾರು ಕೇಳುತ್ತಾರೆ? ಆದರೂ ಒಮ್ಮೊಮ್ಮೆಯಾದರೂ ನ್ಯಾಯ ಕಣ್ಣು ತೆರೆಯುತ್ತದೆ ಎಂಬುದಕ್ಕೆ ಉಜ್ಜಯಿನಿಯ ಲೋಕ ಅದಾಲತ್ತಿನ ಈ ತೀರ್ಪು ಒಂದು ಸಾಕ್ಷಿಯಾಗಿದೆ. ಮನುಷ್ಯ ತೆರೆದ ಮನಸ್ಸಿನಿಂದ ನೋಡಿದರೆ ಪ್ರಾಣಿ ಪಕ್ಷಿಗಳಿಗೂ ನ್ಯಾಯ ದೊರೆಯುತ್ತದೆಂಬುದನ್ನು ಇದು ಹೇಳುತ್ತದೆ. ನ್ಯಾಯಾಧೀಶರೇನೋ ಆ ಆನೆಗೆ ನ್ಯಾಯ ದೊರಕಿಸಿಕೊಟ್ಟರು. ಮುಂದೇನಾಗುತ್ತದೆಂಬುದು ನನಗೆ ಕುತೂಹಲವನ್ನುಂಟು ಮಾಡುವ ವಿಷಯವಾಗಿದೆ. ಆನೆಯ ಒಡೆಯ ಈ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೆಂದು ಯೋಚಿಸುತ್ತಿದ್ದೇನೆ. ಅವನು ಈ 5,500 ರೂಪಾಯಿಗಳನ್ನು ಆನೆಯ ಮೇಲೆ ಖರ್ಚು ಮಾಡುತ್ತಾನೆಯೋ ಅಥವಾ ತಾನೇ ಬಳಸಿಕೊಳ್ಳುತ್ತಾನೆಯೋ ಎಂಬುದನ್ನು ನೋಡಬೇಕು. ಅಪಘಾತಕ್ಕೆ ಒಳಗಾದ ಆನೆಗೆ ಶುಶ್ರೂಷೆ ಆಗಬೇಕು, ಹೊಟ್ಟೆ ತುಂಬ ಆಹಾರ ಹಾಕಬೇಕು, ಅದಕ್ಕೆ ಆ ಪರಿಹಾರ ಹಣದ ಬಳಕೆ ಆಗಬೇಕು. ಇದೆಲ್ಲ ಆಗದಿದ್ದರೂ ತನ್ನ ಪ್ರಾಣ ಹೋಗುವಂತಾದರೂ ಆನೆಯೇನು ದೂರು ಕೊಡುವುದಿಲ್ಲ. ಆದರೆ ಅದರ ದೂರನ್ನು ಅರಿತು ಅರ್ಥ ಮಾಡಿಕೊಂಡು ಅದನ್ನು ನೋಡಿಕೊಳ್ಳುವ ಮನಸ್ಸು ಮನುಷ್ಯನಿಗೆ ಬರಬೇಕು.
1: ಇದುವರೆಗೂ ನಲ್ನುಡಿ ಬದುಕಿಗೊಂದು ಹಿತನುಡಿ ಹಮಾ ನಾಯಕ್ ಅವರಿಂದ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ನಲ್ನುಡಿ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ. ನ್ಯೂ ಟ್ಯೂನ್ ಮಾಡಿರೋದು 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ತಾ ಇದ್ದಾವೆ. ಇದೀಗ ಸಮಯ ಆಗಿದೆ 9:10:45. ಕಾರ್ಯಕ್ರಮ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಭಾವಗೀತೆ, ಜನಪದ ಗೀತೆ, ಕನ್ನಡ ಚಿತ್ರಗೀತೆ ಹಾಗೆ ಹಿಂದಿ ಚಿತ್ರಗೀತೆಯನ್ನು ಕೂಡ ನಾವು ಪ್ರಸಾರ ಮಾಡ್ತೇವೆ. ಆರಂಭದಲ್ಲಿ ಒಂದು ಭಾವಗೀತೆಯನ್ನು ಕೇಳಿ ಬರೋಣ.

ಭಾವಗೀತೆಯೊಂದನ್ನು ಕೇಳ್ಕೊಂಡು ಬಂದ್ವಿ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಹಾಗೆ ಒಂದು ಮಾಹಿತಿ ಕೊಡೋಣ ಅಂತ, ಕೇಳಿದ್ರಲ್ಲಿ ಯಾರಾದರೂ ಸ್ವಂತ ಉದ್ಯೋಗ ಮಾಡಬೇಕು ಅಥವಾ ಸಣ್ಣ ವ್ಯಾಪಾರ ಆರಂಭ ಮಾಡಬೇಕು ಅಂತ ಬಯಸುವಂಥವ್ರಿಗೆ ನಮ್ಮ ಭಾರತ ಸರ್ಕಾರ ಮುದ್ರಾ ಸಾಲ ಯೋಜನೆ ಅಂತ ಹೇಳಿ ಒಂದು ಯೋಜನೆಯನ್ನು ರೂಪಿಸಿದೆ. ಅದರಲ್ಲಿ ಸಾಲ ಸೌಲಭ್ಯವನ್ನು ಕೂಡ ಕೊಡಲಾಗತ್ತೆ. ಒಂದು ಸಣ್ಣದಾಗಿ ಮಾಡ್ತೀವಿ ಅಂತ ಹೇಳಿದರೆ 50,000 ಕೊಡ್ತಾರೆ, ಅಂದರೆ ಕಿಶೋರರಿಗಾದರೆ 5,00,000 ಕೊಡ್ತಾರೆ, ಇನ್ನು ತರುಣರು ಅಂತ ಅನ್ನಿಸ್ಕೊಂಡವರಿಗೆ 10,00,000 ಸಾಲವನ್ನು ಕೊಡಲಾಗತ್ತೆ. ನೀವುಗಳು ನಿಮಗೆ ಯಾವ ರೀತಿಯಾದಂತಹ ಉದ್ಯಮವನ್ನು ಮಾಡ್ತೀರಿ ಅಂತ ನೀವು ಅಂದುಕೊಂಡಿರ್ತೀರೋ ಆ ರೀತಿಯಾಗಿ ನೀವು ಪ್ರಾಜೆಕ್ಟನ್ನು ತಯಾರಿಸ್ಕೊಂಡು ಬ್ಯಾಂಕಿಗೆ ಕೊಟ್ಟರೆ ಅವರು ನಿಮಗೆ ಎಲ್ಲ ಅದನ್ನು ಪರಿಶೀಲಿಸಿ ನಿಮಗೆ ಸಾಲವನ್ನು ಕೊಡುವ ಆಲೋಚನೆಯನ್ನು ಮಾಡ್ತಾರೆ ಬ್ಯಾಂಕಿನವರು. ಇದರ ಹೆಸರು ಮುದ್ರಾ ಲೋನ್ ಅಂತ ಹೇಳಿ ಕರಿತೇವೆ. ಮುದ್ರಾ ಲೋನ್ನಲ್ಲಿ ನೀವು ಸಾಲವನ್ನು ತೆಗೆದುಕೊಳ್ಳುವ ಮೂಲಕ ನೀವು ನಿಮ್ಮ ಉದ್ಯಮವನ್ನು ಆರಂಭ ಮಾಡಬಹುದು. ಒಮ್ಮೆ ಹೋಗಿ ಬ್ಯಾಂಕಿನಲ್ಲಿ ವಿಚಾರಿಸಬಹುದು, ಯಾರಿಗೆಲ್ಲ ಮಾಡಬೇಕು, ಇಂಥದ್ದೊಂದನ್ನು ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನು ಇಟ್ಕೊಂಡಿದ್ದೀರಿ, ಅವರು ಈ ರೀತಿಯಾದಂತಹ ಯೋಜನೆಗಳ ಸೌಲಭ್ಯವನ್ನು ಪಡ್ಕೊಳ್ಬಹುದು, ಲಾಭವನ್ನು ಪಡ್ಕೊಳ್ಬಹುದು ಅಂತ. ಇನ್ನು ಇದೀಗ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಜನಪದ ಗೀತೆಯೊಂದನ್ನು ಕೇಳಿ ಬರೋಣ.

ಇನ್ನು ಕೆಳಗ್ರೆ ನೀವು ಯಾರಾದರೂ ಆಹಾರದ ಉದ್ಯಮವನ್ನ ಆರಂಭ ಮಾಡಬೇಕು, ಆಹಾರ ಸಂಸ್ಕರಣೆಯನ್ನ ಮಾಡಿ ನಾನು ದೊಡ್ಡದ ಮಟ್ಟದಲ್ಲಿ ಉದ್ಯಮವನ್ನ ಆರಂಭ ಮಾಡ್ತೀನಿ ಅಂತ ಹೇಳಿದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಸೇರಿ ನಿಮಗೆ ಸಬ್ಸಿಡಿಯನ್ನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ 35% ಕೊಟ್ರೆ ರಾಜ್ಯ ಸರ್ಕಾರ 15% ಸಬ್ಸಿಡಿಯನ್ನ ಕೊಡುತ್ತೆ. ಒಟ್ಟಿನಲ್ಲಿ 50% ಸಬ್ಸಿಡಿ ಸಿಗುತ್ತೆ. ಇದು ಯಾವುದು ಅಂತ ಹೇಳಿದ್ರೆ PMFME ಅಂತ ಹೇಳಿ ಈ ಸೌಲಭ್ಯವನ್ನ ನೀವು ಪಡ್ಕೊಳ್ಬಹುದು. ನಿಮಗೆ ಸಹಾಯಧನ ಎಷ್ಟು ಸಿಗುತ್ತೆ ಅಂದರೆ ಗರಿಷ್ಠ 10 ಲಕ್ಷದವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ. ಸಹಾಯಧನದಲ್ಲಿ 50% ಅಂದರೆ 10 ಲಕ್ಷ ತಗೊಳ್ತೀರಿ ಅಂದರೆ 5 ಲಕ್ಷ ಸರ್ಕಾರ ನಿಮಗೆ ಸಬ್ಸಿಡಿಯನ್ನು ಕೊಡುತ್ತೆ, ಇನ್ನು 5 ಲಕ್ಷ ನೀವು ಲೋನ್ ಮೂಲಕ ತೀರಿಸಬೇಕಾಗತ್ತೆ. ಈ ರೀತಿಯಾದಂತಹ ಒಂದಷ್ಟು ಸೌಲಭ್ಯವನ್ನು ಒದಗಿಸುತ್ತೆ ಅನ್ನುವಂಥದ್ದು ಒಂದು ನೆನಪಿರಲಿ. ಈ ಏನು ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರಲ್ಲ, ಇದು ಕೇವಲ ನಿಮ್ಮ ಆಹಾರ ಉದ್ಯಮವನ್ನು ಮಾಡೋದಕ್ಕೆ, ಸಂಸ್ಕರಣೆ ಮಾಡೋದಕ್ಕೆ ಯಾವೆಲ್ಲ ಮಷೀನ್ಗಳನ್ನು ಖರೀದಿಸ್ತೀರಿ ಅದಕ್ಕಾಗಿ ಕೊಡುವಂತಹ ಸಹಾಯಧನ. ಇದನ್ನು ಯಾವತ್ತೂ ಕೂಡ ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಹಣ ಬರಲ್ಲ ಅನ್ನುವಂಥದ್ದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಇದಕ್ಕೆ ಏನಾಗುತ್ತೆ ಅಂತೇಳಿದ್ರೆ DRPಗಳು ಅಂತ ಇರ್ತಾರೆ, ಅವರ ಮೂಲಕ ನೀವು ಪ್ರಾಜೆಕ್ಟನ್ನು ಮಾಡಿಸ್ಕೊಂಡು ನೀವು ಬ್ಯಾಂಕಿಗೆ ಹೋದರೆ ಖಂಡಿತ ನಿಮಗೆ ಇದರಿಂದ ಸಹಾಯ ಆಗುತ್ತೆ. ಯಾವ್ಯಾವ ರೀತಿಯಾದಂಥದ್ದು ಸಹಾಯ ಅಂತ ಹೇಳಿದ್ರೆ, ಯಾವ್ಯಾವ ರೀತಿಯಾದಂತಹ ಉದ್ಯಮವನ್ನು ಮಾಡ್ಬೋದು ಅಂದರೆ ಗಾಣಗಳನ್ನು, ಎಣ್ಣೆ ಗಾಣಗಳನ್ನು ಹಾಕ್ಬೋದು, ಹಿಟ್ಟಿನ ಗಿರಣಿ, ಹಪ್ಪಳ, ಸಂಡಿಗೆ ಮಾಡುವಂಥದ್ದು, ಉಪ್ಪಿನಕಾಯಿ ಮಾಡುವಂಥದ್ದು, ಚಕ್ಲಿ, ನಿಪ್ಪಟ್ಟು, ಈ ರೀತಿಯಾದಂಥ ಒಟ್ಟಿನಲ್ಲಿ ಆಹಾರ ಉದ್ಯಮ ಆಗಿರಬೇಕು ಅದು. ಅಂಥದಕ್ಕೆ ಸಬ್ಸಿಡಿ ಸಿಗುತ್ತೆ, ನೀವು ಹೋಗಿ ಅದನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದೀಗ ಒಂದು ಕನ್ನಡ ಚಿತ್ರಗೀತೆಯನ್ನು ಕೇಳಿ ಬರೋಣ. ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಎ ಡೇ ಇನ್ ದ ಸಿಟಿ ಚಿತ್ರದಿಂದ ಇದ ಈ ಗೀತೆ

ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಒಂದು ಭಾವಗೀತೆ, ಜನಪದ ಗೀತೆ, ಹಾಗೆ ಕನ್ನಡ ಚಿತ್ರಗೀತೆಯನ್ನು ಕೇಳಿದ್ರಿ. ಇದಾಗಿತ್ತು ಈ ಹೊತ್ತಿನ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಹಾಗೆ ನಾನು ಪಿ ಎಂ ಎಫ್ ಎಂ ಇ ಬಗ್ಗೆ ಹೇಳಿದೆ. ಅದಕ್ಕೆ ಒಂದಷ್ಟು ಕಂಡೀಷನ್ಗಳಿರುತ್ತೆ. ಆ ಕಂಡೀಷನ್ಗಳನ್ನು ನೀವು ಫುಲ್ಫಿಲ್ ಮಾಡಿಕೊಂಡು ಪ್ರಾಜೆಕ್ಟನ್ನು ತಗೊಂಡು ಬ್ಯಾಂಕಿಗೆ ಹೋದರೆ ನಿಮಗೆ ಆ ಸಬ್ಸಿಡಿಯ ಸೌಲಭ್ಯ ನಿಮಗೆ ದೊರಕುತ್ತೆ.

ಕೇಳಿದ್ರೆ ಇನ್ನು ಮುಂದೆ ಹತ್ತು ಗಂಟೆಗೆ ನಮ್ಮ ನಿಲಯದಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಮತ್ತು ಸುಗಮ ಸಂಗೀತದಲ್ಲಿ ಸಕ್ರಿಯರಾಗಿ ಮ್ಯಾಂಡಲಿನ್ ವಾದಕ ಹಾಗೂ ಸಂಗೀತ ಸಂಯೋಜಕರು, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಕ್ಯಾಸೆಟ್ ಯುಗದೊಂದಿಗೆ ಆರಂಭವಾದಂತಹ ಸುಗಮ ಸಂಗೀತದ ಎರಡನೇ ಪರ್ವದ ಹರಿಕಾರರಲ್ಲಿ ಪ್ರಮುಖರು ಕೂಡ ಇವರು. ಅವರೇ ಮ್ಯಾಂಡಲಿನ್ ಎನ್ ಎಸ್ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ.

ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ತಪ್ಪು ಒಪ್ಪುಗಳನ್ನು ಕೂಡ ತಿಳಿಸುವಂತಹ ಸಂದೇಶಗಳನ್ನು ನಮಗೆ ತಲುಪಿಸಿದಿರಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದಿರಿ ಅಂತ ನೋಡ್ತಾ ಹೋಗೋಣ. ಭೂಮಿಗೆ ಬಂದ ಮೇಲೆ ದೇಹಕ್ಕೆ ಉಸಿರು ಇರುತ್ತೆ, ಅದಕ್ಕೊಂದು ಹೆಸರು ಇಡ್ತಾರೆ. ಉಸಿರು ಹೋದ ಮೇಲೆ ಹೆಸರು ಉಳಿಯುವಂತೆ ಮಾಡಬೇಕು ಅಲ್ವೇ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರಲ್ಲಿ ಹನುಮಂತಾಪುರ. ಇಲ್ಲಿಂದ ಶುಭ ದಿನ, ಶುಭ ತರಲಿ ಅಂತ ಹೇಳಿ ಒಂದು ನುಡಿ ಕಿರಣದ ಜೊತೆಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ಹೇಮಮೂರ್ತಿ ಯೋಗ ಶಿಕ್ಷಕಿ ಚಿತ್ರದುರ್ಗ, ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿ ಪರಿವಾರದವರಿಗೆ ಬೆಳಗಿನ ಶುಭೋದಯಗಳು ಅಂತ ಹೇಳಿ ಕಳಿಸಿದ್ದಾರೆ. ಓಕೆ, ಧನ್ಯವಾದ. ಹಾಗೆ ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ, ನಮಸ್ಕಾರ ಎಲ್ರಿಗೂ ಅಂತ ಹೇಳಿ ಆಕಾಶವಾಣಿ ರೇಡಿಯೋ ಕೇಳಿಗ ಅಭಿಮಾನಿಗಳು ಅಂತ ಹೇಳ್ತಾ ಇದ್ದಾರೆ ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣ ವಿಜಯಶ್ರೀಯವರು. ಓಕೆ, ಧನ್ಯವಾದಗಳು. ನೀವು ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಲ್ಲ. ಈರಣ್ಣ ಅವರೇ, ಬೆಳಗಿಂದ ಒಂದು ಶುಭೋದಯ ಅಂತ ಹಾಕಿ ಕೈ ಬಿಟ್ಬಿಡ್ತೀರಲ್ಲ, ಯಾಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಕೂಡ ನಮ್ಮ ಆಕಾಶವಾಣಿಯ ಒಂದು ಭಾಗವಾಗಿ ಅಂತ ಹೇಳ್ತಾ. ಹಾಗೆ ಮತ್ತೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಶುಭೋದಯ ಮೇಡಮ್. ದುರ್ಗೋದಯ ಪ್ರಸಾರದಲ್ಲಿ ಕೇಳಿಬಂದಂತಹ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಹನುಮಂತ ಲಂಕಿಣಿಯ ಮನ ಪರಿವರ್ತನೆಯ ಕಥೆ, ಭಕ್ತಿಗೀತೆಗಳು, ಚಿಂತನ, ರೈತರಿಗೆ ಸಲಹೆ, ಬೇಸಾಯದ ಬಗ್ಗೆ, ಸಾಂದ್ರ ಬೇಸಾಯದ ಬಗ್ಗೆ, ಆರೋಗ್ಯ ಬಿಂದುವಿನಲ್ಲಿ ಸೊಂಟ ನೋವಿಗೆ ಯೋಗ ತುಂಬ ಉಪಯುಕ್ತವಾಯಿತು, ಭಾವತರಂಗ ಭಾವಗೀತೆಗಳಲ್ಲಿ ಕೃಷ್ಣನ ಬೆಣ್ಣೆ ಹಾಡು ಸೊಗಸಾಗಿತ್ತು, ಪದ ಬಂದ ಹಾಗೆಯೇ ನೀವು ಹೊಸ ಕೇಳುಗರನ್ನು ಕಂಡುಹಿಡಿಯುತ್ತೀರಿ, ಅದು ಇಷ್ಟ ಆಯಿತು. ಹೌದಲ್ವಾ, ಅವ್ರನ್ನ ನಾವು ಒಂದು ನೀವು ಹೊಸ ಕೇಳುಗರಂದರೆ ಅವ್ರಿಗೇನೋ ಒಂದು ರೀತಿಯಾದಂತಹ ಸಂತೋಷ ಉಕ್ಕುತ್ತೆ. ಅವರು ನಮ್ಮ ಚಿತ್ರದುರ್ಗ ಆಕಾಶವಾಣಿಯೊಟ್ಟಿಗೆ ನಿರಂತರವಾಗಿ ಇರ್ತಾರೆ ಅಂತ ಅನ್ನುವಂಥದ್ದು. ಚಿತ್ರಗೀತೆಗಳು ಹಾಗೆ ಬಾನುಲಿ ನೆನಪಿನಂಗಳ ನೆನಪಿನ ಬುತ್ತಿ ಕಾರ್ಯಕ್ರಮವನ್ನು ಚೆನ್ನಾಗಿ ಕೇಳಿಬಂತು. ಬೆಳಗ್ಗೆಯಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ ತಮಗೆ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳಿ ಈ ರೀತಿಯಾಗಿ ನಮಗೆ ತಪ್ಪು ಒಪ್ಪುಗಳನ್ನು ತಿಳಿಸ್ತಿರಲ್ಲ, ಅದು ನಮಗೆ ಸಂತೋಷ ಕೊಡುವಂಥದ್ದು. ಮತ್ತೆ ಮುಂದಿನ ಸಂದೇಶವನ್ನು ತಗೊಳ್ತೇನೆ. ಹಲೋ ವಿಜಯಕಲಾ ಮೇಡಮ್ ಅವರಿಗೆ ಗುಡ್ ಮಾರ್ನಿಂಗ್. ಪ್ರೇಮ ನಟರಾಜ್ ನಾಯಕ್ ನಟಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಈಗ ತಾನೇ 8:00 ರೀ ಅದು ಸಾಧಕರ ಪರಿಚಯ ಅಲ್ಲ ಕಣ್ರಿ, ಅದು ಬಾನುಲಿ ನೆನಪಿನಂಗಳ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು.

ಇವರೆಲ್ಲರನ್ನ ನಿಮಗೆ ಇವರೆಲ್ಲರೂ ನಿಮಗೆ ಹೇಗೆ ಸಿಗ್ತಾರೆ ಅಂತ ಕೇಳ್ತಾ ಇದ್ದೀರಿ. ಏನ್ರಿ ಆಕಾಶವಾಣಿ ಆಸ್ತಿ ಅಲ್ವೇನ್ರಿ ಇವರೆಲ್ಲರೂ. ಅವರು ಕೇಳಿಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು ಕಣ್ರಿ, ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ ನೋಡಿ, ಎಷ್ಟು ಸಣ್ಣ ಸಣ್ಣದನ್ನು ಹೇಗೆ ಹುಡುಕ್ತೀರಿ ನೀವೆಲ್ಲ ಅಂತ ಖುಷಿಯಾಗತ್ತೆ ನನಗೆ. ಐತಿಹಾಸಿಕ ಕೋಟೆನಾಡು ಗಂಡುಗಲಿ ಮಧುಕರ ನಾಯಕರ ಆಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಅನನ್ಯ, ಅಕುಲ್, ಮಹೇಶ್ ಚಂದ್ರ, ಬಿ ವಿ ಕೆ ಎಸ್ ಲೇಔಟ್, ಶುಭೋದಯ ವಿಜಯಕಲಾ ಮೇಡಮ್, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಾಮಾಯಣದ ರಾಮಚರಿತ ಮಾನಸದ ಹನುಮಂತ ಲಂಕೆಗೆ ಸಮುದ್ರ ಲಂಘನ ಮಾಡಿ ಲಂಕೆಗೆ ತಲುಪಿದ ಕಥೆ ಬಗ್ಗೆ ನೀವು ನೀಡಿದಂತಹ ವಿವರ, ಪೌರಾಣಿಕ ಮಹತ್ವ, ಹಿನ್ನೆಲೆ ಮಾಹಿತಿ ತುಂಬ ವಿವರವಾಗಿ ಹಾಗೆ ಅರ್ಥಪೂರ್ಣವಾಗಿ ಮೂಡಿಬಂತು. ಭಕ್ತಿಗೀತೆಗಳು ಚೆನ್ನಾಗಿದ್ವು. 7:50 ಚಿತ್ರಗೀತೆ, ಹಾಗೆ 8:30 ಆಕಾಶವಾಣಿಗೆ 90 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕೇಳುಗರ ಫೋನ್ ಸಂದರ್ಶನದಲ್ಲಿ ನನ್ನ ಹಿರಿಯ ಸ್ನೇಹಿತರಾದ ಬಾಗೂರು ನಾಗರಾಜಪ್ಪ ಅವರ ಧ್ವನಿ ಕೇಳಿ ತುಂಬ ಖುಷಿಯಾಯಿತು. 9:05 ಹಾಮಾ ನಾಯಕರ ನಲ್ನುಡಿ, 9:00 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂತಹ ಗೀತೆಗಳು ತುಂಬ ಮಧುರವಾಗಿ ಮೂಡಿಬಂದವು. ಅದಕ್ಕಾಗಿ ಧನ್ಯವಾದಗಳು ವಿಜಯಕಲಾ ಮೇಡಮ್ ಅಂತ ಹೇಳ್ತಾ ಇದ್ದೀರಿ. ಓಕೆ, ಧನ್ಯವಾದಗಳು. ಮೀರಾ ನಾಡಿಗೆ ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರೀತಿಯ ನಿರೂಪಕರಿಗೆ ಹಾಗೆ ಕೇಳುಗರಿಗೆ ಶುಭೋದಯ. ದುರ್ಗೋದಯದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರ್ತಾ ಇವೆ. ನಮನದಲ್ಲಿ ರಾಮಚರಿತ ಮಾನಸದ ಒಂದು ಸಣ್ಣ ಕತೆ, ಚಿಂತನದಲ್ಲಿ ಸಜ್ಜನರ ಸ್ನೇಹ, ತತ್ಸಂಗ ಕುರಿತ ಮಾಹಿತಿ ಇಷ್ಟ ಆಯಿತು. ಆರೋಗ್ಯ ಬಿಂದುವಿನಲ್ಲಿ ಹಾಗೆ ಭಾವಗೀತೆಗಳು ಅರ್ಥಪೂರ್ಣವಾಗಿದ್ವು. ನಲ್ನುಡಿ ಹಾಮಾ ನಾಯಕರ ಮಾತುಗಳು ಚೆನ್ನಾಗಿದ್ವು. ವಿವಿಧ ಬಗೆಯ ಗೀತೆಗಳ ಕಾಮನಬಿಲ್ಲು, ಒಟ್ಟಾರೆ ಎಲ್ಲ ಕಾರ್ಯಕ್ರಮಗಳು ಸುಂದರವಾಗಿ ಮೂಡಿಬರ್ತಿದೆ, ಕೇಳ್ತಾ ಇದ್ದೀವಿ ಮೇಡಮ್ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಓಕೆ, ಕೇಳ್ತಾ ಇರಿ, ಧನ್ಯವಾದಗಳು. ಸದಾ ಟ್ಯೂನ್ ಮಾಡಿರಿ 102.6 ಮೆಗಾಹರ್ಟ್ಸ್ಗಳ ನಿಮ್ಮ ಮೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರವನ್ನು. ಮುಂದಿನ ಸಂದೇಶಗಳನ್ನು ಓದ್ತೇನೆ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕ್ರಿಶ್ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿ ಬರೋಣ.

ಕೆಳಗರೆ ಇನ್ನು ಮುಂದೆ ಹತ್ತು ಗಂಟೆಗೆ ನಮ್ಮನಲ್ಲಿನಿಂದ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಮತ್ತು ಸುಗಮ ಸಂಗೀತದಲ್ಲಿ ಕ್ಯಾಸೆಟ್ ಯುಗದೊಂದಿಗೆ ಆರಂಭವಾದಂತಹ ಸುಗಮ ಸಂಗೀತದ ಎರಡನೇ ಪರ್ವದ ಹರಿಕಾರರಲ್ಲಿ ಕೂಡ ಇವರು ಪ್ರಮುಖರು. ಮ್ಯಾಂಡೋಲಿನ್ ವಾದಕರು, ಸಂಗೀತ ಸಂಯೋಜಕರು, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಎನ್ ಎಸ್ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ತಪ್ಪದೇ ಕೇಳಿ ಇನ್ನು ಮುಂದೆ ಹತ್ತು ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯನ್ನ. ನೀವುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹೇಗೆ ಅಂತ ಹೇಳಿದ್ರೆ, ಅವರು ಮಾತನಾಡಿದ ನಂತರದಲ್ಲಿ ಹತ್ತು ಗಂಟೆ 45 ನಿಮಿಷಕ್ಕೆ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944840720 ನೀವು ಸಂದೇಶ ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕೇಳಬಹುದು ಅಂತ. ಮತ್ತೆ ನಮಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಂದೇಶಗಳು ಬಂದಿವೆ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಪಂಡ್ರಾಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳು ಜೊತೆಗೆ ದಿನದ ವಿಷಯಗಳ ತಿಳಿದು ಸುಮಧುರವಾದಂತಹ ಹಾಡುಗಳನ್ನು ಪ್ರಸಾರ ಮಾಡಿ ಬಾಗೂರು ನಾಗರಾಜ್ ಅವರ ಸಂದರ್ಶನ ನಿಮ್ಮ ಮೂಲಕ ಕೇಳಿಸುತ್ತಾ ನಲ್ನುಡಿಯಲ್ಲಿ ಹಾಮನಾಯಕ್ ಅವರ ಹಿತವಚನ ಕಾಮನಬಿಲ್ಲುನಲ್ಲಿ 4 ರೀತಿಯ ಹಾಡುಗಳು ಇಲ್ಲ, ಇವತ್ತು 3 ರೀತಿಯ ಹಾಡುಗಳು ಕೇಳಿಸಿದೆ. ಇವತ್ತಿನ ನೀವೆಲ್ಲ ಮುಂಚೆನೆ ಬರೆದು ಕಳಿಸ್ಬಿಡ್ತೀರಲ್ಲ, ಅದಕ್ಕೆ ಕಾರ್ಯಕ್ರಮದಲ್ಲಿ ಈ ರೀತಿಯ

ಅಂತಹ ವ್ಯತ್ಯಾಸಗಳಾಗತ್ತೆ. ವೆಯ್ಟ್ ಮಾಡಬೇಕು. ಕಾರ್ಯಕ್ರಮಗಳು ಸುಗಮವಾಗಿ ಅರ್ಥಗರ್ಭಿತವಾಗಿ ತಿಳಿಸ್ತಾ ಇರುವಂತಹ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳಿ, ಶುಭ ದಿನ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಸಿಕೊಟ್ಟಿರುವ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದ, ಹಾಗೆ ಶುಭ ದಿನ. ಶುಭ ಮುಂಜಾನೆ ವಿಜಯಕಲಾ ಮೇಡಮ್, ಹೇಗಿದ್ದೀರಿ ಅಂತ ಕೇಳ್ತಾ ಇದ್ದೀರಿ. ನಾನು ತುಂಬ ಚೆನ್ನಾಗಿದ್ದೀನಿ ಕಣ್ರಿ. ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಯೊಂದಿಗೆ ಆಕಾಶವಾಣಿ 90 ಕಾರ್ಯಕ್ರಮದ ಬಗ್ಗೆ ಅವರವರ ಸವಿ ನೆನಪನ್ನು ತುಂಬ ಚೆನ್ನಾಗಿ ಹಂಚಿಕೊಂಡ್ರು, ಮತ್ತು ಭಾವಗೀತೆಗಳು, ಚಿತ್ರಗೀತೆಗಳು, ನಲ್ ನೋಡಿ ಅರ್ಥಪೂರ್ಣವಾದಂತಹ ಮಾತು, ನಿಮ್ಮ ಮಿಂಚಿನಂತಹ ನಿರೂಪಣೆ, ಇವೆಲ್ಲ ನಮಗೆ ತುಂಬ ಖುಷಿ ಕೊಟ್ಟವು. ಮತ್ತು ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಮನೆಗೆ ತಿಂಡಿಗೆ ಬರೋದನ್ನು ಮರಿಬೇಡಿ. ಪ್ರತಿ ವಾರ ಕರಿತೀರಪ್ಪ, ಬರಲಿಕ್ಕಾಗ್ತಾ ಇಲ್ಲ. ಧನ್ಯವಾದಗಳು. ನಮಸ್ಕಾರ. ಚಿಕ್ಕಪ್ಪ ಶಾರದಾ ರಾಮೇಶ್ವರ, ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಓಕೆ, ನಿಮ್ಮ ಪ್ರೀತಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಹಾಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್ ಅವರು ರಾಜಾಜಿನಗರ ಬೆಂಗಳೂರಿನಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಬೇರೆ ಏನಾದರೂ ಬರೀಬೇಕಲ್ವಾ, ನೀವು ಕಾರ್ಯಕ್ರಮಗಳನ್ನು ಕೇಳಿಲ್ಲ ಅಂತ ಆಗುತ್ತೆ. ನೀವು ಇಷ್ಟೇ ಕಳಿಸಿದ್ರೆ ಕಾರ್ಯಕ್ರಮಗಳನ್ನು ಕೇಳ್ತಾ ಇಲ್ಲ, ಇವರು ನಮ್ಮ ಹೆಸರಿಗೋಸ್ಕರ ಕಳಿಸ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಓಕೆ, ಬೆಳಗಿನ ಶುಭೋದಯಗಳು ವಿಜಯಕಲಾ ಮೇಡಮ್. ನಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೆ ನನ್ನ ಕಾರ್ಯವನ್ನು ಕಾಯಕವನ್ನು ಮಾಡ್ತಾ ಕೇಳ್ತಾ ಇರ್ತೇನೆ. ಎಲ್ಲ ಕಾರ್ಯಕ್ರಮಗಳು ಚಂದವಾಗಿ ಸುಲಲಿತವಾಗಿ ಮೂಡಿ ಬಂದಿವೆ. ಆದರೂ ನಮ್ಮ ಆಕಾಶವಾಣಿ ಕೇಳಲೇಬೇಕು, ನಮ್ಮ ಆಕಾಶವಾಣಿ ಜೊತೆಯಲ್ಲಿದ್ದರೆ ನಮ್ಮ ಕೆಲಸ ಕೂಡ ಸುಗಮವಾಗಿ ಸಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನು ತಿಳಿಸಿ ಹನುಮಂತಪ್ಪ ಮಡಿವಾಳರವರು ಜಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು ಹನುಮಂತಪ್ಪ ಅವರೇ. ಹಾಗೆ ಸೋಮನಾಥ ಮಡ್ರಹಳ್ಳಿಯಿಂದ, ಮಡ್ರಹಳ್ಳಿ ಗ್ರಾಮದಿಂದ ಸಂದೇಶ ಕಳಿಸ್ತಾ ಇದ್ದಾರೆ. ಶುಭೋದಯ ವಿಜಯಕಲಾ ಮೇಡಮ್, ಇವತ್ತು ಬೆಳಗ್ಗೆ ನಿಮ್ಮ ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್ ಬರೋದಕ್ಕೆ 5 ನಿಮಿಷ ಮುಂಚೆಯಿಂದಾನು ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಏನು ಬಂತ್ರಿ 5 ನಿಮಿಷ ಮುಂಚೆ ಹಾಕಿದ್ರಲ್ಲ ಸಿಗ್ನೇಚರ್ ಟ್ಯೂನ್? ಓಕೆ, ನಮ್ಮ ಶ್ರೀಮತಿ ಕಲ್ಪಶ್ರೀ ಅವರಿಗೆ PMEGP ಲೋನ್ ಸ್ಯಾಂಕ್ಷನ್ ಆಗಿರೋದ್ರಿಂದ ಅದರ ಅಡಿಯಲ್ಲಿ ಎಂಬ್ರಾಯ್ಡ್ರಿ ಮಿಷಿನ್ ಒಂದನ್ನು ತಂದಿದ್ದೇವೆ, ಅದನ್ನು ಪ್ಲೇಸ್ಮೆಂಟ್ ಮಾಡಲು ನಿಮ್ಮ ಆಕಾಶವಾಣಿಯನ್ನು ಆಲಿಸ್ತಾ ಕೆಲಸದಲ್ಲಿ ತೊಡಗಿದ್ದೇನೆ. ಹಾಗೆ ಇಂದು ನೀವು ಇದೇ ರೀತಿಯಾದಂತಹ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕೇಳಗರಲ್ಲಿ ಹಂಚಿಕೊಂಡಿದ್ದು ಉಪಯುಕ್ತಕರವಾಗಿತ್ತು, ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಹೌದು, ಎಷ್ಟೊಂದು ಜನ ನಾವು ಸರ್ಕಾರದಿಂದ ಏನೇನೋ ಸೌಲಭ್ಯಗಳು ಸಿಗ್ತಾ ಇರ್ತವೆ ಅವನ್ನು ಬಳಸ್ಕೊಳ್ತಾ ಇರಲ್ಲ, ಹಾಗಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಷ್ಟೇ. ಧನ್ಯವಾದಗಳು ನಿಮಗೆ. ಹಾಗೆ ಸುಭಾನ್ ಕೋರಿ ಅವರು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಿಂದಿ ಚಿತ್ರಗೀತೆಗಳಲ್ಲಿ 2006 ತೆರೆ ಕಂಡಂತಹ ಹೃತಿಕ್ ರೋಷನ್, ನಟನೆಯ ರಾಕೇಶ್ ರೋಷನ್ ಅವರ, ಚಿತ್ರ ಸಂಗೀತ ನಿರ್ದೇಶಕ ರಾಜೇಶ್ ರೋಷನ್, ಸೂಪರ್ ಮೂವಿ ಮೇಡಮ್ ಇದು ಅಂತ ಹೇಳಿ ಸಂಗೀತ ಕೂಡ ಅಷ್ಟೇ ಚೆನ್ನಾಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಧನ್ಯವಾದಗಳು, ಅಟೆಂಡ್ಸ್ ಹಾಕಿದ್ರಿ. ನಮಸ್ತೆ ಆಕಾಶವಾಣಿಗೆ, ಶುಭೋದಯ ನಿರೂಪಕರಿಗೆ. ಮೇಡಮ್, ಬೆಳಗ್ಗೆ ಪ್ರಸಾರವಾಗುವ ನಮನ ಭಕ್ತಿಗೀತೆಗಳ ಭಾವಗೀತೆ, ಹಾಗೆ ಆಂಜನೇಯ ದೇವರ ಕುರಿತ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಆಂಜನೇಯ ದೇವರ ಬಗ್ಗೆ ತಿಳಿಸ್ಕೊಟ್ನ, ಹನುಮಂತನ ಬಗ್ಗೆ, ನಾನು ಅವನು ಸೀಮೋಲ್ಲಂಘನ ಮಾಡಿ ಲಂಕೆಗೆ ಪ್ರವೇಶಿಸಿದ್ರ ಬಗ್ಗೆ ತಿಳಿಸಿದೆ. ಮಾಳಪ್ಪನಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜ, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೆ. ಹಾಗೆ ಮತ್ತೊಂದು ಸಂದೇಶ, ಬೆಳಗಿನ ವಂದನೆಗಳು ಮೇಡಮ್. ಪ್ರತಿಭಾ ರಾಘವೇಂದ್ರ ಚೂರ್ನೂರಿನಿಂದ, ನಮನದಲ್ಲಿ ಭಕ್ತಿಗೀತೆಗಳು ಆರೋಗ್ಯ ಬಿಂದು ಆಯುರ್ಧಾರದಲ್ಲಿ ಆರೋಗ್ಯಕ್ಕೆ ಒಳ್ಳೆಯ ಮಾಹಿತಿ ಸಿಕ್ತು, ಚಿತ್ರಗೀತೆಗಳು ಚೆನ್ನಾಗಿದ್ವು, ಪ್ರಸಾರಕ್ಕೆ ಧನ್ಯವಾದ ಅಂತ ಹೇಳಿ ಒಂದು ಗಾದೆಯನ್ನು ಕಳಿಸಿದ್ದಾರೆ. ಸತ್ತವರಿಗೆ ಸಂಘವಿಲ್ಲ, ಕೆಟ್ಟವರಿಗೆ ನೆಂಟರಿಲ್ಲ ಅನ್ನುವಂಥದ್ದು. ಹಾಗೆ ಕನ್ನಡದ ವಿಚಾರವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಠ ಭೈರವ ಸಂಪ್ರದಾಯಕ್ಕೆ ಸೇರಿದೆ. ಇಲ್ಲಿ ನಾಡಿನ ಹಿರಿಯ ಸಂಸ್ಕೃತ ಶಾಲೆ ಇದೆ. ಶುಭ ದಿನ ಎಲ್ರಿಗೂ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಈವರೆಗೆ ಬಂದಂತಹ ಎಲ್ಲ ಸಂದೇಶಗಳನ್ನು ನಾನು ಓದಿದ್ದೇನೆ ಅಂತ ಹೇಳ್ತಾ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಂದುವರಿಸುತ್ತಾ ಬರ್ಫಿ ಚಿತ್ರದಿಂದ ಇದ್ದ ಗೀತೆಯನ್ನು ಇದೀಗ ಕೇಳಿ ಬರೋಣ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಹಾಗೆ ಮತ್ತೊಂದು ಸಂದೇಶ ನಮ್ಮನ್ನು ತಲುಪಿದೆ. ನೋಡೋಣ ಯಾರು ಅಂತ ಹೇಳಿ. ಶನಿವಾರ ಬಂತು ಅಂದರೆ ಅಂದಿನ ವಿಶೇಷ ದಿನವಾದ ಆಂಜನೇಯ ಸ್ವಾಮಿ ಮತ್ತು ಶನಿದೇವರ ದರ್ಶನ ಮಾಡಿ ಪುನೀತ ಭಾವ ಹೊಂದಿದಂತೆ ಆಗುವ ಸಂತೋಷ. ನೀವು ಸಹ ಶನಿವಾರ ಆಕಾಶವಾಣಿಯೊಬ್ಬ ಹಿರಿಯ ನಿರೂಪಕಿಯಾಗಿ ತಮ್ಮ ನೈಜ ಕಳಕಳಿಯ ತುಂಬಿದ ಪ್ರೀತಿ ತುಂಬಿದ ನಿರೂಪಣೆಯಿಂದ ಕೇಳುಗರ ಮನ ಮತ್ತು ಮನೆ ಗೆಲ್ಲಲು ತಮ್ಮ ಕಳಕಳಿಯ ಪ್ರಶ್ನೆಗಳು, ಮಾಹಿತಿಗಳು, ಹಾಡುಗಳು ಎಲ್ಲ ಚಿತ್ರದುರ್ಗ ಆಕಾಶವಾಣಿ ಎಲ್ಲ ಕೇಳುಗರನ್ನ ರೇಡಿಯೋ ಮುಂದೆನೇ ಇರುವಂತೆ ಮಾಡಿಬಿಟ್ಟಿದ್ದೀರಿ ಮೇಡಮ್ ಅಂತ ಹೇಳಿ ಇಂದು ನನ್ನ ಮನದಾಳದ ಮಾತನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಇದೇ ರೀತಿ ಕರ್ನಾಟಕದ ಅನೇಕ ನಿರೂಪಕರಲ್ಲಿ ನೀವು ಸಹ ಬಹುತೇಕ ಎಲ್ಲರ ನೆಚ್ಚಿನ ನಿರೂಪಕಿಯಾಗಿದ್ದೀರಿ. ಕರ್ನಾಟಕದ ಪುರುಷ ನಿರೂಪಕರಲ್ಲಿ ಬೆಂಗಳೂರಿನ ರೈನ್ಬೋದಲ್ಲಿ ನಿರೂಪಕರಾಗಿರುವಂತಹ ಪ್ರಿನ್ಸಿಪಲ್ ಡಾಕ್ಟರ್ ಪ್ರಶಾಂತ್ ಸರ್ ಅವರ ನಿರೂಪಣೆ ಕೇಳ್ತಾ ಇದ್ದರೆ ಕೇಳುಗರಿಗೆ ಎಲ್ಲ ಕುಳಿತಲ್ಲಿಯೇ ಸರ್ಕಲ್ ದರ್ಶನ ಮಾಡಿಸ್ತಾ ಇರುವ ಅನುಭವ ಆಗುತ್ತೆ. ಅವರು ಪ್ರತಿ ಮಂಗಳವಾರ ಸಂಜೆ 5 ಗಂಟೆಗೆ ನಿರೂಪಣೆಗೆ ಬರೋದನ್ನೇ ಬಹುತೇಕ ಅವರ ವಿಶೇಷ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಅದರಂತೆ ನೀವು ಕೂಡ ಶನಿವಾರದಂದು ಬಂದು ನಮ್ಮ ಮನ ಸಂತೋಷಪಡಿಸ್ತಿರುವುದಾಗಿ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಈ ಸಂದೇಶವನ್ನು ಕಳಿಸಿರುವಂಥವರು ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಓಕೆ, ಧನ್ಯವಾದಗಳು ಅಂತ ಹೇಳ್ತಾ ನಿಮ್ಮ ಪ್ರೀತಿಗೆ ಧನ್ಯವಾದಗಳು ಅಂತ ಹೇಳ್ತೇನೆ. ಹಾಗೆ ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯವರು ಪದಬಂಧದ ಉತ್ತರ ತಿಳಿಸಿಲ್ಲ ಹೇಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಉತ್ತರವನ್ನು ಹೇಳಿದೆ, ಆದರೆ ಪೂರ್ತಿ ಸೆಂಟೆನ್ಸನ್ನು ಹೇಳಿ ನಾನು ಉತ್ತರವನ್ನು ಹೇಳಲಿಲ್ಲ ಅಂತ. ಸರಸರ ಅನ್ನುವಂಥದ್ದು ಏನು ಪದ ಹೇಳಿದೆ ಅದನ್ನೆಲ್ಲ ಹೇಳಿ ಉತ್ತರವನ್ನು ಹೇಳಲಿಲ್ಲ. ಸಾರೋಟು ಒಂದಕ್ಕೆ ಉತ್ತರ, ಇನ್ನೊಂದು ಕನಕ. ಕನಕ ಲಕಲಕ ಹೊಳೆಯುವಂಥದ್ದು, ಲಕಲಕ ಅಂತ ಹೇಳಿದೆ ಅಲ್ಲಿ ಕನಕ ಅನ್ನುವಂಥದ್ದು ಸರಿಯಾದ ಉತ್ತರ ಅಂತ ಹೇಳಿದ್ದೀನಿ ನಾನು ಅವಾಗ್ಲೇ. ಸಮಯ ಸಾಕಾಗಿರಲಿಲ್ಲ ಅದಕ್ಕೆ, ಹಾಗಾಗಿ ಹಾಗೆ ತಿಳಿಸ್ದೆ ನಾನು. ಧನ್ಯವಾದಗಳು ಮೀರಾ ಅಮರನಾಥ್ ಅವರೇ. ಎಲ್ಲರ ಸಂದೇಶ

ಪರೀಕ್ಷೆಗಳನ್ನು ಈವರೆಗೂ ನಾನು ಓದಿದ್ದೇನೆ. ಇನ್ನು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜಬ್ ತಕ್ ಹೇ ಜಾನ್ ಚಿತ್ರದಿಂದ ಆಯ್ದ ಈ ಗೀತೆಯನ್ನು ಕೇಳಿ ಬರೋಣ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಕೆಳಗರೆ ನೀವೆಲ್ಲರೂ ಕೇಳಿರ್ತೀರಿ, ಈ ಅಮೃತ ವರ್ಷಿಣಿ ಚಿತ್ರದಲ್ಲಿ ತುಂತುರು ಹಾಡಿ ಏನಿದೆಯಲ್ಲ, ಅದರ ಆರಂಭದಲ್ಲಿ ಒಂದಷ್ಟು ಸಂಗೀತ ಬರುತ್ತೆ, ಹೌದಾ? ಆ ಸಂಗೀತವನ್ನು ನುಡಿಸಿದಂಥವರು ಎನ್ ಎಸ್ ಪ್ರಸಾದ್ ಅವರು. ಅವರ ಮಾತುಕತೆಯನ್ನು ಕೇಳಬಹುದು ಈ ಬೆಳಗ್ಗೆ 10 ಗಂಟೆಗೆ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂಗಳು ಮಾಲಿಕೆಯಲ್ಲಿ. ಕ್ಯಾಸೆಟ್ ಯುಗದೊಂದಿಗೆ ಆರಂಭವಾದಂತಹ ಸುಗಮ ಸಂಗೀತದಲ್ಲಿ 2ನೇ ಪರ್ವದ ಹರಿಕಾರರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದಂಥವರು. ಅವರ ಮಾತುಗಳನ್ನು ಕೇಳೋಣ 10 ಗಂಟೆಗೆ.

0: ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:30. ಇದೀಗ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಮತ್ತು ಕ್ಯಾಸೆಟ್ ಯುಗದೊಂದಿಗೆ ಆರಂಭವಾದ ಸುಗಮ ಸಂಗೀತದ 2ನೇ ಪರ್ವದ ಹರಿಕಾರರಲ್ಲಿ ಪ್ರಮುಖರಾಗಿರುವ ಸಕ್ರಿಯರಾಗಿ ಸಂಗೀತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಮ್ಯಾಂಡಲಿನ್ ವಾದಕ ಹಾಗೆ ಸಂಗೀತ ಸಂಯೋಜಕರು, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು NS ಪ್ರಸಾದ್ ಅವರೊಂದಿಗೆ ಮಾತುಕತೆ. ಕೆಳಗರೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹೇಗೆ ಅಂತ ಹೇಳಿದ್ರೆ, ಅತಿಥಿಗಳು ಮಾತನಾಡಿದ ನಂತರದಲ್ಲಿ ನಿಮ್ಮದೇನಾದರೂ ಪ್ರಶ್ನೆಗಳಿದ್ರೆ ಅವರಿಗೆ ಕೇಳಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273ಕ್ಕೆ ಸಂದೇಶ ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಇನ್ನೊಮ್ಮೆ ಹೇಳ್ಬಿಡ್ತೇನೆ ಫೋನ್ ಸಂಖ್ಯೆಯನ್ನು, 9448640273ಗೆ ನೀವು ಸಂದೇಶವನ್ನು ಕಳಿಸೋ ಮೂಲಕ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು. ನಿಮ್ಮ ಸಂದೇಶಗಳನ್ನು ನಾನು ಓದಿ ಅತಿಥಿಗಳಿಗೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ಇದೀಗ ಒಂದು ಪ್ರಕಟಣೆ.
1: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
0: ಕೇಳಿದ್ರೆ ನಾನು ಹೇಳಿದೆ, ಮ್ಯಾಂಡಲಿನ್ NS ಪ್ರಸಾದ್ ಅನ್ನುವರೊಂದಿಗೆ ಇವತ್ತು ನಾವು ಮಾತನಾಡೋಣ. ಅವರನ್ನ ಮ್ಯಾಂಡಲಿನ್ ಪ್ರಸಾದ್ ಅಂತಾನೆ ಕರೀತಾರೆ, ಗುರುತಿಸ್ತಾರೆ ಅಂತಹ ಒಬ್ಬ ಅತಿಥಿ ಇವತ್ತು ನಮ್ಮ ಆಕಾಶವಾಣಿಗೆ ಅತಿಥಿಯಾಗಿ ಬಂದಿದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಕೇಳಿ, ಅಮೃತ ವರ್ಷಿಣಿ ಬಗ್ಗೆ ನಾನು ಹೇಳಿದ್ನಲ್ಲ ಆಗ್ಲೇ, ಆ ಗೀತೆನ ಈಗ ನಾನು ನಿಮಗೆ ಸ್ವಲ್ಪ ಕೇಳಿಸ್ತೇನೆ. ಯಾವ ಒಂದು ಮ್ಯೂಸಿಕ್ ಬರುತ್ತಲ್ಲ, ಆ ಮ್ಯೂಸಿಕ್ಕಿನ ಹರಿಕಾರರು ಇವರು.

0: ಕೆಳಗಡೆ ಆರಂಭದಲ್ಲಿ ಏನು ಬಂತಲ್ಲ ಆ ಸಂಗೀತ, ಅದನ್ನು ಸೃಷ್ಟಿಸಿದಂಥವರು ನಮ್ಮ ಎನ್ ಎಸ್ ಪ್ರಸಾದ್ ಅವರು, ಮ್ಯಾಂಡೋಲಿನ್ ವಾದಕರು. ಈಗಾಗಲೇ ನಿಮಗೆಲ್ಲರಿಗೂ ತಿಳಿಸಿದಂತೆ ಇದೀಗ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ. ಹಲೋ, ನಮಸ್ತೆ ಸರ್.
1: ನಮಸ್ಕಾರಮ್ಮ. ನಮಸ್ಕಾರ. ನಾನು ಫಸ್ಟ್ ಚಿತ್ರದುರ್ಗದ ಆಕಾಶವಾಣಿ ಸಿಬ್ಬಂದಿವರೆಗೆ ನಿಮಗೆ ನಾನು ಧನ್ಯವಾದ ಹೇಳ್ತೀನಿ. ನನ್ನ ಗುರುತಿಸಿರೋದಕ್ಕೆ ಬಹಳ ಸಂತೋಷ.
0: ತುಂಬಾ ಸಂತೋಷವಾಯ್ತು. ನೀವು ಚಿತ್ರದುರ್ಗ ಆಕಾಶವಾಣಿ ಒಟ್ಟಿಗೆ ಇವತ್ತು ಮಾತನಾಡ್ತಾ ಇದ್ದೀರಿ, ಕೇಳುಗರಿಗೆ ನಿಮ್ಮ ಧ್ವನಿಯನ್ನ ಕೇಳಿಸ್ತಾ ಇದ್ದೀರಿ.
1: ಇದು ನಾನು ಕೆಲವು ಅನುಭವದ ಮಾತುಗಳನ್ನ ಹೇಳ್ತೀನಿ, ಯಾಕೆಂದ್ರೆ ಇದು ಕಲೆಗೆ ತಂದ ಗೌರವ ಅಂತೀನಿ. ಈ ತರ ಯಾರು ಗುರುತಿಸಿದ್ರೆ ಕಲೆಗೆ ತಂದ ಗೌರವ ಅಂತ. ಇವಾಗ ನೀವು ಅಮೃತ ವರ್ಷಿಣಿ ಹಾಕಿದ್ರಲ್ಲ, ನಾನು ನುಡಿಸಿರೋ ತುಣುಕು, ಅದು ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ತಮಿಳ್ ಚಿತ್ರರಂಗದಲ್ಲಿ ದೇವ ಅಂತ ಅವರ ಹೆಸರು, ಅಮೃತ

0: ಇದು ನಾನು ಕೆಲವು ಅನುಭವದ ಮಾತುಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಇದು ಕಲೆಗೆ ತಂದ ಗೌರವ ಅಂತೀನಿ, ಈ ತರ ಯಾರು ಗುರುತಿಸಿದ್ರೆ ಕಲೆಗೆ ತಂದ ಗೌರವ ಅಂತ. ಇವಾಗ ನೀವು ಅಮೃತ ವರ್ಷಿಣಿ ಹಾಕಿದ್ರಲ್ಲ, ನಾನು ನುಡಿಸಿರೋ ತುಣುಕು, ಅದು ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ತಮಿಳ್ ಚಿತ್ರರಂಗದಲ್ಲಿ ದೇವ ಅಂತ ಅವರ ಹೆಸರು. ಅಮೃತ ವರ್ಷಿಣಿ ಮಾಡಿದವರು ಸುಮಾರು ಸಿನಿಮಾ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ, ಅವರು ತುಂಬಾ ಒಳ್ಳೆ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್. ಅವರು ನುಡಿಸಿದಾಗ ಇದು 1 ಹತ್ತು ನಿಮಿಷದ ಒಂದು ಪ್ರಕ್ರಿಯೆ ಅಷ್ಟೇ, 10 ನಿಮಿಷದಲ್ಲಿ ಮುಗಿಸಿದ ಹಾಡನ್ನ. ತುಂಬಾ ತಾಂತ್ರಿಕವಾಗಿ ಆವಾಗಲೇ ಸ್ವಲ್ಪ ಮುಂದೆ ಹೋಗಿತ್ತು ಅದು ಹಾಡು. ಇದು ನನ್ನ ಜೀವನದ ಅಂಗ ಸಂಗೀತ. ಮ್ಯಾಂಡೋಲಿನ್ ಅನ್ನೋದನ್ನ ನಾನು ಮ್ಯಾಂಡೋಲಿನ್ಗೆ ನಾನು ಅರ್ಪಿಸ್ಕೊಂಡಿದ್ದೀನಿ. ಮ್ಯಾಂಡೋಲಿನ್ ಎಲ್ಲ ನನಗೆ ಕೊಟ್ಟಿದೆ ಆ ವಾದ್ಯ.
1: ಅದಕ್ಕೆ ನೀವು ಮ್ಯಾಂಡಲಿನ್ ಮ್ಯಾಂಡಲಿನ್ ಪ್ರಸಾದ್ ಅವರಾಗಿರೋದು.
0: ಅದು ನನಗೆ ಅದನ್ನೇ ಕೊಟ್ಬಿಟ್ಟಿದೆ. ಅದು ಆಕ್ಚುಲಿ ಮೈಸೂರಿನಲ್ಲಿ ಸ್ವಲ್ಪ ಪ್ರಚಲಿತವಾಗಿತ್ತು. ಇದಕ್ಕೆ ತುಂಬಾ ಮುಖ್ಯಸ್ಥರು ಮೈಸೂರಿನ ಮೊದಲು ಸ್ಟಾರ್ಟ್ ಮಾಡಿದ್ದು ನಮ್ಮ ಸುಪ್ರಸಿದ್ಧ ಸುಗಮ ಸಂಗೀತ ಗಾಯಕರಾದ ಹಿರಿಯರಾದ ಮೈಸೂರು ನಂದ ಸ್ವಾಮಿ ಅವರು ಮ್ಯಾಂಡಲಿನ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಗುರುಗಳು ಅವ್ರಿಗೆ ಏಕಲವ್ಯನ್ ತರ ಅವರು ನುಡಿಸ್ತಾ ಇದ್ದಿದ್ ನೋಡಿ ನಮ್ಮ ಗುರುಗಳು ರತನ್ ಕುಮಾರ್ ಅನ್ನೋರು ಅದನ್ನ ಅವರು ಸೆಲ್ಫ್ ಟಾಟ್ ಅಂತಾರಲ್ಲ, ಅವರು ತನಗೆ ಅವ್ರು ಕಲ್ತ್ಕೊಂಡ್ರು ಪ್ರತಿಭೆಯಲ್ಲಿ ಕಲ್ತ್ಕೊಂಡು ಅವ್ರು ಸುಮಾರು ಜನಕ್ಕೆ ಪಾಠ ಹೇಳಿದಾಗ ಅವರ ಶಿಷ್ಯರ ಪೈಕಿ ನಾನು ಒಬ್ಬ, ರತನ್ ಕುಮಾರ್ ಅಂತ. ಅವ್ರ ಹೆಸರು ಕುಚ್ಚಿ ನೇಮ್ ಸತ್ಯನಾರಾಯಣ ಅಂತ. ಅವ್ರ ಹತ್ರ ನಾನು ಮ್ಯಾಂಡಲಿನ್ ಅಭ್ಯಾಸ ಮಾಡಿದೆ.
1: ನೀವು ಆರಂಭ ಮಾಡಿದ್ದೆ ಮ್ಯಾಂಡಲಿನ್ ಇಂದನ?
0: ಇಲ್ಲ ಇಲ್ಲ, ಆರಂಭ ಮಾಡಿದ್ದು ಎಲ್ಲಾರ್ಗೂ ಒಂದು ಮಕ್ಕಳಿಗೆ ಒಂದು ಬಹಳ ಆಕರ್ಷಣೆ ಅಂದ್ರೆ ಬುಲ್ಬುಲ್ ತರಂಗ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ನಮ್ಮನೆ ಎದುರಿಗೆ ಒಬ್ರು ಮನೇಲಿ ಎದುರಿಗೆ ಮನೇಲಿ ಇತ್ತು ಅದು. ಅವ್ರು ನಮ್ಮ ಅಂಕಲ್ ತಗೊಂಡು ನಮ್ಗೆ ನೋಡಿದ್ರು, ಆಮೇಲೆ ಮನೆಗೆ ನಾವು ತಗೊಂಡ್ವಿ. ಅದೇನು ಒಂದು ಸಂಸ್ಕಾರವೋ ಏನು, ಗುರುಜನ ಸಂಸ್ಕಾರವೋ ಏನು, ನಮ್ಮ ಹಿರಿಯರ ಸಂಸ್ಕಾರವೋ ಏನು, ನಾನು ಬರೀ ಕೇಳಬೇಕು ಚೆನ್ನಾಗಿರೋದು, ನನಗೆ ಹಾಡಿಂದ ಗ್ರಹಿಕೆ ಚೆನ್ನಾಗಿರೋದು, ಅದರಲ್ಲಿ ಒಂದು ಹಾಡು ನುಡಿಸ್ದೆ. ನನಗೆ ಇನ್ನೂ ಚೆನ್ನಾಗಿ ಕರೆದು ಅಮರಾಜ್ ಫಿಲಮ್ ಲೀಲೆಗೆ ಗಣಕ ಅದು ನುಡಿಸ್ದೆ. ಅದ ಆಮೇಲೆ ನಮ್ಮ ಅಣ್ಣ ಅದು ಒಳ್ಳೆ ಸುಪ್ರಸಿದ್ಧ ಕೊಡಲು ಮಾಡಕ್ಕೆ ಅವನು ಫಸ್ಟ್ ನಮ್ಮ ವಿದ್ಯಾಶಾಸ್ತ್ರ ಹತ್ರ ಕೊಡಲು ಕಲಿಯಕ್ ಹೋದ. ಆಮೇಲೆ ನಮ್ಮಪ್ಪ ನನ್ಗೆ ವೀಣೆ ಕಲ್ಸಿದ್ರು ಹೊರತಾನೆ, ಅವ್ರ ವೀಣೆನು ತುಂಬಾ ದೊಡ್ಡ ವಿದ್ವಾಂಸರು. ವಿದೇಶಕ್ಕಾದ್ರು ಒಂದೊಂದು 3 ವರ್ಷ ಹೇಳ್ತೀನಿ ನಮ್ ಗುರುಗಳದ್ದು. ಅವರು ದೊಡ್ಡಸ್ವಾಮಿಂಗಾರ ಇದ್ದಾರೆ, ಲವೀಣ ದೊಡ್ಡಸ್ವಾಮಿಂಗಾರರು ಅವರ ಸಹೋದರ, ಯಂಗರ್ ಬ್ರದರ್. ಅವರು ಅಲ್ಲಿ ಮೈಸೂರಿನಲ್ಲಿ ಅವ್ರು ಮೈಸೂರು ಮ್ಯೂಸಿಕ್ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಆಗಿದ್ರು. ಅವ್ರ ಹತ್ರ ನಾನು ವೀಣಾ ಅಭ್ಯಾಸ ಸೈಮಲ್ಟೇನಿಯಸ್ ಆಗಿ ಮ್ಯಾಂಡ್ಲಿಂಗ್ಗೆ ರತನ್ ಕುಮಾರ್ ಹತ್ರ 3 ತಿಂಗಳು ಬರೀ ತಾಂತ್ರಿಕತೆ ಸಂಗೀತದ ನನಗೆ. ಯಾಕಂದ್ರೆ ಶಾಸ್ತ್ರೀಯ ಸಂಗೀತದ ಬುನಾದಿ ಇವ್ರು ಕೊಡ್ತಾ ಇದ್ರು, ಇವರು ನನಗೆ ಕೆಲವು ತಾಂತ್ರಿಕತೆ ಎಲ್ಲ ಹೇಳ್ಕೊಟ್ರು ನಮ್ಮ ಗುರುಗಳು ಮ್ಯಾಂಡ್ಲಿನ್ ರತನ್ ಅವರು. ಹಿಂಗಾಗಿ ನಮ್ಮ ಮನೇಲಿ ಸಂಗೀತದ ವಾತಾವರಣ, ನಾನು ನೀವು ಸಂಸ್ಥೆ ಬಗ್ಗೆ ನೀವು ಹೆಮ್ಮೆ ಪಡ್ಕೋಬಹುದು. ಯಾಕಂದ್ರೆ ನಾವೆಲ್ಲ ಕೇಳಿ ಬೆಳೆದಿದ್ದು ಆಕಾಶವಾಣಿ ಮುಂತ.
1: ನಾನೀಗ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಆಕಾಶವಾಣಿ ಒಟ್ಟಿಗಿನ ಒಡನಾಟ, ನೀವು ಗ್ರೇಡೆಡ್ ಆರ್ಟಿಸ್ಟ್ ಕೂಡ ಆಕಾಶವಾಣಿಗೆ, ಹೇಗೆ ಈ ಒಡನಾಟಗಳೆಲ್ಲ ಬಂದಿದ್ದು ಹೇಗೆ ಅನ್ನುವಂಥದ್ದನ್ನ ನಾನು ಕೇಳಬೇಕು ಅಂತ ನನ್ನ ಪ್ರಶ್ನೆ ಆಗಿತ್ತು.
0: ಯಾವಾಗ್ಲೂ ಎಂತ ಮುನ್ನಡೆ ಇದ್ರು ಯಾವ್ದೇ ಕಲಾವಿದನಿಗೆ ಆಕಾಶ ಮೂಲ ಮರಿಬಾರ್ದು, ಬೇರೆ ಮರಿಬಾರ್ದು. ಬೇರು ಆಕಾಶವಾಣಿ ಸಂಗೀತ ಪ್ರಕಾರಕ್ಕೆ ಬೇರು, ಫಸ್ಟ್ ಮೀಡಿಯಂ ವಿಚ್ವಾಸ್ ಅಂದ್ ಏರ್ ವಸ್ಟ್ ಏರ್ ಓನ್ಲಿ ಆಲ್ ಇಂಡಿಯಾ ರೆಜೆಂಟ್ ಅಂಡ್ ಏರ್ ಅಂತ ಆನ್ ಏರ್ ನೋಡಿ ಹೆಂಗಿದೆ ಎಷ್ಟು ಚೆನ್ನಾಗಿದೆ
1: ಅಲ್ವಾ.
0: ಸೊ ಅದು ನನಗೆ ನೋಡಿ ಏರ್ ಮತ್ತೆ ಅದಕ್ಕೆ ಸೇರಿದ ಒಂದು ಇದು ದೂರದರ್ಶನ ನಮ್ ತುಂಬಾ ಹೆಸರು ಕೊಟ್ಟಂತ ಒಂದು ಮಾಧ್ಯಮಗಳು ಬೆಳೆದಿದೆ. ಮುಂಚೆ ಎಲ್ಲ ಸಹವಾದ್ಯಕ್ಕೆ ಎಲ್ಲ ಗುಣಿಸ್ತಾ ಇದ್ದೆ ನಾನು. ನಮ್ಮನೆಯಲ್ಲಿ ನಾವು ತುಂಬಾ ಒಳ್ಳೆ ಸಂಗೀತದ ವಾತಾವರಣ ಇತ್ತು. ನಮ್ಮ ಅಮ್ಮನ ಹೆಸರು ರಂಗನಾಯ್ಕಮ್ಮ ಅಂತ, ಅವರು ಮೊದಲ ಶಿಷ್ಯ ಮೈಸೂರು ರಾಜೇಂದ್ರ ಶ್ರೀಕರಣ ಅವ್ರಿಗೆ. ಅವ್ರಿಗೆ ಅವರು ಅವ್ರು ನಮ್ಮ ತಂದೆ ತುಂಬಾ ಒಳ್ಳೆ ಮ್ಯೂಸಿಕ್ ಲವರ್, ನಮ್ಮ ತಂದೆ ಖಜಾನೆ ಅಧಿಕಾರಿ ಆಗಿದ್ರು. ಅವರು ನಮ್ಮ ಮನೆಯಲ್ಲಿ ವಾತಾವರಣ ಸಂಗೀತದ ವಾತಾವರಣ ಆಯ್ತು.
1: ಓಕೆ,
0: ಆ ವಾತಾವರಣ ಏನಾಗುತ್ತೆ ನಮ್ ಗುರು ಹೇಳ್ತಾ ಇದ್ರು ನಮ್ಮ ರಾಜೀತ, ನಿಮ್ಗೆ ಸಂಗೀತ ಬರ್ಬೇಕಾದ್ರೆ ವಾತಾವರಣ ಇರ್ಬೇಕು ಅಂತ.

0: ಇವಾಗ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಯಾವ ಅಡಿಗೆ ಅಂತ ಗೊತ್ತಾಗ್ತದೆ ನೋಡಿ, ಸ್ಮೆಲ್ ಹಂಗಾಗ ರುಚಿ ಗೊತ್ತಲ್ಲ. ಆತರ ಈ ತಂಗಿ ನಾದದ ಲೋಕದಲ್ಲಿ ಇದ್ದಾಗ ನಾದ ಅಂಟ್ಕೊಡ್ತಲ್ಲ ಮನುಷ್ಯನ್ಗೆ, ನಾದದ ಮೂಲಕ ಸಂಗೀತ ಅಲ್ವೇ. ನಮ್ಮ ಮನೇಲಿ ಆ ವಾತಾವರಣ ಇತ್ತು. ನಮ್ಮ ಮೈಸೂರು ಸರಸ್ವತಿ ಬ್ರಹ್ಮಣಿ ಮೈಸೂರು ಹೇಳ್ಬೇಕ, ಸಾಂಸ್ಕೃತಿಕವಾಗಿ ಮೈಸೂರು ಬಹಳ ಮುನ್ನಡೆ ಇದಂತ ಪಟ್ಟಣ ಮೈಸೂರು. ನಮ್ದು ಅದೆಲ್ಲ ಪುಣ್ಯ, ಬಹಳ ದೊಡ್ಡ ಪುಣ್ಯ. ನನ್ಗೆ 9 ವಯಸ್ಸು 10 ವಯಸ್ಸಲ್ಲಿ ನಾ ಮ್ಯಾಂಡ್ಲಿಂಗ್ ನೃತ್ಯ ಸ್ಟಾರ್ಟ್ ಮಾಡಿದೆ ಕಾರ್ಯಕ್ರಮ ಸಾಂಸ್ಕೃತಿಕ. 9 ವಯಸ್ಸಲ್ಲಿ ವೀಣೆನೂ ಅಭ್ಯಾಸ ಮಾಡಿದೆ, ವೀಣೆ ಒಂದು 12-13 ವರ್ಷ ಅಭ್ಯಾಸ ಮಾಡಿದೆ. ಆಮೇಲೆ 79ರಲ್ಲಿ ನಾನು ಬೆಂಗಳೂರಿಗೆ ಬರುತ್ತೆ.
1: ಅಲ್ಲ, ವೀಣೆಯನ್ನೇ 12-13 ವರ್ಷ ನೀವು ಅಭ್ಯಾಸ ಮಾಡಿದ್ದೀರಿ? ಅಲ್ಲ, ಈಗಿನವರು ಎಲ್ಲ ವೀಣೆಯನ್ನ ಬಹುಬೇಗ ನಾವು ಕಲ್ತು ಬಿಟ್ಟು ಏನು ಕಚೇರಿಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇರ್ತಾರೆ. ನೀವು 12-13 ವರ್ಷ ಕಲ್ತಿದ್ದೀನಿ ಅಂದ್ರೆ ಅದ್ರ ಬಗ್ಗೆ ಒಂದಿಷ್ಟು ಹೇಳಬಹುದಾ?
0: ಅಲ್ಲ, ವೀಣೆ ಯಾವ ವಾದ್ಯವು ಯಾವ್ದು, ಈ ಸಸ್ಯಶಾಸ್ತ್ರದಲ್ಲಿ ಒಂದು ಕಸಿ ಅಂತ ಇದೆಯಲ್ಲ, ಅದು ಸಂಗೀತದಲ್ಲಿ ಆಗಲ್ಲ. ಕಲಾ ಪ್ರಕಾರದಲ್ಲಿ ಕಸಿಯಿಂದ ಫಲವತ್ತಾದ ಬೆಳೆ ಇರೋದಿಲ್ಲ, ರುಚಿ ಇರಲ್ಲ. ಇದು ಪ್ರಾಕ್ಟೀಸ್ ಮಾಡಲೇಬೇಕು, ಅಭ್ಯಾಸಕ್ಕೆ ಅಭ್ಯಾಸ ಅನಿವಾರ್ಯ. ಅಭ್ಯಾಸ ಯಾವ ರೀತಿ ಅಭ್ಯಾಸ, ವ್ಯಾಮೋಹದೊಂದಿಗೆ ಮಾಡುವ ಅಭ್ಯಾಸ.
1: ಹೌದು,
0: ವ್ಯಾಮೋಹ ಇಷ್ಟು ಅಭ್ಯಾಸ ಮಾಡಿದ್ರೆ ಅದಕ್ಕೆ ಫಲಿತಾಂಶ ಇರುತ್ತೆ. ಬರೀ ಅಭ್ಯಾಸ ಮಾಡಿದ್ರು ಪ್ರಯೋಜನ ಇಲ್ಲ.
1: ಹವ್ಯಾಸವಾಗಬಾರ್ದು ಅಂತೀರಿ?
0: ಹವ್ಯಾಸ ಆಗಬಾರ್ದು. ಜ್ಞಾನಕ್ಕೆ ಒಂದು ಬಹಳ ತುಂಬಾ ನಂಗೆ ಪೂರಕವಾಗಿ ಇಷ್ಟು ಮ್ಯಾಂಡೋಲಿನ್ ಅಲ್ಲಿ ನಾನು ಆ ವೀಣೆದ ಏನೇನಿದೆ ತಾಂತ್ರಿಕತೆ ಅದನ್ನ ಮ್ಯಾಂಡ್ಲಿಂಗ್ ಅಳವಡಿಸಿ ಕೆಲವು ಶಾಸ್ತ್ರೀಯ ಸಂಗೀತ ತುಣುಕುಗಳನ್ನು ನುಡಿಸ್ತಾ ಇದ್ದೆ ನಾನು ಒಂದ್ ಟೈಮಲ್ಲಿ. ಆಮೇಲೆ ಬೆಂಗಳೂರು 79 ನಾನು ಅವಾಗ BSc ಓದ್ತಾ ಇದ್ದೆ. ನಾನು 77-80 BSc ಬ್ಯಾಚ್ ಯುವರಾಜ ಕಾಲೇಜು. ನಾನು 79 ಅಲ್ಲೇ ಬಂದ್ಬಿಟ್ಟೆ. ನಾನು BSc ಕಂಪ್ಲೀಟ್ ಮಾಡಿದ್ದು 83 ಒಂದ್ ಸಬ್ಜೆಕ್ಟ್ ಉಳ್ಕೊಂಡಿದ್ದೆ, ಯಾಕಂದ್ರೆ ತುಂಬಾ ಬಿಸಿ ಆಗ್ಬಿಟ್ಟೆ.
1: ಇಲ್ಲಿ ಒಂದು ಪ್ರಶ್ನೆ, BSc ಮಾಡಿದಂತವರು ಸಂಗೀತದ ಒಂದು ಒಲವು ಬಂದಿದ್ದು ಕಾರಣ ಏನು, ಅದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನುವ ಆಸೆ ಇತ್ತಲ್ಲ ನಿಮಗೆ?
0: ಅದು ವ್ಯಾಮೋಹ ಇತ್ತು. ಅದು ಏನು ಅಂದ್ರೆ, ಈ ಹುಚ್ಚುತನ ಅಂತ ಇದೆ ಮೇಡಮ್, ಈ ಹುಚ್ಚುತನ ಸರಿಯಾದ ಮಾರ್ಗದಲ್ಲಿ ಹುಚ್ಚುತನ ಇದ್ರೆ ನಮ್ಮ ಗುರಿಯನ್ನ ತಲುಪಬಹುದು ಅಂತ. ಸರಿಯಾದ ಮಾರ್ಗ, ಮ್ಯಾಡ್ನೆಸ್ ಇನ್ ದಿ ರೈಟ್ ಡೈರೆಕ್ಷನ್, ಅದು ನಮಗೆ ಕಾಕುಬಂತು.
1: ಅಂದ್ರೆ ನೀವು ಚಿಕ್ಕಂದಲ್ಲೇನೆ ಒಂದು ಗುರಿ ಇಟ್ಕೊಂಡಿದ್ರ, ನಾನು ಸಂಗೀತ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅಂತ, ಅಥವಾ ಬೇರೆ ಇನ್ನೇನಾರ ಆಗ್ಬೇಕು ಅಂತ ಅನ್ಕೊಂಡಿದ್ರ?
0: ಸ್ಪೋರ್ಟ್ಸ್ ಅಲ್ಲಿ ನಾನು ಕಾಲೇಜಿಗೆ ಕ್ರಿಕೆಟ್ ಆಡ್ತಾ ಇದ್ದೆ, ಬೇಸ್ಬಾಲ್ ಆಡ್ತಾ ಇದ್ದೆ, ಟೇಬಲ್ ಟೆನಿಸ್ ಆಡ್ತಾ ಇದ್ದೆ. ಬಟ್ ಅದಕ್ಕಿಂತ ಹುಚ್ಚು ಸಂಗೀತಕ್ಕಿತ್ತು. ಮನೆಯ ವಾತಾವರಣ ನೀವು ತುಂಬಾ ಹೆಮ್ಮೆ ಪಡ್ಬೇಕು. ನಾವೇಳೋದು, ನಾವು ಚೆನ್ನೈ ರೇಡಿಯೋ ಸ್ಟೇಷನ್, ಬೆಂಗಳೂರು ರೇಡಿಯೋ ಸ್ಟೇಷನ್, ಮೈಸೂರು ಹೊಸ್ತಾಗಿ ಬಂದಿದ್ದಾಗ ಹೊಸ್ತಾಗಿ ಇಂಟ್ರೋಡ್ಯೂಸ್ ಆಯ್ತು ಮೈಸೂರು ರೇಡಿಯೋ ಸ್ಟೇಷನ್, ಕೊಯಮತ್ತೂರು ಇವೆಲ್ಲ ಕೇಳ್ತಾ ಸಂಗೀತ ಕಚೇರಿ. ಆಮೇಲೆ ಸಂಜೆ ಬುಧವಾರ ಬಿನಾಕ ಗೀತ ಮಾಲ ಕೇಳ್ತಾ ಇದ್ವಿ ರೇಡಿಯೋ ಸಿಲೋನ್. ಎಷ್ಟು ಹೆಲ್ಪ್ ಮಾಡಿ ನೋಡಿ ಯಾರ್, ನಾನು ಕೃತಜ್ಞತೆ ಹೇಳಲೇಬೇಕು. ಈ ಅವಕಾಶ ಕೊಟ್ಟಾಗ ನಾ ಹೇಳಲೇಬೇಕಲ್ಲ.
1: ಹೌದು, ಹೇಗೆಲ್ಲ ರೇಡಿಯೋವನ್ನ ಹೇಗೆಲ್ಲ ಕೇಳ್ತಾ ಇದ್ರಿ ನೀವು ಅಂತ ಆಗ?
0: ತುಂಬಾ ತುಂಬಾ ರೇಡಿಯೋ, ಈವನ್ ಕ್ರಿಕೆಟ್ ಕಾಮೆಂಟ್ರಿ ರೇಡಿಯೋಲೇ ಅವಾಗ ಎಲ್ಲಿತ್ತು ಎಲ್ಲ. ಆಮೇಲೆ ರೇಡಿಯೋಲಿ ಒಂದು ಒಂದು ಹೈಯೆಸ್ಟ್ ಪ್ರೆಸ್ಟೀಜಿಯಸ್ ಇದು ಆಕಾಶವಾಣಿ ಯುವವಾಣಿಗೆ ನಾನು ಕಾರ್ಯಕ್ರಮ ಕೊಟ್ಟಾಗ ಊರ್ಗೆಲ್ಲ ಹೇಳಿದ್ವಿ ನಾವು, ಬರ್ತೇ ನೋಡಿ ಇವತ್ತು ನೋಡಿ ಎಲ್ಲ ಹಾಕಿದೀವಿ ನಾವು.
1: ಹೌದು, ಎಂತ ರೇಡಿಯೋ ಇತ್ತು ನಿಮ್ಮ ಮನೆಯಲ್ಲಿ ಸರ್?
0: ನಮ್ಮನೆಯಲ್ಲಿ ಇದ್ದಿತ್ತು ಅದು ನಾಶ್ಲಿಕ್ಕು.
1: ಗಾತ್ರ ಎಷ್ಟಿತ್ತು?
0: ದೊಡ್ಡದು, ಲೋ ಮಿಡ್ ಫ್ರೀಕ್ವೆನ್ಸಿನೂ ಬರೋದು ನೋಡಿ, ನಾನು ತಾಂತ್ರಿಕವಾಗಿ ಮಾತಾಡ್ತಾ ಇದ್ದೀನಿ. ಲೋ ಮಿಡ್ ಫ್ರೀಕ್ವೆನ್ಸಿನೂ ಬರೋದು, ಲೋ ಮಿಡ್ ಅಂದ್ರೆ ತಬಲಾ ಎಲ್ಲ ಕೇಳುತ್ತೆ.
1: ನನಗೆ ನೀವು ರೇಡಿಯೋ ಬಗ್ಗೆ ಒಡನಾಟ ಪ್ರೀತಿ ಎಷ್ಟೊಂದು ಉತ್ಸಾಹದಿಂದ ಹೇಳ್ತಾ ಇದ್ದೀರಲ್ಲ, ಖುಷಿ ಆಗ್ತಾ ಇದೆ ನನಗೆ. ಇನ್ನೂ ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಅನ್ನುವಂಥ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಆದರೆ ಇವತ್ತು ನಾವು ನಿಮ್ಮನ್ನು ಇದು ಮಾಡ್ತಾ ಇರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ವಾದ್ಯಗಳನ್ನು ಕೂಡ ನುಡಿಸ್ತೀರಿ ನೀವು, ಬರೀ ಮ್ಯಾಂಡಲಿನ್ ಮಾತ್ರ ಅಲ್ಲ, ಬೇರೆ ಬೇರೆ ವಾದ್ಯಗಳನ್ನು ನುಡಿಸ್ತೀರಿ. ಯಾವೆಲ್ಲ ವಾದ್ಯಗಳನ್ನು ನುಡಿಸ್ತೀರಿ ಅಂತ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ.

0: ಇಲ್ಲ, ಬೇರೆ ಬೇರೆ ವಾದ್ಯ ಅಂದ್ರೆ ಇವಾಗ ನನಗೆ ಸಾಮಾನ್ಯವಾಗಿ ಒಂದು ಮನುಷ್ಯನ ಮನಸ್ಸಿಗೆ ಒಂದು ನಾದದಲ್ಲಿ ದಶನಾದ ಅಂತ ಇದಮ್ಮ. ಆ ದಶನಾದದಲ್ಲಿ ನನಗ ಆಕರ್ಷಣೆ ತತ್ ಅಂತ. ತತ್ ಅಂದ್ರೆ ತಂತಿ ವಾದ್ಯ. ಈ ತಂತಿ ವಾದ್ಯದಲ್ಲಿ ಸ್ಟ್ರಮಿಂಗ್ ಇನ್ಸ್ಟ್ರೂಮೆಂಟ್, ಸ್ಟ್ರಮಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಮೀಟ ವಾದ್ಯ. ಮೀಟ ವಾದ್ಯದ ಆಕರ್ಷಣೆ ಇತ್ತು. ನಾನು ಮ್ಯಾಂಡೋಲಿನ್ ಇಂದ ಆಮೇಲೆ ಹುಡುಗಿ ಹುಡುಗಿ ಟೆನರ್ ಬ್ಯಾಂಡ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಅದ್ ನೀನ್ ನುಡಿಸ್ತಾ ಇದ್ದೆ, ಸಂತೂರ್ ನುಡಿಸ್ತಾ ಇದ್ದೆ, ಬರೋದು ರಾಜೀಕಾರಣ ಸದ್ರ ಅಭ್ಯಾಸಕ್ಕೆ ಹೋದೆ. ನನಗೆ ಸ್ವಲ್ಪ ಅಪಘಾತಗಳಾಗಿ ಅದು ಮಾಡಕ್ ಆಗ್ಲಿಲ್ಲ. ಎರಡು ಕೈಗೂ ಸೀಟ್ ಗೇಟ್ಸ್ ಎಲ್ಲ ಎದ್ದಿದ್ರಿಂದ ಅದನ್ನ ಕಂಟಿನ್ಯೂ ಮಾಡಕ್ ಆಗಲಿಲ್ಲ. ಹಂಗೂ ಒಂದ್ ಎರಡು ಮೂರು ಸಿನಿಮಾ ನುಡ್ತಿದ್ದೀನಿ ನಾನು. ಸರೋಜ್ ದೀಪಾವಳಿ ಮೈಸೂರು ಮಲ್ಲಿಗೆ ನುಡ್ಸಿದ ಸರೋಜ್ ನಾನೇ. ಸರೋದು ಬಹಳ ಫೇಮಸ್ ಆಯ್ತು ಅದು ಹಾಡು. ಆ ಹಾಡಿನ ಶ್ರೀನಿವಾಸ ಮೂರ್ತಿ ಮಾಧ್ಯ ಸಂಯೋಜನೆ, ಅಶ್ವಥ್ ಅವ್ರ ಮ್ಯೂಸಿಕ್. ಹಂಗಾಗಿ ಅದು ಸುಮಾರು ಮಾಧ್ಯಮ ಸಂತೂರ್ ಹುಡ್ತಾ ಇದ್ದೆ. ಸಂತೂರ್ ಬ್ಯಾಂಜೋ ಇವಾಗ ಇಡೀ ಕರ್ನಾಟಕಕ್ಕೆ ನಾನು ಹುಡ್ತಾ. ಮ್ಯಾಂಡೋಲ್ ಅಂತ ಒಂದು ವಾದ್ಯ ಇದೆ, ಮ್ಯಾಂಡೋಲಿನಿಂದ ದೊಡ್ಡದು ಗಂಡು ಧ್ವನಿ ಅದು, ಮ್ಯಾಂಡೋಲಿನಿಂದ ಗಂಡು ಧ್ವನಿ ಅದು, ಅದು ನಾನು ಹುಡ್ತಾ ಇದ್ದೀನಿ. ಮ್ಯಾಂಡೋಲ ಇದೆ, ಯೂಟ್ಯೂಬಲ್ ಎಲ್ಲ ಇದೆ ನನ್ಗೆ ಸಿಗುತ್ತೆ. ಅದು ಏನೋ ಒಂದು ವ್ಯಾಮೋಹ. ನನಗೆ ಆ ಇನ್ಸ್ಟ್ರೂಮೆಂಟ್ ಕಲೆಕ್ಷನ್ಸ್, ಅಕೌಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ತುಂಬಾ ಕಲೆಕ್ಟ್ ಮಾಡ್ತಾ ಇದ್ದೆ. ಅದೇನು ಒಂದು ಪೂರ್ವ ಜನ್ಮದ ಸುಕೃತ ಅಂತ ನೋಡಿದ ತಕ್ಷಣ ನಾನು ಕಲಿತು ಕಲಿತಿದ್ದಕ್ಕಿಂತ ಗ್ರಹಿಸಿ ಕಲ್ತವನು ನಾನು ವ್ಯಕ್ತಿ. ನನ್ನ ವ್ಯಾಸಂಗ ನನ್ನ ಅನುಭವ, ವ್ಯಾಸಂಗವೇ ಇಲ್ಲ ನಂದು.
1: ಸುಮಾರು 2000ಕ್ಕಿಂತಲೂ ಹೆಚ್ಚಿನ ಸಿನಿಮಾಗಳಿಗೆ ನೀವು ಆ ಸಂಗೀತವನ್ನ ಕೊಟ್ಟಿದ್ದೀರಿ.
0: 2000 ಹಾಡುಗಳಿಗೆ ನುಡಿಸಿದ್ದೀನಿ ನಾನು ಹಾಡುಗಳಿಗೆ. ಈ ನಿರ್ದೇಶನ ಅಂತ ಮಾತಾಡ್ತು ನಾನು ಮಿಠಾಯಿ ಮನೆ ಮತ್ತು ನನ್ನ ಕನಸಿನ ಹುಡುಗ ಎರಡು ಸಿನಿಮಾ ಡೈರೆಕ್ಷನ್ ಮಾಡಿದೀನಿ ನಾನು. ಮ್ಯೂಸಿಕ್ ಡೈರೆಕ್ಷನ್
1: ಮಿಠಾಯಿ ಮನೆ ಮಕ್ಕಳ ಸಿನಿಮಾ, ಮಕ್ಕಳ ಸಿನಿಮಾ ಮಿಠಾಯಿ ಮನೆ.
0: ಮಿಠಾಯಿ ಮನೆ ಹೌದು, ಆರತಿ ಮಾಡೋದು, ಅದರಲ್ಲಿ ನನ್ನ ಮಗಳು ಆಕ್ಟ್ ಮಾಡಿದ್ಲು.
1: ಓ ಸೂಪರ್.
0: ರಾಘಶ್ರೀ ಪ್ರಸಾದ್ ಅಂತ ಅವಳು ಆಕ್ಟ್ ಮಾಡ್ಲಿ. ಅವ್ಳು ಭರತನಾಟ್ಯಂ ಕಲಾವಿದೆ, ಪುಟ್ಟನ್ ಕಣಗಾಲ ಅವರ ಮಗನ ಶಿಷ್ಯ ಅವಳು 18 ವರ್ಷ. ನನ್ನ ವೈಫ್ ಬಂದು ಒಂದು ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾಳೆ. ಅವ್ರು ಚಿಕ್ಕದಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ಲು. ಇವಾಗ ಇವ್ರು ಭರತನಾಟ್ಯಂ ಕ್ಲಾಸಸ್ ಎಲ್ಲ ಮಾಡ್ತಾರೆ ನನ್ನ ಮಗಳು. ಭರತನಾಟ್ಯಂ ಅಕಾಡೆಮಿ ಕ್ಲಾಸಸ್, MSc ಮೈಕ್ರೋ ಬಯಾಲಜಿ ಮಾಡಿದ್ದಾರೆ.
1: ಎಲ್ಲ ಸಾಂಸ್ಕೃತಿಕವಾಗಿ ಬೆಳೆದಿರುವಂತಹ ಮನೆ ನಿಮ್ದು.
0: ಹೌದು, ವಾತಾವರಣ ವಾತಾವರಣ.
1: ಹೌದು, ಈಗ ಇಷ್ಟೆಲ್ಲ ಸಂಗೀತ ವಾದ್ಯಗಳನ್ನ ನುಡಿಸಿದ ಮೇಲೆ ನಿಮಗೆ ಈ ಶಾಸ್ತ್ರೀಯವಾಗಿ ಕಲ್ತಿದ್ದ ಆದ್ಮೇಲೂ ಕೂಡ ಇವನ್ನೆಲ್ಲವನ್ನು ಕೂಡ ವಾದ್ಯಗಳಲ್ಲಿ ತರಬೇಕು ಅಂತ ಅನ್ಸಿದ್ದು ಹೇಗೆ ಸಾಧ್ಯ ಆಗಿದ್ದು?
0: ಈಗ ನನ್ನ ಕೇಳಿ ಎಲ್ಲ ಏನು ಅಂದ್ರೆ, ಈ ಶಾಸ್ತ್ರಕ್ಕೆ ಯಾವ ಶಾಸ್ತ್ರಕ್ಕೂ ಮೈಲಿಗೆ ಇಲ್ಲ ಅಂತ ನಾ ಹೇಳುದು. ನಾವು ನಾದಕ್ಕೆ ನಾದಕ್ಕೆ ಸ್ವರ ನೀರಿದ್ದಂಗಮ್ಮ. ಅದು ಯಾವ ಪಾತ್ರೆಯಲ್ಲಿ ಹೋದರೆ ಆ ಪಾತ್ರ ಶೇಪ್ ಬರುತ್ತಲ್ವಾ.
1: ಅಂದ್ರೆ ಪ್ರತಿಯೊಂದನ್ನು ಕೂಡ ನಾವು ಸಂಗೀತದಲ್ಲಿ ಪ್ರಯೋಗವನ್ನ ಮಾಡಬಹುದು ಅನ್ನುವಂಥದ್ದು ನಿಮ್ಮ ನಂಬಿಕೆ?
0: ಖಂಡಿತ ಮಾಡ್ಬೋದು ಸಂಗೀತದಲ್ಲಿ. ಇವಾಗ ಯಾವ್ದು ಸ್ವರ ತುಂಬಾ ಶುದ್ಧ. ಇವಾಗ ಸ್ವರಕ್ಕೆ ನೀವು ಶಬ್ದಗಳು ಹಾಕಿದ್ರೆ ಒಂದು ಕವನಕ್ಕೆ ಸ್ವರಗಳನ್ನ ಅಪ್ಲೈ ಮಾಡಿದ್ರೆ ಅದು ಭಾವಗೀತೆ ಆಗ್ಬೋದು, ಸಿನಿಮಾ ಗೀತೆ ಆಗ್ಬೋದು, ಭಕ್ತಿ ಗೀತೆ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. ನಾದ ಇಂಪಾರ್ಟೆಂಟ್. ನೋಡಿ, ಶಬ್ದ ಅಂದ್ರೆ ಶಬ್ದದಿಂದ ನಾದಮ್ಮ.
1: ಹೌದು,
0: ಶಬ್ದದಿಂದ ನಾದ. ಯಾವ್ದು ನಾದ ಅಂದ್ರೆ ಇಂಪಾದ ಧ್ವನಿ ನಾದ. ಅದಕ್ಕೆ ಆಮೇಲೆ ಈ ಶಬ್ದ ಅಂದ್ರೆ ಪದಗಳು. ನಾದಕ್ಕೆ ಶಬ್ದದ ಹಂಗಿಲ್ಲ, ಶಬ್ದಕ್ಕೆ ನಾದದ ಹಂಗುಂಟು ಅಂತ ನಾ ಹೇಳ್ತೀನಿ
1: ಯಾವಾಗ್ಲೂ.
0: ಮಾತಾಡೋದ್ರಲ್ಲಿ ನಿಮ್ಮ ಮಾತಿನಲ್ಲಿ ನಾದ ಇದೆ. ನಿಮ್ಗೆ ಏನಾದ್ರು ತ್ರೋಟ್ ಇನ್ಫೆಕ್ಷನ್ ಆಗಿದ್ರೆ ನಾದ ಕೆಟ್ಟದಿರೋದಲ್ಲ, ಚೆನ್ನಾಗಿ ಮಾತಾಡ್ತಿದ್ರು. ಅದೇ ಸಂಗೀತ, ಧ್ವನಿ ಅದು ಸಂಗೀತ. ಹಂಗೆ ನಾವು ಟ್ರೀಟ್ ಮಾಡ್ಕೊಂಡಾಗ ನಮ್ಗೆ ಯಾವುದು ಒಂದು ಬಯಾಸ್ಡ್ ಮೈಂಡ್ ಬರೋಲ್ಲ ನಾವು ಕೆಲಸ ಮಾಡ್ಬೇಕಾದ್ರೆ. ನಾನು ಇವಾಗ ನಾನು ಯಾವ ಶಾಸ್ತ್ರೀಯ ಸಂಗೀತಕಾರ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದ್ರೆ ನಾನು ಕ್ರಿಯೇಟಿವ್ ಮ್ಯೂಸಿಷಿಯನ್ ಅಂತ ಅನ್ಕೊಳ್ಳೋದು ನಾನು. ಯಾಕಂದ್ರೆ ನಾನು ಒಂದು ಹಾಡ್ ಸಂಯೋಜನೆ ಮಾಡ್ಬೇಕಾದ್ರೆ, ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಮಾಡ್ಬೇಕಾದ್ರೆ ನಾನು ಕ್ರಿಯೇಟಿವ್ ಮ್ಯೂಸಿಕ್ ಅಂತ ನನ್ನಲ್ಲಿ ಏನು ಹೋಗುತ್ತೆ. ನಾನು ತಿಳ್ಕೊಂಡ್ರೆ ಶಾಸ್ತ್ರದ ಪರಿಮಿತಿ, ಶಾಸ್ತ್ರವನ್ನು ಬಿಟ್ಟು

0: ಮಾಡಿ ಹೊಸ ಭಾವನೆಯನ್ನು ಕೊಡುವಂತ ಒಂದು ಮನಸ್ಸು ನನ್ನ ಹತ್ರ ಇರುತ್ತೆ. ಎನಿ ಕ್ರಿಯೇಟಿವ್ ಮ್ಯೂಸಿಷಿಯನ್ ನಾನು ಅಂತ ಅನ್ಕೋತಾ ಇಲ್ಲ, ಎಲ್ಲ ಮ್ಯೂಸಿಷಿಯನ್ಸ್ಗೂ ಹಾಗಿರುತ್ತೆ.
1: ಹೌದು, ನೀವು ಎಲ್ಲವನ್ನು ಮಾಡುವಂತಹ ಹೊತ್ತಿನಲ್ಲಿ ಆರ್ಕೆಸ್ಟ್ರೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಬಂದಿರುತ್ತೆ, ಅದನ್ನ ಹೇಗೆ ಇದಕ್ಕೆ ಅಳವಡಿಸ್ಕೊಂಡ್ರಿ, ಅದನ್ನ ಹೇಗೆ ಪ್ರಯೋಗಗಳನ್ನ ಮಾಡ್ತಾ ಬಂದ್ರಿ ಅನ್ನುವಂಥದ್ದನ್ನ, ಆ ನೆನಪುಗಳನ್ನ ಹಂಚ್ಕೊಳ್ಬಹುದಾ ನಮ್ಮ ಜೊತೆ?
0: ಇದು ಆರ್ಕೆಸ್ಟ್ರೇಷನ್ ಅನ್ನೋದು ಏನು ಗೊತ್ತಮ್ಮ, ಒಂದು ಇದು ಅಲಂಕಾರ ಸೂತ್ರ, ಒಂದು ವಸ್ತುವಿಗೆ ನೀನು ಬೊಂಬೆಗೆ ಅಲಂಕಾರ ಮಾಡ್ತಿರಲ್ವಾ, ಮುಗ್ಬಿಡೋದು ಆ ತರ, ಆ ಕೆಲಸ ಬಗ್ಗೆ ಸಂಯೋಜನೆ ಮಾಡುದು. ಹಾಡಿನ ಭಾವನೆ ಒಂದಿರುತ್ತೆ. ಇವಾಗ ಬೇಂದ್ರೆ ನೀ ಹಿಂಗ ನೋಡಬೇಡ ನನ್ನ ಅಂತ ನಾನೇ ಮಾಡಿರೋದು ಅದು ಆರ್ಕೆಸ್ಟ್ರ ಅಶ್ವಥ್ ಅವರು. ಅದರಲ್ಲಿ ನಾನು ಒಂದು ಪ್ರಕ್ರಿಯೆ ಮಾಡಿದೀನಿ, ಶಬ್ದದಲ್ಲಿ ನಿಶಬ್ದ ಅಂತ. ಆ ನಿಶಬ್ದ ಯಾವ ಭಾವನೆ, ನೀ ಹಿಂಗ ನೋಡಬೇಡ ನನ್ನ, ವಿಷಾದ ತೀವ್ರತೆ ಅದರಲ್ಲಿ ಹಾಡಲ್ಲಿ. ಸಂಗೀತ ಬಂದ್ರೆ ಅಬ್ರ ಆಗ್ಬಿಡುತ್ತೆ, ಆ ಸಂಗೀತ ಅಬ್ರ ಆಗದೇನೆ ಆ ವಿಷಾದವನ್ನ ಸೂಚಿಸ್ಬೇಕು. ಆ ಮಧ್ಯದಲ್ಲಿ ನಿಶಬ್ದ ಬರೋದು ವಿಷಾದ ತೀವ್ರತೆ ತೋರಿಸುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿ ವಾದ್ಯ ಸಂಯೋಜನೆ ಮಾಡ್ತಾರೆ. ಚಿತ್ರ ಸಂಗೀತಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಚಿತ್ರಕ್ಕಾಗಿ ಮಾಡಿದಾಗ ಅದು ಚೇಂಜ್ ಹೋಗುತ್ತೆ, ಶಿಫ್ಟ್ ಎಲ್ಲ ಇರುತ್ತೆ. ಇವಾಗ ಒಂದು ರಿಯಾಲಿಟಿ ಲಿಪ್ಸಿಂಗ್ ಇರುತ್ತೆ, ಅದಾದ್ಮೇಲೆ ಔಟ್ಡೋರ್ ಶೂಟಿಂಗ್ ಹೋದ್ರೆ ಅದಕ್ಕಾಗಿ ಮ್ಯೂಸಿಕ್ ಡಿಸೈನ್ ಮಾಡ್ತಾರೆ. ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈ ಭಾವಗೀತೆಗೆ ಏನು ಅಂತಂದ್ರೆ ಬ್ರಿಡ್ಜ್ ಮ್ಯೂಸಿಕ್ ಅಂತೀವಿ, ಅಂದ್ರೆ ನಾಗ ಸೇತು ಅಂತ ಇತ್ತೀಚೆಗೆ ನಾನು ಎಲ್ಲಾ ಕಡೆ ಬಳಸ್ತಾ ಇದ್ದೀನಿ, ನಾಗ ಸೇತು ಅಂತ. ಆಮೇಲೆ ಭಾವಗೀತೆ ಹಾಡೋರು, ಸುಗಮ ಸಂಗೀತ ಹಾಡೋರು ಹಿನ್ನೆಲೆ ಹಿನ್ನೆಲೆ ಗಾಯಕರು, ಹಿನ್ನೆಲೆ ಗಾಯಕರಲ್ಲ, ಸಿನಿಮಾ ಹಾಡೋರು ಹಿನ್ನೆಲೆ ಗಾಯಕರು. ಯಾಕಂದ್ರೆ ಒಂದು ಕ್ಯಾರೆಕ್ಟರ್ ಹಾಡುತ್ತೆ ನೋಡಿ.
1: ಹೌದು,
0: ಇಲ್ಲಿ ಆ ಕವಿತೆಯ ಕ್ಯಾರೆಕ್ಟರ್ ಆಗ್ತಾರೆ ಸುಗಮ ಸಂಗೀತ ಅವರು. ಕವಿಗಳ ಕ್ಯಾರೆಕ್ಟರ್ ಅಲ್ಲ, ಕವಿತೆಯ ಕ್ಯಾರೆಕ್ಟರ್ ಆಗ್ತಾರೆ.
1: ಓಕೆ,
0: ಆ ಕವಿತೆ ಇವಾಗ ನೀವು ನೀವು ಗಮಕ ಬಹಳ ಬಹಳ ಮೂಲ ಕಲೆ ಸುಗಮ ಸಂಗೀತಕ್ಕೆ, ಸುಗಮ ಸಂಗೀತ ಮುನ್ನಡೆ ಆಗಿದ್ದು ಮೂಲ ಕಲೆ ಬಂದು ಗಮಕ. ಹಿಂದಿನ ಕಾಲದಲ್ಲಿ ಕುಮಾರ ವ್ಯಾಸಂಗ ಪ್ರಸಂಗಗಳು ಗೊತ್ತಾಗ್ತಲ್ಲ, ಒಂದು ಆ ರಾಗಕ್ಕೆ ಸಾಹಿತ್ಯಕ್ಕೆ ಅನುಸಾರವಾಗಿ ಆ ರಾಗದ ಒಂದು ಪರಿಮಿತಿ ಇರುತ್ತಲ್ಲ, ಭಾವನೆಗಳಿರುತ್ತಲ್ಲ, ಆ ಭಾವನೆಯನ್ನ ಸೆಲೆಕ್ಟ್ ಮಾಡ್ಕೊಂಡು ರಾಗವನ್ನು ಸೆಲೆಕ್ಟ್ ಮಾಡ್ಕೊಂಡು ಮುಂಚೆ ಹಾಡ್ತಾ ಇದ್ರು, ಅದನ್ನ ಸಾಹಿತ್ಯ ಅಂತ ತಲುಪಿಸೋದು. ಈ ಸುಗಮ ಸಂಗೀತ ಅಂತಂದ್ರೆ ಈ ಶಾಸ್ತ್ರವನ್ನ ಸೇರದೆ ಸಂಗೀತದ ಮೂಲಕ ಸುಲಭವಾಗಿ ತಲುಪಿಸುವ ಮಾಧ್ಯಮ ಸುಗಮ ಸಂಗೀತ. ಭಾವನಾತ್ಮಕವಾಗಿ
1: ಹೌದು
0: ಅದು. ಅದಕ್ಕೆ ಸುಗಮ ಅಂದ್ರೆ ಅದು ಹೆಸರು, ಸುಮ್ಮನೆ ಸುಗಮ ಅಂದ್ರೆ ಸುಲಭ ಅಲ್ಲ. ಪ್ರಕಾರ ಭಕ್ತಗೀತೆ ಆಗ್ಬೋದು, ಭಾವಗೀತೆ ಆಗ್ಬೋದು, ಎಲ್ಲ ಸುಗಮ ಸಂಗೀತಾನೆ. ಅಳವಡಿಸಿದ ಸಂಗೀತ ಅಂತೀವಿ ಅದಕ್ಕೆ, ಅಪ್ಲೈಡ್ ಮ್ಯೂಸಿಕ್ ಅಂತ ಹೇಳ್ತೀವಿ ಅದಕ್ಕೆ. ಅಪ್ಲೈಡ್ ಶಾಸ್ತ್ರ ಅಂದ್ರೆ ಒಂದು ಕೃತಿ ಕೇಳಿದಾಗ ನಿಮ್ ಶಾಸ್ತ್ರದ ಪರಿಮಿತಿಲೇ ಇರುತ್ತೆ. ಆ ಶಾಸ್ತ್ರನೂ ಅಪಚಾರ ಆಗ್ಬಾರ್ದು, ಕೃತಿನೂ ಅಪಚಾರ ಆಗ್ಬಾರ್ದು. ಇಲ್ಲಿ ಕವಿತೆನೆ ಮುಖ್ಯ ಆಗ್ಬಿಡುತ್ತೆ ಇಲ್ಲಿ ಸುಗಮ ಸಂಗೀತದಲ್ಲಿ. ಸೊ ಸಂಗೀತದ ಸಹಾಯ, ಸಂಗೀತ ಬಂದು ಒಂದು ವಾಹಕ ಕ್ಯಾರಿ ಮಾಡುತ್ತೆ ಮ್ಯೂಸಿಕ್ನ, ಬಹಳ ದೂರ ಗುಣ ಕ್ಯಾರಿ ಮಾಡಬೇಕು ಅಂದ್ರೆ ಸಾಹಿತ್ಯ ಮುರಿಬಾರ್ದು, ಸಾಹಿತ್ಯ ಭಾವನೆ ಧಕ್ಕೆ ಬರಬಾರ್ದು, ಅದು ಸುಗಮ ಸಂಗೀತ. ಇದೆಲ್ಲ ನೋಡಿ ನನ್ನ ಅನುಭವದ ಮಾತು. ಯಾಕಂದ್ರೆ ಅದಕ್ಕೆ ಬಾಗಮುಳ್ಳಿ ಒಂದ್ ಕಡೆ ಚೆನ್ನಾಗಿ ಹೇಳ್ತಾರೆ, ಲೈಟ್ ಮ್ಯೂಸಿಕ್ ಇಸ್ ನಾಟ್ ಲೈಟ್ ವಿಚ್ ಗಿವ್ಸ್ ಲೈಟ್ ಟು ಅದರ್ಸ್ ಅಂತ. ಬೆಳಕನ್ನು ಕೊಡುವುದು ಲೈಟ್ ಮ್ಯೂಸಿಕ್ ನೋಡಿ, ಎರಡು ಲೈಟ್ ಇದೆ ನೋಡಿ. ಲೈಟ್ ಮ್ಯೂಸಿಕ್, ಲೈಟ್ ಮೀನ್ಸ್ ವೆರಿ ಲೈಟ್ ಹಗುರ. ಸುಗಮ ನೀವು ನೋಡಿ ಆಕಾಶವಾಣಿ ಹಿಂದೆ ಸುಗಮ ಸಂಗೀತ ಅಂತ ಹೆಸರಿಸ್ತಿರ್ಲಿಲ್ಲ, ಲಲಿತ್ ಸಂಗೀತ ಅಂತಿತ್ತು ಮುಂಚೆ. ನಾವೆಲ್ಲ ಕೇಳ್ತಾ ಲಲಿತ್ ಸಂಗೀತ ಅನ್ನೋದು ಮುಂಚೆ ಎಲ್ಲ ಮಧ್ಯಾಹ್ನ ಟೈಮಲ್ಲಿ ಬರೋದು ಲಲಿತ್ ಸಂಗೀತ. ಲಲಿತ್ ಸಂಗೀತ ಸುಗಮ ಸಂಗೀತ, ಸುಗಮ ಸಂಗೀತ ಅಂತ. ಆಮೇಲೆ ಅಶ್ವಥ್ ಅವರು ಅದು ಕವಿ ಕಾವ್ಯ ಕಾರಣಕ್ಕೆ ಸುಗಮ ಸಂಗೀತ ಅಂತ ಪ್ರತಿಪಾದಿಸಿದ್ರು. ಬಟ್ ಸುಗಮ ಸಂಗೀತ ಅಂದ್ರೆ ಶಾಸ್ತ್ರದ ಶಾಸ್ತ್ರೀಯತೆಯನ್ನ ಹೇರದೆ ಸುಲಭವಾಗಿ ತಲುಪಿಸುವ ಯಾವುದೇ ಗೀತೆ, ದಾಸರ ಪದ ಆಗ್ಬೋದು, ವಚನ ಆಗ್ಬೋದು, ಭಾವಗೀತೆ ಆಗ್ಬೋದು, ಯಾವುದೇ ಆದ್ರೂ ಕೂಡ ಈ ಲೈಟ್ ಆಸ್ಪೆಕ್ಟ್ ಅಲ್ಲಿ ಅಂದ್ರೆ ಶಾಸ್ತ್ರದ ರಾಗ ಲಕ್ಷಣಗಳು ಇಲ್ಲದೆ ಬರೀ ಸ್ವರ ಮತ್ತು ಪದ ಒಂದು ಇದೆ ನೋಡಿ. ಪದ ಸ್ವರ ಅಂತ ಕೇಳುತ್ತೆ, ವಾಕ್ಯ ರಾಗ ಅಂತ ಕೇಳುತ್ತೆ ಅಂತ ಸುಗಮ ಸಂಗೀತದಲ್ಲಿ.

0: ಇವಾಗ ಭಿನ್ನವಾಗುತ್ತೆ. ಇವಾಗ ನಿಮ್ ಶಾಸ್ತ್ರ ಇದ್ರೆ ಇವಾಗ ಮೋಹನ ಅಂತಂದ್ರೆ ಮೋಹನದಲ್ಲಿ ಯಾವ ಬೇರೆ ಯಾವ್ದಾರ ಸ್ವರ ಹಾಕಿದ್ರೆ ಭಾಷಾಂಗ ಆಗ್ಬಿಡುತ್ತೆ. ಆ ಭಾಷಾಂಗ ಎಲ್ಲ ಬೇಕಿರುತ್ತೆ ಇಲ್ಲಿ. ಭಾಷಾಂಗ ಅಂದ್ರೆ ಅನ್ಯ ಸ್ವರಗಳ ಉಪಯೋಗ.
1: ಹೌದು.
0: ನನ್ಗೆ ಈ ತರ ಇದೆ.
1: ಖುಷಿ ಆಗೋದೇನು ಅಂತ ಹೇಳಿದ್ರೆ, ಸುಗಮ ಸಂಗೀತದಲ್ಲಿ ಒಂದು ಬೇರೆಯದೇ ರೀತಿಯಾದಂತಹ ಒಂದು ಬದಲಾವಣೆಗಳನ್ನು ನೀವು ತಂದ್ರಿ, ಹಾಗೆ ಕ್ಯಾಸೆಟ್ಗಳ ಮೂಲಕ ಬೇರೆ ಬೇರೆ ಇನ್ನೇನೇನೋ ಪ್ರಯೋಗವನ್ನು ಮಾಡ್ತಾ ಬಂದ್ರಿ. ಇದೆಲ್ಲವೂ ಕೂಡ 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನೀವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅಥವಾ 4 ದಶಕ ಆಗಿರ್ಬೋದು ಅಂದ್ಕೊಳ್ತೇನೆ.
0: 4.5 ದಶಕದಿಂದ ಕೆಲಸ ಮಾಡ್ತೀವಿ. ನಮ್ಮ ನಾನು ಓದ್ತಾ ನಾನು ಈ ಗ್ರೂಪ್ ಸಾಂಗ್ಸ್ ಡೈರೆಕ್ಷನ್ಸ್ಗೆ ಇಂಜಿನಿಯರಿಂಗ್ ಕಾಲೇಜ್ಗೆಲ್ಲ ಹೋಗಿ ಆ ಹುಡುಗರಿಗೆ ತಾಲೀಮ್ ಮಾಡ್ತೀನಿ. ನಾನು ನಮ್ಮ ಅಣ್ಣ ಸ್ಕೂಟಿಸ್ಟ್ ಮುರಳೀಧರ್ ಅಂತ ಅವ್ರಿಲ್ಲ ಈಗ, ಅವರು ನಾವು ಡೈರೆಕ್ಟ್ ಮಾಡಿ ಅವ್ರಿಗೆಲ್ಲ ಶೀಲ್ಡ್ ಎಲ್ಲ ಬರೋದು. ಅವಾಗೆಲ್ಲ ನಮ್ಮ ಮೈಸೂರು ಸ್ಫೂರ್ತಿ ಯಾರು ಅಂತಂದ್ರೆ ನಮ್ಮ ಅವ್ರು ಮೊದಲಿದ್ರು ಸರ್, ಸುಮ ಸಂಗೀತಕ್ಕೆ ಹೆಚ್ಚಾರಿಲ್ಲವತಿ ಎಚ್ ಕೆ ವಸುಮತಿ ಇವರೆಲ್ಲ ಇದ್ರು, ಮೈಸೂರು ನಾರಾಯಣ ಸ್ವಾಮಿ ಇವರೆಲ್ಲ ಸ್ಫೂರ್ತಿಗಳು. ಕಾಳಿಂಗರಾವ್ ಎಲ್ಲ ಕಾಳಿಂಗರಾವ್ ಒಬ್ರು ನಾನು ಎಲ್ಲಾರ್ಗು ಪ್ಲೇ ಮಾಡಿದ್ದೀನಿ ನಾನು.
1: ಹೌದು. ನನಗೆ ಇನ್ನೂ ಒಂದು ಪ್ರಶ್ನೆ ಏನು ಹುಟ್ಕೊಳ್ಳುತ್ತೆ ಅಂದರೆ, ಇಷ್ಟೆಲ್ಲರ ಜೊತೆ ನೀವೆಲ್ಲ ಕೆಲಸ ಮಾಡಿದಿರಲ್ಲ, ಇಷ್ಟು ದಿಗ್ಗಜರ ಜೊತೆ ಏನು ಅನಿಸುತ್ತೆ, ಅಂಥದ್ದೊಂದು ನೆನಪನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದಾ? ಯಾರ್ಯಾರ ಜೊತೆ ಎಲ್ಲ ಕೆಲಸ ಮಾಡಿದ್ರಿ, ಏನೇನು ಅನಿಸ್ತಾ ಇತ್ತು, ಅವ್ರು ಹೇಗಿದ್ರು ನಿಮ್ಮೊಟ್ಟಿಗೆ ಅನ್ನುವಂಥದ್ದನ್ನೆಲ್ಲ ಹಂಚ್ಕೊಳ್ಬಹುದಾ ನಮ್ಮೊಟ್ಟಿಗೆ?
0: ಖಂಡಿತವಾಗ್ಲಮ್ಮ. ಏನು ಅಂದ್ರೆ, ಇವಾಗ ನಾನು ತುಂಬಾ ತುಂಬಾ ತೀರಾ ನಿಕಟವಾಗಿ ಇದ್ದವರು ಇದ್ದು ಅಶ್ವಿ ಅಶ್ವಥ್ ಅವ್ರ ಜೊತೆ ನಾನು ಅವ್ರದ್ದು ಸುಮಾರು ಹಲವಾರು ಧ್ವನಿಗಳಿಗೆ ನಾನು ಮಾಧ್ಯ ಸಂವರ್ಧನೆ ಮಾಡಿದ್ದೀನಿ. ಅವರ ಕಾರ್ಯಕ್ರಮಗಳಿಗೆ ಕಂಡವೇ ಸತ್ಯಾಗಿ ನಂದೇ ಅರೇಂಜ್ಮೆಂಟ್. ಇವಾಗ ಅದರದ್ದು ಬ್ರಿಡ್ಜ್ ಮ್ಯೂಸಿಕ್ ಎಲ್ಲ ಇವಾಗ ನಾನು ಮಾಡೋ ಮ್ಯೂಸಿಕ್ ಎಲ್ಲರೂ ಮುಗಿಸೋದು ಈಗ ಆ ತರ ಬಂದಿದೆ. ಆಮೇಲೆ ನಮ್ಗೆ ನಾನು ಬೆಂಗಳೂರಿಗೆ ಬಂದಾಗ ನಮ್ದು ಒಂದು ಹವ್ಯಾಸಿ ತಂಡ ಆಯ್ತು ಶ್ರುತಿಯಿಂದ. ಇವಾಗ ಸುಪ್ರಸಿದ್ಧ ಕಲಾವಿದರು ಎಚ್ ಎಸ್ ವೇಣುಗೋಪಾಲ್ ಅಂತ ಅವರು ನನ್ನ ಕರ್ತಿದ್ದು ಬೆಂಗಳೂರಿಗೆ, ಅವ್ರ ಬ್ಯಾಂಕ್ ಅಲ್ಲಿ ಕೆಲಸ ಆಯ್ತು. ಆಮೇಲೆ ನಾನು ಅದು ನೋಡಿ ಆಕಾಶವಾಣಿ ಮೊದಲ ಹಾಡು ನಾನು ಸಂತ ಗೀತೆಗಳು ಬಿಟ್ಟು ಕ್ರಿಶ್ಚಿಯನ್ ಡಿವೋರ್ಸ್ ನಲ್ಲಿ ನಾನು ಎಂಟರ್ ಆಗಿದ್ದು ಆಕಾಶವಾಣಿಯಿಂದಾನೆ ಬಂದಿದ್ದ ಆಕಾಶವಾಣಿ ಅದರಿಂದ. ಆಮೇಲೆ ನಮ್ಗೆ ಬಹಳ ಫೇಮಸ್ ವೈಲಿನಿಸ್ಟ್ ಒಬ್ರು ಚಂದ್ರು ಅಂತ ಒಬ್ರು ಕೊಟ್ಟೆ ಅಂದ್ರು ವೈಲಿನ್ ಲಂಡನ್ ಚಂದ್ರು ಅಂತ ಕರಿತೀವಿ ಆತನ್ನ. ಆತನಿಗೆ ಈ ಫೀಲ್ಡ್ ಅಲ್ಲಿ ಆವಾಗ ನ್ಯೂಸ್ ರೀಲು ಡಾಕ್ಯುಮೆಂಟರಿ ಎಲ್ಲ ನಿರ್ಸ್ತಾ ಇದ್ದೆ ನಾ. ಅವಾಗ ಅಶ್ವಥ್ ಒಳನಾಟ ಆಯ್ತು, ಅನಂತ ಸ್ವಾಮಿ ಒಳನಾಟ ಆಯ್ತು. ಆಮೇಲೆ ಅವ್ರ ಕಾರ್ಯಕ್ರಮಗಳು ರತ್ನಮಾಲ ಪ್ರಕಾಶ್ ಅವರು, ಮಾಲತಿ ಶರ್ಮಾ ಅವ್ರದ್ದು ಆ ಬೃಂದದಲ್ಲಿ, ಬಿ ಆರ್ ಛಾಯಾ ಮತ್ತೆ ಸಂಗೀತ ಕಟ್ಟಿ, ಚಂದ್ರಿಕಾ ಗುರುರಾಜ್, ಮೈಸೂರು ನಾರಾಯಣ ಸ್ವಾಮಿ, ಶ್ಯಾಮಲಾ ಭಾವೆ. ಶ್ಯಾಮಲಾ ಭಾವೆ ತುಂಬಾ ಎಂಕರೇಜ್ ಮಾಡುವವರು ನಮ್ಗೆ. ಅಶ್ವಥ್ ಅಂತಂದ್ರೆ ಅವ್ರ ಮನೆ ಹುಡುಗ ಆಗ್ಬಿಟ್ಟಿದ್ದೆ, ಅನಂತ ಸ್ವಾಮಿ ಮನೆ ಹುಡುಗ ಆಗ್ಬಿಟ್ಟಿದ್ದೆ ನಾನು. ಕ್ಷಣಗಳು ಒಳ್ಳೆ ಸಂತ ಫಿಲ್ಮ್ಗಳು ಅಶ್ವಥ್ ಅವ್ರಿಗೆ, ಅನಂತ ಸ್ವಾಮಿ ಅವ್ರಿಗೆ. ಆಮೇಲೆ ನಮ್ಮನ್ನೆಲ್ಲಾರು ಎಲ್ಲ ದೊಡ್ಡ ದೊಡ್ಡ ಕಲಾವಿದ್ರು ನಮ್ಮನ್ನ ಮಕ್ಕಳ ತರನೇ ನೋಡ್ಕೊಂಡ್ರು ನಮ್ಮನ್ನ. ಹೆಚ್ ಆರ್ ಕೃಷಿ ಬಗ್ಗೆ ನಮ್ಗೆ ಅಗಾಧವಾದ ಗೌರವ ಇದೆ. ಈಗ ಮೊನ್ನೆ ಒಂದು ಹಾಡು ಹಾಕೊಟ್ಟೆ ಅವ್ರಿಗೆ ನಾನು, ಈಗ ಮೊನ್ನೆ ನಮ್ಮ ಕಾರ್ಯಾಗಾರ ಮೈಸೂರಿನ ಕಾರ್ಯಾಗಾರ ಮಾಡಿದಾಗ ಅವ್ರ ಮನೆಗೂ ಹೋಗಿ ಮಾತಾಡ್ತೀನಿ. ಇವತ್ತಿಗೂ ಚರ್ಚಲ್ಲಿ ಇದ್ದೀವಿ, ಎಲ್ಲೂ ವಿಶ್ವಾಸ ಕೆಡಿಸ್ಕೊಂಡೇ ಇಲ್ಲಮ್ಮ. ಯಾಕೆಂದ್ರೆ ಸಂಗೀತ ಅನ್ನೋದು ನಮ್ಗೆ ತಾತ್ವಿಕತೆ ಇರಲೇಬೇಕು. ತಾತ್ವಿಕತೆ ಇದ್ದು ಸಮೃದ್ಧಿ ಇದ್ರೆ ನಾದ ಒಲಿಯುತ್ತೆ ಅಂತಾರೆ ಬದುಕೆ.
1: ಹೌದು, ಖಂಡಿತ ಹೌದು. ಹಾಗೆ ಮೈಸೂರು ಅನಂತ ಸ್ವಾಮಿ ಅವರು ನಿಮ್ಮನ್ನ ಒಂದು ಮಾತಿನಲ್ಲಿ ಹೇಳಿರ್ತಾರೆ, ಏನಂದ್ರೆ ಐ ಆಮ್ ಜಲಸ್ ಆಫ್ ಯು ಬಾಯ್ ಅಂತ ಹೇಳ್ತಾರಲ್ಲ, ಅದೊಂದು ಸನ್ನಿವೇಶವನ್ನ ನೆನಪಿಸ್ಕೊಳ್ಬಹುದಾ?
0: ಅದು ಏನಾಗ್ತಾ ಇತ್ತು ಅಂದ್ರೆ, ಮೈಸೂರಿನಲ್ಲಿ ಒಬ್ಬ ಮ್ಯಾಂಡ್ಲಿನ್ ಮೇಕರ್ ಇದ್ರು, ಮ್ಯಾಂಡ್ಲಿನ್ ಶುರು ಮಾಡಿದ್ರು. ಈ ಮ್ಯಾಂಡ್ಲಿನ್ ಸ್ವಲ್ಪ ಅದು ಒಳ್ಳೆ ಮ್ಯಾಂಡ್ಲಿನ್ ಸಿಗ್ತಾ ಇರ್ಲಿಲ್ಲ, ಅವ್ರು ನೋಡ್ತಾ ಇದ್ದಾಗ ಶುಚಿ ಸೇರ್ತಾ ಇರ್ಲಿಲ್ಲ. ಅದಾದ್ಮೇಲೆ ಹಾರ್ಮೋನಿಯಂ ಇಟ್ಕೊಂಡ್ರು ಪ್ರೋಗ್ರಾಮ್ಗೆ. ನಾನ್ ಬಂದ್ಮೇಲೆ ನಾನು ಒಂದು ಒಳ್ಳೆ ಮ್ಯಾಂಡ್ಲಿನ್ ಅವ್ರ ಪ್ರೋಗ್ರಾಮ್ ಅಲ್ಲಿ ನಾನು ನುಡ್ತಾ ಇದ್ದಾಗ ಅದು ತುಂಬಾ ಚೆನ್ನಾಗಿ ಕೇಳ್ತಾ ಇತ್ತು ನನ್ಗೆ. ಅವಾಗ ನಿನ್ ನೋಡಿ ಹೊಟ್ಟೆ ಉರಿಸ್ಕೋ ಎಂತ ಮ್ಯಾಂಡ್ಲಿನ್ ಇದೆ, ನಾನು ಕರೆಕ್ಟ್ ಶುಟಿಂಗೇ ಸೇರ್ತಾ ಇರ್ಲಿಲ್ಲ ಅಂತ ಅವ್ರು ನೋಡ್ಕೊಂಡು. ಅವ್ರ ಬಹಳ ಚೆನ್ನಾಗಿ ನುಡ್ಸೋರು ಅವರೆಲ್ಲ ಮ್ಯಾಂಡ್ಲಿನ್ಗೆ ಮೊದಲಿಗರು ಅವರು. ನಾನು ನ್ಯಾಷನಲ್ ಮ್ಯಾಂಡ್ ಫಸ್ಟ್ ಬಂದಾಗ ನಮ್ಮ ಮೈಸೂರು ನಮ್ ಬೆಂಗಳೂರು ಕರ್ನಾಟಕ ಮ್ಯಾಂಡ್ಲಿನ್ ಮ್ಯಾಂಡ್ಲಿನ್ ಪ್ಲೇಯರ್ಸ್ ಬಗ್ಗೆ ನಾನು ಒಂದು ಇದೂ ಮಾಡಿದೆ, ನಾನು ಪೇಪರ್ ಪ್ರೆಸೆಂಟ್ ಮಾಡಿದೆ. ಅದರಲ್ಲಿ ಸುಪ್ರಸಿದ್ಧ ನೃತ್ಯರು ಕಥಕ್ ನೃತ್ಯ

0: ಮಾಯರ ಹಸ್ಬೆಂಡ್ ನಟರಾಜನ್ ಅವರು ಮ್ಯಾಂಡ್ಲಿಂಗ್ ತಂದಿದ್ದು ಬೆಂಗಳೂರಿಗೆ. ಮತ್ತೆ ಅನಂತ್ ಸ್ವಾಮಿ ತುಂಬಾ ಪಾಪ್ಯುಲರ್ ಮಾಡಿದ್ರು ಮ್ಯಾಂಡ್ಲಿಂಗ್ ನ ನಮ್ ಗುರುಗಳು, ಆಮೇಲೆ ನಮ್ ಗುರುಗಳು ರತನ್ ಕುಮಾರ್. ಸೊ ಆಮೇಲೆ ಮ್ಯಾಂಡ್ಲಿಂಗ್ ಬಂದಾಗ, ಬೆಂಗಳೂರು ಬಂದಾಗ ಯಾರು ಮ್ಯಾಂಡ್ಲಿಂಗ್ ಪ್ಲೇಯರ್ಸ್ ಇಲ್ಲ.
1: ಓಕೆ,
0: ನನ್ನ ನನ್ನ ಬಿಹೇವಿಯರು ಮತ್ತು ನನ್ನ ಪ್ಲೇಯಿಂಗ್ ಕಾನ್ಫಿಡೆನ್ಸ್ ನೋಡಿ ಮ್ಯಾಂಡ್ಲಿನ್. ಆಮೇಲೆ ಕೊನೆಗೆ ಸುಗಮ ಸಂಗೀತಕ್ಕೆ ಅನಿವಾರ್ಯತೆ ಆಯ್ತು ನೋಡಿ, ಹೆಂಗಿದೆ ನೋಡಿ ಇನ್ಸ್ಟ್ರೂಮೆಂಟ್ ವಾಸ್. ಅದು ನನ್ನ ಅದೃಷ್ಟ, ನನ್ನ ಪಾಲಿನ ಅದೃಷ್ಟ. ಕೊನೆಗೆ ನೋಡಿ ಇವಾಗ 2019 ಅಲ್ಲಿ ನ್ಯಾಷನಲ್ ಮ್ಯಾಂಡೋಫಸ್ಟ್ ಮಾಡಿದೆ ನಾನು. ಇಟಾಲಿಯನ್ ವಾದ್ಯ ಮ್ಯಾಂಡೋಲಿನ್ ಅನ್ನೋದು ಇಟಾಲಿಯನ್ ವಾದ್ಯ.
1: ಓಕೆ, ಅದನ್ನ ನುಡಿಸಿ ಮ್ಯಾಂಡಲಿನ್ ಪ್ರಸಾದ್ ಅಂತಾನೆ ಹೆಸರನ್ನ ತಗೊಂಡಿರುವಂತ ನೀವು ಅನೇಕ ಸಿನಿಮಾ ಗೀತೆಗಳಿಗೆ ಸಂಗೀತ ನಿರ್ದೇಶಕರು ಕೂಡ ಆಗಿದ್ರಿ, ಹಾಗೆ ಮಿಠಾಯಿ ಮನೆ ಅನ್ನುವಂಥ ಚಿತ್ರದ ಸಂಗೀತ ನಿರ್ದೇಶಕರು ತಾವು, ಅದ್ರ ಬಗೆಗಿನ ಒಂದಿಷ್ಟು ಅನುಭವಗಳನ್ನ ಹಂಚಿಕೊಳ್ಬಹುದಾ?
0: ಮಿಠಾಯಿ ಮನೆ ತುಂಬಾ ಒಳ್ಳೆ ಅನುಭವ. ಆಕ್ಚುಲಿ ನನ್ನ ಮಗಳು ಈ ಬಿಂಬ ಇನ್ಸ್ಟಿಟ್ಯೂಟ್ ಆಫ್ ಥಿಯೇಟರ್ಸ್ ಇದೆಯಲ್ಲ ಬಿಂಬ, ಎಸ್ ಮೂರ್ತಿ ಗೊತ್ತಿರ್ಬೋದು, ಅಲ್ಲಿ ಅವರ ಮಗನ ಶಿಷ್ಯ ಅವರು. ಅಲ್ಲಿ ಅಲ್ಲಿಗೆ ಆಡಿಷನ್ ಕರೆದ್ರು ನನ್ನ ಮಗಳನ್ನ. ಆಗ್ತಿ ಮನೆಗೆ ನಾನು ನನ್ನ ಮಗಳನ್ನ ಕರ್ಕೊಂಡು ಚೈಲ್ಡ್ ಆರ್ಟಿಸ್ಟ್ ಆಗ ಅವಳು ಹೋದಾಗ ನಾನು ಮ್ಯೂಸಿಕ್ ಮಾಡ್ತೀನಿ ಅಂದಾಗ ನೀವು ನಾನು ಆಮೇಲೆ ನನ್ನ ಆಲ್ಬಮ್ಸ್ ನನ್ನ ಗ್ಲೋಬಲ್ ಆಲ್ಬಮ್ಸ್ ಎಲ್ಲ ಕೊಟ್ಟೆ, ಆಮೇಲೆ ನೀವೇ ಮಾಡಿ ಅಂತಂದ್ರು. ಅದಕ್ಕೆ ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಮಾಡಿದ್ದು ನಾನು ಮಿಠಾಯಿ ಮನೆ. ಅದರಲ್ಲಿ ಬಹಳ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದೆ ನಾನು. ಅದು ಎಂತ ಒಳ್ಳೆ ಅನುಭವ ಅಂದ್ರೆ ಆರ್ತಿ ತುಂಬಾ ಖುಷಿ ಆಯ್ತು. ಆರ್ತಿ ಅವರಿಗೆ ಡಿಟಿಎಸ್ಗೆ ಡಾಲ್ಬಿಗೆ ಚೆನ್ನೈ ತಗೊಂಡೋಗಿದ್ರು. ತಗೊಂಡೋದಾಗ ಮ್ಯೂಸಿಕ್ ಯಾರ ಬೆಂಗಾಲಿ ಡೈರೆಕ್ಟ್ ನಾಲ್ಕೈದು ನ್ಯಾಷನಲ್ ಅವಾರ್ಡ್ ತಗೊಂಡಿರೋ ವ್ಯಕ್ತಿ ಮ್ಯೂಸಿಕ್ ಯಾರು ಮಾಡಿರೋದು ಅಂತ ಕೇಳಿ ಅವ್ರಿಗೆ ಆರ್ತಿ ಹತ್ರ ನನ್ನ ಬಗ್ಗೆ ಪ್ರಶಂಸೆ ಕೊಟ್ಟಿದ್ದಾರೆ. ಅದು ನನ್ನ ಹಾಡಿಗೆ ಎಂ ಎಸ್ ಕೃಷ್ಣನಾಥನ್ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ ಒಂದ್ ಎರಡ್ ಮೂರು ಇನ್ಸಿಡೆಂಟ್ ಅಲ್ಲಿ. ಅದು ಇದೆ, ಅದೆಲ್ಲ ಒಂದ್ ಒಳ್ಳೆ ನೆನಪಲ್ಲಿ ಉಳಿಯಂತ ಒಂದು ಪ್ರಸಂಗಗಳು ನನಗೆ.
1: ಖಂಡಿತ ನನಗೆ ಖುಷಿ ಆಗ್ತದೆ, ಯಾಕೆಂದರೆ ಆ ಹೆಮ್ಮೆ ನಿಮ್ಮಲ್ಲಿ ನಿಮ್ಮ ಮಾತುಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಹಾಗೆ ನನಗೆ ಈ ಸಿ ಅಶ್ವಥ್ ಅವ್ರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಒಡನಾಟದ ಬಗ್ಗೆ ಒಂದಷ್ಟು ನಮಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ಅಂತ.
0: ಸಿ ಅಶ್ವಥ್ ನಾನು ಭೇಟಿಯಾಗಿದ್ದು ಒಂದು ಡಾಕ್ಯುಮೆಂಟ್ರಿ, ಸಿ ಆರ್ ಸಿಂಹ ಅವ್ರದ್ದು ಒಂದು ಡಾಕ್ಯುಮೆಂಟ್ರಿ ಸ್ಕೋರ್ಗೆ ಹೋಗಿದ್ದೆ ನಾನು. ಒಂದು 4 ವರ್ಷ ಒಂದು ಇಂಟಿಮೇಷನ್ ಅಂತ ಇರ್ಲಿಲ್ಲ. ಆಮೇಲೆ ತುಂಬಾ ಕಾರ್ಯಕ್ರಮ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಅವರ ಕಂಪೋಸಿಂಗ್ ಟೈಮ್ ಕಾಮತ್ ಹೋಟ್ಲಲ್ಲೇ ಸುಮಾರು 12 ವರ್ಷ, ಕಾಮತ್ ಹೋಟ್ಲ ಸುಮಾರು ವರ್ಷ ಅಲ್ಲೇ ಕಂಪೋಸಿಂಗ್. ನಾನು ಮೈಸೂರಿಂದ ಓಡಾಡ್ತಾ ಇದ್ದೆ ಆ ಟೈಮಲ್ಲಿ. ಅವಾಗ ಮನುಷ್ಯ ಬಹಳ ಔಟ್ ಸ್ಪೋಕನ್ ಪರ್ಸನ್, ಡೌನ್ ಟು ಅರ್ತ್, ಕೋಪ ಇರೋದು, ತುಂಬಾ ಕೋಪ ಇರೋದು. ಒಂದು ನಿಮಿಷಕ್ಕೆ ಕೋಪ ಹೊಟ್ಟೋದು, ಒಂದ್ ನಿಮಿಷಕ್ಕೆ ರೆಗ್ಯುಲರ್ ಕೂಡ ನಮ್ಗೆ ಅವ್ರು ಬೈದ್ರು ಬೈದ್ರಿಗೆ ಅಂತ ಅನಿಸ್ತಾ ಇರ್ಲಿಲ್ಲ. ಪ್ರತಿಯೊಂದು ನಮ್ಗೆ ಆಶೀರ್ವಾದ ಸರವೇ ನಮ್ಗೆ. ಅವರೇ ತುಂಬಾ ನನ್ನ ತುಂಬಾ ತುಂಬಾ ಪ್ರೋತ್ಸಾಹ ಕೊಟ್ಟಿರೋದು. ನಾನು ಒಂದ್ ಮಾತು ಹೇಳ್ತೀನಿ ಮೇಡಮ್ ನಮ್ಗೆ, ನಾವು ಇವಾಗ ಕಲ್ತಿದ್ದು ದೇಶಾಚಾರ ಹತ್ರ ಮ್ಯಾಂಡ್ಲಿನ್ ಇದು ವೀಣೆ ಮ್ಯಾಂಡ್ಲಿನ್ ರತನ್ ಹತ್ರ ಕಲ್ತು, ಅದು ಅವ್ರ ಹತ್ರ ಕಲ್ತಿದ್ದು ಗ್ರಹಿಸಿದ್ದು ನನಗೆ ಮಾನಸಿಕ ಗುರು ಅಶ್ವತ್ ಅನಂತ ಸ್ವಾಮಿ. ಅವರ ಸಂಯೋಜನೆ ಶೈಲಿ ಮತ್ತೆ ಪದಗರ್ಭಗಳು ನನ್ನ ಪದಗಳನ್ನ ಬಿಡಿಸೋ ರೀತಿ ಮತ್ತೆ ಆರ್ಟಿಕಲ್ ಸೆನ್ಸ್ ಇವೆಲ್ಲ ನನ್ಗೆ ಅನುಭವದಲ್ಲೇ ಬಂದಿದ್ದಂಥದ್ದು. ಎಲ್ಲ ಅನುಭವನೇ ನಮ್ಗೆ ಒಳ್ಳೆ ಒಂದು ಶಿಕ್ಷಣ. ಅದು ಅನುಭವ ಅನ್ನೋದು ಒಂದು ಶಿಕ್ಷಣ. ನಾನ್ ಮಾತಾಡ್ಲಿಕ್ಕೆ ಅದೇ ನನ್ನ ಅನುಭವ. ಅಶ್ವತ್ತು ನಮ್ಮನ್ನ ತುಂಬಾ ಅವರು ಲಾಸ್ಟ್ ಸೀರಿ ಕೂಡ ನಾನೇ ಮಾಡಿದ್ದೆ, ಲಾಸ್ಟ್ ಸೀರಿ ನಾನೇ ಆಗ್ತೀನಿ. ನನ್ ಆಮೇಲೆ ಬಿಟ್ಬಿಡೋರು, ನೀ ನಂಗೆ ಸಾಂಗ್ ಕೊಟ್ಟು ಬಿಟ್ಬಿಡೋರು ನಾ ಮಾಡ್ಬೇಕು. ಇವಾಗ ಮೊದಲನೇ ಮುಕ್ತ ಧಾರಾವಾಹಿ ಅದನ್ನ ನಾನೇ ಅರೇಂಜ್ಮೆಂಟ್ ಮಾಡಿದ್ದೆ ನಾನು. ಆಮೇಲೆ ಪ್ರವೀಣ್ ದೇವಲ್ಲ ಮುಗಿಸ್ಬಿಟ್ರು. ಮೊದಲನೇ ಮುಕ್ತ ಇದೆಯಲ್ಲ, ಫಸ್ಟ್ ಮುಕ್ತ ಬಂತಲ್ಲ ಆ ಟೈಮಲ್ಲಿ, ಸುಮಾರು ಇದಕ್ಕೂ ಮಾಡಿದ್ದೀನಿ. ಆಮೇಲೆ ದೂರದರ್ಶನದಲ್ಲಿ ಸುತ್ತೋಣ ನಮ್ಮ ನಾಡು ಅಂತ ಬಹಳ ಫೇಮಸ್ ಆಯ್ತು ಅದು. ಆಮೇಲೆ ಈಶ್ವರ ಅಲ್ಲ ನೀನೆ ಅಲ್ಲ ಅಂತ 4 ಸಲ ಟೆಲಿಕಾಸ್ಟ್ ಆಯ್ತು ದೂರದರ್ಶನದಲ್ಲಿ. ನಂದು 60 ಹಾಡು ಪ್ರೀತಿ ಮಾತೇನಾ. ಆಮೇಲೆ ಜೆ ಎಸ್ ಎಸ್ ವಿದ್ಯಾಪೀಠಕ್ಕೆ ನಾನು ಸುಮಾರು ವಚನ ಸಂಗಮ ಅಂತ ನಾನು

0: ನಾನು ಮತ್ತೆ ಪ್ರವೀಣ್ ಗೋಕರ್ಣಿ ಜಾಯಿಂಟ್ ಇದ್ರಲ್ಲಿ ಸುಮಾರು ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗುತ್ತೆ ವಚನಗಳು ನಾನು ಮಾಡಿದ್ದು. ಅದ ಆಮೇಲೆ ಇನ್ನೊಂದು ಹೆಮ್ಮೆಯಾದ ವಿಷಯ, ಸಂತನ ಎಂದರೆ ಯಾರು ಅಂತ ಒಂದು ಹಾಡು ಕೆ ಸಿ ಶಿವಪ್ಪ ಅವ್ರು ಬರ್ತಿದ್ದು, ಮುತ್ತುರಾಮನ ಮನಸ್ಸು ಸ್ಟೀಟಿನಲ್ಲಿದೆ ಅದು. ಅದು ಸಿದ್ದೇಶ್ವರ ಸ್ವಾಮಿ ಹೋಗ್ಬಿಟ್ಟಾಗ ಅದು ಸುಮಾರು ಒಂದು 40-50 ಲಕ್ಷ ಜನ ಒಂದೇ ದಿವಸ ನೋಡಿದ್ದಾರೆ ನೋಡಿ. ವೆಂಕಟರಾಮನ ಹಾಡು ಹಾಡು ಇವೆಲ್ಲ ಒಂದು ನಮ್ಗೆ ಅದು ಪ್ರತಿಫಲ, ನಾವು ಮಾಡೋ ಕೆಲ್ಸಕ್ಕೆ ಪ್ರತಿಫಲ ಸರಿಯಾಗಿದ್ರೆ ಅದು ಯಾವಾಗ್ಲೂ ಹೇಳ್ತೀನಿ ಕಲೆ ತಾನಾಗೆ ಬೆಳಗುತ್ತೆ ಅಂತ. ಇವಾಗ ನನ್ ಮುಖ ಎಷ್ಟೋ ಗೊತ್ತಿಲ್ಲ,
1: ಅಲ್ಲ ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದೆ, ತೆರೆಯ ಹಿಂದೆ ಇದ್ದು ಕೆಲಸ ಮಾಡೋದಂತವ್ರು ಇವರು, ಇವರನ್ನ ಈ ರೀತಿಯಾಗಿ ಗುರುತಿಸುವಂತವ್ರು ಇದಾರಲ್ಲ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೆ. ನಾನು ಅದನ್ನು ಹೇಳಬೇಕು ಅಂತಿದ್ದೆ, ನಿಮ್ಮ ಮುಖವನ್ನ ಯಾರು ನೋಡಿಲ್ದೆ ಇದ್ರು ಕೂಡ ನಿಮ್ಮ ಸಂಗೀತವನ್ನ ಇಷ್ಟು ಚೆನ್ನಾಗಿ ಕೇಳುವವರು ಇದ್ದಾರೆ ಅನ್ನುವಂಥದ್ದು.
0: ಇವಾಗ ನೋಡಿ ನಾವು ಇವಾಗ ನಾನು ಇವಾಗ ಯಾರ್ಯಾರು ಅನಂತ ಸ್ವಾಮಿ ಜ್ಞಾಪಿಸ್ಕೊಂಡೆ, ಇವಾಗ ಅನಂತ ಸ್ವಾಮಿ ಜ್ಞಾಪಿಸ್ಕೊಂಡು ನಮ್ಮಲ್ಲಿ ಇಲ್ಲ ನಮ್ಮ ನಮ್ದು ನಮ್ ದೈಹಿಕವಾಗಿ ನಮ್ ಜೊತೆ ಇಲ್ಲ, ಮಾನಸಿಕವಾಗಿದ್ದಾರ ನಮ್ ಜೊತೆ.
1: ಹೌದು,
0: ಆರ್ ವಿ ನಾಟ್ ಕನೆಕ್ಟೆಡ್? ನೋ, ವಿ ಬೋತ್ ಆಫ್ ಅಸ್ ಆರ್ ಕನೆಕ್ಟೆಡ್ ಟು ದಟ್ ಪರ್ಸನ್. ಹೌದು, ಜೀವನದಲ್ಲಿ ಯಾರು ಮರೆಯಕ್ ಆಗಲ್ಲ, ತರವಲ್ಲ ತೆಗಿನ ಸರಿ ಕಾಣದ ಕಡಲಿಗೆ ಹಾಡ್ ಬಂದಾಗ ಅಷ್ಟು ಜಾಸ್ತ ಬರ್ತಾರಲ್ಲ.
1: ಹೌದು ಹೌದು,
0: ಒಂದು ಬಹಳ ಶಕ್ತಿ ಇರೋದ ಅಸಾಧ್ಯವಾದ ಎನರ್ಜಿ ಮ್ಯೂಸಿಕ್.
1: ಇಟ್ಸ್
0: ಅ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ವೆರಿ ಎನರ್ಜಿಟಿಕಲ್ ಮ್ಯೂಸಿಕ್.
1: ಕರೆಕ್ಟ್ ಕರೆಕ್ಟ್.
0: ಇವಾಗ ನನ್ನ ಗುರುಚಿ ಕರ್ತಿರೋದೇ ಒಂದು ಅರ್ಥ ಇರಲ್ವಾ? ಯಾವ್ದು ಮೂಲ ವಸ್ತು, ಯಾವ್ದು ಮೂಲ ವಸ್ತು ಸಂಗೀತ ತಾನೆ.
1: ಹೌದು ಹೌದು,
0: ಪ್ರಶ್ನೆ ಮಾಡ್ಕೋಬೇಕಲ್ಲ ನಾವು.
1: ಖಂಡಿತ.
0: ಈಗ ನೋಡಿ, ಎತ್ತಣ ಮಾಮರ ಎತ್ತಣ ಕೋಗಿಲ ಎತ್ತಣೆಯಿಂದ ಸಂಬಂಧವಿ ಅಂತ ಹೇಳ್ತಾರೆ ನೋಡಿ ಅಲ್ಲಮ್ಮವರು. ಅದು ಆ ತರನೇ, ಅದಕ್ಕೆ ಯಾವುದು ಸೇತು ಯಾವುದು ಸಂಗೀತ ತಾನೆ. ಸಂಗೀತ ತಾನೆ.
1: ಹೌದು ಖಂಡಿತ,
0: ಸಂಗೀತ ತಾನೇಗೆ ಬೆಳಗುತ್ತೆ. ನಾವು ಹೊತ್ಕೊಂಡು ಹೋಗೋರು ಸಂಗೀತನ ಹೊತ್ಕೊಂಡು ಹೋಗ್ಬಿಟ್ಟೆ ಸಂಗೀತ ನಮ್ದು ಅಂತ ಹೇಳೋದ ಅಲ್ಲ, ತಪ್ಪು ಆಗುತ್ತೆ. ಸಂಗೀತದಿಂದ ನಾವು ಆಗಿರ್ತೀವಿ, ನಮ್ಮಿಂದ ಸಂಗೀತ ಆಗಲ್ಲ.
1: ಹೌದು, ನೀವು ದೂರದರ್ಶನಕ್ಕೂ ಕೂಡ ಕೆಲಸವನ್ನ ಮಾಡಿದಿರಿ, ಅದ್ರ ಬಗ್ಗೆ ಒಂದಷ್ಟು ನಮ್ಮ ಜೊತೆ ಹಂಚ್ಕೊಡಿ.
0: ದೂರದರ್ಶನ ಬೆಂಗಳೂರು ಫಸ್ಟ್ ಗುಲ್ಬರ್ಗಾಗ ಇದ್ದಿದ್ ನನಗೆ ಆಹ್ವಾನ ಬಂದಾಗ ಹೋಗ್ಲಿಲ್ಲ. ಬೆಂಗಳೂರು ವಿಶ್ವೇಶ್ವರ ಟವರ್ಸಲ್ಲಿ ಟೆಂಪರರಿ ಫಿಕ್ಸರ್ ಮಾಡಿದ್ರು ಅಲ್ಲಿ ದೂರದರ್ಶನ. ಅದರ ಮೊದಲು ಪ್ರೋಗ್ರಾಮ್ 71 ಪ್ರೋಗ್ರಾಮೇ ನಾನು ನೋಡ್ತಿದ್ದೆ. ಅದಾದ್ಮೇಲೆ ನಿಮ್ಮ ಅಕ್ಕ ನಿಮ್ಮ ಗವರ್ಮೆಂಟ್ ಭಾಷೆ ಹೇಳ್ತಾರಲ್ಲ ಕ್ಲೋಸ್ ಬುಕಿಂಗ್ ಕ್ಲೋಸ್ ಬುಕಿಂಗ್ ಅಂತ, ಅದು ನನ್ ಕ್ಲೋಸ್ ಬುಕಿಂಗ್ ಆದ್ರೂ ನನ್ನ ಎಕ್ಸೆಪ್ಷನ್ ಕೇಸ್ ಅಲ್ಲಿ ನನ್ನ ಕರೆಯೋರು ದೂರದರ್ಶನ್ಗೆ. ನಾನು ತಿಂಗಳಿಗೆ 5-6 ಬಾರಿ ನಾನು ಟಿವಿ ಬರ್ತಾ ಇದ್ದೆ. ನಾನು ನಮ್ಮ ಅಣ್ಣ ಇನ್ನೊಬ್ಬ ಹೇಮಂತ್ ಆಗ್ತಾ ಇದ್ದೆ, ನಾವೆಲ್ಲ ಬರ್ತಾ ಇದ್ದಾಗ ದೂರದರ್ಶನ. ಇತ್ತೀಚೆಗೂ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇಗೆ ತುಂಬಾ ವರ್ಷ ಕಳೆದು ಹೋದ್ರೆ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇಗೆ ನಂದು ಇದು ವಾದ್ಯಗೋಷ್ಠಿ ಒಂದು ಮಾಡಿದೆ, ವಾದ್ಯಗೋಷ್ಠಿ ಮತ್ತೆ ಒಂದು ಸಾಲಿನ ಕವಿತೆ ಅಂತ ಒಂದು ಎಪಿಸೋಡ್ ಮಾಡಿದೆ. 13 ಎಪಿಸೋಡ್ ಭಾವಗೀತೆಗಳದ್ದು, ಒಂದು ಸಾಲಿನ ಕವಿತೆ ಸತೀಶ್ ಬೆಳ್ಳೂರ್ ಅವರು ಬರ್ತಿರೋ ಒಂದು ಸಾಲಿನ ಕವಿತೆ, ಅದಕ್ಕೆ ನಂದೇ ಡೈರೆಕ್ಷನ್ ಅಲ್ಲೇ ಆಯ್ತು. ದೂರದರ್ಶನವೇ ಸಂಪರ್ಕ ಇದೆ ನಂಗೆ.
1: ಏನದು ಒಂದು ಸಾಲಿನ ಕವಿತೆ, ಅದ್ರ ಬಗ್ಗೆ ಏನಾದ್ರು ಹೇಳ್ಬಹುದಾ?
0: ಅದು ನಾನು ನಮ್ಮ ಮನೆಗೆ ತುಂಬಾ ಸ್ನೇಹಿತರು ಸತ್ಯೇಶ್ ತುಂಬಾ ಚೆನ್ನಾಗಿ ಬರೀತಾರೆ. ಇತ್ತೀಚೆಗೆ ಅವ್ರಿಗೆ ಡಿವಿಜಿ ಪ್ರಶಸ್ತಿನೂ ಬಂತು. ಅವರು ದೊಡ್ಡ ಇದು ಸಿಇಒ ಒಂದು ಸಾಫ್ಟ್ವೇರ್ ಕಂಪ್ನಿಗೆ, ಇವಾಗ ಆಧ್ಯಾತ್ಮ ಮತ್ತೆ ಕವಿತೆಗಳಿಗೆ ಬಳಸ್ಕೊಂಡಿದ್ದಾರೆ ಮತ್ತೆ ಸೋಷಿಯಲ್ ವರ್ಕ್. ಆತ ಬರ್ದಾಗ ಒಂದು ರಾಮಂದು ಒಂದು ಹಾಡು ಮಾಡಿದ್ದೆ. ಅದಾದ್ಮೇಲೆ ಮನೆ ಬಂದಾಗ ಲೋಕಾರೆಡ್ಡಿಯಾಗಿ ಮಾತಾಡ್ತಿದ್ದಾಗ ನೋಡಿ ಈ ಹಾಡುಗಳು ಇವಾಗ ನಿಮಗೆ ಹೇಳ್ತೀನಿ ಕೇಳಿ. ಇವಾಗ ಒಂದು ಹಾಡು ಪೂರ್ತಿ 3 ಜನ ಕೇಳಷ್ಟು ತಾಳ್ಮೆ ಇರಲ್ಲ ಜನಕ್ಕೀಗ. ಅದು ಏನಾಗತ್ತೆ ಅಂತಂದ್ರೆ ನಾನು ಅವಾಗ ಹೇಳ್ತಾ ಇದ್ದಾಗ ಈ ಎರಡ್ಲೈನು ದ್ವಿಪದಿ ತ್ರಿಪದಿ ಜನಪದ ಗೀತೆ ಎಲ್ಲ ತ್ರಿಪದಿ ತರ ಇರುತ್ತೆ, ಚೌಪದಿ ಭಾವನೆ ಷಟ್ಪದಿ ಈ ತರದೆಲ್ಲ ಈ ಬೇರೆ ಬೇರೆ ಲೈನ್ಸ್ ಇರುತ್ತಲ್ಲ, ನಾ ಹೇಳಿದೆ ಒಂದ್ ಲೈನ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ. ನನಗೆ ಒಂದು ಇನ್ಸ್ಪಿರೇಷನ್ ಬಂತು ಯಾವ್ದೋ ಒಂದು ವೆಸ್ಟರ್ನ್ ಮ್ಯೂಸಿಕ್ ಇನ್ಸ್ಪಿರೇಷನ್ ಬಂತು ನನಗೆ.

0: ಕೇಳಿರ್ತೇವ್ರಿಗೆ ತಕ್ಷಣ ಹೋಗಿ ಒಂದು 15,000 ಕವಿತೆಗಳು ಬರ್ದೇ ಸತ್ಯೇಶ್, ಅದರಲ್ಲಿ ಒಂದು 10 ಹಾಡು ನಾವು ಮಾಡಿದೀವಿ. ನಾವು ದೂರದರ್ಶನದಲ್ಲಿ ಸಿಗುತ್ತೆ ದೂರದರ್ಶನ, ಅದರಲ್ಲಿ ಹೇಳಿದ್ರೆ ಒಂದು ಒಂದು ಸಾಲ ಎಷ್ಟನ ಬರ್ದೆ ಫಸ್ಟ್ ಬಂದಿದ್ದೆ. ಅವ್ರ ಐಡಿಯಾ ಬಂದಿದ್ದು ಭಾವ ಬಿತ್ತನೆಯಲ್ಲಿ ಊಟಗಾರ ಏರ್ತಕ್ಕೆ ಬೇಕು ಸಾಲು ಸಾಕಲ್ಲವೇ ಅಂತ. ಇದು ಅಲ್ಮಿ ಆಗುತ್ತೆ. ಇನ್ನೊಂದ್ ಲೈನ್ ಬಂದ್ರೆ ಅದು ಚರಣ, ಅದ್ರ 4 ಅದಕ್ಕಂದ್ರೆ ಅದಕ್ಕೆ ರೆಲೆವೆನ್ಸ್ ತಂದ್ಕೊಂಡು ಮಾಡಿ ಬಹಳ ಚೆನ್ನಾಗಿ ಬಂದಿದೆ. ಮದ್ದಲ್ಲಿ ಮದ್ದಲ್ಲಿ ಬ್ರಿಡ್ಜ್ ಮ್ಯೂಸಿಕ್ ಬ್ರಿಡ್ಜ್ ತಂದಿಕ್ಕು ಅದ್ರದ್ದು, ಅದ್ರ ಜೊತೆಗೆ ವಾಚನದೊಂದಿಗೆ ಮಾಡಿದ್ ನಾವು. ಅವ್ರ ವಾಚನ ಮಾಡ್ಬಿಟ್ಟು ನಮ್ಗೆ ಅದು ಒಂದ್ ದೊಡ್ಡ ಅನುಭವ. ನಾನು ಹಂಗೂ ಪಾತ್ರಿ ಪಡಿಸ್ಕೊಂಡೆ ಬೇರೆ ಸಂಗೀತ ಕ್ಲಾಸಿಕಲ್ ಪ್ರಾಕಾರದಲ್ಲಿ ಇದೆಯಾ ಅಂತ. ಕರ್ನಾಟಕ ಸಂಗೀತದಲ್ಲಿ ಪಲ್ವಿ ಅಂತ ಮಾಡ್ತಾರೆ, ಪಲ್ವಿ ಒಂದ್ ಸಾಲು ಮಾಡ್ತಾರೆ, ಬಟ್ ಲಘು ಸಂಗೀತದಲ್ಲಿ ಬಂದಿಲ್ಲ. ಲಘು ಸಂಗೀತದಲ್ಲಿ ಬಂದಿಲ್ಲ ಅದು, ಆ ತರ ಬಂದಿಲ್ಲ. ಯಾಕಂದ್ರೆ ಒಂದ್ ಆ ಸಾರಾಂಶ ಒಂದೇ ಲೈನ್ ನಲ್ಲಿ ನಿಮ್ಗೆ ವಿಷಯ ತಲುಪಿಸ್ಬೇಕಲ್ಲ, ತುಂಬಾ ದೊಡ್ಡ ಜವಾಬ್ದಾರಿ ಅಲ್ಲ ಅದು.
1: ಹೌದು.
0: ಆಮೇಲೆ ಇವಾಗ ಅಟೆನ್ಷನ್ ಸ್ಪ್ಯಾನ್ ಅಂತ ಇಲ್ಲ ಜನಗೆ ಇವಾಗ. ಈಗ ಯೂಟ್ಯೂಬ್ ಅಲ್ಲಿ ಒಂದ್ ಪಲ್ವಿ ಕೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಈಗ ಹಾಡಿನ ಸಮಯನ ಕಮ್ಮಿ ಮಾಡ್ಬೇಕು ಅಂತ ಇದೆಲ್ಲ ಒಂದು ಪ್ರಯೋಗ ಅಷ್ಟೇ.
1: ರೀಲ್ ಅಂತ ಬಂದ್ಬಿಟ್ಟಿದ್ಯಲ್ಲ, ಆ ರೀತಿಯಾಗಿ ಆ ರೀತಿಯಾದಂತಹ ಪ್ರಯತ್ನವನ್ನು ಕೂಡ ಒಂದು ಪ್ರಯೋಗವನ್ನ ದೂರದರ್ಶನದಲ್ಲಿ ಕೂಡ ಮಾಡಿದಿರಿ. ಈ ನಿಟ್ಟಿನಲ್ಲಿ ನಿಮಗೆ 4.5 ದಶಕಗಳಿಂದ ಏನು ಮ್ಯಾಂಡಲಿನ್ ಅನ್ನ ನುಡಿಸ್ತಾ ಇದ್ದೀರಿ ಅಥವಾ ಪಕ್ಕವಾದ್ಯದಲ್ಲಿ ಇದೀರಿ, ಇದೆಲ್ಲದರಲ್ಲಿ
0: ಸಹವಾದ್ಯ ಅದು ಪಕ್ಕವಾದ್ಯ ಅನ್ನೋದು ಅಪಭ್ರಂಶ ಆಗಿ ಅದನ್ನು ಒಪ್ಕೊಂಡ್ಬಿಟ್ಟಿದೆ. ಯಾತಕ್ಕೆ ಪಕ್ಕವಾದ್ಯ ಹೇಳ್ಬೇಡಿ ಅಂದ್ರೆ, ಒಬ್ಬ ಗಾಯಕಿಗೆ ಪರಿಶ್ರಮ ಕಮ್ಮಿ ಇದ್ರು ಅವಳು ಹಾಡಿದ್ರೆ ಒಂದು 40 ಸಾಧನೆ ಇರೋ ಒಬ್ಬ ವಾದ್ಯಗಾರ ನುಡಿಸಿದಾಗ ಪಕ್ಕವಾದ್ಯ ಹೆಂಗಾಗ್ತಾನ ಅವನು, ಅವನ್ ಎನ್ಕರೇಜ್ ಮಾಡ್ತಾನೆ. ಇಟ್ ಇಸ್ ನಾಟ್ ಫಿಸಿಕಲ್ ಪ್ರೆಸೆನ್ಸ್ ಅಲ್ಲ, ಪಕ್ಕದಲ್ಲಿ ಕೂತ್ಕೊಂಡ್ಯಾನೆ ಅಂತ ಪಕ್ಕವಾದ್ಯ ಅಂತ ಹೇಳ್ತಾರೆ, ತಪ್ಪಾಗ್ಬಿಡ್ತದೆ. ಕೋ ಆರ್ಟಿಸ್ಟ್ ಅಂತಾರೆ, ವೆಸ್ಟರ್ನ್ ಮ್ಯೂಸಿಕಲ್ ಕೋ ಆರ್ಟಿಸ್ಟ್ ಅಂತಾರೆ. ಅದರ್ವೈಸ್ ದಟ್ ಕಾಲ್ ದೆಮ್ ಎ ವಿಚ್ ಅಂತ, ನನ್ನ ಜೊತೆಗೆ ಅಂತಾರೆ, ಜೊತೆಗೆ ಅಂತ.
1: ಓಕೆ, ಸಹವಾದ್ಯ ಅನ್ಬೇಕು.
0: ಹೌದೌದು, ಎಲ್ಲ ಕಡೆ ನೀವು ಪಾಪ ನಿಮ್ದಲ್ಲ, ಎಲ್ಲ ಕಡೆ ವೇದಿಕೆಯಲ್ಲಿ ಗೊತ್ತಿರೋರೇ ಮಾತಾಡ್ಬಿಡ್ತಾರೆ ಪಕ್ಕವಾದ್ಯ ಅಂತ.
1: ಅಲ್ಲ
0: ಒಪ್ಪ ಅದು ಅಂದ್ರೆ ನಾನು ಇವಾಗ ಎಲ್ಲ ಕಡೆ ಅದನ್ನ ವಿರೋಧಿಸ್ತಾ ಇದ್ದೀನಿ, ಆತರ ಹೇಳ್ಬೇಡಿ ಅಂತ.
1: ಓಕೆ,
0: ಯಾಕಂತಂದ್ರೆ ಅವರ ಸಾಧನೆ ಇವಾಗ ನಾನು ಒಂದು ಒಂದು 4-5 ವರ್ಷದ ಮಗು ತುಂಬಾ ಚೆನ್ನಾಗಿ ಹಾಡುತ್ತೆ ಅಂತ ಇಟ್ಕೊಳ್ಳಿ, ನಾನು ಹೋಗಿ ನುಡಿಸ್ತೀನಲ್ಲ.
1: ಹೌದು ಹೌದು, ಕರೆಕ್ಟ್, ಅರ್ಥವಾಯ್ತು. ಹೌದು,
0: ಒಂದು ಪರಿಣಿತಿ ಬಂದಾಗ್ಲೇ ವೇದಿಕೆಗೆ ಬರಕ್ ಸಾಧ್ಯ ತಾನೆ.
1: ನಿಜ, ಖಂಡಿತ. ಹೌದು,
0: ಎಲ್ಲರೂ ಎಲ್ರು ಮೆನ್ಷನ್ ಮಾಡ್ಬೇಕು, ನಾವು ಎಲ್ಲರೂ ಗುರುತಿಸ್ಬೇಕು.
1: ಹೌದು,
0: ಸಹಬಾಳ್ವೆ ಇರ್ತಾರಲ್ಲ ನಮ್ ಸಂಗೀತಕ್ಕಂತೂ ಅತಿ ಮುಖ್ಯ.
1: ಖಂಡಿತ ಖಂಡಿತ.
0: ಆರ್ಕೆಸ್ಟ್ರಾ ಕೇಳಿದ್ರಲ್ಲ ವಾದ್ಯ ಸಂಯೋಜನೆ, ಅವನಿಗೊಂದು ರೋಲ್ ಕೊಟ್ಟಿರ್ತೀನಿ ನಾನು. ಒಬ್ಬ ತಾಳ ಹಾಕೊಂಡೆ ಒಂದು 4 ಆವೃತ್ತ ಆದ್ಮೇಲೆ ಒಂದೇ ಒಂದು ಸಮಕ್ಕೆ ಒಂದು ತಾಳ ಹಾಕು ಅಂತಂದ್ರೆ ಅವ್ನು ಆ ತಾಳ ಹಾಕ್ತಾ ಇದ್ರೆ ಹಾಡು ಕಂಪ್ಲೀಟ್ ಆಗಲ್ಲ. ಅಷ್ಟೇ ಇರುತ್ತೆ ಕೆಲಸ.
1: ಹೌದು,
0: ಹಂಗೆ
1: ಖುಷಿ ಆಯ್ತು ನೀವು ನೀವು ಯಾಕೆಂದ್ರೆ ಇವತ್ತು ನಾನು ಹೊಸತೊಂದು ಕಲಿತೆ, ಸಹವಾದ್ಯ ಅನ್ಬೇಕು ಅನ್ನುವಂಥದ್ದನ್ನ ಕಲ್ತ್ಕೊಂಡೆ. ಧನ್ಯವಾದಗಳು ಅದಕ್ಕೆ. ಹಾಗೆ ಈ 4.5 ದಶಕಗಳಿಂದ ಮ್ಯಾಂಡಲಿನ್ ಅನ್ನ ನುಡ್ಸ್ಕೊಂಡು ಬಂದಿದ್ದೀರಿ, ಯಾವ್ದಾದ್ರೂ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಮ್ಮೆ ಅನಿಸುವಂತ ಒಂದು ಕಾರ್ಯಕ್ರಮದ ಬಗ್ಗೆ ನೆನಪುಗಳನ್ನ ಹಂಚಿಕೊಳ್ಬಹುದಾ?
0: ಒಂದು ಕಾರ್ಯಕ್ರಮ, ಒಂದು ದೊಡ್ಡ ಹಬ್ಬ ಮಾಡಿದೆ, ಮ್ಯಾಂಡ್ಲಿಂಗ್ ಫೆಸ್ಟಿವಲ್ ಅಂತ ಮಾಡಿದೆ ನಾನು, ಮ್ಯಾಂಡ್ ಆಫ್ ಫೆಸ್ಟ್ ಅಂತ. ಅದರಲ್ಲಿ ಹೇಳ್ತೀನಿ ನೋಡಿ, ಇದು ಹೆಮ್ಮೆ ಪಡೋಂತ ವಿಷಯ. ನಮ್ದು ಒಂದು ಮ್ಯಾಂಡೋಲಿನ್ ಲವರ್ಸ್ ಕ್ಲಬ್ ಅಂತ ಆಲ್ ಓವರ್ ಇಂಡಿಯಾ ಮ್ಯಾಂಡ್ಲಿನ್ ಪ್ಲೇಯರ್ಸ್ ಎಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಅಂದ್ರು. ಆ ಗ್ರೂಪ್ ಇದ್ದಾಗ ಪೂನಾಲ್ ಮಾಡುದು ಮ್ಯಾಂಡೋ ಫೆಸ್ಟ್, ನ್ಯಾಷನಲ್ ಮ್ಯಾಂಡೋ ಫೆಸ್ಟ್. ಮತ್ತೆ ಕೊಲ್ಹಾಪುರ್ ಮಾಡುದು, ಕೊಲ್ಹಾಪುರದಲ್ಲಿ ನಾನು ಐ ಟುಕ್ ಮೈಸೂರು ಬೆಂಗಳೂರಿನಲ್ಲಿ ಚೌಡಯಲ್ಲಿ ಮಾಡಿದೆ ನಾನು ಮ್ಯಾಂಡೋ ಫೆಸ್ಟ್ ಅಂತ. ಅದರಲ್ಲಿ ಮ್ಯಾಂಡೋಲಿನ್ ಡಾಕ್ಯುಮೆಂಟ್ರಿ ಮಾಡಿದೆ, ಮ್ಯಾಂಡೋಲಿನ್ ಸೆಮಿನಾರ್ ಮಾಡಿದೆ, ಎಲ್ಲ ಪ್ರಕಾರ ಸಂಗೀತ ಪ್ರಕಾರಗಳು, ಮ್ಯಾಂಡೋಲಿನ್ ಕ್ಲಾಸಿಕಲ್, ಕರ್ನಾಟಕ ಕ್ಲಾಸಿಕಲ್, ಹಿಂದೂಸ್ತಾನಿ ಕ್ಲಾಸಿಕಲ್, ಮತ್ತೆ ಫಿಲ್ಮ್ ಮ್ಯೂಸಿಕ್ ಹಂಸಲೇಖ ಅವ್ರು ಬಂದು ಇನಾಗ್ರೇಟ್ ಮಾಡೋದು. ಆಮೇಲೆ ಇನ್ನೊಂದು ದೊಡ್ಡ ಹೆಗ್ಗಳಿಕೆ

0: ಅಂದ್ರೆ ಕಿಶೋರ್ ದೇಸಾಯಿ ಅಂತ ಒಂದು ಬಹಳ ಒಳ್ಳೆ ಮ್ಯಾಂಡಲಿನ್ ಪ್ಲೇಯರ್, ಲತಾ ಮಂಗೇಶ್ಕರ್ ಜೊತೆ 60 ವರ್ಷ ಕೆಲಸ ಮಾಡಿದವ್ರಿಗೆ ನಾನು ಸನ್ಮಾನ ಮಾಡಿದೆ. ಹಿಂಗ್ ನೋಡಿ, ನೀವು ತುಂಬಾ ಒಳ್ಳೆ ಮಾತಾಡಿದ್ವಿ, ಒಂದು 2 ನಿಮಿಷದ ಮುಂಚೆ ಹಿಂದೆ ಇದ್ದು ಕೆಲಸ ಮಾಡೋರು ಅಂತ, ಅವ್ರ ಹಿಂದೆ ಇದ್ದು ನಿಮ್ಗೆ ಅಲ್ಲಿ ಯಾವ್ಯಾವ ಹಾಡು ಕೇಳ್ತೀರಿ, ಜಾಗ್ತೇರೋ ಪ್ಯಾರ್ ಕಾ ಮೌಸಮ್ ಅಲ್ಲೋಸೋ, ಅವ್ರನ್ನ ಕರೆಸಿ, ಅವ್ರು ಯಾರು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಜನಕ್ಕೆ, ಅವ್ರನ್ನ ಕರೆಸಿ ಸನ್ಮಾನ ಮಾಡಿದೆ ನಾನು. ಅದು ದೊಡ್ಡದು ಒಂದು ಹೆಮ್ಮೆಯ ಸಂಗೀತ ಮ್ಯಾಂಡಿನ್. ನನ್ನ ಕಾರ್ಯಕ್ರಮ ನಾನು ಶೃಂಗೇರಿ ಮಾಡಿದ್ದು ತುಂಬಾ ವೈಶಿಷ್ಟ್ಯ. ಶೃಂಗೇರಿ ಸನ್ನಿಧಾನದ ಶಾರದಾ ಸನ್ನಿಧಾನದಲ್ಲಿ ನಾನು ಭಕ್ತಿನಾದ ಅಂತ ಕಾರ್ಯಕ್ರಮ ಮಾಡ್ತೀನಿ, ನಾನು ಮಾಡಿದೆ. ಅದು ತುಂಬಾ ವೈಶಿಷ್ಟ್ಯ. ಶಾರದೆ ಮುಂದೆ, ದತ್ತಾತ್ರೇಯ ಮುಂದೆ ನಿಂತಿದ್ದೀನಿ, ಅಂದ್ರೆ ಅದನ್ನ ಭಕ್ತಿನಾದ ಅಂತ ಮಾಡ್ತೀನಿ. ಇಲ್ಲಂದ್ರೆ ಮ್ಯಾಂಡೋಲಿನ್ ನಿನಾದ ಅಂತ ನನ್ನ ಮ್ಯಾಂಡ್ಲಿನ್ ಕನ್ನಡದಲ್ಲಿ ಶೀರ್ಷಿಕೆ ನನ್ನ ಬ್ಯಾಂಡ್ ಮೂಡ್ಸ್ ಆಫ್ ಮ್ಯಾಂಡ್ಲಿನ್ ಅಂತ ಇಂಗ್ಲಿಷ್ ನಲ್ಲಿ, ನಾನು ಕಾರ್ಪೊರೇಟ್ ಶೋ ಹೋದ್ರೆಲ್ಲ ಮೂಡ್ಸ್ ಆಫ್ ಮ್ಯಾಂಡ್ಲಿನ್ ಅಂತ ಆ ಮ್ಯಾಂಡ್ಲಿನ್ ನಲ್ಲಿ ಏನೇನ್ ಬರುತ್ತೆ. ಇನ್ನೊಂದು ಏನು ಅಂತಂದ್ರೆ, ಮ್ಯಾಂಡ್ಲಿನ್ ಇತಿ ಮಿತಿ ಇದೆ ಅದು ಇದು ಅಂತ ಅಂದ್ರೆ ನೋಡಿ, ಒಂದು ಕ್ರಾಂತಿ ಮಾಡ್ಬಿಟ್ರಲ್ಲ ಇವ್ ಶ್ರೀನಿವಾಸ ಕ್ಲಾಸಿಕಲ್ ಮ್ಯೂಸಿಕ್ ಮ್ಯೂಸಿ ಅಂದ್ರೆ ಸ್ವಲ್ಪ ಆಲ್ಟೋ ಮಾಡಿದ ಇನ್ಸ್ಟ್ರೂಮೆಂಟ್ಸ್, ಒಂದು ಕ್ರಾಂತಿನೇ ಮಾಡ್ಬಿಟ್ರಲ್ಲ ಮ್ಯಾಂಡ್ಲಿನ್ ನಲ್ಲಿ. ಅಲ್ಲಿವರೆಗೆ ಮ್ಯಾಕ್ಸಿಮಮ್ ಕರ್ನಾಟಕ ಮ್ಯೂಸಿಕ್ ಅಲ್ಲಿ ಅಕ್ಸೆಪ್ಟೇ ಮಾಡಿರ್ಲಿಲ್ಲ. ಒಂದು ಗೊತ್ತಾ ನಿಮ್ಗೆ, ಆಕಾಶವಾಣಿ ಡೈರೆಕ್ಟ್ ಆಗಿ ಏಟಾಪ್ ಕೊಟ್ಟಿದ್ದು ಯು ಶ್ರೀನಿವಾಸ್ಗೆ. ಶ್ರೀನಿವಾಸ್ ಅಂದ್ರೆ ಅವನು ಅಂದ್ರೆ ಅದಕ್ಕೆ ಯಾವಾಗ ನಾನು ಸ್ಪೀಚಲ್ಲಿ ಹೇಳ್ತಾ ಇದ್ದೆ, ಈ ಮ್ಯಾಂಡಿನ್ ಹಾಡುತ್ತೆ, ಯಾವ್ದೇ ವಾದ್ಯ ಹಾಡ್ಲಿಕ್ಕೆ ಸಾಧ್ಯ, ಬಟ್ ನಿಮ್ ಮನ್ಸು ಹಾಡ್ಕೊಂಡ್ರೆ ಅದು ವಾದ್ಯ ಹಾಡುತ್ತೆ ಅಂತ.
1: ಮನಸ್ಸಿಗೂ ವಾದ್ಯಕ್ಕೂ ಕನೆಕ್ಷನ್ ಇರುತ್ತೆ.
0: ಹೌದೌದು. ಆಮೇಲೆ ಸಂಗೀತ ಬಂದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು.
1: ಹೌದು,
0: ಫಸ್ಟ್ ಮನಸ್ಸು ಮತ್ತು ಪ್ರಕ್ರಿಯೆ, ಆಮೇಲೆ ಆತ್ಮ ಮತ್ತು ಪ್ರಕ್ರಿಯೆ. ಆತ್ಮ ಮತ್ತು ಪ್ರಕ್ರಿಯೆ ಇದ್ದಾಗ ಭಾವನಾತ್ಮಕವಾಗಿ ಇರುತ್ತೆ, ಮನಸ್ಸು ಮತ್ತು ಪ್ರಕ್ರಿಯೆ ಇದ್ದಾಗ ಯಾಂತ್ರಿಕವಾಗಿರುತ್ತೆ. ಸಂಗೀತ ಅಂದ್ರೆ ಭಾವಗೀತೆ ನಿಮ್ಗೆ ತುಂಬ, ಇವಾಗ ಒಂದ್ ಹಾಡು ವಾಚನ ಮಾಡಕ್ಕೂ ಹಾಡು ಮೂಲಕ ಕೇಳಿದಾಗ ಭಾವನೆ ಹೆಂಗೆ ಸ್ಪಂದಿಸುತ್ತಲ್ವಾ, ಒಬ್ಬ ಕೇಳಿದ್ರೆ ಒಂದು ಹಾಡು ಕೇಳಿದಾಗ ಇಂದು ನಾ ಹಾಡಿದ್ರು ಎಂದಿನಂತೆ ಕುಳಿತು ಕೇಳಿ ಕಾಕನಿಗೆ ಅದುವೇ ಬಹುಮಾನ ಅಂತ ಹೇಳಿದಾಗ, ಯಾರು ಕಿವಿ ಮುಚ್ಚಿದರು ಎನಗಿಲ್ಲ ಚಿಂತೆ ಎದೆ ತುಂಬಿ, ನೋಡಿ ಯಾರು ಕಿವಿ ಎನಗಿಲ್ಲ ಚಿಂತೆ ಅಂತ ವಾಚನ ಮಾಡಕ್ಕೂ ಹಾಡುಗೂ ಎಷ್ಟು ವ್ಯತ್ಯಾಸ ಇದೆ, ಇದ್ರ ಪ್ರಭಾವ ಏನು, ಅದ್ರ ಪ್ರಭಾವ ಏನು, ಸಂಗೀತ ಅಷ್ಟು ಅಲ್ವಾ.
1: ಈಗ ನೀವು ಕರ್ನಾಟಕ ಕಲಾಶ್ರೀ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಗಳಿಸ್ಕೊಂಡಿದ್ದೀರಿ, ಆ ಪ್ರಶಸ್ತಿಯ ಬಗ್ಗೆ ಅದನ್ನ ತಗೊಂಡಾಗ ನಿಮ್ಮ ಪ್ರಕ್ರಿಯೆ ಪ್ರತಿಕ್ರಿಯೆ?
0: ನನಗೆ ಪ್ರಶಸ್ತಿ ಹಿಂದೆ ಬಿಚ್ಚ ಕಲಾವಿದ ಅಲ್ಲ ಮೇಡಮ್ ನಾನು, ನನಗೆ ಅದು ಬೈ ಪ್ರೋಸೆಸ್ ಬರುವಂತದ್ದು ಅಷ್ಟು ವರ್ಷಕ್ಕೆ. ನನಗೆ ಪ್ರಶಸ್ತಿ ಇವಾಗ ನೋಡಿ, ನನಗೆ ಯಾವ್ದು ಗೊತ್ತಾ ಪ್ರಶಸ್ತಿ, ನಿಮ್ಮ ಕರ್ದಿದ್ದೀರ ಪ್ರಶಸ್ತಿ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರ ಒಬ್ರು ನನ್ನ ಗುರ್ಸದಲ್ಲಿ ನನಗೆ ನಾನು ಯಾವ್ದಾರ ಸನ್ಮಾನಕ್ಕೆ ಹೋದ್ರೆ ಫಲಕಗಳು ಕೊಡ್ಬೇಡಿ ಅಂತೀನಿ ನಾನು. ಯಾಕಂದ್ರೆ ಪ್ರಶಸ್ತಿ ಜನಗಳಿಂದ ಜನ ಮನ್ನಣೆ ಇದೆಯಲ್ಲ ಅದು ಪ್ರಶಸ್ತಿ. ಅಕಾಡೆಮಿಯಿಂದ ಗುರ್ಸಿರೋದು ಒಂದು ಸಂತೋಷ ಅಷ್ಟೇ, ಸಂತೋಷ ದುಃಖ ಏನಿಲ್ಲ, ಸಂತೋಷ ಬರ್ಲಿಲ್ಲ ಅಂದ್ರೂ ದುಃಖ ಇಲ್ಲ ನನಗೆ. ಯಾಕಂದ್ರೆ ನಾನ್ ಹೇಳ ಯಾವಾಗ್ಲೂ ಸೂರ್ಯನ್ ತರ ಇರ್ಬೇಕು ಕಲಾ ಪ್ರಕಾರದಲ್ಲಿರೋ ಕಲಾವಿದ, ಅವನಿಂದ ಶಕ್ತಿ ಬೇರೆಯವ್ರಿಗೆ ಕೊಡ್ಬೇಕು. ನಾವು ಭೂಮಿ ಆಗ್ಬಾರ್ದು, ಭೂಮಿಗೆ ಚಂದ್ರನ ಸೂರ್ಯನಿಂದ ಬೆಳಕು ಬರ್ತದೆ ನಮ್ಗೆ. ಸೂರ್ಯ ಅವನ ಎನರ್ಜಿ ಬರ್ನ್ ಮಾಡ್ಕೊಂಡು ಬೇರೆಯವ್ರಿಗೆ ಬೆಳಕು ಕೊಡ್ತಾನೆ. ಸೂರ್ಯ ಚಂದ್ರ ಆಗ್ಲಿ ಭೂಮಿ ಆಗ್ಲಿ, ಭೂಮಿ ಎಲ್ಲ ಇಲ್ಯುಮಿನೇಟೆಡ್ ಬೈ ಸನ್. ಆ ಎನರ್ಜಿ ಲಾಸ್ಟ್ ಎನರ್ಜಿ ನಮಗೆ ಬರೋದ್ನೇ ನಮ್ಗೆ ಸಾಕು ಜೀವನ. ಬಿಸಿಲುಗಾಲ ಬಿಸಿಲು ತಡೆಯಕ್ಕಾಗಲ್ಲ, ಅವಾಗ ಎನರ್ಜಿ ಜಾಸ್ತಿ ಇರುತ್ತೆ. ಹಂಗೆ ನಮ್ಮ ಕಲಾ ಪ್ರಕಾರ ಅನ್ನೋದು ದೊಡ್ಡ ಒಂದು ಶಕ್ತಿ, ಅದು ಶಕ್ತಿ, ಆ ಶಕ್ತಿಯನ್ನೇ ಗುರುತಿಸ್ಕೊಳುತ್ತೆ ಈ ಪ್ರಶಸ್ತಿ ಅಲ್ಲ. ಅದು ಕೆಲವು ಸಲ ಯಾಕೆ ಅದೃಷ್ಟ ಪ್ರಾಪ್ತಿ ಇರುತ್ತಲ್ಲ, ಅದು ಅದೃಷ್ಟ ಇಲ್ಲದಾಗ ಬರೋಲ್ಲ ಅಷ್ಟೇ, ಅದು ಅದು ಮರುಮಾಚಿರುತ್ತೆ, ಬಂದೇ ಬರ್ಬೋದು, ಬರ ಒಳ್ಳೆ ವ್ಯಾಲ್ಯೂ ಇದ್ರೆ ಬಂದೇ ಬರುತ್ತೆ ಅಲ್ವೇ. ಅಂದ್ರೆ ಪ್ರಶಸ್ತಿಗೆ ನನ್ಗೇನು ಅಂತ ತುಂಬಾ ದೊಡ್ಡದಾಗ ಏನು ಹೇಳ್ಕೊಳ್ಳಂತದಲ್ಲ, ಪ್ರೋಸೆಸ್ ಅಲ್ಲಿ ಬರುತ್ತಮ್ಮ, ಅದು ಕೆಲ್ಸಕ್ಕೆ ಬರುತ್ತೆ. ನನ್ಗೆ ಆತರ ನನಗೆ ತುಂಬಾ ಒಳ್ಳೆ ಪ್ರಶಸ್ತಿ ಹೇಳ್ತೀನಿ ನಿಮ್ಗೆ, ನೀವು ಕಲಾಶ್ರೀ ಹೇಳಿದ್ರಿ ನಿಮ್ದು ಮಿಕ್ಕಿದ್ ಗೊತ್ತಿಲ್ಲ ನಿಮ್ಗೆ. ನನಗೆ

0: మరిమల పోస్ట్ కాలేజ్ ఓదిద్దాను 75-77 ಓದಾಗ ಆಮೇಲೆ ನನಗೆ ನಮ್ಮ ಪ್ರೊಫೆಸರ್ ಬಂದು ನನಗೆ ಯಾವ್ದೋ ಕಾರ್ಯಕ್ರಮದಲ್ಲಿ ಸಿಕ್ಕಿ ನೀನು ನನಗೆ ಅಲ್ಲಿ ಅಚೀವರ್ಸ್ ಅವಾರ್ಡ್ ಕೊಟ್ಟರು ನನಗೆ. ಅದು ದಟ್ ಇಸ್ ಮೋರ್ ವ್ಯಾಲ್ಯೂಬಲ್ ದನ್ ದಿ ಸ್ಟೇಟ್ ಅವಾರ್ಡ್.
1: ಅಂದ್ರೆ ಓದಿದ ಕಾಲೇಜ್ ನಲ್ಲೇ ನಾನಂತದ್ದೊಂದು ಪ್ರಶಸ್ತಿಯನ್ನ ತಗೊಂಡಿದ್ದೀನಿ ಅನ್ನೋದು ನಿಮ್ಗೆ ಹೆಮ್ಮೆ ಅನ್ಸುತ್ತೆ ಅಂತ?
0: ಅದು ಅದು ಹೆಮ್ಮೆ, ಅದು ಹೆಮ್ಮೆ. ನಮ್ಮ ಗುರುಗಳೇ ನನ್ನ ಗುರುತಿಸಿದಾಗ ಏನೋ ಮಾಡಿದಾನೆ ಅಂತ. ಓದಲಿ ಶುದ್ಧ ಮೋಸ, ನಾನು ಓದ್ಲಿಲ್ಲ ಸರಿಯಾಗಿ ನಾನು. ಬಟ್ ಈ ಸಂಗೀತಕ್ಕೆ ಇದಿತ್ತಲ್ಲ, ಸಂಗೀತ ನಂಗೆ ಕೊಟ್ಟರ ಪ್ರತಿಫಲ. ಮತ್ತೆ ಅವ್ರು ಗುರುತಿಸಿದ್ದು ದೊಡ್ಡತನ, ನಮ್ಮ ಸಂಸ್ಥೆ ತುಂಬಾ ದೊಡ್ಡತನ
1: ಅಂತ ನಿಟ್ಟಿನಲ್ಲಿ
0: ಒಳ್ಳೆ ಪ್ರಸಂಗ ಏನಂದ್ರೆ, ನಾನು 75 ಅಲ್ಲಿ ನಮ್ಮ ಮರಿಮಲ್ಲಪ್ಪ ಸೇರಿದಾಗ 76 ಒಂದು ಗ್ರೂಪ್ ಸಾಂಗ್ ಮಾಡಿದ್ವಿ. ಮಾಡಿದ್ದಾಗ ಎಂ ಪಿ ಶಂಕರ್ ನಮಗ್ ಪ್ರೈಸ್ ಕೊಟ್ಟಿದ್ರು. ಆಮೇಲೆ ನಾನು 90s ಲೇಟ್ 90s ಅಲ್ಲಿ ನನ್ನ ಕರೆದ್ರು, ನನಗೆ ಪ್ರಶಸ್ತಿ ಕೊಡಕ್ಕೆ ರೆಡ್ ಕಾರ್ಪೆಟ್ ವೆಲ್ಕಮ್ ನಮ್ ಕಾಲೇಜಲ್ಲಿ. ಅದೇ ಎಂ ಪಿ ಶಂಕರ್ ಪಕ್ಕ ನಾನು ಆಕ್ಟರ್ ಎಂ ಪಿ ಶಂಕರ್ ಪಕ್ಕ ನಾನು ಗೆಸ್ಟ್ ಆಗಿದ್ದೆ ನೋಡಿ.
1: ವೇದಿಕೆ ಹಂಚಿಕೊಂಡಿದ್ರಿ ಅವರೊಟ್ಟಿಗೆ?
0: ಅವ್ರ ಆರ್ಟಿಕಲ್ ಅನ್ನು ಬರ್ದಿದ್ರು ರೂಪ ಸರ್ ಅಲ್ಲಿ. ಅಂದ್ರೆ ಇದು ಕಾನ್ಫಿಡೆನ್ಸ್.
1: ಹೌದು, ಈಗ ನಮ್ ಕೇಳಿದ್ರೊಬ್ರು ನೀವು ಹೇಳಿದ ಇದಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಏನಂತ ಹೇಳಿದ್ರೆ, ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮಸ್ಕಾರ. ಎನ್ ಎಸ್ ಪ್ರಸಾದ್ ಅವರು ವಿಜ್ಞಾನ ಪದವೀಧರರು, ಆದ್ರೆ ಕ್ಷೇತ್ರ ಮಾತ್ರ ಮ್ಯಾಂಡಲಿನ್ ಸಂಗೀತ. ಇದರ ಒಲವಿಗೆ ಯಾರು ನಿಮ್ಮ ಮನಸ್ಸಿನ ಮೇಲೆ ಪ್ರೇರಣೆ ಬೀರಿದವರು, ಪ್ರಭಾವ ಬೀರಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಸರ್.
0: ಅಯ್ಯೋ, ಪ್ರಭಾವ ಬೀಳ್ದ ಅದನ್ನು ರೇಡಿಯೋ ನಿಮ್ಮ ಅವಾಗ ಇನ್ಸ್ಟ್ರೂಮೆಂಟ್ ಫಿಲ್ಲರ್ಸ್ ಅಂತ ಬರೋದು ಫಿಲ್ಲರ್ಸ್ ಅಲ್ಲಿ. ಅದರಲ್ಲಿ ಮಹೇಂದ್ರ ಬಾಬು ಸರ್ ಅಂತ ಒಬ್ರು ಮ್ಯಾಂಡ್ಲಿನ್ ಪ್ಲೇಯರ್, ಅವ್ರು ಮ್ಯಾಂಡ್ಲಿನ್ ನಮ್ಗೆ ಆಕರ್ಷಣೆ ಬಂದ್ವಿ. ಮಹೇಂದ್ರ ಬಾಬು ಸರ್ ಅಂತ ಅವರು ಮರಾಠಿಗಿರೋರು, ಅವ್ರು ಇನ್ಸ್ಟ್ರೂಮೆಂಟ್ ನುಡ್ತಿದ್ರು ಸಿನಿಮಾ ಹಾಡು. ಮತ್ತೆ ಜಸ್ವಂತ್ ಸಿಂಗ್ ನರೂಲಾ ಅಂತ ಬಹಳ ಫೇಮಸ್, ಆಕಾಶವಾಣಿ ತುಂಬಾ ತುಂಬಾ ಫೇಮಸ್ ಆಗಿ ಜಸ್ವಂತ್ ಸಿಂಗ್ ನರೂಲಾ ಅಂತ ಅದ್ಭುತ ಪ್ಲೇಯರ್ ಅವರು.
1: ಹೌದು,
0: ಅವ್ರದೆಲ್ಲ ಕೇಳಿ ನಮ್ಗೆ ಸ್ಫೂರ್ತಿ ಬಂದಿದೆ. ಆಮೇಲೆ ಅಫ್ಕೋರ್ಸ್ ನಮ್ ಗುರುಗಳು ಎಲ್ಲ ಇದೆ. ಮ್ಯಾಂಡ್ಲಿನ್ ಮೈಸೂರಿನಲ್ಲಿ ತುಂಬಾ ಪ್ರಚಲಿತವಾಗಿತ್ತು ಮ್ಯಾಂಡ್ಲಿನ್ ಪ್ಲೇಯರ್. ಏನಂದ್ರೆ ನಾನು ವೃತ್ತಿಯಾಗಿ ತಗೊಂಡು ಕೆಲವರೆಲ್ಲ ಪ್ರವೃತ್ತಿಯಾಗಿ ಇವಾಗಲೂ ತುಂಬಾ ಚೆನ್ನಾಗಿ ನೋಡ್ತಾರೆ ಮ್ಯಾಂಡ್ಲಿನ್ ಪ್ಲೇಯರ್ಸ್ ಇದ್ದಾರೆ. ಪ್ರಶ್ನೆಗೆ ಧನ್ಯವಾದ ಅವ್ರು ಕೇಳಿದ್ದಕ್ಕೆ. ಯಾಕೆಂದ್ರೆ ಒಂದ್ ಕುತೂಹಲ ಇರುತ್ತಲ್ಲ, ಕೌತುಕವಾಗಿರುತ್ತೆ ಅದು. ವಾದ್ಯ ಬಹಳ ಅಪರೂಪದ ವಾದ್ಯ ಅದು. ಮ್ಯಾಂಡ್ಲಿನ್ ಫಿಲಮ್ಸ್ ಅಲ್ಲಿ ಬರೀ ಸಪೋರ್ಟ್ ನುಡಿಸ್ತಾ ಇದ್ರು, ಅದನ್ನ ಸೋಲೋ ಪ್ರೋಗ್ರಾಮ್ಸ್ ಗೆಲ್ಲ ಕನ್ವರ್ಟ್ ಮಾಡಿದ್ದು ನಮ್ ಕರ್ನಾಟಕದಲ್ಲಿ ನಾನೇನೆ. ಕ್ಲಾಸಿಕಲ್ ಪ್ರಕಾರದಲ್ಲಿ ಮಾಡ್ತಾ ಇದ್ರು, ನಾನು ಫ್ಯೂಷನ್ ಮತ್ತೆ ಕ್ರಿಯೇಟಿವ್ ಪ್ರೊಸೆಸ್ ಬಂದಿದ್ದ.
1: ನಿಮ್ಮ ಆಲ್ಬಮ್ಗಳ ಬಗ್ಗೆ ಏನಾದ್ರೂ ಹೇಳ್ತೀರಾ?
0: ತುಂಬಾ ಮಾಡಿದೀನಿ ಅಮ್ಮ. ನನ್ನ ಆಲ್ಬಮ್ ನಿಮ್ ರೇಡಿಯೋ ಬರ್ತಾ ಇರುತ್ತೆ, ಗೀತರತ್ನ, ಮೇಘವರ್ಣ, ವಸಂತ, ಮತ್ತೆ ಗಿರಿಜಿ ಅಂತಪುರ ಗೀತೆಗಳು, ನೀಲಾಂಬರಿ ಗೀತ, ವಚನ ಸಂಗಮ, ಮತ್ತೆ
1: ಸುರ್ಮಧುರ್ ಅಂತ ಒಂದಿದೆ,
0: ಸುಶ್ರಾವ್ಯ,
1: ಹೌದು,
0: ತಾಯಿ ಭೂಮಿ ತಾಯಿ ಎಲ್ಲ ಫೇಮಸ್, ಬಹಳ ಫೇಮಸ್ ಸಾಂಗ್ಸ್. ಈ ತರದ್ದು ಹಲವಾರು ಭಾವಗೀತೆಗಳು ಮಾಡಿದ್ದೀನಿ, ಡಾಕ್ಯುಮೆಂಟ್ರೀಸ್ ತುಂಬಾ ಮಾಡಿದ್ದೀನಿ. ಆಮೇಲೆ ಫ್ಯೂಷನ್ ಮ್ಯೂಸಿಕ್ ನಿಮ್ ಇದ್ರಲ್ಲಿ ಇಲ್ಲ, ಅದು ಡಾಕ್ಯುಮೆಂಟ್ರಿ ಮಾಡಿದೆ. ವಿಶ್ವಮೋಹನ್ ಭಟ್, ಮಾಂಬಲಂ ಶಿವ, ರೋನು ಮಜುಂದರ್, ಕದರಿ ಗೋಪಾಲನಾಥ್, ಅದು ನಾ ಕಲಾ ಸಂಗಮ ಗ್ರೂಪ್ ಅಲ್ಲಿ ಮಾಡಿದೆ. ರವೀಂದ್ರ ಕಾಟೋಟಿ ಅವ್ರದ್ದು ಜರ್ನಿ ಇನ್ ಹಾರ್ಮೋನಿ. ಆಮೇಲೆ ದೂರದರ್ಶನ ಮಾಡಿದ್ ಈಶ್ವರಲ್ಲ ನೀನೆ ಅಲ್ಲ, ಮಿಸ್ ಮೇಘ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಆಮೇಲೆ ಅಪರಾಜಿತ ಅಂತ ಒಂದು ಸೀರಿಯಲ್. ಸುತ್ತೋ ನಮ್ಮ ನಾಡು ಡಾಕ್ಯುಮೆಂಟ್ರಿ ಬಹಳ ಫೇಮಸ್ ಆಯ್ತು, ಬಹಳ ಫೇಮಸ್ ಆಯ್ತು ಅದು ಡಾಕ್ಯುಮೆಂಟ್ರಿ. ಇದು ಸುಮಾರು ಮಾಡಿದ್ದೀನಿ ಮನೆ ಲೆಕ್ಕ ಎಲ್ಲ.
1: ಒಟ್ಟಿನಲ್ಲಿ ಪ್ರಯೋಗ ಮಾಡೋದ್ರಲ್ಲಿ ನೀವು ಮೊದಲಿಗರು ಅಂತ?
0: ಇಲ್ಲ, ಮೊದಲಿದ್ರು ಅಂತಿಲ್ಲ, ನನ್ಗೆ ದೃಷ್ಟಿಕೋನ ಹಂಗಿದೆ ಅಂದ್ರೆ, ಈ ಸೌಂಡಿಂಗ್ ಬಗ್ಗೆ ಮತ್ತೆ ಲಿರಿಕ್ ಜೊತೆಗೆ ಬರೋ ಪ್ರಭಾವ, ನಾದ ಮತ್ತೆ ಶಬ್ದ ಇದೆಯಲ್ಲ, ಅದ್ರ ಪ್ರಭಾವಗಳನ್ನ ವರ್ಕ್ ಮಾಡ್ತೀನಿ ನಾನು. ಒಂದ್ ಸ್ವಲ್ಪ ಆರ್ ಎನ್ ಡಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೈಂಡ್ ಅಂತ ಇದ್ದೇ ಇದೆ.

0: ಇದೆ.
1: ತುಂಬಾ ಖುಷಿಯಾಯ್ತು ಸರ್. ಹಾಗೆ ಈಗ ನೀವು ಸಂಗೀತ ಪಾಠಗಳನ್ನು ಕೂಡ ಹೇಳ್ಕೊಡ್ತಾ ಇರ್ತೀರಿ, ಅಂದರೆ ಈ ಸಂಗೀತ ಮುಂದಿನ ಪೀಳಿಗೆಗೂ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ನೀವು ಯಾವ ದೃಷ್ಟಿಯಿಂದ ಆ ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಇದ್ದೀರಿ ಅಥವಾ ಆ ವಾದ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ ಅನ್ನುವಂಥದ್ದು?
0: ಅದು ಇವಾಗ ಅದ್ರದ್ದೇನು ಮೆಥಡ್ ಇದೆ, ಮ್ಯಾಂಡ್ಲಿನ್ ಮೆಥಡ್ಸ್ ಏನಿದೆ ಅದರದ್ದು, ಮತ್ತೆ ಕನ್ಸೆಪ್ಷನ್ ಅವ್ರಿಗೆ ಅಂದ್ರೆ ಚೆನ್ನಾಗಿ ಅರ್ಥೈಸಿಸ್ತೀನಿ. ಯಾಕೆಂತಂದ್ರೆ ಬರೀ ನಾನು ಸಂಗೀತದ ತನವನ್ನು ಕೊಡ್ತೀನಿ ಜನಕ್ಕೆ. ವಾದ್ಯ ಅದು ಮೆಕ್ಯಾನಿಕಲ್, ವಾದ್ಯ ಅನ್ನೋದು ಒಂದು ಡಿವೈಸ್ ಟು ಎಕ್ಸ್ಪ್ರೆಸ್ ಎಮೋಷನ್. ಬಟ್ ಅವ್ರಿಗೆ ಅದ್ರದ್ದು ವಾದ್ಯದ ಬಗ್ಗೆ ಹಿಡಿತ ತಂದ್ಬಿಟ್ಟು ಆಮೇಲೆ ಸಂಗೀತ ಹೇಳ್ಕೊಡ್ತೀನಿ ಅವ್ರಿಗೆ. ಒಳಗಡೆ ಸಂಗೀತದ ತನವಿದ್ರೆ ಸಂಗೀತ ಬರುತ್ತಲ್ವಾ?
1: ಹೌದು.
0: ಇವಾಗ ನಿಮ್ಮಲ್ಲಿ ಶಬ್ದ ಭಂಡಾರ ಇದ್ರೆ ನೀವು ಮಾತಾಡ್ಲಿಕ್ಕೆ ಸಾಧ್ಯ, ಶಬ್ದವೇ ಇಲ್ಲ ಹೆಂಗ್ ಭಾಷೆ ಮಾತಾಡ್ತೀನಿ?
1: ಹೌದು.
0: ಅಷ್ಟೇ ನಾನು ಟೀಚ್ ಮ್ಯೂಸಿಕ್ ವೊಕ್ಯಾಬ್ಯುಲರಿ ಅಂತೀವಿ ನಾವು ಅದನ್ನ, ಕಾಂಪೋನೆಂಟ್ಸ್, ತುಣುಕುಗಳು, ಈ ತರ ಪಾಠಗಳು ನಾನು ಧ್ವನಿ ಸಂಸ್ಕರಣನೂ ಮಾಡ್ತೀನಿ. ಯಾಕಂದ್ರೆ ಅನುಭವದೇ ನಾನು ಹೇಳುದು, ನಾ ಪಾಠ ಮಾಡೋದು ಅನ್ನೋದಕ್ಕಿಂತ ಅನುಭವನ ಅನ್ಸ್ತೀನಿ ನಾನು ಶಿಷ್ಯಂದ್ರ ಹತ್ರ.
1: ಆ ಮಕ್ಕಳು ಅಷ್ಟೇ ಶ್ರದ್ಧೆಯಿಂದ ಕಲಿತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮಗೆ?
0: ನೀವು ರಾಜಶ್ರೀ ಮ್ಯೂಸಿಕ್ ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಬರುತ್ತೆ. ನನ್ನ ಕ್ಲಾಸ್ ರೂಮ್ದು ಒಂದು ಒಂದು ಪ್ರಯೋಗಾಲಯ ತರ ಮಾಡ್ತೀನಿ ಶನಿವಾರ. ಅವ್ರ ಕೈಲಿ ಅವರ ಅವರ ಶಕ್ತಿಯಾನುಸಾರವಾಗಿ ಏನು ಏನು ಬರುತ್ತೆ ಅವ್ರ ಕೈಲಿ ಮುಗಿಸಿ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು. ಐ ಆಮ್ ಡೂಯಿಂಗ್ ವಿಡಿಯೋಸ್, ಹಾಡುಗಳು ಕಂಪೋಸ್ ಮಾಡ್ತೀನಿ ವಾಯ್ಸ್ ಕಲ್ಚರ್ನವ್ರಿಗೆ. ಆಮೇಲೆ ಧ್ವನಿಯ ಗಾತ್ರಗಳು ಹೆಂಗೆ ಹೆಂಗೆ ಉಪಯೋಗಿಸ್ಬೇಕು, ಸ್ವಗತಕ್ಕೆ ಹೆಂಗ್ ಆಡ್ಬೇಕು, ಗೋಣ ಪದಗಳಿದ್ರೆ ಹೆಂಗ್ ಆಡ್ಬೇಕು, ಇವೆಲ್ಲ ಹೇಳ್ಕೊಡ್ತೀನಿ ನಾನು. ಅದು ಇಪ್ಪತ್ತು ಇಪ್ಪತ್ತೆರಡು ಜನ ಇದಾರೆ ಸ್ಟೂಡೆಂಟ್ಸ್. ಆಮೇಲೆ ನನ್ನ ಮಗಳು ಆನ್ ದಿ ಅದರ್ ಸೈಡ್ ಅವಳು ಭರತನಾಟ್ಯಂ ಕ್ಲಾಸಸ್ ಮಾಡ್ತಾಳ ಆನ್ಲೈನ್ ಅಲ್ಲ. ನನ್ನ ರಾಗತಿ ಮ್ಯೂಸಿಕ್ ಅಕಾಡೆಮಿ ಟ್ಯಾಗ್ ಲೈನ್ ಬಂದು ಟ್ರೈನ್ ಅಪ್ ಆರ್ಟ್ಸ್ ಅಂತ ಮಾಡಿದ್ವಿ. ಪಾಪ್ಯುಲರ್ ಆಗಿದೆ, ಪಾಪ್ಯುಲರ್ ಆಗಿದೆ ಬೆಂಗಳೂರಿನಲ್ಲಿ, ಪಾಪ್ಯುಲರ್ ಆಗಿದೆ. ತುಂಬಾ ಇನ್ಕ್ವೈರೀಸ್ ಬರುತ್ತೆ, ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡಿ ಆಮೇಲೆ ಟೀಚರ್ ಆಗಿ ತಗೋದು.
1: ಒಂದು ಸಂದೇಶ ಕಳಿಸಿದ್ದಾರೆ ಮತ್ತೊಬ್ಬ ಕೇಳಿಗರು. ಇಂದಿನ ಅರಳಿದ ಹೂ ಮಾಲಿಕೆಯಲ್ಲಿ ಸಂಗೀತ ಕ್ಷೇತ್ರದ ಎಲೆಮರೆಯ ಕಾಯಿಯಾದ ಹಿರಿಯ ಮ್ಯಾಂಡೋಲಿನ್ ವಾದಕರಾದ ಎನ್ ಎಸ್ ಪ್ರಸಾದ್ ಅವರ ಸಂಗೀತ ಕ್ಷೇತ್ರದಲ್ಲಿ ನಾಲ್ಕೂವರೆ ದಶಕಗಳಿಂದ ನಡೆದು ಬಂದಂತಹ ದಾರಿ ಖಂಡಿತ ರೋಚಕವಾಗಿದೆ. ಆಶ್ಚರ್ಯ ಮತ್ತು ಸಂತೋಷ, ಹೆಮ್ಮೆಯೂ ಕೂಡ. ಪ್ರಸಾದ್ ಅವರ ಹಿಂದಿನ ಕಾಲದ ಹಿರಿಯ ಮೇರು ಸಾಧಕರಾದಂತಹ ದಕ್ಷಿಣ ಭಾರತದ ಸಂಗೀತ ನಿರ್ದೇಶಕ, ದೇವ ಮತ್ತು ಸಂಗೀತ ಕ್ಷೇತ್ರದ ದಿಗ್ಗಜರಾದಂತಹ ಮೈಸೂರು ಅನಂತಸ್ವಾಮಿ ಸಿ ಅಶ್ವಥ್ ಅವರಂತಹ ಹಿರಿಯ ಮಾರ್ಗದರ್ಶಕರಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮಗಳಲ್ಲಿ ಮ್ಯಾಂಡೋಲಿನ್ ವಾದದ ಮೂಲಕ ತೆರೆಯ ಮರೆಯಲ್ಲಿ ನುಡಿಸಿದಂತಹ ಮ್ಯಾಂಡೋಲಿನ್ ಸುಮಧುರ ನಾದದ ಸಂಗೀತದ ಅಲೆಗಳು ಬಹಳಷ್ಟು ಸಂಗೀತ ಪ್ರೇಮಿಗಳ ಮನದಲ್ಲಿ ನೆಲೆಯೂರುವಂತೆ ಮಾಡಿದ್ದಾರೆ. ದೂರದರ್ಶನದ ಆರಂಭದಲ್ಲಿ ಚಂದನ ವಾಹಿನಿಯಲ್ಲಿ ಅವರು ಅನೇಕ ಸಂಗೀತ ಕಾರ್ಯಕ್ರಮಗಳಲ್ಲಿ ಸಹವಾದ್ಯಕರಾಗಿ ನುಡಿಸಿದಂತಹ ಅವರು ನುಡಿಸಿದ ಸಂಗೀತ ಕಾರ್ಯಕ್ರಮಗಳನ್ನು ಬಾಲ್ಯದಲ್ಲಿ ನೇರವಾಗಿ ದೂರದರ್ಶನದಲ್ಲಿ ನೋಡಿದ್ದೇನೆ. ಆ ನೆನಪಿಗೆ ನನ್ನ ನೆನಪಿಗೆ ಬಂದಿದೆ ಮೇಡಮ್ ಅಂತ ಹೇಳಿದ್ದಾರೆ. ಹಾಗೆ ಖ್ಯಾತ ಹಿರಿಯ ನಟಿ ಆರತಿ ಅವರ ಮಿಠಾಯಿ ಮನೆಯಲ್ಲಿ ಅನ್ನುವಂತಹ ಚಿತ್ರಕ್ಕೆ ಸಂಗೀತ ನೀಡೋದ್ರ ಜೊತೆಗೆ ಅವರ ಸಂಗೀತ ಕ್ಷೇತ್ರದ ಸಾಧನೆ ಬಗ್ಗೆ ಅನೇಕ ಮಾಧ್ಯಮ ಮತ್ತು ತಾತ್ಕಾಲಿಕ ಸಂಚಿಕೆಯ ಪತ್ರಿಕೆಗಳಲ್ಲಿ ಅವರ ಬಗ್ಗೆ ಲೇಖನಗಳನ್ನು ನೋಡಿ ನನಗೆ ಹೆಮ್ಮೆ ಉಂಟಾಯಿತು. ಅವರಿಗೆ ಅನೇಕ ಪ್ರಶಸ್ತಿಗಳು ಸಹ ಬಂದಿರುವುದು ಗೊತ್ತಾಗಿತ್ತು. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು, ಕೃತಜ್ಞತೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಸರ್ ತಮಗೆ. ಇವರು
0: ತುಂಬಾ ಧನ್ಯವಾದ. ಅದೆಲ್ಲ ಈ ಗೌರವ ಸಲ್ಲದೆ ಕಲ್ತಿರೋ ಇದಕ್ಕೆ ಅಷ್ಟೇ, ವ್ಯಕ್ತಿಗಳ
1: ಈ ಸಂದೇಶ. ಈ ಸಂದೇಶವನ್ನ ದಾವಣಗೆರೆಯಿಂದ ಉಮೇಶ್ ಸಿರಿಗೆರೆ ಅವರು ಕಳಿಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ಬಿಡೋಣ ಸರ್. ಸರ್, ಕೊನೆಯದಾಗಿ ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಷ್ಟೊತ್ತಿನವರೆಗೂ ಆಕಾಶವಾಣಿಯಲ್ಲಿ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳಲ್ಲಿ ಮಾತನಾಡಿದಿರಿ, ಚಿತ್ರದುರ್ಗ ಆಕಾಶವಾಣಿ ಬಗ್ಗೆ ಏನಾದರೂ ಹೇಳೋದಿದ್ರೆ ಏನ್ ಹೇಳ್ತೀರಿ ಅಂತ?
0: ಇಲ್ಲ, ನಿಮ್ಮ ನಾನು ತುಂಬಾ ನಿಮ್ ಬಗ್ಗೆ ನಮ್ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ಕಲಾ ಪ್ರಕಾರಕ್ಕೆ ಆಕಾಶವಾಣಿ ಇನ್ನೂ ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾ ಇದೆ, ಕಲಾ ಪ್ರೋತ್ಸಾಹನ. ಆಮೇಲೆ ಒಳ್ಳೊಳ್ಳೆ ಕಲಾವಿದರನ್ನ ಗುರುತಿಸೋದ್ ಪ್ರೋತ್ಸಾಹ ಕಲಾ. ಆಮೇಲೆ ನಿಮ್ಮ ಎಲ್ಲ ಆಕಾಶವಾಣಿಯಲ್ಲಿ ಹಿಂಗಿದೆ ಅಂತ ನಾನು ಇವಾಗ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ನೀವು ನನ್ನ ಕರೆ ಮಾಡಿದಾಗ ನಂಗೆ ತುಂಬಾ ಸಂತೋಷ ಆಯ್ತು. ನೀವು ಹೇಳಿದಿರಿ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರ ಮಂಚೂಣಿ ಇದೆ ಅಂತ ಅಂದಾಗ ನೀವು ಅಭಿನಂದಿಸ್ತೀನಿ. ಮಾಡ್ತಾ ಇದೀವಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿ

0: ಕುದಿಸಿ ಕೆಲವು ಕಲಾವಿದರನ್ನ ಇನ್ನು ಇಂಟರ್ವ್ಯೂ ಮಾಡಿ ತುಂಬಾ ಸಂತೋಷ ಆಯ್ತು ನನಗೆ.
1: ತುಂಬಾ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಾವು ಹೇಳಿದ ಒಂದೇ ಮಾತಿಗೆ ಆಯ್ತು ಬರ್ತೇನೆ ಮಾತನಾಡ್ತೇನೆ ಅಂತ ಹೇಳಿದಿರಿ, ಹಾಗೆ ಚಿತ್ರದುರ್ಗ ಆಕಾಶವಾಣಿಗೂ ಬಂದು ನಿಮ್ಮ ಮಾತುಗಳನ್ನ ಕೇಳಿಸ್ಬೇಕು ನಮ್ಮ ಕೇಳುಗರಿಗೆ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ಳೋ ಮೂಲಕ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ.
0: ಖಂಡಿತ ಬರ್ತೀನಮ್ಮ, ಒಂದ್ಸಲ ಬಂದಾಗ ನಿಮ್ಮನ್ನ ಭೇಟಿ ಆಗ್ತೀನಿ.
1: ಖಂಡಿತ ಖಂಡಿತ ಸರ್, ಖಂಡಿತ ಸರ್,
0: ಭೇಟಿ ಆಗ್ತೀನಿ. ತುಂಬಾ ಸಂತೋಷ ಆಯ್ತು. ಇವತ್ತಿನ ದಿವಸ ನನಗೆ ಒಂದು ಸಾರ್ಥಕದ ದಿನ ಅಂತ ಹೇಳ್ತೀನಿ. ಆಕಾಶವಾಣಿಗೆ ಧನ್ಯವಾದ ಹೇಳಿ. ಇದು ಆಕಾಶವಾಣಿ ನಾನು ಮತ್ತೆ ತಾಯಿನ ಮತ್ತಂಗೆ ಮೂಲ ಕೇಂದ್ರ. ನಾವು ಯಾವತ್ತು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಯಾವಾಗ್ಲೂ ಮೊದಲಿಗರು ಪೈನಿಯರ್ಸ್ ಶುಡ್ ನೆವರ್ ಬಿ ಫರ್ಗಾಟನ್ ಅಂತಾರೆ ಯಾವಾಗ. ಇವಾಗೆಲ್ಲ ಟಿವಿ ಗಿವಿ ಎಲ್ಲ ಬಂದಿರ್ಬೋದು, ಆಕಾಶವಾಣಿ ಇವತ್ತಿಗೂ ದೂರದರ್ಶನದಲ್ಲಿ ಪ್ರೋಗ್ರಾಮ್ ಆದ್ರೆ 52 ಕಂಟ್ರಿ ನೋಡ್ತಾರಮ್ಮ.
1: ಹೌದು ಹೌದು, ಖಂಡಿತ ಹೌದು.
0: ಅದನ್ನ ನಾನು ಅಲ್ಲಿಗೆಳೆಯೋದು ಮನುಷ್ಯ ಅಲ್ಲೇ ಇಲ್ಲ. ನಾನು ಎಷ್ಟೊಂದು ಪ್ರೈವೇಟ್ ಚಾನೆಲ್ ಅಲ್ಲಿ ನಾ ಹೋಗಿದ್ದೀನಿ, ಬಟ್ ಅದ್ರ ಮೌಲ್ಯತೆ ಬೇರೆ, ಅದ್ರದ್ದು ಒಂದು ಘನತೆ ಇದೆ. ಆ ಘನತೆಯನ್ನು ಕಾಪಾಡ್ಕೊಂಡ್ ಬಂದಿದೆ ಆಕಾಶವಾಣಿಗೂ, ಹಂಗೆ ಘನತೆ ಇದೆ. ಯಾವತ್ತು ನಾನು ಅದಕ್ಕೆ ಬಹಳ ಧನ್ಯವಾದ ಹೇಳ್ತೀನಿ ನಿಮ್ಗೆ ಕರ್ತಿರೋದಕ್ಕೆ.
1: ತುಂಬಾ ತುಂಬಾ ಧನ್ಯವಾದಗಳು ಸರ್. ತಾವು ಖುದ್ದಾಗಿ ಚಿತ್ರದುರ್ಗ ಆಕಾಶವಾಣಿಗೆ ಒಮ್ಮೆ ಬನ್ನಿ ಅಂತ ಹೇಳ್ತಾ ಅನಂತ ಅನಂತ ಧನ್ಯವಾದಗಳು ಸರ್. ನಮಸ್ತೆ ಸರ್. ಕೇಳಿದ್ರೆ ಇದುವರೆಗೂ ಸಾಧಕರ ಪರಿಚಯಾತ್ಮಕ ಸರಣಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಕನ್ನಡ ಚಲನಚಿತ್ರೋದ್ಯಮ ಸುಗಮ ಸಂಗೀತದಲ್ಲಿ ಸಕ್ರಿಯರಾಗಿ ಮ್ಯಾಂಡೋಲಿನ್ ವಾದಕ ಹಾಗೂ ಸಂಗೀತ ಸಂಯೋಜಕರಾಗಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರ ಎನ್ಎಸ್ ಪ್ರಸಾದ್ ಅವರೊಂದಿಗೆ ಮಾತುಕತೆ ಕೇಳಿದರೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದು ನಾನು ವಿಜಯಕಲಾ ಜಗ್ಲೋರ್, ತಾಂತ್ರಿಕ ನೆರವು ತ್ಯಾಗರಾಜ್ ಡಿಪಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು. ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಸದಾ ಟ್ಯೂನ್ ಮಾಡಿ 102.6 ಮೆಗಾಹರ್ಟ್ಸ್ಗಳು ಅಂತ ಹೇಳ್ತಾ ಚಿತ್ರದುರ್ಗ ಆಕಾಶವಾಣಿಯನ್ನ ಕೇಳ್ತಾ ಇರಿ. ಇನ್ನು ಸ್ಟುಡಿಯೋದಿಂದ ಹೊರಡುವಂತ ಹೊತ್ತು ನನ್ನದಾಗಿದೆ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾನು ವಿಜಯಕಲಾ ಜಗ್ಲೋರ್. ಸ್ಟೇ ಟ್ಯೂನ್.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ಟುಡಿಯೋದಿಂದ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ. ಸ್ನೇಹಿತರೆ, ಈಗ ವೇಳೆ ಸರಿಯಾಗಿ 11:03:40. ಇದೀಗ ಕಾರ್ಯಕ್ರಮ ಅಡುಗೆ ಅರಮನೆ. ಸ್ನೇಹಿತರೆ, ಇಂದಿನ ಈ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಾವು ಸ್ವೀಟ್ ರೆಸಿಪಿಗಳ ಬಗ್ಗೆ, ಅಂದರೆ ಸಿಹಿ ತಿಂಡಿ ತಿನಿಸುಗಳನ್ನು ಹೇಗೆ ಮಾಡೋದು, ಈ ಒಂದು ವಿಚಾರದ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇನ್ನು ನಮ್ಮ ಗೆಳತಿಯರು ಕರೆ ಮಾಡಲು ಬಳಸಬೇಕಾದಂತಹ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 9444864027 ಹಾಗೆಯೇ 9141972772. ಈ ಸಂಖ್ಯೆಗಳಿಗೆ

ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸ್ನೇಹಿತರೆ. ಅಡುಗೆ ಅಂದರೆ ನಿಜಕ್ಕೂ ಕೂಡ ಕೇವಲ ಹೊಟ್ಟೆ ತುಂಬಿಸುವಂತಹ ಒಂದು ಪ್ರಕ್ರಿಯೆ ಅಲ್ಲ ಅಲ್ವಾ? ಅದೊಂದು ಅದ್ಭುತ ಕಲೆ ಅಂತಲೇ ಹೇಳಬಹುದು, ಜೊತೆಗೆ ವಿಜ್ಞಾನ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ನಾಲಿಗೆಗೆ ಒಂದು ರುಚಿಕರವಾಗಿರುವಂತಹ ತಿಂಡಿ ತಿನಿಸುಗಳನ್ನು ನಾವು ಬಯಸ್ತಾ ಇರ್ತೀವಿ, ಜೊತೆಗೆ ಪೌಷ್ಟಿಕಾಂಶಗಳು ಕೂಡ ಕೂಡಿರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆಹಾರವನ್ನು ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲೂ ಕೂಡ ಮಾಡುವಂತಹ ಸಾಕಷ್ಟು ವಿವಿಧ ಬಗೆಯ ತಿನಿಸುಗಳನ್ನು ನಾವು

0: ಜೊತೆಗೆ ಪೌಷ್ಟಿಕಾಂಶಗಳು ಕೂಡ ಕೂಡಿರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಆಹಾರವನ್ನು ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲೂ ಕೂಡ ಮಾಡುವಂತಹ ಸಾಕಷ್ಟು ವಿವಿಧ ಬಗೆಯ ತಿನಿಸುಗಳನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸಿಕೊಂಡು ಮಾಡ್ತಾ ಇರ್ತೇವೆ. ನಮ್ಮ ಆತ್ಮೀಯ ಕೇಳುಗರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರುವಂತಹ ಸಿಹಿ ತಿನಿಸುಗಳು ಅಥವಾ ಸ್ವೀಟ್ ರೆಸಿಪಿಗಳ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ನಾನು ಕೂಡ ಒಂದಷ್ಟು ರೆಸಿಪಿಗಳನ್ನು ನಿಮಗೆ ತಿಳಿಸಲಿಕ್ಕೆ ಹೊತ್ತು ತಂದಿದ್ದೇನೆ ಅಂತ ಹೇಳ್ತಾ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಜಾಹೀರಾತು, ನಂತರ ಒಂದು ಗೀತೆಯನ್ನು ಕೇಳ್ತಾ ಕಾರ್ಯಕ್ರಮದಲ್ಲಿ ಕರೆಗಳನ್ನು ಸ್ವೀಕರಿಸ್ತಾ ಹೋಗ್ತೇನೆ ಸ್ನೇಹಿತರೆ.
1: ಜೈನ ಸಂಘ ಚಿತ್ರದುರ್ಗ, ರೋಟರಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ದೃಷ್ಟಿತಂಡ, ಡಾಕ್ಟರ್ ಸೋಲಂಕಿ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ನೆರವಿನಿಂದ ದಿನಾಂಕ 27/6/2026 ಶನಿವಾರದಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು

0: ಸ್ನೇಹಿತರೆ, ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ವಿಚಾರವನ್ನ ಕೊಟ್ಟಿರೋದು ಯಾವುದಪ್ಪ ಅಂದ್ರೆ, ಸ್ವೀಟ್ ರೆಸಿಪಿಗಳು ಅಂದ್ರೆ ಸಿಹಿ ತಿನಿಸುಗಳು ಅಥವಾ ಸಿಹಿ ತಿಂಡಿಗಳನ್ನ ಮಾಡೋದ್ರ ಬಗ್ಗೆ ನೀವು ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಹಾಗೆಯೇ ನಿಮಗೆ ಗೊತ್ತಿರುವಂತಹ ಸಿಹಿ ತಿಂಡಿಗಳನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಮಾಡುವ ವಿಧಾನವನ್ನ ನಮ್ಮೊಂದಿಗೆ ಹಂಚ್ಕೋಬಹುದು ಸ್ನೇಹಿತರೆ.
1: ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 29/6/2026 ಉಚಿತ ಮಹಿಳಾ ಆರೋಗ್ಯ ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿ ಶಿಬಿರವಿದೆ. ಅಸಹಜ ಬಿಳಿಸ್ರಾವ, ಮುಟ್ಟಿನ ಸಮಸ್ಯೆ, ಗರ್ಭಕಂಠದ ಸೋಂಕು ಹಾಗೂ 30 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಪ್ಯಾಪ್ಸ್ಮಿಯರ್ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. 1,500 ರೂಪಾಯಿ ಮೌಲ್ಯದ ಲ್ಯಾಬ್ ಪರೀಕ್ಷೆ ಉಚಿತವಾಗಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380753788.
0: ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ನಾನು ಕೂಡ ಕೆಲವು ರೆಸಿಪಿಗಳ ಬಗ್ಗೆ, ಅದರಲ್ಲೂ ಕೂಡ ಸ್ವೀಟ್ ರೆಸಿಪಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಜೊತೆಗೆ ಮಾಹಿತಿ ಅಷ್ಟೇ ಅಲ್ಲ, ನಾನು ಕೂಡ ಈ ಒಂದು ಸ್ವೀಟ್ ರೆಸಿಪಿಯನ್ನ ಮನೆಯಲ್ಲೇ ತಯಾರು ಮಾಡಿದ್ದೇನೆ ಕೂಡ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ದೂಧ್ ಪೇಡ. ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಬೇಕರಿಯಲ್ಲಿ ದೂಧ್ ಪೇಡವನ್ನ ಕೊಂಡ್ಕೊಳ್ತೇವೆ. ಇದನ್ನ ಮನೆಯಲ್ಲೇ ನಿಜಕ್ಕೂ ಕೂಡ ತುಂಬಾ ರುಚಿಕರವಾಗಿ ಮಾಡಬಹುದು ಸ್ನೇಹಿತರೆ. ಭಾರತದ ಅತ್ಯಂತ ಜನಪ್ರಿಯವಾದಂತಹ ಒಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಅಂದ್ರೆ ಅದು ದೂಧ್ ಪೇಡ ಅಂತಾನೆ ಹೇಳಬಹುದು. ಇನ್ನು ಇದನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಯೋದಾದ್ರೆ ತುಂಬಾ ಸುಲಭ ಸ್ನೇಹಿತರೆ. ಜೊತೆಗೆ ಸಾಮಗ್ರಿಗಳು ಕೂಡ ತುಂಬಾ ಕಡಿಮೆನೆ. ಹಾಲು, ಸಕ್ಕರೆ ಮತ್ತೆ ಏಲಕ್ಕಿ ಇದ್ರೆ ಸಾಕು. ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಸ್ ಅಂತೂ ಯಾವಾಗ್ಲೂ ಬೇಕಾಗುತ್ತೆ. ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ ಅಂತೇಳಿ ನಾವೇನು ಕರಿತೀವಲ್ವಾ, ಇವೊಂದಷ್ಟು ಇವೆಲ್ಲ ಇದ್ಬಿಟ್ರೆ ದೂಧ್ ಪೇಡವನ್ನ ಮನೆಯಲ್ಲೇ ಮಾಡಬಹುದು ಸ್ನೇಹಿತರೆ. ಹೇಗೆ ಸುಲಭವಾಗಿ ಈ ದೂಧ್ ಪೇಡವನ್ನ ಮಾಡಬಹುದು ಅಂತ ಹೇಳಿ ಮೊದಲನೇದಾಗಿ ನಾನು ತಿಳಿಸ್ತೇನೆ. ಮೊದಲಿಗೆ ಬೇಕಾಗುವಂತಹ ಸಾಮಗ್ರಿಗಳ ಬಗ್ಗೆ ತಿಳಿಸ್ತೇನೆ. 1 ಕಪ್ ಹಾಲಿನ ಪುಡಿ, ಸಕ್ಕರೆ. ಯಾವ ಕಪ್ಪಲ್ಲಿ ನಾವು ಹಾಲಿನ ಪುಡಿ ತೆಗೆದುಕೊಂಡಿರ್ತೀವೋ ಎಲ್ಲವನ್ನು ಕೂಡ ಅದೇ ಮೆಜರ್ಮೆಂಟ್ ಅಲ್ಲೇ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. 1 ಕಪ್ ಹಾಲಿನ ಪುಡಿ ತೆಗೆದುಕೊಂಡ್ರೆ 1/2 ಕಪ್ ಸಕ್ಕರೆ ಪುಡಿಯನ್ನ ತೆಗೆದುಕೋಬೇಕು. ಇನ್ನು 2-3 ಚಮಚ ತುಪ್ಪ ಬೇಕಾಗುತ್ತೆ. ಹಾಲು 1/2 ಕಪ್ ಬೇಕಾಗುತ್ತೆ. 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿ. ಇನ್ನು ಹೇಗೆ ಮಾಡಬೇಕು, ತಯಾರಿಸುವಂತಹ ವಿಧಾನದ ಬಗ್ಗೆ ಕೂಡ ತಿಳಿಸ್ಬೇಕಲ್ವಾ. ತಯಾರಿಸುವಂತಹ ವಿಧಾನ ಹೇಗಪ್ಪ ಅಂದ್ರೆ, ಮೊದಲಿಗೆ ಬಾಣಲೆಯಲ್ಲಿ ತುಪ್ಪವನ್ನ ಬಿಸಿ ಮಾಡ್ಕೋಬೇಕು. ಅದಕ್ಕೆ ಹಾಲು ಮತ್ತೆ ಹಾಲಿನ ಪುಡಿಯನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಸಣ್ಣ ಉರಿಲಿ ಅಂದ್ರೆ ಮೀಡಿಯಂಗಿಂತ ಚಿಕ್ಕ ಸಣ್ಣ ಉರಿಯಲ್ಲಿ, ಲೋ ಫ್ಲೇಮಲ್ಲಿ ನಾವು ಮಿಶ್ರಣವನ್ನ ಒಂದೂ ಕೂಡ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ದಪ್ಪ ಆಗುವವರೆಗೂ ಕೂಡ ಕೈಯಾಡಿಸ್ತಾ ಇರಬೇಕು, ತಿರುತ್ತಾ ಇರಬೇಕು. ಆ ಮಿಶ್ರಣವು ಬಾಣಲೆಯನ್ನು ಬಿಡೋದಕ್ಕೆ ಯಾವಾಗ ಆರಂಭಿಸುತ್ತೋ ಆಗ ಸಕ್ಕರೆ ಪುಡಿ ಮತ್ತೆ ಏಲಕ್ಕಿ ಪುಡಿಯನ್ನ ಆ ಮಿಶ್ರಣಕ್ಕೆ ಸೇರಿಸಿ ಎಲ್ಲವನ್ನೂ ಕೂಡ ಒಂದಾಗೋ ರೀತಿಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಎಲ್ಲವೂ ಕೂಡ ಸೇರಿಬಿಟ್ಟು ಅದು ಬಾಣಲೆಯನ್ನ ಬಿಡೋದಕ್ಕೆ ಶುರು ಮಾಡುತ್ತೆ. ಆ ಬಾಣಲೆಯನ್ನ ಬಿಡೋದಕ್ಕೆ ಯಾವಾಗ ಶುರು ಆಗುತ್ತೋ ಅವಾಗ ಅದು ಹದಕ್ಕೆ ಬಂದಿದೆ ಅಂಥೇಳಿ ಅರ್ಥ. ಆಗ ಉರಿಯನ್ನ ಆಫ್ ಮಾಡಿಬಿಟ್ಟು ನಾವು ಮಿಶ್ರಣವನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಿಸಿ ಇರಬೇಕಾದ್ರೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಆ ಮಿಶ್ರಣವನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಬಿಟ್ಟು ಪೇಡದ ಆಕಾರವನ್ನ ನೀಡಿದ್ರೆ ಸವಿಯೋದಕ್ಕೆ ಸಿದ್ಧ ಆಗುತ್ತೆ ಸ್ನೇಹಿತರೆ ಈ ಒಂದು ದೂದ್ ಪೇಡ. ತುಂಬಾ ಸುಲಭವಾಗಿದೆ, ನೀವು ಕೂಡ ಮನೆಯಲ್ಲಿ ಮಾಡ್ಕೋಬಹುದು. ಪ್ರಯತ್ನ ಮಾಡಿ ಅಂತ ಹೇಳ್ತಾ ಒಂದು ಕರೆ ಬರ್ತಾ ಇದೆ, ತೆಗೆದುಕೊಳ್ತೇನೆ. ಹಲೋ,
2: ಹಲೋ, ನಮಸ್ತೆ.
0: ನಮಸ್ತೆ, ಹೆಸರು?

0: ಹೇಳಿ.
1: ಉಮಾ ಮೋಹನ್ ಮುರಳಿ ಇತ್ತೋಗೆ ಮತ್ತಿರೋಡಿಂದ.
0: ಓಕೆ, ಉಮಾ ಅವ್ರ ಜೊತೆ ಮಾತಾಡಿ ತುಂಬಾ ದಿವಸ ಆಯ್ತು. ನಾವು ಕೂಡ ಚೆನ್ನಾಗಿದ್ದೀವಿ. ಬೇಸಿಗೆ ರಜಕ್ಕೆಲ್ಲ ಊರಿಗೆ ಹೊರಟೋಗ್ಬಿಟ್ಟಿದ್ರೆ ಅನ್ಸುತ್ತೆ, ನೀವು ಕೂಡ ಅಲ್ವಾ? ಟಿಫನ್ ಆಯ್ತು ಉಮಾ ಅವ್ರದ್ದು? ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀರಿ?
1: ನಾನು ಕಸ್ಟರ್ಡ್ ಮ್ಯಾಂಗೋ ಮಿಲ್ಕ್ ಶೇಕ್ ಬಗ್ಗೆ ಹೇಳೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ, ಒಳ್ಳೆ ಒಂದು ಸಿಹಿಯಾದ ಪೇಯ ಅಂತ
0: ಹೇಳ್ಬೋದು.
1: ಅದ್ರ ಬಗ್ಗೆ ನಾನು ಹೇಳ್ತೀನಿ.
0: ಹೇಳಿ.
1: ಮೊದಲಿಗೆ ಒಂದು ಅರ್ಧ ಲೀಟರ್ ಗಟ್ಟಿ ಹಾಲು, ಅದನ್ನ ಚೆನ್ನಾಗಿ ಬಾಣಲೆಯಲ್ಲಿ ಕಾಯಕ್ಕೆ ಇಡ್ಬೇಕು. ಅದಕ್ಕೆ ಒಂದು ಎಂಟತ್ತು ಬಾದಾಮಿ, ಒಂದ್ ಎಂಟತ್ತು ಗೋಡಂಬಿ ಮುಂಚೆನೆ ನೆನೆಸಿಟ್ಕೊಂಡು, ಬಾದಾಮಿ ಸಿಪ್ಪೆ ಎಲ್ಲ ತೆಕ್ಕೊಂಡು, ಬಾದಾಮಿ ಗೋಡಂಬಿ ಆಮೇಲೆ ಒಂದ್ ಎರಡ್ ಮೂರ್ ಇಡ್ಲಕ್ಕಿನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ಬೇಕು. ಈ ಹಾಲ ಚೆನ್ನಾಗಿ ಹಾದ್ಮೇಲೆ ಅದಕ್ಕೆ ಒಂದೆರಡು ಕೇಸರಿ ಬೆಳ ಇದ್ರೆ ಹಾಕಬಹುದು, ಇಲ್ಲ ಒಂದ್ ಚಿಟಿಗೆ ಅರಿಶಿನ ಹಾಕ್ಬೋದು. ಈ ಬಾದಾಮಿ ಗೋಡಂಬಿ ರುಬ್ಬಿರ್ತೀವಲ್ಲ ಪೇಸ್ಟ್ ಅನ್ನ ಹಾಲಿಗೆ ಮಿಕ್ಸ್ ಮಾಡ್ಬೇಕು. ಆಮೇಲೆ ಅದ್ರ ಜೊತೆಗೆ ಕಸ್ಟರ್ಡ್ ಪೌಡರ್ ಇದ್ರೆ ಕಸ್ಟರ್ಡ್ ಪೌಡರ್ ಹಾಕೋಬಹುದು, ಇಲ್ಲ ಅಂತಂದ್ರೆ ಇದಿರ್ತದ ಕಾರ್ನ್ ಫ್ಲೋರ್ ಅದನ್ನ ಯೂಸ್ ಮಾಡ್ಕೋಬಹುದು. ಅದೊಂದು ಸ್ಪೂನ್. ಆಮೇಲೆ ಹಾಲಿನ ಪುಡಿ ಒಂದ್ ಐದಾರು ಸ್ಪೂನ್ ಹಾಕಿ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಹಾಲಿಗೆ ಹಾಕಿ ಅದನ್ನ ಉಪ್ಪಿ ತಣ್ಣ ಆಗಕ್ಕೆ ಬಿಡ್ಬೇಕು. ಆಮೇಲೆ ಒಂದು ದಪ್ಪ ಮಾಡಿ ಒಂದು ಸಿಹಿಯಾಗಿರುವಂತ ಒಂದ್ ಮಾವಿನ ತಗೊಂಡು ಅದ್ರ ಪಲ್ಪ್ ಎಲ್ಲ ತೆಕ್ಕೊಳ್ಬೇಕು. ತೆಕ್ಕೊಂಡು ಮಿಲ್ಕ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಹಾಲಿನ ಮಿಶ್ರಣಕ್ಕೆ ಅದನ್ನ ಚೆನ್ನಾಗಿ ಚೆನ್ನಾಗಿ ಬೆರಕೆ ಆಗೋಂಗೆ ಮಿಕ್ಸ್ ಮಾಡ್ಬೇಕು. ಆಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಮ್ಯಾಂಗೋ ಪೀಸ್ ಗಳನ್ನ ಅದ್ರೊಳಗೆ ಹಾಕ್ಬೇಕು.
0: ಒಂದ್ ಸ್ವಲ್ಪ ರುಬ್ಬಿ ಮಿಕ್ಸ್ ಮಾಡಿ ಹಾಕ್ಬೇಕು, ಇನ್ನೊಂದ್ ಸ್ವಲ್ಪ ಓಳು ಓಳು ಹಂಗೆ ಹಾಕ್ಬೇಕಾ?
1: ಬಾಯಿಗೆ ಸಿಗ್ಬೇಕು, ಹೋಳುಗಳು ಸಣ್ಣ ಸಣ್ಣ ಹೋಳುಗಳ ಮಾಡಿ ಅದನ್ನ ಹಾಕ್ಬೇಕು. ಆಮೇಲೆ ಒಂದ್ ಎರಡು ಸ್ಪೂನ್ ಸಬ್ಜಾ ಸೀಡ್ಸ್ ಬರುತ್ತಲ್ಲ ಅದನ್ನ ಒಂದ್ ಹತ್ತು ನಿಮಿಷ ನೆನ್ಸಿಟ್ರೆ ಅರಳ್ಕೊಂಡು ಚೆನ್ನಾಗತ್ತೆ. ಆ ಸಬ್ಜಾ ಸೀಡ್ಸ್ ಅನ್ನ ಈ ಹಾಲಿಗೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತಣ್ಣದಾದ್ಮೇಲೆ ತಿಂದ್ರೆ ಬಹಳ ಟೇಸ್ಟಿ ಆಗಿ ತುಂಬಾ
0: ಚೆನ್ನಾಗಿರುತ್ತೆ.
1: ಸಕ್ಕರೆ ಮೂರನೇ ಸ್ಪೂನ್ ಸಕ್ಕರೆ ಹಾಕ್ಬೇಕು ಸ್ವೀಟ್ ಬೇಕಂದ್ರೆ, ಒಂದ್ ಹೆಚ್ಚಿಗೆ ಬೇಕಾಗಿಲ್ಲ, ಒಂದ್ ಮೂರ್ನಾಲ್ಕು ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕು. ತುಂಬಾ ಚೆನ್ನಾಗಿರುವಂತಹ ಬೇಯ ಸಿದ್ಧ ಆಗುತ್ತೆ.
0: ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಲಂತೂ ಕುಡಿಯೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಬಟ್ ಫ್ರಿಜ್ ಬೇಕಾಗುತ್ತೆ, ಯಾಕಂದ್ರೆ ಸ್ವಲ್ಪ ಕೋಲ್ಡ್ ಆದ್ರೇನೆ ಅದ್ರ ಏನ್ ಸವಿ ಜಾಸ್ತಿ ಆಗೋದು ಅಲ್ವಾ? ಬಟ್ ಫ್ರಿಜ್ ಇಲ್ಲದೆ ಇರೋರಿಗೆ ಕೂಡ ನಾವು ಒಂದು ಸುಲಭ ವಿಧಾನ ಹೇಳ್ಬಹುದಲ್ವಾ?
1: ಹೌದು, ಮಡಿಕೆ ಒಳಗೆ ಇಟ್ಬಿಟ್ಟು ಅದ್ರಕ್ಕೆ ಸುತ್ತಲೂ ಒಂದ್ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಮಡಿಕೆಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೀರ್ ಒಳಗೆ ಇದನ್ನ ಇಟ್ಬಿಟ್ಟು ಮೇಲ್ಗಡೆ ಒದ್ದೆ ಬಟ್ಟೆನ ಹಾಕಿಟ್ಟಿದ್ರೆ ಅದು ಕೂಡ ತಣ್ಣಗಾಗುತ್ತೆ ಅವಾಗ.
0: ಹೌದು, ಖಂಡಿತವಾಗಿ. ಯಾಕೆಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ ಫ್ರಿಡ್ಜ್ ಅನ್ನ ಬಳಸ್ತಾ ಇರ್ತೀವಿ ಸಾಮಾನ್ಯವಾಗಿ ಸಿಟಿನಲ್ಲಿ, ಈಗೆಲ್ಲ ಹಳ್ಳಿಲೂ ಕೂಡ ಇದೆ. ಬಟ್ ಫ್ರಿಡ್ಜ್ ಇಲ್ದೇ ಇರೋರು ಕೂಡ ಇದನ್ನ ಈ ರೀತಿ ನೀವು ಕೊಟ್ಟಿರುವಂತಹ ಟಿಪ್ಸ್ ಅನ್ನ ಫಾಲೋ ಅಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಹಿತಕರವಾಗಿರುತ್ತೆ. ಸಬ್ಜಾ ಸೀಡ್ಸ್ ಹಾಕೋದ್ರಿಂದ. ಹೌದು ಹೌದು, ಖಂಡಿತವಾಗ್ಲೂ ಕೂಡ ಒಳ್ಳೆ ರೆಸಿಪಿ ಬಗ್ಗೆ ತಿಳಿಸ್ಕೊಟ್ರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಉಮಾ ಅವರೇ. ಓಕೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಓಕೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇದೀಗ ಕದಂಬ ಚಿತ್ರದ ಗೀತೆಯನ್ನ ಕೇಳಿ ನಂತರದಲ್ಲಿ ಕರೆಗಳನ್ನ ತೆಗೆದುಕೊಳ್ತೇನೆ ಸ್ನೇಹಿತರೆ.

ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ. ನಮನ ನಮನ ನಮನ.

0: ಸ್ನೇಹಿತರೆ,
1: ಇನ್ನು ಕಾರ್ಯಕ್ರಮದಲ್ಲಿ ನಾನು ಇವಾಗ ತಿಳಿಸಲಿಕ್ಕೆ ಹೊರಟಿರುವಂತಹ ಮತ್ತೊಂದು ರೆಸಿಪಿ ಯಾವುದಪ್ಪ ಅಂತಂದ್ರೆ ಗೋಧಿ ಹಿಟ್ಟಿನ ಬರ್ಫಿ. ಸ್ನೇಹಿತರೆ, ತುಂಬಾ ರುಚಿಕರವಾಗಿರುತ್ತೆ. ನಾನು ಮಾಡಿರೋಂಥದ್ದನ್ನ ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ತುಂಬಾ ಕಡಿಮೆ ಸಮಯದಲ್ಲಿ, ಸುಮಾರು ಒಂದು ಅರ್ಧ ಗಂಟೆ, ಒಂದು 30 ನಿಮಿಷ ಸಾಕಾಗುತ್ತೆ. ಮತ್ತೆ ಪದಾರ್ಥಗಳು ಕೂಡ ತುಂಬಾ ಕಡಿಮೆನೆ ಬೇಕಾಗುತ್ತೆ. ಕೇವಲ 3 ಪದಾರ್ಥಗಳು ಇದ್ರೆ ಸಾಕು ಇದಕ್ಕೆ. ಗೋಧಿ ಹಿಟ್ಟು, ತುಪ್ಪ ಮತ್ತೆ ಬೆಲ್ಲ, ಅಥವಾ ಸಕ್ಕರೆ ಬೇಕಾದರೂ ಕೂಡ ಉಪಯೋಗಿಸ್ಕೋಬಹುದು. ಈ 3 ಪದಾರ್ಥಗಳಿಂದ ತುಂಬಾ ರುಚಿಕರವಾಗಿರುವಂತಹ, ಬಾಯಲ್ಲಿ ನೀರೂರಿಸುವಂತಹ ಗೋಧಿ ಹಿಟ್ಟಿನ ಬರ್ಫಿಯನ್ನ ಹೇಗೆ ತಯಾರಿಸ್ಕೋಬೇಕು ಅನ್ನೋದನ್ನ ನಾನು ಇವಾಗ ತಿಳಿಸ್ತೇನೆ. ಸ್ನೇಹಿತರೆ, ಬೇಕಾಗುವಂತಹ ಸಾಮಗ್ರಿಗಳಂತೂ ಮೊದಲೇ ಹೇಳಿದೆ, ಬಟ್ ಮೆಷರ್ಮೆಂಟ್ ಏನು ಅನ್ನೋದನ್ನ ತಿಳಿಸ್ತೇನೆ. ಗೋಧಿ ಹಿಟ್ಟು 1 ಕಪ್ಪು, ಮತ್ತೆ ತುಪ್ಪ, ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿರ್ತೀವೋ ಅದೇ ಕಪ್ಪಲ್ಲೇ 1/2 ಕಪ್ ತುಪ್ಪ ಬೇಕಾಗುತ್ತೆ. ಇನ್ನು ಬೆಲ್ಲ ಅಥವಾ ಸಕ್ಕರೆ ಬೇಕಾದರೂ ಉಪಯೋಗಿಸ್ಕೋಬಹುದು. ಸಾಮಾನ್ಯವಾಗಿ ಆರೋಗ್ಯಕ್ಕೆ ಹಿತಕರವಾಗಿರುವಂಥದ್ದು ಬೆಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಬೆಲ್ಲವನ್ನೇ ಟ್ರೈ ಮಾಡಿ ಬೆಲ್ಲದಿಂದಲೇ ಮಾಡಿದ್ದು. ಸೊ ಹಾಗಾಗಿಬಿಟ್ಟು ಬೆಲ್ಲವನ್ನೇ ನೀವು ಕೂಡ ಮಾಡಿ ಅಂತೇಳಿ ಹೇಳ್ತೇನೆ. 1/2 ಕಪ್ ಬೆಲ್ಲವನ್ನು ತೆಗೆದುಕೋಬೇಕು. ಇನ್ನು ಏಲಕ್ಕಿ ಪುಡಿ 1/4 ಚಮಚ ಅಥವಾ 1 ಚಿಟಿಕಿ, ಮತ್ತು ಡ್ರೈ ಫ್ರೂಟ್ಸು ಬೇಕಾದರೆ ನಿಮಗೆ ಅಲಂಕಾರಕ್ಕೆ, ಮತ್ತು ಮನೆಯಲ್ಲಿ ಇದ್ದರೆ ಬಳಸ್ಕೋಬಹುದು. ಬಾದಾಮಿ, ಗೋಡಂಬಿ ಇವೆಲ್ಲವನ್ನು ಕೂಡ ನಾವು ಸಿಹಿ ತಿನಿಸುಗಳಲ್ಲಿ ಬಳಸ್ತೇವೆ ಅಲ್ವಾ. ಇನ್ನು ಮಾಡುವಂತಹ ವಿಧಾನದ ಬಗ್ಗೆ ಹೇಳಬೇಕಪ್ಪ ಅಂದರೆ, ಮೊದಲಿಗೆ ಬಾಣಲೆಯಲ್ಲಿ ತುಪ್ಪವನ್ನು ಬಿಸಿ ಮಾಡ್ಕೋಬೇಕು. ತುಪ್ಪ ಕರಗ್ತಾ ಇದ್ದ ಹಾಗೆಯೇ ಅದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಬೇಕು. ನಾವು ಏನು 1/2 ಕಪ್ ತುಪ್ಪ ತೆಗೆದುಕೊಂಡಿರ್ತೀವಲ್ಲ, ಒಟ್ಟಿಗೆ ಹಾಕಿದ್ರು ಓಕೆ, ಒಟ್ಟಿಗೆ ಹಾಕ್ತಾ ಇದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಸಣ್ಣ ಉರಿಯಲ್ಲಿ, ಕಡಿಮೆ ಉರಿಯಲ್ಲೇ ಹುರಿಬೇಕಾಗುತ್ತೆ. ಯಾಕೆಂದರೆ ಆರಂಭದಲ್ಲಿ ನಾನು ಮಾಡಿದಾಗ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದಕ್ಕೆ ಆ ಹಿಟ್ಟು ಸ್ವಲ್ಪ ಸೀದಂಗಾಗಿ ಸ್ವಲ್ಪ ಕಹಿ ಅಂತೇಳಿ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ, ಸಣ್ಣ ಉರಿಯಲ್ಲಿ ಸೀದೆ ಇರುವ ರೀತಿಯಲ್ಲಿ ಆ ಹಿಟ್ಟನ್ನು ಸುಮಾರು 15-20 ನಿಮಿಷಗಳ ಕಾಲ, ಆ ಹಸಿ ವಾಸನೆ ಏನಿರುತ್ತಲ್ವಾ, ಆ ಹಸಿ ವಾಸನೆ ಹೋಗ್ಬಿಟ್ಟು ಘಮ ಘಮ ಅಂತ ಹೇಳ್ಬಿಟ್ಟು ಸುವಾಸನೆ ಬರೋವರೆಗೂ ಕೂಡ, ಮತ್ತು ಬಣ್ಣ ಬದಲಾಗಬೇಕು, ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಕೂಡ ಹುರ್ಕೋಬೇಕು. ಆ ನಂತರದಲ್ಲಿ ಹಿಟ್ಟು ಹದವಾದ ಬಣ್ಣಕ್ಕೆ ಬರುತ್ತೆ, ಜೊತೆಗೆ ಅದು ಸ್ವಲ್ಪ ಮೆಲ್ಟ್ ಆಗುತ್ತೆ. ತುಪ್ಪ ಮತ್ತು ಗೋಧಿ ಹಿಟ್ಟು ಎರಡೂ ಸೇರಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಮೆಲ್ಟ್ ಆಗ್ತಾ ಬರುತ್ತೆ, ಆಗ ಅದು ನಮಗೆ ಹದಕ್ಕೆ ಬಂದಿದೆ ಅಂಥೇಳಿ ಅರ್ಥ. ಆವಾಗ ಆ ಉರಿಯನ್ನು ಆರಿಸಿಬಿಟ್ಟು ಹಿಟ್ಟು ಸ್ವಲ್ಪ ಸ್ವಲ್ಪ ಬಿಸಿಯಾಗಿರ್ಬೇಕಾದ್ರೇ, ಅಂದರೆ ಬಿಸಿಯಾಗಿರುತ್ತಲ್ಲ, ಆ ಬಿಸಿಯಾಗಿರ್ಬೇಕಾದ್ರೇ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸ್ಕೊಂಡ್ಬಿಡ್ಬೇಕು, ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಬಿಸಿ ಇರಬೇಕಾದ್ರೇ ಬೆಲ್ಲ ಅದರಲ್ಲಿ ಕರಗಿ ಪಾಕದ ಹದಕ್ಕೆ ಬರುತ್ತೆ. ಆವಾಗ ಈ ಮಿಶ್ರಣವನ್ನು ತುಪ್ಪ ಸವರದಿರುವಂತಹ ತಟ್ಟೆಗೆ ಸುರಿದ್ಬಿಟ್ಟು ಸಮತಟ್ಟಾಗಿ ಸ್ವಲ್ಪ ಜಾಸ್ತಿನೇ ಒತ್ತಬೇಕಾಗುತ್ತೆ, ಒಂದು ಬಟ್ಲು ಅಥವಾ 1 ಕಪ್ಪನ್ನು ತೆಗೆದುಕೊಂಡ್ಬಿಟ್ಟು ಜೋರಾಗಿ ಸ್ವಲ್ಪ ಸಮತಟ್ಟಾಗಿ ಎಲ್ಲವನ್ನು ಕೂಡ ಒತ್ತಿಬಿಟ್ಟು ನೀಟಾಗಿ ಸಮತಟ್ಟಾಗಿ ಮಾಡ್ಕೋಬೇಕು. ಅದರ ಮೇಲೆ ಡ್ರೈ ಫ್ರೂಟ್ಸ್ನಿಂದ ಬೇಕಾದರೂ ಅಲಂಕರಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಬಿಸಿಯಾಗಿರ್ಬೇಕಾದ್ರೇ ಅದನ್ನು ನಾವೇನು ಮಾಡಬೇಕು, ನಮ್ಗೆ ಯಾವ ಶೇಪ್ ಬೇಕೋ, ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಚಾಕುವಿನಿಂದ ಕತ್ತರಿಸಿದರೆ ರುಚಿಕರವಾದ ಗೋಧಿ ಹಿಟ್ಟಿನ ಬರ್ಫಿ ಸವಿಯಲು ಸಿದ್ಧವಾಗುತ್ತೆ. ಸ್ನೇಹಿತರೆ, ಸಾಧ್ಯ ಆದರೆ ಖಂಡಿತವಾಗ್ಲೂ ಕೂಡ ನೀವು ಈ ಬರ್ಫಿಯನ್ನು ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅನ್ನೋದನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೀನಿ ಲಾಲಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇವಲ ಎರಡು ಮೂರು ಮುಖ್ಯ ಪದಾರ್ಥಗಳನ್ನು ಬಳಸಿಕೊಂಡು ಮಾಡುವಂತಹ ಅತ್ಯಂತ ಜನಪ್ರಿಯ ಮತ್ತು ಪೌಷ್ಟಿಕವಾದಂತಹ ಸಿಹಿ ತಿಂಡಿಯ ಬಗ್ಗೆ ಕೂಡ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ. ಇದು ವಿಶೇಷವಾಗಿ ಕರ್ನಾಟಕದ ಮನೆಗಳಲ್ಲಿ ಮಕ್ಕಳಿಗೆ ಅನ್ನೋದಕ್ಕಿಂತ ದೊಡ್ಡವರಿಗೂ ಕೂಡ ನನಗೂ ಕೂಡ ತುಂಬ ಇಷ್ಟವಾಗಿರುವಂತಹ ಒಂದು ಸಿಹಿ ತಿಂಡಿ ಅಂತಲೇ ಹೇಳಬಹುದು. ಯಾವ್ದು ಗೊತ್ತಾ? ಅದು ಶೇಂಗಾ ಚಿಕ್ಕಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಶೇಂಗಾ 1 ಕಪ್ಪು, ಬೆಲ್ಲ 1 ಕಪ್ಪು, ಮತ್ತು ನೀರು ಸ್ವಲ್ಪ 1 ¼ ಕಪ್ ಹಾಕಿದ್ರೆ ಸಾಕು. ತುಪ್ಪ 1 ಚಮಚ ಬೇಕಾಗುತ್ತೆ. ಯಾವಾಗ ಯಾಕೆ ಅಂದರೆ ಅದು ಶೈನಿಂಗ್ ಕೊಡಬೇಕಲ್ವಾ ಆ ಚಾಕ್ಲೇಟ್ಗೆ. ಸೊ ಹಾಗಾಗ್ಬಿಟ್ಟು ಆ ಶೇಂಗಾ ಚಿಕ್ಕಿಗೆ ಒಂದು ಶೈನಿಂಗನ್ನು ಕೊಡುವಂಥದ್ದು ತುಪ್ಪ ಆಗಿರುತ್ತೆ. ಹಾಗಾಗಿ ಕೊನೆಯಲ್ಲಿ 1 ಚಮಚ ತುಪ್ಪವನ್ನು ಮತ್ತು ತಟ್ಟೆಗೆ ಸವರೋದಕ್ಕೆ ಬೇಕಾಗುತ್ತೆ. ಹಾಗಾಗ್ಬಿಟ್ಟು ಇನ್ನು ಮಾಡುವಂತಹ ವಿಧಾನದ ಬಗ್ಗೆ ಕೂಡ ತಿಳಿಸ್ತೇನೆ. ಮೊದಲಿಗೆ ಶೇಂಗಾವನ್ನು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರ್ಕೊಂಡು ಸಿಪ್ಪೆಯನ್ನು ತೆಗೆದುಬಿಟ್ಟು ಅದರ ನಂತರ ಅದನ್ನು ತಣ್ಣಗಾಗಿಸಿ ಕೈಯಿಂದ ಉಜ್ಜಿ ಸಿಪ್ಪೆಯನ್ನು ಬೇರ್ಪಡಿಸಬೇಕಾಗುತ್ತೆ. ಕೆಲವೊಮ್ಮೆ ನಾವು ಮಿಕ್ಸಿಯಲ್ಲಿ ಒಂದೇ ಒಂದು ರೌಂಡ್ ಹಿಂಗೆ ಅನಿಸಿ ಗರ್ ಅನಿಸಿ ಬೇಕಾದ್ರೆ ಮಾಡ್ಕೋಬೋದು. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬರೀ ಬೀಜಗಳನ್ನು ಎರಡು ಭಾಗ ಮಾಡಿದ್ರೂ ಕೂಡ ಸಾಕಾಗುತ್ತೆ. ಅದು ನಮಗೆ ಬಿಟ್ಟಿರೋದು ಆಗಿರುತ್ತೆ. ಇನ್ನು ಬಾಣಲೆಯಲ್ಲಿ ತುಪ್ಪ, ಬೆಲ್ಲ ಮತ್ತು ನೀರು ಹಾಕಿ ಕರಗಿಸ್ಕೋಬೇಕು. ಬೆಲ್ಲ ಕರಗಿದ ನಂತರ ಸಣ್ಣ ಉರಿಯಲ್ಲಿ ಅದನ್ನ ಕುದಿಸ್ಕೋಬೇಕಾಗುತ್ತೆ. ಪಾಕ ಸರಿಯಾಗಿ ಬಂದಿದೆಯೋ ಅಥವಾ ಇಲ್ವೋ ಅಂತ ಹೇಳಿಬಿಟ್ಟು ಒಂದು ಬಟ್ಟಲಿನಲ್ಲಿ ನೀರು ಹಾಕ್ಕೊಳ್ಬೇಕು. ಆ ನೀರಲ್ಲಿ ಅದಕ್ಕೆ 1-2 ಹನಿ ಪಾಕ ಹಾಕಿ ಅದು ಗಟ್ಟಿಯಾಗಿ ಆಗಿದೆಯಾ ಅಂತ ಹೇಳಿ ನೋಡ್ಕೋಬೇಕು.

ಕೆಲವೊಮ್ಮೆ ಏನಾಗುತ್ತೆ, ನಾವು ಒಂದೆಳೆ ಪಾಕ ಬರ್ತಿದ್ದ ಹಾಗೇನೆ ಅದಕ್ಕೆ ಶೇಂಗಾವನ್ನು ಮಿಶ್ರಣ ಮಾಡಿಬಿಟ್ರೆ ಅದು ಕ್ರಿಸ್ಪಿಯಾಗಿರೋದಿಲ್ಲ ಸ್ನೇಹಿತರೆ, ಮುರಿದ್ರೆ ಸೌಂಡ್ ಬರಬೇಕು. ಆ ರೀತಿಯಾಗಿರಬೇಕು ಅಂದರೆ ಪಾಕವನ್ನು ಚೆನ್ನಾಗಿ ನಾವು ಹದವಾಗಿ ಸಿದ್ಧ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂದರೆ ಪಾಕವನ್ನು ಅದನ್ನು ನಾವು ಪಾಕ ತೆಗಿಬೇಕಾದ್ರೆ ನೋಡ್ಕೋಬೇಕು, ಅದನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಕಟ್ಟುಮ್ ಅಂತೇಳಿ ಒಂದು ಸೌಂಡ್ ಬರಬೇಕು. ಆ ಗಟ್ಟಿಯಾಗಿದ್ದಾಗ ಮಾತ್ರ ಅದು ಪಾಕ ಸಿದ್ಧವಾಗಿದೆ ಅಂತ ಹೇಳಿಬಿಟ್ಟು ಆಗ ನಾವು ಹುರಿದಿಟ್ಟಿರುವಂತಹ ಶೇಂಗಾವನ್ನು ಪಾಕಕ್ಕೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಲೆಯಿಂದ ಕೆಳಗಿಳಿಸ್ಕೋಬೇಕು. ಆ ನಂತರ ತುಪ್ಪ ಸವರಿದ ತಟ್ಟೆ ಅಥವಾ ಬಟರ್ ಪೇಪರ್ ಮೇಲೆ ಈ ಮಿಶ್ರಣವನ್ನು ಹಾಕಿಬಿಟ್ಟು ಚಪಾತಿ ಲಟ್ಟಣಿಗೆಯಿಂದ ಸಮತಟ್ಟಾಗಿ ಒತ್ಕೊಂಡು ಬಿಸಿ ಇರಬೇಕಾದ್ರೆ ಅದನ್ನು ಚಾಕುವಿನಿಂದ ನಮಗೆ ಬೇಕಾಗಿರುವಂತಹ ಆಕಾರಕ್ಕೆ ಕತ್ತರಿಸ್ಕೊಂಡ್ರೆ ಶೇಂಗಾ ಚಿಕ್ಕಿ ಸವಿಯೋದಕ್ಕೆ ಸಿದ್ಧ ಆಗುತ್ತೆ. ಅಂಗಡಿಗಳಲ್ಲಿ ಹೇಗೆ ಗರಿಗರಿಯಾದ ಮತ್ತು ರುಚಿಯಾದ ಶೇಂಗಾ ಚಿಕ್ಕಿ ಇರುತ್ತೋ ಅದೇ ರೀತಿಯಲ್ಲಿ ನಾವು ಮನೆಯಲ್ಲೂ ಕೂಡ ತಯಾರು ಮಾಡ್ಕೋಬಹುದು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಏನು ಮೂರು ಸಿಹಿ ತಿಂಡಿಗಳ ಬಗ್ಗೆ ಹೇಳಿದೆ ಅಲ್ವಾ, ಈ ಮೂರು ಸಿಹಿ ತಿಂಡಿಗಳನ್ನು ನಾನು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೆ, ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಇಂದಿನ ಅಡುಗೆ ಅರಮನೆ ನೇರ ಫೋನಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕರೆ ಮಾಡಿದಂತಹ ನನ್ನ ಸ್ನೇಹಿತರಿಗೆಲ್ಲ ನಮಸ್ಕಾರವನ್ನು ತಿಳಿಸ್ತಾ ಇಂದಿನ ಅಡುಗೆ ಅರಮನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದು ಆಕಾಶವಾಣಿ ಚಿತ್ರದುರ್ಗ, ಸಮಯ ಸರಿಯಾಗಿ 11:55. ಇದೀಗ ಮಾಹಿತಿ ಕಣಜ, ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಸ್ನೇಹಿತರೆ, ಇಂದಿನ ಮಾಹಿತಿ ಕಣಜ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡು ಬಂದಿರುವಂತಹ ಕ್ರೀಡೆ ಯಾವುದಪ್ಪ ಅಂದರೆ ಟೆನ್ನಿಸ್ ಕ್ರೀಡೆ ಅಥವಾ ಟೆನ್ನಿಸ್ ಆಟ. ಹೌದು ಸ್ನೇಹಿತರೆ, ಟೆನ್ನಿಸ್ ಕ್ರೀಡೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಾನು ನೀಡ್ತಾ ಹೋಗ್ತೇನೆ. ಟೆನ್ನಿಸ್ ಅನ್ನೋದು ಆಯತಾಕಾರದ ಅಂಕಣದಲ್ಲಿ ನೆಟ್ನಿಂದ ವಿಭಜಿಸಿ ತಂತಿಯ ರಾಕೆಟ್ಗಳನ್ನು ಬಳಸಿ ಚೆಂಡನ್ನು ಹೊಡೆಯುವ ಮೂಲಕ ಆಡುವಂತಹ ಒಂದು ಜನಪ್ರಿಯ ಕ್ರೀಡೆಯಾಗಿದೆ. ಇದನ್ನು ಇಬ್ಬರು ಅಥವಾ ನಾಲ್ವರು ಕೂಡ, ಅಂದರೆ ಇಬ್ಬರು ಆಡೋದನ್ನು ಸಿಂಗಲ್ಸ್ ಅಂತೇಳಿ ಕರೀತಾರೆ, ಹಾಗೆಯೇ ನಾಲ್ಕು ಜನ ಆಡೋದನ್ನು ಡಬಲ್ಸ್ ಅಂಥೇಳಿ ಕರೆಯಲಾಗುತ್ತೆ. ಹೀಗೆ ಇಬ್ಬರು ಅಥವಾ ನಾಲ್ಕು ಜನರು ಕೂಡ ಈ ಆಟವನ್ನು ಆಡಬಹುದು. ಶ್ರೇಷ್ಠ ದೈಹಿಕ ಕ್ಷಮತೆ ಮತ್ತು ತಂತ್ರಗಾರಿಕೆ ಬೇಡುವಂತಹ ಈ ಆಟವು ಇಡೀ ವಿಶ್ವದಾದ್ಯಂತ ವ್ಯಾಪಕ ಮನ್ನಣೆಯನ್ನು ಪಡೆದಿದೆ ಅಂಥೇಳಿ ಹೇಳಬಹುದು. ಈ ಒಂದು ಕ್ರೀಡೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ನೀಡ್ತಾ ಹೋಗ್ತೇನೆ. ಇದೀಗ ಕೇಳಿ ಬರೋಣ ಜಯ ವಿಜಯ ಚಿತ್ರದಿಂದ ಆಯ್ದ ಗೀತೆಯನ್ನು.

0: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे। इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी। पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है।
1: ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ನಾನು ವಿಶ್ವದ ಪ್ರಮುಖ ಕ್ರೀಡೆಗಳಲ್ಲಿ ಒಂದಾಗಿರುವಂತಹ ಟೆನಿಸ್ ಆಟದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಈ ಆಟದ ಒಂದು ಅಂಕಣದ ಬಗ್ಗೆ ತಿಳಿಸಬೇಕು ಅಂತಂದ್ರೆ, ಗ್ರಾಸ್ ಟೆನಿಸ್ ಅಂದ್ರೆ ಹುಲ್ಲಿನ ಮೇಲೆ ಆಡುವಂತಹ ಟೆನಿಸ್ ಆಟ, ಹಾಗೆ ಕ್ಲೇ ಟೆನಿಸ್ ಮಣ್ಣಿನ ಮೇಲೆ ಆಡುವಂತಹ ಒಂದು ಆಟ, ಹಾಗೇನೆ ಹಾರ್ಡ್ ಕೋರ್ಟ್, ಹೆಸರೇ ಹೇಳುತ್ತೆ ಇಲ್ಲಿ ಹಾರ್ಡ್ ಕೋರ್ಟ್ ಅಂದ್ರೆ ಸಿಮೆಂಟ್ ಅಥವಾ ಕಾಂಕ್ರೀಟ್ ನಿಂದ ಮಾಡಲಾಗಿರುವಂತಹ ಒಂದು ಹಾರ್ಡ್ ಆಗಿರುವಂತಹ ಕೋರ್ಟ್ ನಲ್ಲಿ ಆಡುವಂತಹ ಆಟ ಇದಾಗಿರುತ್ತೆ. ಇನ್ನು ಮೊದಲೇ ಹೇಳಿದೆ ನಾನು, ಸಿಂಗಲ್ಸ್ ಅಂದ್ರೆ ಒಬ್ಬರ ವಿರುದ್ಧ ಒಬ್ರು, ಮತ್ತೆ ಡಬಲ್ಸ್ ಇಬ್ಬರ ತಂಡಗಳು ಆಡುವಂತಹ ಆಟ, ಜೊತೆಗೆ ಮಿಕ್ಸೆಡ್ ಡಬಲ್ಸ್ ಅಂದ್ರೆ ಗಂಡು ಮತ್ತೆ ಹೆಣ್ಣು ಜೋಡಿಗಳು ಕೂಡ ಆಡುವಂತಹ ವಿಭಾಗಗಳು ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ಇದರ ಒಂದು ನಿಯಮಗಳು ಮತ್ತೆ ಅಂಕಗಳ ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂದ್ರೆ, ಅಂಕಗಳನ್ನು 15, 30, 40 ಮತ್ತು ಅಂತಿಮವಾಗಿ ಗೇಮ್ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಒಂದು ಸೆಟ್ ಗೆಲ್ಲೋದಕ್ಕೆ ಆಟಗಾರನು ಕನಿಷ್ಠ 6 ಗೇಮ್ಗಳನ್ನು ಗೆಲ್ಲಬೇಕು, ಮತ್ತೆ ಎದುರಾಳಿಗಿಂತ ಕನಿಷ್ಠ 2 ಗೇಮ್ಗಳ ಮುನ್ನಡೆ ಇರಬೇಕಾಗುತ್ತೆ ಸ್ನೇಹಿತರೆ. ಟೆನ್ನಿಸ್ ಅನ್ನೋದು ಜಗತ್ತಿನಲ್ಲಿ ಪ್ರತಿ ವರ್ಷ ನಡೆಯುವಂತಹ 4 ಅತ್ಯಂತ ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಕೂಡ ಒಳಗೊಂಡಿದೆ. ಪ್ರಮುಖವಾಗಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್, ಫ್ರೆಂಚ್ ಓಪನ್ ಟೆನ್ನಿಸ್, ವಿಂಬಲ್ಡನ್ ಓಪನ್ ಟೆನ್ನಿಸ್ ಮತ್ತೆ US ಓಪನ್ ಟೆನ್ನಿಸ್ ಅಂಥೇಳಿ ಪ್ರಮುಖ ಪಂದ್ಯಾವಳಿಗಳನ್ನು ನಾವು ವಿಶ್ವದಲ್ಲಿ ಕಾಣ್ತೇವೆ ಸ್ನೇಹಿತರೆ. ನಿಜಕ್ಕೂ ಕೂಡ ಈ ಆಟ ಏನಿದೆಯಲ್ಲ, ಇದರಿಂದ ಸಾಕಷ್ಟು ಪ್ರಯೋಜನಗಳು ಕೂಡ ಇವೆ. ಈ ಕ್ರೀಡೆಯಿಂದ ದೊರೆಯುವಂತಹ ಪ್ರಯೋಜನಗಳ ಬಗ್ಗೆ ಕೂಡ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೇನೆ. ಜೊತೆಗೆ ಇದನ್ನು ಓಪನ್ ಟೆನ್ನಿಸ್ ಅಂಥೇಳಿ ಕೂಡ ಕರೆಯಲಾಗುತ್ತೆ. ಓಪನ್ ಟೆನ್ನಿಸ್ ಅನ್ನುವಂತಹ ಹೆಸರು ಯಾಕೆ ಬಂದಿದೆ, ಈ ವಿಚಾರದ ಬಗ್ಗೆ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇದೀಗ ಕೇಳೋಣ ವಸಂತ ಗೀತ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು.
3: ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ಟೆನ್ನಿಸ್ ಕ್ರೀಡೆಯ ಬಗ್ಗೆ ನಾನು ಮಾಹಿತಿಯನ್ನ ನೀಡುತ್ತಾ ಇದ್ದೇನು. ಟೆನ್ನಿಸ್ ಕ್ರೀಡೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂದ್ರೆ ಇದು ಹೃದಯ ರಕ್ತನಾಳದ ಆರೋಗ್ಯವನ್ನ ಸುಧಾರಿಸುತ್ತೆ, ಮತ್ತೆ ಕ್ಯಾಲೋರಿಗಳನ್ನ ಕರಗಿಸೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ದೈಹಿಕ ಕ್ಷಮತೆಯನ್ನ ಕಾಯ್ದುಕೊಳ್ಳೋದಕ್ಕೆ ಒಂದು ಉತ್ತಮ ಕ್ರೀಡೆಯಾಗಿದೆ ಅಂತಾನೆ ಹೇಳಬಹುದು. ಇನ್ನು ಮಾನಸಿಕ ಏಕಾಗ್ರತೆಯನ್ನ ಕೂಡ ತಂದುಕೊಡುತ್ತಂತೆ ಸ್ನೇಹಿತರೆ. ತ್ವರಿತ ನಿರ್ಧಾರಗಳು ಮತ್ತೆ ತಂತ್ರಗಳನ್ನ ಬಳಸೋದ್ರಿಂದ ಮಾನಸಿಕ ಜಾಗರೂಕತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಎಲ್ರಿಗೂ ಕೂಡ ವಯಸ್ಸಿನ ಮಿತಿ ಇಲ್ಲದೇನೆ ಪ್ರತಿಯೊಬ್ಬರಿಗೂ ಕೂಡ ಮನರಂಜನೆಯಾಗಿ ಆಡಬಹುದಾದಂತಹ ಒಂದು ಕ್ರೀಡೆ ಇದಾಗಿದೆ ಸ್ನೇಹಿತರೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಕ್ರೀಡೆಗಳನ್ನು ಆಡೋದ್ರಿಂದ ನಿಜಕ್ಕೂ ಕೂಡ ಒಂದು ದೈಹಿಕ ವ್ಯಾಯಾಮ ಅನ್ನೋದು ಉಂಟಾಗುತ್ತೆ ಅಂತ ಹೇಳಿಬಿಟ್ಟು, ಅದೇ ರೀತಿಯಲ್ಲಿ ಟೆನ್ನಿಸ್ ಆಟ ಕೂಡ ಇದು ಒಂದು ಉತ್ತಮ ದೈಹಿಕ ಆರೋಗ್ಯಕ್ಕೆ ಉತ್ತಮವಾದಂತಹ ಆಟ ಅಂತಲೇ ಹೇಳಬಹುದು. ಹುಲ್ಲಿನ ಮೈದಾನದಲ್ಲಿ ಅಥವಾ ಕಾಂಕ್ರೀಟ್ ಇಲ್ಲದೇನೆ ವಿಶೇಷ ರೀತಿಯಲ್ಲಿ ಸಿದ್ಧಗೊಳಿಸಿದಂತಹ ಮಣ್ಣಿನ ಆಟದ ಮೈದಾನದಲ್ಲಿ ಇಬ್ಬರು ಅಥವಾ 4 ಜನ ಆಡಬಹುದಾದಂತಹ ಒಂದು ಹೊರಾಂಗಣ ಆಟವಾಗಿದೆ. ಈ ಆಟದಲ್ಲಿ ಆಟಗಾರರು ಸುಮಾರು 3.5 ಅಡಿ ಎತ್ತರದ ಒಂದು ಪರದೆಯ ಎರಡೂ ಬದಿಗಳಲ್ಲಿ ಇದ್ದು ಒಂದು ರಾಕೆಟ್ ಸಹಾಯದಿಂದ ರಬ್ಬರ್ ಚೆಂಡನ್ನು ಬೇರೆ ಆಟಗಾರರ ಬದಿಗೆ ಹೊಡೆಯುತ್ತಾರೆ. ಈ ಆಟದ ಉದ್ದೇಶ ಏನಪ್ಪ ಅಂದ್ರೆ ಚೆಂಡನ್ನು ಯಾವ ರೀತಿಯಲ್ಲಿ ಆಡಬೇಕು ಅಂದ್ರೆ ವಿರೋಧಿಯ ಆಟಗಾರನಿಗೆ ಉತ್ತಮ ವಾಪಸಾತಿ ಆಡೋದಕ್ಕೆ ಸಾಧ್ಯ ಆಗಬಾರದು, ಆ ರೀತಿಯಲ್ಲಿ ಆಟವನ್ನ ಆಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಈ ಆಟದ ಒಂದು ಇತಿಹಾಸದ ಬಗ್ಗೆ ಕೂಡ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡುತ್ತಾ ಹೋಗ್ತೇನೆ. ಇದೀಗ ಕೇಳೋಣ ಸಂಪ್ರದಾಯ ಚಿತ್ರದ ಗೀತೆಯನ್ನು.
4: ಬೆಳಗುತ್ತೆ ಬೆಳಗುತ್ತೆ ಮನೆ ತಾನು ಬೆಳಗುತ್ತೆ, ಮುಳುಗುತ್ತೆ ಮುಳುಗುತ್ತೆ ಮನೆ ತಾನು ಮುಳುಗುತ್ತೆ,
5: ಅದಕ್ಕೆ
4: ಉಳಿಯುತ್ತೆ ಉಳಿಯ

0: you for listening. We'll speak to you again soon. Goodbye.
1: ಸ್ನೇಹಿತರೆ, ಮುಂಜಾನೆ ಎದುರುಗೋದೆಯ ಪ್ರಸಾರದಲ್ಲಿ ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಮಾಹಿತಿ ಕಣಜ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 11:47:45. ಇನ್ನು ಸ್ನೇಹಿತರೆ, ಟೆನ್ನಿಸ್ ಆಟದ ಇತಿಹಾಸದ ಬಗ್ಗೆ ತಿಳಿಸಬೇಕು ಅಂದರೆ ಹಿಂದೆ ಈ ಆಟವನ್ನು ರಾಯಲ್ ಟೆನ್ನಿಸ್ ಅಂದರೆ ರಾಜಮಹಾರಾಜರು ಆಡ್ತಾ ಇದ್ದಂತಹ ಟೆನ್ನಿಸ್ ಅಂಥೇಳಿ ಕರೀತಾ ಇದ್ದದ್ದು ಉಂಟು. ಇಂಗ್ಲೆಂಡ್ನಲ್ಲಿ ಇದೇ ನಿಜವಾದ ಟೆನ್ನಿಸ್ ಆಟವಾಗಿತ್ತು. ಫ್ರಾನ್ಸ್ನಲ್ಲಿ ಇದಕ್ಕೆ ಶೂಓಡಾ ಫಾರ್ಮ್ ಎಂದು, ಹಾಗೆಯೇ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕೋರ್ಟ್ ಟೆನ್ನಿಸ್ ಎಂದು ಕೂಡ ಹೆಸರಿತ್ತು. ಇದನ್ನು ಲಾನ್ ಟೆನ್ನಿಸ್ ಎಂದು ಕೂಡ ಕರೆಯೋದು ಉಂಟು. ಲಾನ್ ಟೆನ್ನಿಸ್ 1874 ಪ್ರಾರಂಭವಾಯಿತು ಅಂಥೇಳಿ ಹೇಳಲಾಗುತ್ತೆ. ಇದನ್ನು ಬ್ರಿಟಿಷ್ ಸೈನ್ಯಾಧಿಕಾರಿ ಮೇಜರ್ ವಾಲ್ಟರ್ ಸಿ ವಿಂಗ್ ಫೀಲ್ಡ್ ಎಂಬಂತ ರೂಪಿಸಿ ಸ್ಟ್ರೈರಿ ಸ್ಟ್ರೈಕ್ ಎಂಬಂತಹ ಹೆಸರಿನಲ್ಲಿ ತನ್ನ ಸ್ನೇಹಿತರಿಗೆ ಇದನ್ನು ಪರಿಚಯ ಮಾಡಿಸಿಕೊಟ್ಟ ಅಂಥೇಳಿ ಹೇಳಲಾಗುತ್ತೆ. ಈ ಆಟ ಜನಪ್ರಿಯ ಆದರೂ ಕೂಡ ಆಟದ ಹೆಸರು ಮಾತ್ರ ಜನರಿಗೆ ಹಿಡಿಸಲಿಲ್ಲ. ಮೊದಲ ಬಾರಿಗೆ ಲಾನಿನ ಮೇಲೆ ಒಂದು ಕೂಟವನ್ನು ಏರ್ಪಡಿಸಿಬಿಟ್ಟು ಆಟದ ಪರಿಚಯ ಮಾಡಿಸಿಕೊಟ್ಟಿದ್ದರಿಂದ ಈ ಆಟವನ್ನು ಟೆನ್ನಿಸ್ ಆನ್ ಲಾನ್ ಅಂಥೇಳಿ ಕರೆಯೋದು ಕೂಡ ರೂಢಿಗೆ ಬಂತು. ಇನ್ನು ಟೆನ್ನಿಸ್ ಎಂಬ ಪದ ಅಧಿಕೃತವಾಗಿ ಬಳಕೆಗೆ ಬಂದದ್ದು ಬಹಳ ದಿವಸಗಳ ನಂತರನೇ ಅಂತಲೇ ಹೇಳಬಹುದು. ಈ ಪದದ ಮೂಲ ಫ್ರೆಂಚ್ ಭಾಷೆಯ ಟೆನ್ನಿಸ್ ಅಂದರೆ ಆಟವನ್ನು ಆಡೋದಕ್ಕೆ ಪ್ರಾರಂಭಿಸಲು ಅನ್ನೋದು ಇದರ ಅರ್ಥ ಇರಬಹುದು ಅನ್ನೋದು ಕೆಲವರ ಅಭಿಮತವಾಗಿದೆ. ಟೆನ್ನಿಸ್ ಆಟ ಇಂಗ್ಲೆಂಡ್ನಿಂದ ಮೊದಲು ಹೋಗಿ ಅನಂತರ ಅಮೆರಿಕದಲ್ಲಿ ವ್ಯಾಪಿಸ್ತು ಅಂಥೇಳಿ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನು ಇದರಲ್ಲಿ ಓಪನ್ ಟೆನ್ನಿಸ್ ಅಂಥೇಳಿ ಕೂಡ ಇದೆ. ಈ ಓಪನ್ ಟೆನ್ನಿಸ್ ಎನ್ನುವಂತಹ ಹೆಸರು ಯಾಕೆ ಬಂತು ಅನ್ನೋದನ್ನು ಕೂಡ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇದೀಗ ಕೇಳೋಣ ಜೀವನ ಜ್ಯೋತಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಇನ್ನು ಟೆನ್ನಿಸ್ನಲ್ಲಿ ಓಪನ್ ಟೆನ್ನಿಸ್ ಎನ್ನುವಂತಹ ಒಂದು ಪದ ಕೂಡ ಇದೆ. ಈ ಪದ ಯಾಕೆ ಬಳಕೆಗೆ ಬಂತು, ಯಾಕೆ ಇದನ್ನ ಈ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಹೇಳಿ ತಿಳಿಸೋದಾದ್ರೆ, ಓಪನ್ ಎಂಬ ಪದವನ್ನ ಹೆಸರಿನಲ್ಲಿ ಸೇರಿಸೋದ್ರಿಂದ ನಿಜಕ್ಕೂ ಕೂಡ ಪಂದ್ಯಾವಳಿಯು ಈಗ ಎಲ್ಲಾ ಸ್ಪರ್ಧೆಗಳಿಗೂ ಕೂಡ ಮುಕ್ತವಾಗಿದೆ ಎಂಬಂತಹ ಅಂಶವನ್ನ ಅದು ಉಲ್ಲೇಖಿಸುತ್ತೆ. ಯಾಕೆಂದ್ರೆ ಅದು ಪ್ರಾರಂಭದಲ್ಲಿ ವೃತ್ತಿಪರರನ್ನ ಮಾತ್ರ ತೆಗೆದುಕೊಳ್ತಾ ಇತ್ತು ಸ್ನೇಹಿತರೆ. ಅಂದ್ರೆ ಹವ್ಯಾಸಿ ಮತ್ತೆ ವೃತ್ತಿಪರ ಎಂಬಂತಹ ಭೇದವಿಲ್ಲದೇನೆ ವಿಶ್ವದ ಯಾವುದೇ ಅರ್ಹ ಆಟಗಾರರಿಗೆ ಓಪನ್ ಆಗಿ ಅಂದ್ರೆ ಮುಕ್ತವಾಗಿರುವಂತಹ ಟೆನ್ನಿಸ್ ಪಂದ್ಯಾವಳಿ ಇದಾಗಿರೋದ್ರಿಂದ ಓಪನ್ ಟೆನ್ನಿಸ್ ಅಂತ ಹೇಳಿ ಕರೆಯಲಾಗುತ್ತೆ. 1968 ಆರಂಭವಾದಂತಹ ಓಪನ್ ಏರಾದಿಂದಾಗಿ ವೃತ್ತಿಪರ ಆಟಗಾರರಿಗೂ ಕೂಡ ಗ್ರ್ಯಾಂಡ್ ಸ್ಲ್ಯಾಮ್ಗಳಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ತು. ಇನ್ನು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಅಂದ್ರೆ ಏನು ಅಂತ ಹೇಳಿ ನಿಮ್ಮಲ್ಲಿ ಕುತೂಹಲ ಮೂಡಬಹುದು ಅಲ್ವಾ? ವಿಶ್ವದ 4 ಅತ್ಯಂತ ಪ್ರತಿಷ್ಠಿತ ಓಪನ್ ಟೆನ್ನಿಸ್ ಟೂರ್ನಿಗಳನ್ನ ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಹೇಳಿ ಕರೆಯಲಾಗುತ್ತೆ. ನಾನು ಈಗಾಗಲೇ ಇದ್ರ ಬಗ್ಗೆ ತಿಳಿಸ್ದೆ ಅಲ್ವಾ ಯಾವ್ಯಾವುದು ಅಂತ ಹೇಳಿಬಿಟ್ಟು. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಇಲ್ಲೇನಪ್ಪ ಅಂದ್ರೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ಹಾರ್ಡ್ ಕೋರ್ಟ್ನಲ್ಲಿ ಈ ಆಟ ನಡೆಯುತ್ತೆ. ಇನ್ನು ಫ್ರೆಂಚ್ ಓಪನ್, ಹಾಗೇನೆ ವಿಂಬಲ್ಡನ್ ಮತ್ತೆ US ಓಪನ್ ಅಂದ್ರೆ ಫ್ರೆಂಚ್ನಲ್ಲಿ ಅಂದ್ರೆ ಫ್ರಾನ್ಸ್ನಲ್ಲಿ ನಡೆಯುತ್ತೆ. ವಿಂಬಲ್ಡನ್ ಅನ್ನೋದು ಇಂಗ್ಲೆಂಡ್ನ ಲಂಡನ್ನಲ್ಲಿ ಹುಲ್ಲಿನ ಕೋರ್ಟ್ನಲ್ಲಿ ನಡೆಯುತ್ತೆ. ಫ್ರೆಂಚ್ ಓಪನ್ ಟೆನ್ನಿಸ್ ಕ್ಲೇ ಹೆಸರಲ್ಲೇ ಇದೆ, ಕ್ಲೇ ಅಂದ್ರೆ ಮಣ್ಣು ಅಲ್ವಾ, ಮಣ್ಣಿನ ಕೋರ್ಟ್ನಲ್ಲಿ ನಡೆಯುವಂತಹ ಆಟ ಅಥವಾ ಟೆನ್ನಿಸ್ ಇದಾಗಿರುತ್ತೆ. ಇನ್ನು US ಓಪನ್ ನ್ಯೂಯಾರ್ಕ್ನಲ್ಲಿ ಹಾರ್ಡ್ ಕೋರ್ಟ್ನಲ್ಲಿ ಸಿಮೆಂಟ್ನಿಂದ ಮಾಡಲಾಗಿರುವಂತಹ ಕೋರ್ಟ್ನಲ್ಲಿ ಈ ಆಟ ನಡೆಯುತ್ತೆ. ಹಾಗಾಗಿ ಈ 4 ಪ್ರತಿಷ್ಠಿತ ಓಪನ್ ಟೆನ್ನಿಸ್ ಟೂರ್ನಿಗಳನ್ನು ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಹೇಳಿ ಕರೆಯಲಾಗುತ್ತೆ. ಈ ಗ್ರ್ಯಾಂಡ್ ಸ್ಲ್ಯಾಮ್ನಲ್ಲಿ ಯಾವುದೇ ಹವ್ಯಾಸಿ ಮತ್ತು ವೃತ್ತಿಪರ ಎಂಬಂತಹ ಭೇದವಿಲ್ಲದೇನೆ ಅವಕಾಶವನ್ನು ಮುಕ್ತವಾಗಿ ಒದಗಿಸಿರೋದ್ರಿಂದ ಓಪನ್ ಟೆನ್ನಿಸ್ ಅಂತ ಹೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಇಂದಿನ ಟೆನ್ನಿಸ್ ಆಟದ ಬಗ್ಗೆ ಆಗಿತ್ತು. ಇನ್ನು ಸಾಕಷ್ಟು ಜನ ನಮ್ಮ ಕೇಳುಗರು ಒಂದಷ್ಟು ಸಂದೇಶಗಳನ್ನು ಕಳುಹಿಸಿದ್ದಾರೆ. ಸಂದೇಶಗಳಲ್ಲಿ ಮೇಡಮ್, ಇಂದಿನ ಮಾಹಿತಿ ಕಣಜ ಕ್ರೀಡೆಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಟೆನ್ನಿಸ್ ಆಟದ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ

ಹಾಗೆ ಉತ್ತಮವಾದ ಹಾಡುಗಳನ್ನ ಪ್ರಸಾರ ಮಾಡಿದಂತಹ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳಿಬಿಟ್ಟು ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರ್ ಅವರು ನಮಗೆ ಒಂದು ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಅಮೃತ ರಮೇಶ್ ಚಿತ್ರದುರ್ಗದಿಂದ ಇವರು ಕೂಡ ನಮಗೆ ಒಂದು ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ಸ್ಪೋರ್ಟ್ಸ್ ಬಗ್ಗೆ ಒಳ್ಳೆ ಮಾಹಿತಿ, ಹಾಡುಗಳು ಸೂಪರ್ ಆಗಿದೆ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗೇನೆ ಚಿತ್ರದುರ್ಗದಿಂದ ಪಂಟ್ರಹಳ್ಳಿ ರವಿಯವರು ಕೂಡ ಒಂದು ಸಂದೇಶವನ್ನ ಕಳುಹಿಸಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್ ಅಂತ ಹೇಳಿಬಿಟ್ಟು. ಓಕೆ, ತಮಗೂ ಕೂಡ ನಮಸ್ತೆ. ಇವತ್ತಿನ ಅಡುಗೆ ಅರಮನೆ ಕಾರ್ಯಕ್ರಮದಲ್ಲಿ ನೀವು ನೀಡಿದಂತಹ ಮಾಹಿತಿ ನೀಡಿದ್ದು ಅಂದ್ರೆ ಬರ್ಫಿ ಮತ್ತೆ ಶೇಂಗಾ ಚಿಕ್ಕಿ ಮಾಡುವಂತಹ ವಿಧಾನದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೇನೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ದೈಹಿಕ ಶಕ್ತಿ ಕೊಡುವಂತಹ ಟೆನಿಸ್ ಆಟ ಆಡೋದ್ರ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿ ಸುಮಧುರವಾದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಿ, ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರದಿಂದ ಇವರು ಕೂಡ ಒಂದು ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಇಂದು ಟೆನಿಸ್ ಕ್ರೀಡೆಯ ಕುರಿತು ನೀಡಿದಂತಹ ಮಾಹಿತಿ ಬಹಳ ಉಪಯುಕ್ತವಾಗಿತ್ತು. ಟೆನಿಸ್ ಅನ್ನೋದು ಇಬ್ರು ಅಥವಾ ನಾಲ್ಕರು ಆಡುವಂತಹ ಆಟ. ರಾಕೆಟ್ ಬಳಸಿ ಮಧ್ಯದಲ್ಲಿ ಬಲೆ ಇರುವಂತಹ ಆಯತಾಕಾರದ ಅಂಕಣದಲ್ಲಿ ರಬ್ಬರ್ ಚೆಂಡನ್ನು ಹೊಡೆಯುವ ಮೂಲಕ ಜನಪ್ರಿಯ ಕ್ರೀಡೆಯಾಗಿದೆ. ಮಾಹಿತಿ, ಮನರಂಜನೆ ಮತ್ತು ಜ್ಞಾನವನ್ನು ಒಂದೇ ವೇದಿಕೆಯಲ್ಲಿ ನೀಡಿದಂತಹ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡ್ತಾ ಇರುವಂತಹ FM ಚಿತ್ರದುರ್ಗದ ನಿರೂಪಕರಿಗೆ ಹಾಗೆಯೇ ಸಂಪೂರ್ಣ ಸಿಬ್ಬಂದಿ ವರ್ಗಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಕೇಳಿಸ್ತಾ ಇದ್ದೇನೆ ಸದಾನಂದ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಇದುವರೆಗೂ ಟೆನ್ನಿಸ್ ಆಟದ ಬಗ್ಗೆ, ಟೆನ್ನಿಸ್ ಆಟದ ಒಂದು ಮೂಲ ನಿಯಮಗಳು, ಸ್ಕೋರಿಂಗ್ ಬಗ್ಗೆ, ಜೊತೆಗೆ ಗ್ರ್ಯಾಂಡ್ ಸ್ಲ್ಯಾಮ್ ಬಗ್ಗೆ, ಹಾಗೇನೆ ಟೆನ್ನಿಸ್ ಆಟದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇಲ್ಲಿಗೆ ಮಾಹಿತಿ ಕಣಜ ಕಾರ್ಯಕ್ರಮ ಕೂಡ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 151,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಜಯಾನಂದ.
1: ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 151,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ 998 ಬೂತ್ಗಳನ್ನು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 201 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
0: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. 2:30 ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. 7:00 ಮೈಸೂರು ವಾರಿಯರ್ಸ್ ತಂಡ

ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭುವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ

0: ವನಿತಾ ವಿಹಾರ.
1: ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ.
0: ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಾವಣಗೆರೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹಸೀನಾ ಬೇಗಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಸಂಗೀತದ ಸಾಧನೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ತೆ ಹಸೀನಾ ಬೇಗಂ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮ್ಯಾಮ್.
0: ಸಂಗೀತ ಶಿಕ್ಷಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ, ಎಷ್ಟು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿದ್ದೀರಿ?
2: ನಾನು ಸುಮಾರು 4-5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ ಮ್ಯಾಮ್. ಅಂದ್ರೆ ಒಂದೇ ಸ್ಕೂಲ್ ಅಂತ ಅಲ್ಲ, ನಾನು ಸ್ಟಾರ್ಟಿಂಗ್ 2017 ಅಲ್ಲಿ ಜಗಳೂರಲ್ಲಿ ಬಾಲಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ ಮ್ಯಾಮ್. ಕೊರೋನಾ ಸ್ಟಾರ್ಟ್ ಆಯ್ತು, ಹಂಗಾಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟೆ ಮ್ಯಾಮ್. ಅದಾದ್ಮೇಲೆ ಒಂದ್ ವರ್ಷ ದಾವಣಗೆರೆ ಸಿದ್ಧಗಂಗಾ ಸ್ಕೂಲ್ ಅಲ್ಲಿ ಮಾಡಿದೆ ಮ್ಯಾಮ್. ಇವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ.
0: ಸಂಗೀತ ಶಿಕ್ಷಕಿಯಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವೊಬ್ಬ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಸಂಗೀತದ ಹಿನ್ನೆಲೆ, ಆ ಸಂಗೀತವನ್ನ ಕಲ್ತದ್ದು ಯಾವ ಒಂದು ವಿಭಾಗದಲ್ಲಿ ಸಂಗೀತವನ್ನ ಕಲ್ತ್ರಿ, ಹೇಗೆ ಸಾಧ್ಯ ಆಯ್ತು?
2: ನಾನು ಚಿಕ್ಕೋಳಿದ್ದಾಗಿಂದಾನು ತುಂಬಾ ಇಂಟ್ರೆಸ್ಟ್ ಸಾಂಗ್ ಹೇಳೋದು, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತನ ಕಲ್ತಿರ್ಲಿಲ್ಲ ಮ್ಯಾಮ್. ಹಂಗೆ ಲೈಟ್ ಮ್ಯೂಸಿಕ್ ಸಾಂಗ್ ಗಳನ್ನ ಟಿವಿನಲ್ಲಿ ರೇಡಿಯೋದಲ್ಲಿ ಯಾರಾದ್ರೂ ಹಾಡೋದು ಕೇಳಿಸ್ಕೊಂಡು ಅವಾಗ ಹಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು 3ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದು ಹಾಡೋದಿಕ್ಕೆ. ಅವಾಗ ಒಂದು ಭಾವಗೀತೆ ಕಲ್ತಿದ್ದೆ ಮ್ಯಾಮ್, ನಮ್ಮ ಮಾಮ ಅವ್ರು ಕಲ್ಸಿದ್ದು, ನಿನ್ನ ಗುಡಿಯ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ಒಂದ್ಸರಿ ಸ್ಕೂಲ್ ಅಲ್ಲಿ ಹಾಡ್ಸಿದ್ರು ಮ್ಯಾಮ್ ನಮ್ ಸರ್. ಅದು ಫಸ್ಟ್ ಟೈಮ್ ನಾನ್ ಹಾಡಿದ್ದು ಸ್ಕೂಲ್ ಅಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ನಮ್ ಕ್ಲಾಸ್ ಟೀಚರ್ ಹಾಡ್ಸಿದ್ರು. ಅದಾದ್ಮೇಲೆ ಅವ್ರಿಗೆ ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿ ಅಲ್ಲಿಂದ ಪ್ರತಿಭಾ ಕಾರಂಜಿಲಿ ಯಾವುದೇ ಪ್ರೋಗ್ರಾಮ್ ಇರ್ಲಿ ಸಿಂಗಿಂಗ್ ಅಂದ್ರೆ ಹಸೀನಾ, ನಾನು ಎಲ್ಲಾ ಪ್ರೋಗ್ರಾಮ್ ಸಿಗೋ, ನನ್ಗೆ ಬರೀ ಸಿಂಗಿಂಗ್ ಅಲ್ಲ ಮ್ಯಾಮ್, ಡಾನ್ಸ್ ಅಂದ್ರೂ ತುಂಬಾ ಇಷ್ಟ. ಡಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಖೋಖೋ ಇದು ಶಟಲ್ ಕಾಕ್ ಅದು ಅದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಂಗೆ ನಂದು
0: ಜರ್ನಿ
2: ಶುರು ಆಯ್ತು
0: ಮೇಡಮ್. ಈಗ ಡಾನ್ಸ್ ಅಂದ್ರೆ ಯಾವ ರೀತಿಯ ಡಾನ್ಸ್ ನನ್ಗೆ ಹೇಗಾದ್ರೂ ಆಯ್ತು ಅಂತಾನ ಹೇಗ್ ಮಾಡ್ತಿದ್ವಿ?
2: ಅವಾಗ ಅಂದ್ರೆ ನಾವು ಚಿಕ್ಕವ್ರು ಇದ್ವಿ, ಅವಾಗ ನಮ್ಗೆ ಆ ಹಳ್ಳಿ ವಾತಾವರಣಕ್ಕೆ ಕೊರಿಯೋಗ್ರಾಫರ್ಸ್ ಯಾರು ಗೊತ್ತಿಲ್ಲ ಮ್ಯಾಮ್. ನಮ್ಗೆ ನಾವೇ ಓನ್ ಸ್ಟೆಪ್ಸ್ ಅದು ಹೆಂಗೆ ಆಗ್ಲಿ, ಬಟ್ ಅಷ್ಟು ಕೆಟ್ಟದಾಗಿನ್ ಮಾಡ್ತಿರ್ಲಿಲ್ಲ. ತುಂಬಾ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇ ಹಾಡ್ತಾ, ಅವಾಗ ನಮ್ಗೆ ಜಾಸ್ತಿ ಮೊಬೈಲ್ ಸ್ಕ್ರೀನ್ ಟಚ್ ಇದ್ದಿಲ್ಲ, ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇಲ್ಲ ಪ್ರತಿಭಾ ಕಾರಂಜಿಲಿ ಮೊಬೈಲ್ ಯೂಸ್ ಮಾಡೋ ಆಗಿದ್ದಲ್ಲ ಮ್ಯಾಮ್. ನಾವೇ ಹಾಡ್ತಾ ಡಾನ್ಸ್ ಕೂಡ ನಾವೇ ಸ್ಟೆಪ್ಸ್ ಮಾಡ್ತಾ ಸ್ಟಾರ್ಟ್ ಮಾಡ್ತಿದ್ವಿ ಮ್ಯಾಮ್. ನನ್ಗೆ ಚಿಕ್ಕೋಳಿದ್ದಾಗಿಂದಾನು ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಈಗ್ಲೂ ಕಲಿಬೇಕು ಅನ್ಸ್ತಿದೆ ಮ್ಯಾಮ್, ನನ್ಗೆ ಅವಕಾಶ ಸಿಕ್ಕ್ರೆ ಅಂದ್ರೆ ನಾನು ಕಲಿತೀನಿ ಮ್ಯಾಮ್. ಇವಾಗ್ಲೂ ಕೂಡ ನನ್ಗೂ ತುಂಬಾ ಇಷ್ಟ ಇದೆ. ಸ್ವಲ್ಪ ದಿನ ಹೋದೆ, ಟೈಮ್ ಸಾಕಾಗ್ಲಿಲ್ಲ ಅಂತ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದೆ.
0: ನೀವ್ ಹೇಳಿದ್ರಿ ಈಗ ದಾವಣಗೆರೆಯಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು, ಆದ್ರೆ ಹಳ್ಳಿಯಲ್ಲಿ ಇದೆಲ್ಲ ಕಲ್ತದ್ದು ಇದೆಲ್ಲ ಒಂದು ಹಿನ್ನೆಲೆ ನನಗೆ ಸಾಧ್ಯ ಆಯ್ತು ಅಂತ. ಯಾವ ಹಳ್ಳಿಯವರು, ಯಾವ ಊರಿನವರು ಹಸೀನಾ ಬೇಗಂ ಅವರು?
2: ನಮ್ದು ಕುಣೆಮಾದಿ ಹಳ್ಳಿ ಅಂತ, ಕೊಟ್ಟೂರ್ ಹತ್ರ ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟ್ರಿಕ್ಟ್ ನಮ್ದು. ಅಲ್ಲಿ ನಮ್ದು ಒಂದು ಚಿಕ್ಕ ಗ್ರಾಮ, ಆದ್ರೂ ನಮ್ ಬಾಲ್ಯದ ದಿನಗಳು ತುಂಬಾ ಚೆನ್ನಾಗಿತ್ತು. ನಾನು ಈಗ್ಲೂ ನಮ್ಮ ಪ್ರೈಮರಿ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ನನ್ನ ಫ್ರೆಂಡ್ಸ್, ನಮ್ ಟೀಚರ್ಸ್, ನಮ್ಗೆ ಲೇಡೀಸ್ ಫ್ಯಾಕಲ್ಟಿ ಟೀಚರ್ಸ್ ಇದ್ದಿಲ್ಲ, ಜೆಂಟ್ಸ್ ಟೀಚರ್ಸ್, ಆದ್ರೂ ಏನೋ ಕಡಿಮೆ ಆಗದಿರೋ ತರ ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು, ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಅಷ್ಟೇ ಫ್ರೆಂಡ್ಲಿ ಆಗಿದ್ರು. ಅವ್ರ ಸಹಕಾರ, ಅಲ್ಲೂ ನಮ್ದು ಫ್ಯಾಮಿಲಿ ಸಹಕಾರ, ಅಪ್ಪ ಅಮ್ಮನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದು, ಅಷ್ಟು ಸಪೋರ್ಟಿವ್, ಎಲ್ಲಾ ಕಡೆಯಿಂದಾನು ಸಪೋರ್ಟ್ ಬಂದು ಈ ಹಂತಕ್ಕೆ ತಲುಪಿದೀವಿ ಮ್ಯಾಮ್.
0: ಈಗ ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಮಾವ ಅವರು ಹೇಳ್ಕೊಡ್ತಾ ಹಾಡನ್ನ ಕಲ್ಸಿದ್ರು ಅಂತ, ಮನೆಯಲ್ಲಿ ಈ ರೀತಿಯಾಗಿ ಸಂಗೀತದ ಏನಾದ್ರೂ ಒಂದು ಹಿನ್ನೆಲೆ ಇತ್ತ ಹೇಗೆ?
2: ಅಂದ್ರೆ ನಮ್ಮ ಅಮ್ಮನ ಅವರ ದೊಡ್ಡಣ್ಣ ಮ್ಯಾಮ್, ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ, ಕಲಿಸ್ತಾರೆ ಕೂಡ, ಬಟ್ ಅವರು ರಾಯಚೂರಲ್ಲಿ ಇರ್ತಾರೆ ಮ್ಯಾಮ್. ನಮ್ದು ಇಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್, ತುಂಬಾ ದೂರ ಆಗುತ್ತೆ. ಸಮ್ಮರ್ ಹಾಲಿಡೇಸ್ಗೆ ಅಂತ ನಾವು ಹೋದ

0: ಆಗ ಅಲ್ಲಿ ಕೆಲವೊಂದು ಸಾಂಗ್ಸ್ ಕಲಿಸ್ತಿದ್ರು. ಅವಾಗ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಕಲ್ತ್ಕೊಂಡ್ ಬಂದಿದ್ದೆ, ನಾನು ಸ್ಕೂಲಲ್ಲಿ ಹಾಡ್ತಿದ್ದೆ, ಆತರ ಇತ್ತು. ಅದಾದ್ಮೇಲೆ ನಮ್ಮೂರಲ್ಲಿ 1-7 ವರ್ಗೂ ಅಷ್ಟೇ ಮ್ಯಾಮ್ ಸ್ಕೂಲ್ ಇರೋದು. ಅದಾದ್ಮೇಲೆ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮೂರಿಂದ 1-2 ಕಿಲೋಮೀಟರ್ ದೂರ ಸಾಸಿವೆಯಲ್ಲಿ ಅಂತ, ಅಲ್ಲಿ ನನ್ನ ಹೈ ಸ್ಕೂಲ್ ಎಜುಕೇಶನ್ ಅಲ್ಲೇ ಮ್ಯಾಮ್, 8th, 9th, 10th ಅಲ್ಲಿ ಓದಿದ್ದು. ಅಲ್ಲಿಂದ PUC ಹರಪನಹಳ್ಳಿ, ಹರಪನಹಳ್ಳಿಯಿಂದ ನಾನು 2017 ಅಲ್ಲಿ ದಾವಣಗೆರೆಗೆ ಬಂದೆ ಮ್ಯಾಮ್. ಅಲ್ಲಿಂದ ನನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು, ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ನನಗೆ ಆಡಿಷನ್ ಅಂತ ಮಧುರ ಮಧುರವಿ ಮಂಜುಳ ಗಾನ ಅಂತ ಚಂದನದಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು ಮ್ಯಾಮ್, ಅದ್ರ ಆಡಿಷನ್ ಹರಿಹರದಲ್ಲಿತ್ತು. ಅವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಆಡಿಷನ್ ಕೊಡ್ಬೇಕಾದ್ರೆ ಒಬ್ರು ಪ್ರಭು ಶಂಕರ್ ಸರ್ ಅಂತ ನನಗೆ ಪರಿಚಯ ಆಗಿದ್ರು. ಅವರೇ ಹೇಳಿದ್ದು, ನಿಮ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಇವರಿಗೆ ಕ್ಲಾಸಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೇಳಿದ್ರು ಮ್ಯಾಮ್. ಅವಾಗ ನಮ್ಮ ಅಪ್ಪಾಜಿ ಗಿರೀಶ್ ಸರ್ ಅವ್ರ ಮನೆಯಲ್ಲಿ ಸಂಗೀತ ಕ್ಲಾಸ್ ಅಶೋಕ್ ತುರ್ಮುರಿ ಸರ್ ಅಂತ ಮಾಡ್ತಿದ್ರು ಮ್ಯಾಮ್, ಗಿರೀಶ್ ಸರ್ ಮನೆಯಲ್ಲೇ ನಾವು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿಂದ ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು 2017 ಇಂದ. ಅಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಗಿರೀಶ್ ಸರ್ ಅಂತ. ನಾನು ಈಗ ವಿದ್ವತ್ ಅಂತಿಮ, ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗ್ದು ನಾನು ಆಕಾಶವಾಣಿ ಅಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ ಮ್ಯಾಮ್. ರೇಡಿಯೋ ತುಂಬಾ ಕೇಳ್ತಿದ್ವಿ, ಹಾಡ್ತಾರೆ ಎಲ್ಲಾ ಬರ್ತಿತ್ತು, ಬಟ್ ಹೆಂಗ್ ಹಾಡ್ತಾರೆ, ಅದು ಏನ್ ಪ್ರೋಸೆಸ್, ಅಲ್ಲಿ ಹೋಗಿ ಹಾಡೋದು, ಅದ್ರ ಐಡಿಯಾ ಸಮೇತ ಇದ್ದಿಲ್ಲ. ಸರ್ ನನ್ಗೆ 2017 ಅಲ್ಲಿ ಅವ್ರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದ್ರ ಜೊತೆ ನಾವು ಚೆನ್ನಾಗಿ ಹಾಡೋರ್ಗೆ ಒಂದ್ ಸ್ವಲ್ಪ ಗ್ರೂಪ್ ಕರ್ಕೊಂಬಂದಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಟೈಮ್ ಆಕಾಶವಾಣಿಲಿ ಹಾಡೋದಕ್ಕೆ ಚಾನ್ಸ್ ಒದಗಿಸಿ ಕೊಟ್ಟವರು ನಮ್ ಗಿರೀಶ್ ಸರ್. ಅದಾದ್ಮೇಲೆ ನಮ್ಗೆ ನಿರಂತರವಾಗಿ ನಮ್ ಸಂಗೀತದ ಪಯಣ ವಿತ್ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆ ನಡೀತಾ ಬಂತು.
1: ಈಗ ನೀವು ಡಿಗ್ರಿ ಬಂದಾಗ ದಾವಣಗೆರೆಯಲ್ಲೇ ಇರ್ತಾ ಇದ್ರಿ, ಹಾಗಾಗಿ ಸಂಗೀತ ಜೊತೆಗೆ ಈ ಒಂದು ಅಕಾಡೆಮಿಕ್ ಏನಿದೆ ಅದು ಕೂಡ ಆಗ್ತಾ ಇತ್ತು ಅಂತ. ಅಪ್ಪ ನಮ್ಗೆ ಪ್ರೋತ್ಸಾಹ ಕೊಟ್ರು, ಕರ್ಕೊಂಡು ಹೋಗಿದ್ರು ಆಡಿಷನ್ಗೆ ಅಂತ ಹೇಳಿದ್ರಿ. ಏನ್ ಮಾಡ್ತಾರಪ್ಪ ಅಮ್ಮ?
0: ನಮ್ಮ ಅಪ್ಪಾಜಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಮ್ಯಾಮ್. ಅದ್ರ ಜೊತೆ ಜೊತೆಗೆ ನಮ್ದು ಹೊಲ ಇದೆ ಮ್ಯಾಮ್ ನೀರಾವರಿ, ಅದನ್ನು ನೋಡ್ಕೊಂತಾರೆ.
1: ಈ ಒಂದು ಸಂಗೀತಕ್ಕೆ ಮನೆಯಲ್ಲಿ ಹೇಗೆ ಒಂದು ಹೌದು ಪರವಾಗಿಲ್ಲ ಹೋಗು ಹಸೀನಾ ಅಂತಾರ ಅಥವಾ ಬೇಡ ಅಂತ ಇದ್ರ?
0: ಅವ್ರು ಇವಾಗಿನ ವರ್ಗುನು ಒಂದೇನು ಅಡೆತಡೆ ಮಾಡಿಲ್ಲ ಮ್ಯಾಮ್, ನಾನು ಸಂಗೀತ ಕಲಿತಿದ್ದೀನಿ ಅಂದ್ರು ತುಂಬಾ ಪ್ರೋತ್ಸಾಹ. ಅಪ್ಪಾಜಿ ಅಂತಲ್ಲ, ನಮ್ಮ ಮನೆ ಎಲ್ಲರೂ ಅಷ್ಟೇ ಮ್ಯಾಮ್, ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ. ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು ನಮ್ಮ ಅಪ್ಪಾಜಿಗೂ ಸಂಗೀತ, ನಮ್ಮ ಮನೇಲಿ ತುಂಬಾ ಸಂಗೀತದ ಕಡೆ ಒಲವು ಜಾಸ್ತಿ ಇದೆ ಮೇಡಮ್. ಹಂಗೆ ನಮ್ಮ ತಾತ, ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ ಅವರು ಅವಾಗ ಪೌರಾಣಿಕ ನಾಟಕಗಳಲ್ಲಿ ಅವರು ತುಂಬಾ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವರು ಹಲವಾರು ಗೀತೆಗಳನ್ನ ಮತ್ತೆ ತುಂಬಾ
1: ರಂಗ ಗೀತೆಗಳನ್ನ
0: ಆಮೇಲೆ ಕಥೆಗಳನ್ನ, ಹಳೆ ರಾಮಾಯಣ ಆಗ್ಲಿ ಮಹಾಭಾರತದಾಗ್ಲಿ ಎಲ್ಲಾ ತರದ್ದು ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರದ್ದೆಲ್ಲಾರ್ದು ಪ್ರೋತ್ಸಾಹ ಮೇಡಮ್ ನಾನು ಇಲ್ಲಿವರೆಗೂ ಬಂದಿರೋದು.
1: ಸಂಗೀತಕ್ಕೆ ಭಾಷೆ ಕೂಡ ಶುದ್ಧವಾಗಿರ್ಬೇಕು ಅಂತ, ಅದು ಕೂಡ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಹಸೀನಾ? ಎಲ್ಲೂ ನಮ್ಗೆ ಆ ಸ್ಲ್ಯಾಂಗ್ ಅಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಿಮ್ಮ ಭಾಷೆ ಬೇರೆ ಅನ್ನುವಂಥದ್ದು ನಮ್ಗೆಲ್ಲೂ ಅನ್ಸೋದಿಲ್ಲ.
0: ಇಲ್ಲ ಮೇಡಮ್, ನಮ್ಮ ಹಳ್ಳಿಲಿ ನಾನು ಬೆಳೆದಿರೋ ವಾತಾವರಣ ಆಗಿದೆ ಮೇಡಮ್. ನಮ್ಮ ಮನೇಲೂ ಆಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ, ನನ್ಗೆ ಎಲ್ಲ ಸಿಕ್ಕಿರೋರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಅದರಿಂದಾಗಿ ನನ್ ಕನ್ನಡ, ನನ್ಗೆ ಎಲ್ಲರೂ ಅದೇ ಕೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ. ಅದೊಂದು ಹೆಮ್ಮೆ ಇದೆ ನನ್ಗೆ. ಕನ್ನಡ ಸಬ್ಜೆಕ್ಟ್ ಅಂದ್ರೆ ನನ್ಗೆ ಬಹಳ ಇಷ್ಟ.
1: ಮಾತನ್ನ ಮುಂದುವರ್ಸೋಣ, ಅದಕ್ಕಿಂತ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ. ನಿಮ್ಮ ಒಂದು ಧ್ವನಿಯಲ್ಲಿ ಯಾವ ಹಾಡು ಹಾಡ್ತೀರಿ?
0: ನಾನು ಫಸ್ಟ್ ಟೈಮ್ ಸ್ಕೂಲಲ್ಲಿ ಹಾಡಿರುವಂತ ಭಾವ

0: ಮಾಡಲಿ.
1: ನೆನ್ಪಿಟ್ಕೊಳ್ಳೋದು ಹೇಗೆ ಹಾಡಿನ ಸಾಲುಗಳನ್ನ? ನೀವು ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡು ಇದು, ಆಗ್ಲೂ ಇಷ್ಟೇ ಚೆನ್ನಾಗಿ ಹಾಡಿರ್ತೀರಿ. ಸಾಲುಗಳನ್ನ ನೆನ್ಪಿಟ್ಕೊಂಡು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಿಗೆ?
0: ಒಲವು ಮಮ್ಮ, ನನ್ಗೆ ಹಾಡೋದು ತುಂಬಾ ಇಷ್ಟ ಇತ್ತು. ಸಂಗೀತ

0: ಅಂದ್ರೆ ತುಂಬಾ ಇಷ್ಟ ಹಾಡೋದಂದ್ರೆ, ಅದು ಒಂದೇ ಸರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಸ್ವಲ್ಪ ಆಗ್ಲಿ, ಒಂದೊಂದೇ ಸ್ಟ್ಯಾಂಜ್ ಆಗ್ಲಿ, ನಾನು ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟ್ ಇಂದ, ಅದು ಏನೋ ಗಾಡ್ ಗಿಫ್ಟೆಡ್ ಅನ್ಬೋದು ಮೇಡಮ್ ನನ್ ಕಲ್ತಿರೋದು ವಾಯ್ಸ್ ಕೂಡ. ಹಾಗಾಗಿ ಅದು ಯಾವ ತರ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ರೆ ಹಿಂಗೆ ಕುತ್ಕೊಂಡೇ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಬೋದು. ಚಿಕ್ಕವರಿದ್ದಾಗ ಅದೇನು ಆಟ ಆಡ್ತಾ ಆಗ್ಲಿ, ಆಡ್ತಾ ಆಗ್ಲಿ, ಊಟ ಮಾಡ್ತಾ ಆಗ್ಲಿ, ಅದು
1: ಕಂಡೀಷನ್ಸ್ ಇರಲ್ವಲ್ಲ
0: ಅವಾಗ,
1: ಹೃದಯಕ್ಕೆ ಹತ್ರ ಆಗುತ್ತೆ
0: ಅಲ್ವಾ, ಕಲ್ತಿರೋದೇ ಗೊತ್ತಾಗಿಲ್ಲ ಮೇಡಮ್. ಹಿಂಗೆ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡಿರೋದು ಒಂದ್ ಸ್ವಲ್ಪ ಹೊತ್ತಾಗಿದ್ರು, ನಾವ್ ಏನಾದ್ರೂ ಆಟ ಆಡ್ತಾ ಆಗ್ಲಿ, ಏನೋ ಕೆಲ್ಸ ಮಾಡ್ತಾ ಆಗ್ಲಿ, ಅದು ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮೇಡಮ್. ಆ ತರ ಆಗಿ ಅದು ನೆನಪಲ್ಲಿ ಈಗ್ಲೂ, ನಾನ್ 3ನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಸಾಂಗ್ ಈಗ್ಲೂ ನೆನಪಿದೆ ಅಂದ್ರೆ ಅದೇ ಗಾಡ್ ಗಿಫ್ಟ್ ಅನ್ಬಹುದು. ಈ ಟೈಮ್ ಅಲ್ಲಿ ನನ್ ಈ ಸಾಂಗ್ ನೆನಪಾದಾಗೆಲ್ಲ ನಮ್ಮ ಟೀಚರ್ ನೆನಪಾಗ್ತಾರೆ, ಬಟ್ ಈಗ ಅವರು ನಮ್ ಜೊತೆ ಇಲ್ಲ, ಈಗ ಒಂದ್ ವರ್ಷ ಆದ್ಮೇಲೆ ಆಯ್ತು ತೀರ್ಕೊಂಡು, ಮಂಜುನಾಥ್ ಸರ್ ಅಂತ. ಅವರು ತುಂಬಾ ತುಂಬಾ ಪ್ರೋತ್ಸಾಹ ನನ್ಗೆ, ನಮ್ ಸ್ಕೂಲ್ ಅಲ್ಲಿ ನಾನು ಹಾಡ್ತೀನಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ಸಾಂಗ್ ಹಾಡ್ದಾಗ ಅವರೇ ಎಲ್ಲ ಮುಂದೆ ನಿಂತು ಪ್ರತಿಭಾ ಕಾರಂಜಿಲಿ ಭಾಗವಹಿಸಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋರು, ಅವ್ರನ್ನ ಈ ಟೈಮ್ ಅಲ್ಲಿ ನೆನ್ಸ್ಕೊಳ್ಳೇಬೇಕು, ತುಂಬಾ ಮಿಸ್ ಮಾಡ್ಕೊಂತೀವಿ.
1: ಓಕೆ ಹಸೀನಾ, ನಾವು ಏನಂದ್ರೆ ಮಕ್ಕಳಿಂದ ನಾವ್ ಹೇಗ್ ಕಲ್ತ್ವಿ ನಮಗ್ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ವಿ, ತರ್ಲೆ ಮಾಡ್ತಾ ಇದ್ವಾ, ಅಥವಾ ಗುರುಗಳಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗಿದ್ವಾ, ಇವೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ನೀವೀಗ ಟೀಚರ್ ಆಗಿದ್ದೀರಿ, ಸಂಗೀತದೇ ಇರಬಹುದು ಅಥವಾ ಬೇರೆ ಕ್ಲಾಸ್ಗಳಲ್ಲೇ ಇರಬಹುದು, ಮಕ್ಳು ಹೇಗೆ ಸ್ಪಂದಿಸ್ತಾರೆ ಅಂತ, ನಿಮ್ಗೆ ಈ ಸಂಗೀತ ಹೇಳ್ಕೊಡ್ತಿರ್ತಿರಲ್ವ, ಹೇಗ್ ಅನ್ಸುತ್ತೆ ಮಕ್ಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
0: ಇವಾಗಿನ ಟೈಮ್ಗೆ ಮಕ್ಳು ತುಂಬಾ ಜಾಣರು ಇದಾರೆ, ಇವಾಗ ಬಹಳ ಜಾಣರು ಇದಾರೆ. ಹಂಗೆ ಸಂಗೀತದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಮೇಡಮ್, ಅಂತ ಮಕ್ಕಳು ತುಂಬಾ ಬೇಗ ಕಲ್ತು ಬಿಡ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೈವೇಟ್ ಸಂಗೀತ ತರಗತಿಗಳಲ್ಲಾಗ್ಲಿ ಸ್ಕೂಲಲ್ಲೇ ಆಗ್ಲಿ ತುಂಬಾ ಬೇಗ ಕಲಿಯೋರು ಕೆಲವೊಬ್ರು ಮಾತ್ರ ಇರ್ತಾರೆ. ಆಮೇಲೆ ಅಯ್ಯೋ ಮ್ಯೂಸಿಕ್ ಟೀಚರ್ ಬಂದಿದ್ದಾರೆ ಅದಕ್ಕೆ ನಾವು ಕ್ಲಾಸ್ ತಗೋಬೇಕು ಅನ್ನೋರು ಕೆಲವೊಬ್ರು, ಕೆಲವೊಬ್ರು ಸಾಂಗ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಳ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಒಂದೊಂದ್ ರೀತಿ ಇರುತ್ತೆ. ಬಟ್ ಕಲಿಯೋರು ತುಂಬಾ ಚೆನ್ನಾಗಿ ಕಲಿತಾರೆ ಮೇಡಮ್. ಹಾಗೇನೆ ಅವ್ರಿಗೆ ಶಿಕ್ಷಕರಂದ್ರೆ ಅಷ್ಟೇ ಭಯಭಕ್ತಿ ಇರ್ಬೇಕು, ನಾನು ಇದನ್ ಅವ್ರು ಕಲ್ಸೋಕ್ ಬಂದಿದಾರೆ ಅಂದ್ಮೇಲೆ ನಾವು ಶಿಸ್ತಾಗಿ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಮ್ಯಾಮ್. ನಮ್ ಸಂಗೀತ ತರಗತಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಲಿಯೋರ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮ್ಯಾಮ್.
1: ಪೇರೆಂಟ್ಸ್ ನಿರೀಕ್ಷೆ ಏನಾಗಿರುತ್ತೆ ಮಕ್ಕಳು ಸಂಗೀತವನ್ನ ಕಲಿಯುವಾಗ?
0: ಇವಾಗಿನ ಪೇರೆಂಟ್ಸ್ ಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಯಾವ್ದೇ ಆಗ್ಲಿ ಒತ್ತಡ ಹಾಕ್ಬಿಡ್ರಿ. ಈಗ ಅವರು ಸಂಗೀತ ಶಿಕ್ಷಕರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ, ಬರೀ ಪರ್ಟಿಕ್ಯುಲರ್ ಸಂಗೀತ ಶಿಕ್ಷಕರ ಅಂತಲ್ಲ, ಎಲ್ಲ ರಂಗದಲ್ಲಿರೋ ಟೀಚರ್ಸ್ ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರು ಬಂದ ತಕ್ಷಣನೆ ಬಂದು ಒಂದ್ 2-3 ದಿನ ಆಗಿರಲ್ಲ, ನಮ್ ಮಕ್ಕಳಿಗೆ ಆಗ್ಲೇ ಸ್ಟೇಜ್ ಮೇಲೆ ಬಿಡ್ಬೇಕು, ಅವ್ರು ಚೆನ್ನಾಗಿ ಹಾಡ್ಬೇಕು, ಅವ್ರ ಪ್ರೈಸ್ ಬರ್ಬೇಕು. ಇಲ್ಲ ಮೇಡಮ್, ಸಂಗೀತದ ಅಭ್ಯಾಸ ಇದ್ರೇನೆ ಮಾತ್ರನೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಹೇಳೋದು ಅದೇನೆ, ಒಂದ್ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡಿ, ಮಕ್ಕಳಿಗೆ ಆಗ್ಲಿ ಶಿಕ್ಷಕರಿಗೆ ಆಗ್ಲಿ ಪೇರೆಂಟ್ಸ್ ಕಾಲಾವಕಾಶ ಕೊಡಿ, ಅವ್ರು ಚೆನ್ನಾಗಿ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ ಅಂತ ಅಂದಾಗ ಮಾತ್ರ ಅವ್ರಿಗೆ ಕಳಿಸಿ, ಸುಮ್ನೆ ಹಾಡಿಸ್ಬಿಟ್ಟು ಅಲ್ಲಿ ಇದಾಗ್ಬಾರ್ದು. ನಾನು ಹೇಳೋದಷ್ಟೇ, ಸಂಗೀತ ಕಲಿತಿರೋ ಮಕ್ಕಳಿಗೆ ಆಗ್ಲಿ ಎಲ್ಲಾ ರಂಗದಲ್ಲಿರೋ ಪೇರೆಂಟ್ಸ್ ಗೆ ಆಗ್ಲಿ ಹೇಳ್ತಿರೋದಷ್ಟೇ, ಅವ್ರು ಹಾಡ್ತಾರೆ ಕಲಿಯೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂದ್ಮೇಲೆ ನಾವು ಸ್ಟೇಜ್ ಮಾಡಿ ಕೊಟ್ಟೆ ಕೊಡ್ತೀವಿ, ನಮಗೂ ಅದೇ ಆಸೆ ಇರುತ್ತೆ. ಬಟ್ ಸಮಯ ಕೊಡಿ ಒಂಚೂರು,
1: ಅಭ್ಯಾಸ
0: ಚೆನ್ನಾಗಿ ಆಗ್ಬೇಕು, ಅದ್ರ ಜೊತೆ ಮಕ್ಕಳು ನಾವು ಹಾಡ್ತೀವಿ ಅನ್ನೋ ಅವ್ರಿಗೆ
1: ಕಾನ್ಫಿಡೆನ್ಸ್
0: ಇರ್ಬೇಕು, ಹಂಗಾದ್ರೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳಿ.
1: ಸ್ಪರ್ಧಾ ಮನೋಭಾವ ಈಗ
0: ತುಂಬಾ ಸ್ಪರ್ಧಾ ಮನೋಭಾವ, ಮಗಳು ಈಗ ಬರ್ತಿದ್ದಾಳೆ ಅಂದ್ಮೇಲೆ ಅವ್ರ ತಕ್ಷಣನೇ ಹೋಗ್ಬಿಡ್ಬೇಕು ಏನಾದ್ರೂ ಪ್ರೋಗ್ರಾಮ್ಗೆ. ನಾವ್ ಏನ್ ನಿರೀಕ್ಷೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ, ಪರ್ಫೆಕ್ಟ್ ಆಗಿ ಹೋಗ್ಲಿ, ಅದು ಪ್ರಾಬ್ಲಮ್ ಇಲ್ಲ.
1: ಹೋಗಿದ್ದೀರಾ ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಂದ ಕೊಡ್ಸಿದ್ದೀರಾ?
0: ಹಾ, ತುಂಬಾ ಕೊಟ್ಟಿದ್ದೀನಿ ಮ್ಯಾಮ್, ಹಾಗೆ ನಮ್ಮ ಮಕ್ಕಳಿಗೂ ಕರ್ಕೊಂಡು ಹೋಗಿದ್ದೀನಿ ನನ್ನ ಸ್ಟೂಡೆಂಟ್ಸ್ ಗಳಿಗೂ. ಚಿಕ್ಕೋಳಿದ್ದಾಗೆಲ್ಲ ಪ್ರತಿಭಾ ಕಾರಂಜಿಲಿ ಎಲ್ಲ ಹಾಡ್ತಿದ್ದೆ ಮೇಡಮ್. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನನ್ಗೆ ಫಸ್ಟ್ ಆಡಿಷನ್ಸ್ ಅಲ್ಲಿನೂ ಕೊಟ್ಟಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಅಂದ್ರೆ ಒಂದು ಯುವ ಜನೋತ್ಸವ ಅಂತ ಮಾಡ್ತಿದ್ರು ಜಿಲ್ಲಾವಾರು ಇದ್ರೊಳಗೆ, ಅವಾಗ ಫಸ್ಟ್ ಟೈಮ್ ನನ್ಗೆ ಅಲ್ಲಿ ಭಾವಗೀತೆ ಸ್ಪರ್ಧೆ ಇತ್ತು ಮ್ಯಾಮ್, ಅವಾಗ ಹೋಗಿದ್ದು ನಾನು ಫಸ್ಟ್ ಟೈಮ್. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ತುಂಬಾ ಕಡೆ ಕೊಟ್ಟಿದೀವಿ ಮ್ಯಾಮ್, ಹಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ಹೋಗಿದ್ದೀನಿ. ಅದ್ರ ಜೊತೆ ಜೊತೆಗೆ ತುಂಬಾ ನನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿ ಬಹುಮಾನ ಅಭಿಮಾನಗಳನ್ನು

0: ಬಂದಿದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರೋಗ್ರಾಮ್ಸ್ ವೇದಿಕೆ ಕಾರ್ಯಕ್ರಮ ಅಲ್ಲಿನೂ ಕೊಟ್ಟಿದ್ದೀವಿ ಮೇಡಮ್. ದಾವಣಗೆರೆಯಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಆಗಿತ್ತು, ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು. ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಡಿಸಿದುಂಟು, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮ್ಯಾಮ್ ಕಾರ್ಯಕ್ರಮ. ನನ್ನ ಫಸ್ಟ್ ಟೈಮ್ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೆ ಅಂದ್ರೆ ಅದು ಗಾನ ಚಂದನ ಅಂತ ಹೇಳ್ಬಿಟ್ಟು, ಅದು ನನ್ನ ಫಸ್ಟ್ ಟಿವಿ ಪ್ರೋಗ್ರಾಮ್ ಮೇಡಮ್. ಆ ಸ್ಪರ್ಧೆಲ್ಲೂ ಭಾಗವಹಿಸಿದ್ದೀನಿ.
1: ನೀವು ಹೇಳಿದ್ರೆ ಮಕ್ಕಳಿಗೆ ಕಲಿಸುವಾಗ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಹಾಡುಗಳನ್ನ ಆರಿಸ್ಕೊಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ಬೇಕು, ನಿಮ್ಗೂ ಕೂಡ ಅದು ಇಷ್ಟ ಆಗಿರ್ಬೇಕು. ಆ ರೀತಿಯಾಗಿ
0: ಅಂದ್ರೆ ಮಕ್ಕಳಿಗೂ ಇಷ್ಟ ಆಗಿ ಅವ್ರಿಗೆ ಕೆಲವೊಂದು ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಮೇಡಮ್. ಆ ಏಜ್ ಗ್ರೂಪ್ ವೈಸ್ ನಾವು ಚಿಕ್ಕ ಮಕ್ಕಳಿಗೆ ಒಂದು ಬೇರೆ ತರದ ಸಾಂಗ್, ಚಿಕ್ಕ ಮಕ್ಕಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ತರ ಸಾಂಗ್ಸ್, ಅದ್ರೊಳಗೆ ಒಂದ್ ಸ್ವಲ್ಪ ದೊಡ್ಡ ಏಜ್ ಗ್ರೂಪ್ ಮಕ್ಕಳಿಗೆ ಅವ್ರಿಗೆ ಬೇರೆ ತರ ಸಾಂಗ್ಸ್ ಆ ತರ ಕಲ್ಸ್ಕೊಡ್ತೇವೆ ಮೇಡಮ್.
1: ನಿಮ್ಗೆ ಇಷ್ಟವಾದಂತ ಒಂದು ಹಾಡನ್ನ ಹಾಡಿ.
0: ದರಾ ಬೇಂದ್ರೆ ಅವ್ರದ್ದು ಒಂದು ಭಾವಗೀತೆ ಮೇಡಮ್, ಅದು ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು, ನನಗೂ ತುಂಬಾ ಇಷ್ಟ. ನಮ್ ಗಿರಿ ಸರ್ ನನ್ಗೆ ಈ ಸಂಗೀತ ತರಗತಿಗಳನ್ನ ನಾನು ಸಪ್ರೇಟ್ ಆಗಿ ಈಗ ಮಾಡ್ತಿದ್ದೀನಿ ಅಂದ್ರೆ ಸರ್ ತುಂಬಾ ಸಹಾಯ ಮಾಡಿದ್ದಾರೆ.

0: ತುಂಬಾ ಚೆನ್ನಾಗಿ ಹಾಡ್ತೀರಿ. ಹಸಿನಾ, ನಿಮ್ಗೆ ಸಂಗೀತ ಏನು ರೆಡಿ ಇರುತ್ತೆ ಅವುಗಳನ್ನ ಮಾತ್ರ ಹಾಡ್ತೀರಾ, ನೀವು ಕೂಡ ಸಂಗೀತ ಸಂಯೋಜನೆ ಮಾಡಿ ಯಾವ್ದಾದ್ರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡ್ತೀರಾ?
1: ಅಂದ್ರೆ ನಾನು ಇನ್ನು ಕಲಿತಾ ಇದ್ದೀನಿ ಮೇಡಮ್, ಕಲಿತಾ ಒಂದೇ ಸರಿ. ಅಂದ್ರೆ ಸಂಗೀತ ಸಂಯೋಜನೆ ಅಷ್ಟು ಸುಲಭವಾಗಿ ನಾವು ಹಾಡ್ದಷ್ಟು ಸುಲಭವಾಗಿಲ್ಲ ಮೇಡಮ್, ಯಾಕಂದ್ರೆ ಅದು ರೆಡಿ ಇರೋದನ್ನ ನಾವು ತುಂಬಾ ಬೇಗ ಚೆನ್ನಾಗಿ ಕಲಿತು ಹಾಡ್ಬಿಡ್ತೀವಿ, ಅದು ತುಂಬಾ ಕಷ್ಟ ಇದೆ. ಅದನ್ನು ಜೊತೆ ಜೊತೆಗೆ ಕಲಿತಾ ಇದ್ದೀನಿ, ನಮ್ಮ ಗುರುಗಳ ಹತ್ರ ಮಾರ್ಗದರ್ಶನ ತಗೊಂಡು, ಗಿರಿ ಸರ್ ಹತ್ರ, ಹಾಗೆ ಅಶೋಕ್ ತುರಮರಿ ಸರ್ ಹತ್ರ, ಎಲ್ಲರ ಹತ್ರನು ಕೇಳಿ ಇನ್ನು ಅದಕ್ಕೆ ಸಂಗೀತ ಅನ್ನೋದೊಂದು ಸಮುದ್ರ ಇದ್ದ ಹಾಗೆ ಅದನ್ನ ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಮೇಡಮ್.
0: ಇಂಥದ್ದೊಂದು ರಾಗ ನನ್ನನ್ನು ತುಂಬಾ ಕಾಡುತ್ತೆ ಅಂತ ಅನ್ನೋದಾದ್ರೆ
1: ಮಧುವಂತಿ ರಾಗ ತುಂಬಾ ಇಷ್ಟ. ಆ ರಾಗದಲ್ಲಿ ಎಷ್ಟೇ ಹಾಡುಗಳು ಬರ್ಲಿ, ಆ ರಾಗ ನಾನ್ ಕಲ್ತಿರ್ಬೇಕಾದ್ರೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಮಧುವಂತಿ ರಾಗ. ಆ ರಾಗದಲ್ಲಿ ಒಂದು ಚಲನಚಿತ್ರ ಗೀತೆ ಇದೆ ಮೇಡಮ್, ಅದು ತುಂಬಾ ಇಷ್ಟ.
0: ಯಾವ್ದು ಹಾಡಿ?

0: ಗಾಯತ್ರಿ ಮದುವೆ ಚಿತ್ರದ
1: ಗಾಯತ್ರಿ ಮದುವೆ ಚಿತ್ರದ್ದು ಇದು ತುಂಬಾ ಮಧುವಂತಿ ರಾಗದಲ್ಲಿದೆ.
0: ಈಗ ಹಸೀನಾ ಅವರು ಸಂಗೀತ ಶಿಕ್ಷಕಿಯಾಗಿಯೇ ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿಯೇ ಹೆಚ್ಚು ಸಾಧನೆಯನ್ನ ಮಾಡೋರಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ಳೋರಿದ್ದೀರಾ?
1: ನನ್ಗೆ

0: ಸಂಗೀತದಲ್ಲೇ ಇದುವರೆಗೂ ನಾನು ಆಯ್ಕೆ ಮಾಡ್ಕೊಂಡಿರೋದೇ ಸಂಗೀತವನ್ನ ಮೇಡಮ್. ನಾನು ಎಲ್ಲಾ ಕಡೆನೂ ಮ್ಯೂಸಿಕ್ ಟೀಚರ್ ಆಗಿನೇ ವರ್ಕ್ ಮಾಡ್ತಿರೋದು. ಅದ್ರ ಜೊತೆ ಜೊತೆಗೇನೆ ನನ್ನ ಎಜುಕೇಶನ್ ಕೂಡ ಬಿ ಎ ಮುಗ್ದಿದೆ, ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಯ್ಕೆ ಬಂದು ಸಂಗೀತನೇ ಮೇಡಮ್, ಅದೇ ಅದರಲ್ಲೇ ನನ್ನ ಜೀವನನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ.
1: ಏನಾಗ್ಬೇಕು ಮುಂದೆ ಸಂಗೀತದಲ್ಲಿಯೇ ಏನೆಲ್ಲ ಸಾಧನೆಗಳನ್ನ ಮಾಡಬೇಕು, ಒಂದು ಕನಸಿರುತ್ತಲ್ವಾ, ಇಂಥದ್ದೊಂದು ತಲುಪಬೇಕು, ಅಲ್ಲಿ ಮುಟ್ಟಿದಾಗ ನಾನು ಆ ಒಂದು ಶಿಖರ ಅಂತೀವಲ್ವಾ.
0: ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಇಷ್ಟ ಇದೆ. ಅದ್ರ ಜೊತೆ ಜೊತೆಗೆ ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದೀನಿ. ಅದೇ ಕನಸುಗಳ ದಾರಿಲೆ ಹೋಗ್ತಾ ಇದ್ದೀನಿ ಕೂಡ ಮೇಡಮ್. ಅದು ತುಂಬಾ ಆಸೆ ಇದೆ ನನ್ಗೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿಗೂ ಕಲಿಸ್ಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ತುಂಬಾ ಸ್ಕೂಲ್ ಅಲ್ಲಿ ಇಲ್ಲ ಮೇಡಮ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ನಮ್ಗೆ ಮ್ಯೂಸಿಕ್ ಟೀಚರ್ಸೇ ಇದ್ದಿಲ್ಲ. ನಾನು ಇಲ್ಲಿ ದಾವಣಗೆರೆಗೆ ಬಂದಾಗ ಕಲ್ತಿದ್ದು. ಹಾಗಾಗಿ ನನ್ಗೆ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅನ್ನೋದೊಂದು
1: ಮಕ್ಕಳು ಚಿಕ್ಕ ವಯಸ್ಸಿಂದಾನೇ ಅದ್ರದೊಂದು ಪರಿಚಯ ಆಯ್ತು ಅಂದ್ರೆ
0: ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಇದು ಸಂಗೀತದಿಂದ ಬರೀ ಹಾಡೋದ್ರಿಂದ ಅಷ್ಟೇ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬಾ ಮುಖ್ಯ. ಸಂಗೀತದಿಂದ ಮನಸ್ಸು ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನಸಿಕವಾಗಿ ತುಂಬಾ ಸಂಗೀತ ಕೇಳೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತಾ ತಾಳ್ಮೆ ತುಂಬಾ ಬರುತ್ತೆ ಮೇಡಮ್. ಇದಂತೂ ಹೇಳ್ಬೋದು ತುಂಬಾ ತಾಳ್ಮೆ ಬರುತ್ತೆ.
1: ನಿಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಹೌದು, ಹಸಿನ ಹೀಗಿದ್ರಲ್ವಾ ಸಂಗೀತ ಕಲ್ತ ಮೇಲೆ ಹಿಂಗ್ ಬದ್ಲಾಗ್ಬಿಟ್ನಲ್ವಾ ನಾನು, ಆ ಹಸಿನ ಬೇರೆ ಸಂಗೀತ ಕಲಿತ ಮೇಲೆ ಆದಂತ ಹಸಿನ ಬೇರೆ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಯಾವ್ದಾದ್ರು ಆ ರೀತಿಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಗೆ ಕಂಡಿದ್ಯಾ?
0: ಹಾ ಖಂಡಿತ ಮೇಡಮ್. ನಾನು ನನ್ನಲ್ಲೇ ನನ್ಗಾದ ಬದಲಾವಣೆಗಳು ತುಂಬಾ, ಈ ಸಂಗೀತ ಕಲಿಯೋದಕ್ಕಿಂತ ಮುಂಚೆ ತುಂಬಾ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಇಲ್ಲಿನ ಯಾವ ರೀತಿ ಇರ್ಬೇಕು, ಎಲ್ಲೆಲ್ಲಿ ಹೋದ್ರೆ ಹೆಂಗಿರತ್ತೆ ಅನ್ನೋದು ತುಂಬಾ ಅನುಭವ ಆಯ್ತು. ಇವಾಗ ನನ್ಗೆ ತುಂಬಾ ಧೈರ್ಯ ಬಂದಿದೆ, ಇದಂತೂ ಹೇಳ್ಬಲ್ಲೆ ನಾನು. ತುಂಬಾ ಧೈರ್ಯವಾಗಿ ಹಾಡ್ತೀನಿ ಕೂಡ. ಅವಾಗಿನ ಹಸಿನಾಗೂ ಇವಾಗಿನ ಹಸಿನಾಗೂ ತುಂಬಾನೇ ಬದಲಾವಣೆ ಆಗಿದೆ ಮೇಡಮ್.
1: ಹಸಿನ ಈ ಗಜಲ್ ಆತರ ಏನಾದ್ರೂ ನಿಮ್ಗೆ ಅಭ್ಯಾಸ ಇದೆಯಾ ಹಾಡುವಂತದ್ದು?
0: ಇದೆ ಮೇಡಮ್.
1: ಹಾಡಿ ಒಂದು.

0: ಧನ್ಯವಾದಗಳು ಹಸೀನಾ ಬೇಗಂ. ಸಾಕಷ್ಟು ನಿಮ್ಮ ಒಂದು ಸಂಗೀತದ ಜರ್ನಿ ಏನಿದೆ ಬಹುಶಃ ನನ್ನ ಆರಂಭಿಕ ಹಂತ ಅಂತಾನೆ ಹೇಳಬಹುದು. ಇದಿನ್ನು ಸಾಕಷ್ಟು ಇನ್ನು ಸುದೀರ್ಘವಾದ ಪಯಣ ಇದೆ ನಿಮ್ಮ ಜೀವನದಲ್ಲಿ ಸಂಗೀತದೊಂದಿಗೆ. ಎಲ್ಲ ಆಸೆಗಳು ಈಡೇರ್ಲಿ ಅನ್ನುವಂತ ಆಶಯದೊಂದಿಗೆ ಧನ್ಯವಾದಗಳು. ನಮಸ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: 35 ಸೆಕೆಂಡ್ಗಳು. ಇದೀಗ ಕೆಲವು ಪ್ರಕಟಣೆಗಳು.
1: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಪ್ರಿಯ ಕೇಳುಗರೇ, ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ ರಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ್ರ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.deepwd.gov.in ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ಗಳಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 27/2026 ಆಂಗ್ಲ ಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ 2 ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿ ನೀಡಲು. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0819924-235284 ಸಂಪರ್ಕಿಸಲು ಕೋರಲಾಗಿದೆ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
3: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
4: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
3: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
3: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
0: ಪ್ರಿಯ ಕೇಳುಗರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಹುಡುಗಾಟ ಚಿತ್ರದಿಂದ ಏನೋ ಒಂಥರ, ಇಷ್ಟಕಾಮ್ಯ ಚಿತ್ರದಿಂದ ನೀ ನನಗೋಸ್ಕರ, ಮುಂಗಾರು ಮಳೆ ಚಿತ್ರದಿಂದ ಕುಣಿದು ಕುಣಿದು ಬಾರೆ ಎನ್ನುವ ಗೀತೆಗಳು ಪ್ರಸಾರ ಆಗ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ನಂತರ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ, ಅನಂತರ 1:10 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
7: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ, ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ನಿಲಯದ ಮಧ್ಯಾಹ್ನದ ಮದಕರಿ ಪ್ರಸಾರಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗ ವೇಳೆ ಸರಿಯಾಗಿ 12:30

0: ಪ್ರಿಯ ಕೇಳುಗರೇ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಮೂರ್ತಿ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
1: ಸರ್ ನಮಸ್ಕಾರ.
0: ಕೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮರು ಜೋಡಣೆ ಅಂದ್ರೇನು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಇದೆ, ಜೊತೆಗೆ ಇತ್ತೀಚಿನ ಒಂದು ಅಡ್ವಾನ್ಸ್ ದಿನಮಾನಗಳಲ್ಲಿ ಅಂದರೆ ನಾವು ತಾಂತ್ರಿಕ ಯುಗದಲ್ಲಿ ಬದಲಾವಣೆಯನ್ನು ನಾವು ವೈದ್ಯಕೀಯ ರಂಗದಲ್ಲಿ ಕಾಣ್ತೀವಿ. ಹಾಗಾಗಿ ಈಗ ನಾವು ಎಲುಬು ಮತ್ತು ಕೀಲಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಆಪರೇಷನ್ಗಳನ್ನು ಡಾಕ್ಟರ್ ಮಾಡೋದಕ್ಕಿಂತ ರೋಬೋಟ್ಗಳು ಕೂಡ ಮಾಡುವಂತ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ.
1: ಹೌದು ಸರ್, ಹೌದು.
0: ಆ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಯಾಕಂದ್ರೆ ಸಾರ್ವಜನಿಕರು ರೋಬೋಟ್ ಚಿಕಿತ್ಸೆ ಅಂದ್ರೇನು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರಂಗಿಲ್ಲ. ಹಂಗಾಗಿ ನಮ್ಮ ಆಕಾಶವಾಣಿ ಮೂಲಕ ಅವರು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ಸ್ವಾಗತ. ಸರ್, ಪ್ರಾರಂಭದ ಪ್ರಶ್ನೆ, ಕೀಲು ಮರು ಜೋಡಣೆ ಅಂತ ನಾವು ಕರಿತೀವಿ, ಕೀಲು ಮರು ಜೋಡಣೆ ಅಂದ್ರೆ ಏನು ಅಂತ?
1: ಈಗ ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮ್ಮ ಎಲುಬು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಕೀಲು ಸಹ ಅಷ್ಟೇ ಇಂಪಾರ್ಟೆಂಟ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೀಲಿನ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಮೂಮೆಂಟ್ಸ್.
0: ಮೂಮೆಂಟ್
1: ಅಂದ್ರೆ ಅದು ಮೂಮೆಂಟ್ ಅಂತನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ನಮ್ಮ ಇಂಪಾರ್ಟೆಂಟ್ ಕೀಲುಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಅಂತಂತೀವಿ, ನೀ ಜಾಯಿಂಟ್ ಅಂತಂತೀವಿ. ಇವು ಎರಡು ಇಂಪಾರ್ಟೆಂಟ್ ಜಾಯಿಂಟ್ಸ್ ಲೋವರ್ ಲಿಂಬಲ್ಲಿ, ಅಂದ್ರೆ ಕಾಲಿನಲ್ಲಿ ಅಥವಾ ಕೆಳಭಾಗದಲ್ಲಿ ನಮ್ದು ಎರಡು ನಮ್ದು ಇಂಪಾರ್ಟೆಂಟ್ ಜಾಯಿಂಟ್ಸ್ ಆಗಿ ಬರ್ತದೆ. ಒಂದು ಹಿಪ್ ಜಾಯಿಂಟು, ಒಂದು ನೀ ಜಾಯಿಂಟು. ಈ ಎರಡೂ ಜಾಯಿಂಟ್ಸ್ ಒಂದೊಂದು ಸತಿ ಸ್ವಲ್ಪ ಯಾವುದೋ ಕಾರಣಾಂತರದಿಂದ ಸೌಕುಳೆ ಆಗಿ ಹೋಗ್ತದೆ. ಸೌಕುಳೆ ಆಗಿ ಹೋದಾಗ ಪೇಷಂಟ್ಸಿಗೆ ನಡಿಬೇಕಾದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕಾಲಿನ ಸಂಧಿಯಲ್ಲಿ ಕೀಲಿನಲ್ಲಿ ತುಂಬಾ ನೋವು ಉಂಟಾಗ್ತದೆ. ಉಂಟಾದಾಗ ಅವ್ರಿಗೆ ನಡಿಲಿಕ್ಕೆ ತುಂಬಾ ನೋವು ಆಗ್ತದೆ. ನೀವು ಕೇಳಿರಬಹುದು ಎಷ್ಟೊಂದ್ಸತಿ ತಂದೆ ತಾಯಿ ಅಂದ್ರು ಅಥವಾ ಯಾರಾದ್ರೂ ವಯಸ್ಸಾದವ್ರು ಇದ್ರೆ ಮೊಣಕಾಲಲ್ಲಿ ತುಂಬಾ ನೋವು ಆಗ್ತದೆ, ನಡಿಲಿಕ್ಕೆ ಆಗಲ್ಲ, ಆ ರೀತಿ ಈ ತೊಂದರೆಗಳು ಎಷ್ಟೊಂದ್ಸತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಕೀಲು ಪೂರ್ತಿ ಸೌಕುಳೆ ಆಗಿ ಹೋಗಿದ್ದರೆ ಈಗ ಕೃತಕವಾಗಿ ಆರ್ಟಿಫಿಷಿಯಲ್ ಮರು ಜೋಡಣೆ ಮಾಡಿ ರಿಪ್ಲೇಸ್ಮೆಂಟ್ ಅಂತಂತೀವಿ ಮಾಡಿದ್ರೆ ಮತ್ತೆ ನೋವು ಎಲ್ಲ ಪೂರ್ತಿ ಹೋಗಿ ಮತ್ತೆ ಪೇಷಂಟ್ಗಳು ಅಥವಾ ರೋಗಿಗಳು ನಡೆಯೋ ಆಗ್ತದೆ. ಇದಕ್ಕೆ ನಾವೇನಪ್ಪಾ ಅಂತಂದ್ರೆ ಕೀಲು ಮರು ಜೋಡಣೆ ಶಸ್ತ್ರಚಿಕಿತ್ಸಾ ಅಂತಂತೀವಿ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತಂತೀವಿ. ಈ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವೀಗ ಆಲ್ರೆಡಿ ಹೇಳಿದಾಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು. ಇವು ಎರಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಕಾಮನ್ ಆಗಿ ನಾವು ಇವಾಗಿನ ದಿನಮಾನಗಳಲ್ಲಿ ಮಾಡ್ತೇವೆ.
0: ಸರ್, ಈಗ ಯಾವ ತರದ ರೋಗಿಗಳಿಗೆ ಈ ಕೀಲು ಮರು ಜೋಡಣೆ ಪ್ರಯೋಜನ ಆಗ್ತದ ಅಂತ?
1: ಇದು ಮೊಣಕಾಲಿನ ಕೀಲು ಮರು ಜೋಡಣೆ ಯೂಶುವಲಿ ವಯಸ್ಸು ಆದವರಿಗೆ, ಮೊಣಕಾಲು ಚಿಪ್ಪು ಸೌಕರ್ಯ ಅಂತವರಿಗೆ ಇದು ಏನಪ್ಪಾ ಅಂತಂದ್ರೆ ಮರು ಜೋಡಣೆ ತುಂಬಾ ಕೆಲಸ ಮಾಡ್ತದೆ. ಇನ್ನ ಒಂದು ನೀವು ಕೇಳಿರಬಹುದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಕೇಳ್ತೀವಿ, ಅಂದ್ರೆ ಈ ಸಂಧಿವಾತ ಅಂತಂತೀವಿ. ಈ ಸಂಧಿವಾತ ಇದ್ದವರಿಗೆ ಆ ಸಂಧಿವಾತದ ಎಫೆಕ್ಟ್ ಜಾಸ್ತಿ ಆಗಿ ಆಗಿ ಅದು ಪೂರ್ತಿ ಜಾಯಿಂಟ್ ಡಿಸ್ಟ್ರಕ್ಷನ್ ಆಯಿತು ಅಂತಂದ್ರೆ ಸಹ ಈ ಶಸ್ತ್ರಚಿಕಿತ್ಸೆ ತುಂಬಾ ಅನುಕೂಲವಾಗ್ತದೆ. ಮತ್ತೆ ಬೇರೆ ಸಿಚುಯೇಷನ್ಸ್ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಆರ್ಥ್ರೈಟಿಸ್ ಅಂತಂತೀವಿ, ಯಾವುದೇ ಒಂದು ಕಾರಣಾಂತರದಿಂದ ಮೊಣಕಾಲಿನ ಜಾಯಿಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲುಬು ಮುರಿದಿದ್ರೆ, ಅದರಿಂದ ಜಾಯಿಂಟ್ ಸರ್ಫೇಸ್ ರಫ್ ಆಗಿತ್ತಂದ್ರೆ, ಅದರಿಂದ ನೋವು ಉಂಟಾಗ್ತಿತ್ತಂದ್ರೆ, ಅದರಿಂದನೂ ಮರು ಜೋಡಣೆ ಮಾಡೋದ್ರಿಂದ ತುಂಬಾ ನೋವು ಕಡಿಮೆ ಆಗ್ತದೆ. ಇದು ಹಿಪ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್ ಇರಬಹುದು. ಸೊ ಹಿಪ್ ಜಾಯಿಂಟ್ ಅಲ್ಲಿ ಇನ್ನ ಒಂದು ಕಾಮನ್ ಕಂಡೀಷನ್ ಬರುತ್ತೆ, ಅದಕ್ಕೆ ನಾವು ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತಂತೀವಿ. ಅಂದ್ರೆ ಫೀಮರ್ ಬೋನ್ ನ ಹೆಡ್ ಅಂತೇನಂತೀವಿ, ಅದೇ ತಲೆ ಭಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಆ ರಕ್ತ ಸಂಚಾರ ಇಲ್ಲದಿದ್ದ ಕಾರಣ ಆ ಎಲುಬು ಒಂದೊಂದ್ಸತಿ ಕೊಳತು ಹೋಗ್ತದೆ. ಕೊಳತು ಹೋದಲ್ಲಿ ಅದು ನೋವು ಉಂಟಾಗ್ತದೆ. ಅಂತ ಪೇಷಂಟ್ಗೆ ಸಹ ಈ ಮರು ಜೋಡಣೆ ತುಂಬಾ ಕೆಲಸ ಆಗ್ತದೆ. ಇನ್ನ ಒಂದು ಕೆಲವು ವಿಷಯ ಅಂತಂದ್ರೆ ಪೋಸ್ಟ್ ಇನ್ಫೆಕ್ಟಿವ್ ಸಿಕ್ವೆಲೆ ಅಂತಂತೀವಿ, ಯಾವುದೋ ಒಂದು ಕಾರಣಾಂತರದಿಂದ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆದ್ಮೇಲೆ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಯ್ತಂದ್ರೆ ಅಂಥವರಿಗೆ ಸಹ ಕೀಲು ಮರು ಜೋಡಣೆ ತುಂಬಾ ಅನುಕೂಲ ಆಗ್ತದೆ.
0: ಸರ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಮತ್ತು ಕೀಲುಗಳಲ್ಲಿ ಇನ್ಫೆಕ್ಷನ್ ಯಾವ ಕಾರಣಕ್ಕಾಗುತ್ತೆ?
1: ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕಾರಣ ಇರುತ್ತೆ. ಒಂದು ಪಯೋಜೆನಿಕ್ ಇನ್ಫೆಕ್ಷನ್ ಅಂತಂತೀವಿ, ಅಂದ್ರೆ ಇನ್ಫೆಕ್ಟ್ ಸೋಂಕು ಇದ್ದಂತ. ಇನ್ನೂ ಒಂದು ತುಂಬಾ

0: ಇಂಪಾರ್ಟೆಂಟ್ ಕಾರಣ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್.
1: ಓ, ಟಿಬಿ.
0: ಟಿಬಿ ಇವು ಎರಡೂ ತರದ್ದು ಸೋಂಕುಗಳು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಉಂಟಾಗಬಹುದು. ಸೊ ಈ ಹಿಪ್ ಜಾಯಿಂಟ್ ಪೋಸ್ಟ್ ಟ್ಯೂಬರ್ಕ್ಯುಲಾರ್ ಕೇಸಸ್ ಅಲ್ಲಿ ಸಹ ನಾವು ಏನಪ್ಪಾ ಅಂತಂದ್ರೆ 3 ತಿಂಗಳ ಆಂಟಿ ಟ್ಯೂಬರ್ಕ್ಯುಲರ್ ಡ್ರಗ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಎರಡೂ ಒಟ್ಟಿಗೆ ಟ್ರೀಟ್ಮೆಂಟ್ ಸೋಂಕನ್ನು ನಿವಾರಣೆ ಮಾಡಬಹುದು. ಅದೇ ರೀತಿ ಅದೇನ್ ಕಾರ್ಟಿಲೇಜ್ ಡೆಸ್ಟ್ರಾಯ್ ಆಗಿ ನೋವು ಉಂಟಾಗಿರುತ್ತೆ ಅದನ್ನು ನಾವು ನಿವಾರಣೆ ಮಾಡಬಹುದು.
1: ಓಕೆ ಸರ್, ಈಗ ಕೀಲು ಮರ ಜೋಡಣೆಯಲ್ಲಿ ಎಷ್ಟು ವಿಧಗಳಿದ್ದಾವೆ ಸರ್?
0: ಕೀಲು ಮರು ಜೋಡಣೆಯಲ್ಲಿ ರುಟೀನ್ ಆಗ್ಲಿ ಎರಡು ಬರುತ್ತೆ. ಅಂದ್ರೆ ಒಂದು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂತೀವಿ, ಇನ್ನೊಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ. ಇವಾಗ ನೀವು ಎಲ್ಲ ಕಡೆ ನೋಡಿರಬಹುದು ರೋಬೋ ಅಂತನ್ನೋದು ತುಂಬಾ ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಇವಾಗ ಎಲ್ಲಾ ಪ್ರದೇಶದಲ್ಲಿಯೂ ಬರ್ತಾ ಇದೆ. ಇದೇನಂದ್ರೆ ಹ್ಯೂಮನ್ ಎರರ್ಸ್ ಅನ್ನ ಕಡಿಮೆ ಮಾಡುತ್ತೆ. ರೋಬೋ ಏನ್ ಮಾಡುತ್ತೆ ಅಂತಂದ್ರೆ, ಈಗ ನಾವು ಎಷ್ಟೊಂದ್ಸತಿ ನಾವು ಎಲ್ಲಾ ಟೆಕ್ನಿಕಲಿ ಎಲ್ಲಾ ಕರೆಕ್ಟ್ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಎರರ್ಸ್ ಆಗತ್ತೆ. ಆ ಎರರ್ಸ್ ಅನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ರೋಬೋಟಿಕ್ ಸರ್ಜರೀಸ್ ಅನ್ನೋದು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ.
1: ಓಹೋಹೋ, ಓಕೆ ಸರ್. ಈಗ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ, ಈಗ ರೋಬೋಟಿಕ್ ಕೀಲು ಮರ ಜೋಡಣೆ ಪ್ರಯೋಜನಗಳ ಬಗ್ಗೆ ನಮ್ಗೆ ಕೇಳುಗರಿಗೆ ತಿಳಿಸ್ಬೇಕು. ಯಾಕಂದ್ರೆ ಈ ರೋಬೋಟಿಕ್ ಅದನ್ನೇ ಆಪರೇಷನ್ ಮಾಡುತ್ತೆ, ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಪರ್ಫೆಕ್ಟ್ ಆಪರೇಷನ್ಗಳು ಮಾಡುತ್ತೆ ಅನ್ನುವಂಥದ್ದು ಕೇಳಿದೀವಿ. ಏನ್ ಸರ್ ಹೇಳಿ ಇದ್ರ ಬಗ್ಗೆ?
0: ರೋಬೋಟಿಕ್ ಸರ್ಜರಿ ಇದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ ಲಭ್ಯವಿರಲಿಲ್ಲ.
1: ಹೌದು,
0: ಇವಾಗ ನಮ್ಮ ಸುರಕ್ಷಾ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಆಧುನಿಕ ಆಮದು ಮಾಡಿಕೊಂಡ ರೋಬೋವನ್ನು ನಾವು ರಾಯಚೂರಿಗೆ ತಂದಿದ್ದೀವಿ. ಈ ಎಲ್ಲ ಇದರ ಫೆಸಿಲಿಟೀಸ್ ನಾನು ಎಲ್ಲ ರಾಯಚೂರಿನ ಮತ್ತು ಸುತ್ತಮುತ್ತಲಿನ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ರೋಗಿಗಳು ಇದನ್ನ ಪ್ರಯೋಜನ ಮಾಡಬೇಕು ಅಂತ ನಾನು ಇದ್ರ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಇದು ರೋಬೋಟಿಕ್ ಸರ್ಜರಿ ಏನ್ ಕೆಲಸ ಮಾಡ್ತದೆ, ಇದ್ರದ್ದು ಏನ್ ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ಏನ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು 20% ಆಫ್ ಪೇಷಂಟ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ.
1: ಓಕೆ,
0: ಸೊ ಅಂದ್ರೆ ನಾವು ಆಪರೇಷನ್ ಮಾಡಿದ್ಮೇಲೂ ಸಹಿತ ಒಂದು 100 ಜನಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂದ್ 20 ಜನ ಯಾವ್ದೋ ಕಾರಣದಿಂದ ನನಗೆ ಪೂರ್ತಿ ಚೆನ್ನಾಗಿ ಆಗಿಲ್ಲ ರೀ, ನಮ್ಗೆ ಇನ್ನ ಸ್ವಲ್ಪ ನೋವಿದೆ, ಇನ್ನ ಸ್ವಲ್ಪ ಚೆನ್ನಾಗಿ ಆಗಿದ್ದಿದ್ರೆ ಒಳ್ಳೇದು, ಈ ರೀತಿ ಕಂಪ್ಲೇಂಟ್ಸ್ ಮುಂಚೆ ಬರ್ತಾ
1: ಇತ್ತು.
0: ಸೊ ಈ ಡಿಸ್ಸಾಟಿಸ್ಫ್ಯಾಕ್ಷನ್ ರೇಟ್ 20% ಕ್ಕಿಂತ ಇನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಮಾಡುತ್ತೆ. ರೋಬೋಟಿಕ್ ಸರ್ಜರಿ ಮಾಡುತ್ತೆ. ಇದರದ ಅಡ್ವಾಂಟೇಜಸ್ ಏನು, ಅದ್ ಹೇಗೆ ಮಾಡ್ತೀವಿ, ನಾವ್ ಹೇಗ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೀ ಜಾಯಿಂಟ್ ಆಗ್ಲಿ ಹಿಪ್ ಜಾಯಿಂಟ್ ಆಗ್ಲಿ ಅದರದ್ದು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಸೊ ಸಿಟಿ ಸ್ಕ್ಯಾನ್ ಮಾಡೋ ಮುಖಾಂತರ ನೋಡಿ ರೋಬೋಗೆ ಹೇಗೆ ಸರ್ಜರಿ ಮಾಡಬೇಕು ಏನ್ ಮಾಡಬೇಕು ಅದ್ರ ನಮ್ಮ ದೇಹದ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ, ಅದಕ್ಕೆ ಆ ರೋಬೋಗೆ ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಬೇಕು.
1: ಓಕೆ,
0: ನಾವ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮೇಲೆ ಅದು ಕೆಲಸ
1: ಮಾಡುತ್ತೆ.
0: ಸೊ ಅದನ್ನ ಇನ್ಫಾರ್ಮೇಶನ್ ಫೀಡ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ ಸಿಟಿ ಸ್ಕ್ಯಾನ್ ತೆಗಿತೀವಿ. ಈಗ ಯೂಶ್ವಲಿ ನಮ್ಮ ರೋಬೋಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಸಿಟಿ ಸ್ಕ್ಯಾನ್ ಇಮೇಜಸ್ ನಾವು ಇಮೇಲ್ ಮುಖಾಂತರ ಅಮೆರಿಕ ಕಳಿಸ್ಕೊಡ್ತೀವಿ. ಅಮೆರಿಕದಲ್ಲಿ ಪ್ಲಾನಿಂಗ್ ಆಗತ್ತೆ, ಯಾವ ರೀತಿ ಎಷ್ಟು ಸೈಜ್ ಪ್ರೊಸ್ಥೆಸಿಸ್ ಕೂಡಿಸ್ಬೇಕು, ಈ ಒಬ್ಬ ರೋಗಿಗೆ ಸೈಜ್ 1 ಸ್ಟೆಮ್ ಕುತ್ಕೊಳತ್ತ, ಸೈಜ್ 2 ಕುತ್ಕೊಳತ್ತ, ಸೈಜ್ 3 ಕುತ್ಕೊಳತ್ತ, ಯಾವ ಸೈಜ್ ಸ್ಟೆಮ್ ಕುತ್ಕೊಳತ್ತೆ, ಯಾವ ಸೈಜ್ ಪ್ರೊಸ್ಥೆಸಿಸ್ ಕುತ್ಕೊಳತ್ತೆ, ಎಲ್ಲ ಆಪರೇಷನ್ ಕಿಂತ ಮುಂಚೆನೆ ಕನ್ಫರ್ಮ್ ಆಗಿ ಡಿಸೈಡ್
1: ಆಗಿಬಿಡುತ್ತೆ.
0: ಯಾಕಂತಂದ್ರೆ ನಾವು ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ಅಲ್ಲಿ ಅಮೆರಿಕ ಕಳಿಸೋದ್ರಿಂದ ಅಲ್ಲಿ ಸೆಗ್ಮೆಂಟೇಷನ್ ಮಾಡಿ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಮಾಡಿ ಅಲ್ಲಿ ಒಂದು ಫೈನಲ್ ಪ್ಲಾನ್ ಮಾಡಿಬಿಟ್ಟು ಅವ್ರು ಮತ್ತೆ ಇಮೇಲ್ ಮುಖಾಂತರ ನಮ್ಗೆ ಕಳಿಸ್ಕೊಡ್ತಾರೆ. ಆ ಇಮೇಲ್ ಮುಖಾಂತರ ಕಳಿಸಿರೋ ಇನ್ಫಾರ್ಮೇಶನ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾವು ರೋಬೋಗೆ ಫೀಡ್
1: ಮಾಡ್ತೀರಿ.
0: ಒಮ್ಮೆ ಇನ್ಫಾರ್ಮೇಶನ್ ರೋಬೋಗೆ ಫೀಡ್ ಮಾಡಿದ್ಮೇಲೆ ಈಗ ರೋಬೋಗೆ ರೋಗಿ ಯಾರು, ರೋಗಿಯ ಅನಾಟಮಿ ಹೇಗಿದೆ,
1: ಹೇಗಿದೆ,
0: ಅವರಿಗೆ ಹೇಗೆ ಸರ್ಜರಿ ಮಾಡಬೇಕು ಅಂತ ಅವಾಗ ಇನ್ಫಾರ್ಮೇಶನ್ ರೋಬೋಟಿಗ್ ಗೊತ್ತಾಗತ್ತೆ. ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಸರ್ಜನ್ ಏನ್ ಮಾಡ್ತೀವಿ, ನೀ ಜಾಯಿಂಟ್ ಅನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ರೋಬೋ ಕೈಲಿ ಕೊಡ್ತೀವಿ. ಆವಾಗ ರೋಬೋ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಕಟಿಂಗ್ ಮಾಡುತ್ತೆ. ಸೊ ಕಟಿಂಗ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ರಿಸಿಷನ್ ಸರ್ಜರಿ ಅಂತ ಅಂತೀವಿ. ಆಮೇಲೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಅನಾವಶ್ಯಕತೆ ಎಕ್ಸ್ಪೋಜರ್ ಇರಲ್ಲ, ಸಾಫ್ಟ್ ಇಶ್ಯೂ ಹ್ಯಾಂಡ್ಲಿಂಗ್ ಇರಲ್ಲ. ಆದ ಕಾರಣ ಆಪರೇಷನ್ ಆದ ನಂತರ ಕನ್ವೆನ್ಷನಲ್ ಜಾಯಿಂಟ್

0: ರಿಪ್ಲೇಸ್ಮೆಂಟ್ ಗಿಂತನೂ ಪೇನ್ ಕಡಿಮೆ ಇರುತ್ತೆ. ಸೊ ಈಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ತಕ್ಷಣ ಯಾವ ರೀತಿ ಸ್ವಲ್ಪ ನೋವಿರುತ್ತೆ ಕಂಪೇರ್ ಟು ದಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಪೇನ್ ತುಂಬಾ ಕಡಿಮೆ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್ ಆಗತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಮತ್ತೆ ಬೇಗ ಗುಣಮುಖವಾಗಬಹುದು.
1: ಆಗಬಹುದು. ಓಕೆ, ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಇದಾವೆ ಇದರಿಂದ ಅಂತ ಹೇಳ್ತಾ ಇದ್ರೆ ಸರ್. ಈಗ ಇಮೇಜ್ ಬೇಸ್ಡ್ ರೋಬೋ ಅಂತ ಕರಿತೀವಿ, ಹಂಗಂದ್ರೆ ಏನು ಸರ್?
0: ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಾವು ಈ ಸತಿ ಏನ್ ಮಾಡಿದ್ವಿ, ಸಿ ಟಿ ಸ್ಕ್ಯಾನ್ ಫಸ್ಟ್ ನೇ ಮಾಡಿ ಅದನ್ನ ನಾವು ರೋಬೋಗೆ ಫೀಡ್ ಮಾಡೋದನ್ನ ಇಮೇಜ್ ಬೇಸ್ಡ್ ರೋಬೋ ಅಂತೀವಿ.
1: ಓಕೆ,
0: ಈಗ ಎಷ್ಟೊಂದ್ ಸತಿ ಅಕಸ್ಮಾತ್ ಇನ್ನೂ ಒಂದು ತರದ ರೋಬೋಸ್ ಈಗ ಜಗತ್ತಿನಲ್ಲಿ ಇವೆ. ಯಾವ್ದೇನಪ್ಪ ಅಂತಂದ್ರೆ ಸಿ ಟಿ ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗಲೇ ಏನಪ್ಪಾ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು.
1: ಓಕೆ,
0: ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್ ಇಮೇಜ್ ಲೆಸ್ ರೋಬೋಸ್. ಇವಾಗ ನಮಗೆ ಇದು ಹೇಗಿದೆ ಹೀಗಿಲ್ಲ ಅಂತ ಮುಂಚೆ ಗೊತ್ತಿಲ್ಲದಿದ್ದರೆ ನಾವು ಅವಾಗಲೇ ನೋಡ್ಕೊಂಡು ಮಾಡಬೇಕಾದಾಗ ಸ್ವಲ್ಪ ಎರರ್ಸ್ ಆಗ ಚಾನ್ಸಸ್ ಇರುತ್ತೆ. ಸೊ ಇಮೇಜ್ ಬೇಸ್ಡ್ ರೋಬೋಟ್ ಅಲ್ಲಿ ಚಾನ್ಸಸ್ ಆಫ್ ಎರರ್ ತುಂಬಾ ಕಡಿಮೆ,
1: ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಲ್ಲ ಡೀಟೇಲ್ಸ್
0: ಮುಂಚೆನೆ ನಾವು ಯಾಕಂದ್ರೆ ಸಿ ಟಿ ಸ್ಕ್ಯಾನ್ ಮಾಡಿ ಆ ಸಿ ಟಿ ಸ್ಕ್ಯಾನ್ ರೋಬೋಗೆ ಫೀಡ್ ಮಾಡಿರೋ ಕಾರಣ ಇದ್ರದ್ದು ಎರರ್ಸ್ ತುಂಬಾ ಕಡಿಮೆ.
1: ಸೊ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಹೇಗೆ ಮಾಡಲಾಗ್ತದೆ?
0: ಅದೇ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಮೂರು ತರದ್ದು ರಿಪ್ಲೇಸ್ಮೆಂಟ್ ಬರುತ್ತೆ. ಒಂದು ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಹಿಪ್ ಜಾಯಿಂಟಿನ ಅಸೆಟಾಬಿಲಮ್ ಮತ್ತು ಫೀಮರ್ ಎರಡನ್ನೂ ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ರೋಬೋ ಬಂದ್ಬಿಟ್ಟು ಕಪ್ ಪ್ಲೇಸ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅಕಸ್ಮಾತ್ ನಮ್ದು ಕಪ್ ಪೊಸಿಷನ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸ್ಲೊಕೇಶನ್ ರೇಟ್ಸ್ ಇನ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಇಸ್ ಆಲ್ಮೋಸ್ಟ್ 7-8%. ಅಂಡ್ ಅದು ರಿವಿಷನ್ ರೀಸನ್ಸ್ ಗೆ ಡಿಸ್ಲೊಕೇಶನ್ ಇಸ್ ಎ ವೆರಿ ಕಾಮನ್ ರೀಸನ್. ಅಂದ್ರೆ ಅಕಸ್ಮಾತ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾಗಿ ಆಗದಿದ್ದರೆ ಮತ್ತೆ ಅದನ್ನ ತೆಗೆದುಬಿಟ್ಟು ಮತ್ತೊಂದ್ಸತಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತೀವಿ. ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಾರಣ ಬಂದ್ಬಿಟ್ಟು ಕಪ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ರಿವಿಷನ್ ಮಾಡಬೇಕಾಗ್ತದೆ. ರೋಬೋ ಇದ್ರೆ ನಾವು ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಕೂಡಿಸಿದ್ರೆ ರಿವಿಷನ್ ರಿಪ್ಲೇಸ್ಮೆಂಟ್ ರೇಟ್ಸ್ ತುಂಬಾ ಕಡಿಮೆ
1: ಆಗುತ್ತೆ.
0: ಸೊ ಒಂದೇ ಪೇಷಂಟ್ ಮೇಲೆ ಮತ್ತೊಂದ್ಸತಿ ಸರ್ಜರಿ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಇದು ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿನೂ ಸಹ ಅಷ್ಟೇ, ತುಂಬಾ ಸಿವಿಯರ್ ವ್ಯಾರಸ್ ಡಿಫಾರ್ಮಿಟಿ ಇದ್ದಾಗ ಅಥವಾ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಫಾರ್ಮಿಟೀಸ್ ಇದ್ದಾಗ ಅಥವಾ ಆಲ್ರೆಡಿ ಮೊಣಕಾಲಿನಲ್ಲಿ ಅಥವಾ ಫೀಮರ್ದಲ್ಲಿ ಇಂಪ್ಲಾಂಟ್ಸ್ ಇದ್ದರೆ ಇದೆಲ್ಲ ಸಿಚುವೇಶನ್ ಅಲ್ಲಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಬರಲ್ಲ. ಅವಾಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಕಾರಣ. ಅಂಡ್ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ.
1: ಸರ್, ಈಗ ಈ ರೋಬೋಟಿಕ್ ಸರ್ಜರಿಯನ್ನು ವಯಸ್ಸಾದವರಿಗೆ ಅಂದ್ರೆ ತುಂಬಾ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಬಹುದಾ ಅಂತ?
0: ಹೌದು, ಇದು ಯೂಶುವಲಿ ಮೊಣಕಾಲಿನ ನೋವು ಕಡಿಮೆ ವಯಸ್ಸಾದವರಿಗೆ ಇರೋದೇ ಇಲ್ಲ. ಇದು
1: ವಯಸ್ಸಾದ್ಮೇಲೆ
0: ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು ಸಣ್ಣ ವಯಸ್ಸಿನವರಿಗೆ ಯಾರಿಗೂ ಮೊಣಕಾಲು ನೋವು ಇರಲ್ಲ, ಹೇಳ್ತಾರಲ್ಲ ಏನಪ್ಪ ಇಷ್ಟಿಷ್ಟು ವಯಸ್ಸಲ್ಲಿ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆ. ಯೂಶುವಲಿ ಮೊಣಕಾಲು ನೋವು ಬರೋದು ವಯಸ್ಸಾದ್ಮೇಲೆ,
1: 50 ನಂತರ.
0: ಆ 50 ನಂತರನೇ ಬರುತ್ತೆ. ಸೊ ಯೂಶುವಲಿ ನಾವು 60 ಇಯರ್ಸ್ 50+ ಇಯರ್ಸ್ ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಬಟ್ ಐಡಿಯಲ್ ಏಜ್ ಅಂತ ಅನ್ನೋದು 60. ಬಟ್ ನಾವೇನಪ್ಪ ಅಂದ್ರೆ 76 ಇಯರ್ಸ್ ಪೇಷಂಟ್ ಗೆ ಸಹ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದೀವಿ. ಆಮೇಲೆ ಎಷ್ಟೊಂದ್ ಜನ 80 ವಯಸ್ಸ ಆದವ್ರಿಗೂ ಕೂಡ ಈಗ ನೋಡ್ರಿ ಯಾರ ಆಯಸ್ಸು ಎಷ್ಟು ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಈಗ ಅವ್ರು 90 ವರ್ಷ ಇರಬಹುದು ಅಥವಾ 75 ವರ್ಷ ಇರಬಹುದು, 80 ವರ್ಷ ಇರಬಹುದು. ಸೊ ಅವ್ರು ಇದ್ದಷ್ಟು ವರ್ಷ ಅವರಿಗೆ ನೋವು ಇಲ್ಲಾರ್ದಂಗ ನಾವೇನಪ್ಪ ಅಂತಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಖಾಂತರ ಮಾಡಬಹುದು. ಅವ್ರದ್ದು ಪ್ರಿ ಆಪರೇಟಿವ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಹಾರ್ಟ್ ಸ್ಟೇಟಸ್, ಕಿಡ್ನಿ ಸ್ಟೇಟಸ್, ಬೇರೆ ಎಲ್ಲ ಜನರಲ್ ಕಂಡೀಷನ್ ಚೆನ್ನಾಗಿತ್ತಂತಂದ್ರೆ ವಯಸ್ಸಾದವರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು.
1: ಸರಿ, ಈಗ ಆಪರೇಷನ್ ಮಾಡ್ಕೊಂಡ ನಂತರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪೇಷಂಟ್ಗಳು?
0: ಇವಾಗ ಈಗ ಯಾವುದೇ ಒಂದು ಶಸ್ತ್ರ

0: ಚಿಕಿತ್ಸಾ ಆಗ್ಲಿ ಅಥವಾ ನಾವು ಚಿಕಿತ್ಸೆ ಮಾಡಿಕೊಂಡ ನಂತರ ಕೆಲವೊಂದು ಪ್ರಿಕಾಷನ್ಸ್ ಅಂತ ಮುನ್ನೆಚ್ಚರಿಕೆಗಳನ್ನ ನಾವು ನೋಡ್ಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತಂದ್ರೆ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಚೇರ್ ಮೇಲೆ ಕಟ್ಟೆ ಮೇಲೆ ಸ್ವಲ್ಪ ಹೈಟ್ ಮೇಲೆ ನಾವು ಕೂತ್ಕೊಳ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ಟಾಯ್ಲೆಟಿಂಗ್ ಅಲ್ಲಿ ಇಂಡಿಯನ್ ಕಿಂತನೂ ಸ್ವಲ್ಪ ವೆಸ್ಟರ್ನ್ ಟೈಪ್ ಕಮೋಡ್ಸ್ ಬೇಕಾಗಬಹುದು. ಸೊ ಈ ರೀತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾವು ಹೇಳ್ತೀವಿ, ಅದು ಮಾಡಿಕೊಂಡ್ರೆ ನಮಗೆ ಲೈಫ್ ಆಫ್ ದ ಪ್ರೋಸ್ಥೆಸಿಸ್ ಅಥವಾ ಜಾಯಿಂಟ್ ತುಂಬಾ ವರ್ಷ ಬರುತ್ತೆ.
1: ಸರಿಗೆ ರೋಬೋಟಿಕ್ ಟ್ರೀಟ್ಮೆಂಟ್ ಅಥವಾ ರೋಬೋಟಿಕ್ ಆಪರೇಷನ್ ಅಂತಂದಾಗ ಎಲ್ಲರಿಗೂ ತುಂಬಾ ಖರ್ಚಾಗತ್ತಪ್ಪ, ತುಂಬಾ ನಾವೆಲ್ಲಿ ಮಾಡ್ಕೊಳಕಾಗತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೋಬೋಟಿಕ್ ಶಸ್ತ್ರಚಿಕಿತ್ಸೆಗೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್.
0: ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ರೋಬೋಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಾವು ಸುರಕ್ಷಾ ಆಸ್ಪತ್ರೆಯನ್ನೇ ಅಬ್ಸರ್ವ್ ಮಾಡ್ತಾ ಇದೀವಿ. ಸೊ ರೋಬೋಗೆ ಏನು ನಾವು ಖರ್ಚು ಆಗಿದೆ, ನಮ್ಮ ರೋಬೋ ಬಂದ್ಬಿಟ್ಟು ಇಂಪೋರ್ಟೆಡ್ ರೋಬೋ, ಇದಕ್ಕೆ ತುಂಬಾ ಖರ್ಚು ಜಾಸ್ತಿ, ತುಂಬಾ ಜಾಸ್ತಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 5 ಕೋಟಿ ಅಷ್ಟು ನಮ್ಗೆ ಏನಪ್ಪಾ ಅಂತಂದ್ರೆ ಈ ರೋಬೋದ ಕಾಸ್ಟ್ ಆಗಿದೆ. ಬಟ್ ಈ ಕಾಸ್ಟ್ ಅನ್ನ ನಾವು ಪೇಷಂಟ್ಗೆ ಹಾಕ್ತಾ ಇಲ್ಲ. ಸೊ ಇದೆಲ್ಲಾ ಕಾಸ್ಟ್ ಆಫ್ ದಿ ರೋಬೋ ಸುರಕ್ಷಾ ಆಸ್ಪತ್ರೆ ಅಬ್ಸರ್ವ್ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ದ ರೋಬೋನ್ನ ನಾವು ಪೇಷಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕಂಪೇರ್ ಟು ಅದರ್ ಸೆಂಟರ್ಸ್ ನಮ್ಮ ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಚೀಪ್ ಆಗುತ್ತೆ. ಇದೇ ಶಸ್ತ್ರಚಿಕಿತ್ಸೆ ನೀವು ಕೇಳಿರಬಹುದು ಹೈದರಾಬಾದ್ ಬೆಂಗಳೂರಲ್ಲಿ 1 ಕಾಲಿಗೆ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಆ ಶಸ್ತ್ರಚಿಕಿತ್ಸೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 1 ಕಾಲಿಗೆ 2.5 ಲಕ್ಷದಲ್ಲಿ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಪೋರ್ಟೆಡ್ ಪ್ರೋಸೆಸಿಸ್ ಹಾಕಿ ರೋಬೋಟಿಕ್ ಮಾಡಿ ಅರೌಂಡ್ 2.5 ಲ್ಯಾಕ್ಸ್ ಗೆ ನಾವು ಮಾಡ್ತಾ ಇದೀವಿ.
1: ತುಂಬಾ ಅರ್ಧ ಖರ್ಚಲ್ಲಿ
0: ಅಂದ್ರೆ ಈ ಹೈದರಾಬಾದ್ ಬೆಂಗಳೂರಿಗೆ ಹೋಗೋದನ್ನ ನಮ್ಮ ಪೇಷಂಟ್ಸ್ ತುಂಬಾ ಸತಿ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಅದು ಕಾಸ್ಟ್ ಬಿಟ್ಟು ಪ್ಲಸ್ ಹೋಗೋದು ಬರೋದು ಖರ್ಚು ಫಾಲೋ ಅಪ್ ಖರ್ಚು ಆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಾ ಬೆನಿಫಿಟ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೀವಿ.
1: ಸರಿಗೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಜನಗಳಿಗೆ ಆಸಕ್ತಿ ಇರ್ತದೆ ಮಾಡಿಸ್ಕೊಳ್ಬೇಕಂತ ಬಡವರು ಇರ್ತಾರೆ. ಆ ಬಡವರಿಗೆ ಸರ್ಕಾರದ ಯೋಜನೆಗಳು ಏನಾದ್ರು ನಿಮ್ಮ ಆಸ್ಪತ್ರೆಯಲ್ಲಿ ಬಳಸಿಕೊಂಡು ಆಪರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆಯಾ?
0: ಹೌದು, ನೀವು ಕೇಳದಾಗೆ ತುಂಬಾ ಜನಕ್ಕೆ ಇಷ್ಟು ಖರ್ಚು ಏನಪ್ಪಾ ಅಂತಂದ್ರೆ ಮಾಡಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ.
1: ಹೌದು,
0: ಈಗ ಆದ ಕಾರಣದ ಸಲುವಾಗಿನೇ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ಯೋಜನೆಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಒಂದು ಸರ್ಕಾರದ ಯೋಜನೆ ಬಂದ್ಬಿಟ್ಟು ಯಶಸ್ವಿನಿ ಸ್ಕೀಮ್. ಈ ಯಶಸ್ವಿನಿ ಸ್ಕೀಮ್ ಸರ್ಕಾರದ ಯೋಜನೆ, ಯಾವುದೇ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರು ಮೆಂಬರ್ ಆದರೆ ಯಶಸ್ವಿನಿ ಸ್ಕೀಮ್ ಇಂದ ಆಲ್ಮೋಸ್ಟ್ 1 ಲಕ್ಷವರೆಗೂ ಏನಪ್ಪಾ ಅಂದ್ರೆ ರಿಯಾಯಿತಿ ಸಿಗತ್ತೆ. ಸೊ ಇದು ಯಶಸ್ವಿನಿ ಸ್ಕೀಮ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ಲ್ಯಾಕ್ವರೆಗೂ ಆಗುತ್ತೆ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ರಿಯಂಬರ್ಸ್ಮೆಂಟ್ ಆಗುತ್ತೆ. ಇವಾಗ
1: ಕೇಂದ್ರ ಮತ್ತು ರಾಜ್ಯ ಸರ್ಕಾರ
0: ಆಲ್ರೆಡಿ ರಿಕಗ್ನೈಸ್ಡ್ ಇದೆ. ಕೇಂದ್ರ ಸರ್ಕಾರಕ್ಕೂ ನಾವು ಅಪ್ಲೈ ಮಾಡಿದೀವಿ. ಸೊ ಯಾವುದೇ ಕೇಂದ್ರ ಸರ್ಕಾರದ ಎಂಪ್ಲಾಯ್ ಇತ್ತಂತಂದ್ರೆ ನಾವು ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದೀವಿ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ರೈಲ್ವೆಗೇನು ನಾವೇನಪ್ಪಾ ಅಂತಂದ್ರೆ ರಿಯಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದೀವಿ. ಆಮೇಲೆ ಎಲ್ಲಾ ಇನ್ಶೂರೆನ್ಸ್ ಸ್ಕೀಮು ಕ್ಯಾಶ್ಲೆಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗತ್ತೆ. ಆಯುಷ್ಮಾನ್ ಭಾರತ್ ಅನ್ನು ಅಪ್ಲೈ ಮಾಡಿದೀವಿ, ಅದು ಪ್ರೋಸೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ಕೀಮ್ಸ್ ನಮ್ಮ ಆಸ್ಪತ್ರೆಯಲ್ಲಿ ರಿಕಗ್ನೈಸ್ ಆಗ್ಬಿಟ್ರೆ ನಾವು ಎಲ್ಲ ಪೇಷಂಟ್ ಗೆ ನಾವು ಸ್ಕೀಮ್ ಅಲ್ಲಿ ನಾವು ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ?
0: ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ. ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತೀವಿ, ಎಷ್ಟೊಂದ್ ಜನ ಏನ್ ಹೇಳ್ತೀರಿ ಆಪರೇಷನ್ ಮಾಡ್ಕೊಂಡ್ಮೇಲೆ ನಡಿಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎ ಸೇಫ್ ಅಂಡ್ ವೆಲ್ ಡಾಕ್ಯುಮೆಂಟೆಡ್ ಅಡ್ವಾನ್ಸ್ಡ್ ಸರ್ಜರಿ ಅಂಡ್ ಇಟ್ ಈಸ್ ಎ ಟೈಮ್ ಟೆಸ್ಟೆಡ್ ಅಂಡ್ ವೆಲ್ ಅಪ್ರೂವ್ಡ್ ಸರ್ಜರಿ. ಸೊ ಹಾಗಾಗಿ ನಾನು ಎಲ್ಲ ರೋಗಿಗಳಿಗೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಒಂದ್ಸತಿ ಭೇಟಿ ಕೊಟ್ರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಾವು ಅದಕ್ಕೆ ಅವರವರಿಗೆ ಅನುಕೂಲವಾಗಿ ನಾವು ಏನಪ್ಪಾ ಅಂತಂದ್ರೆ ಸಜೆಷನ್ಸ್ ಕೊಟ್ಟು ಯಾವ ರೀತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ತಿಳಿಸಿಕೊಟ್ಟು ನಾವೇನಪ್ಪಾ ಅಂತಂದ್ರೆ ಚೆನ್ನಾಗಿ ಸರ್ಜರಿ ಮಾಡಿ ಕೊಡಬಹುದು.
1: ಒಳ್ಳೆ ಒಂದು ಮಾಹಿತಿ ಅನ್ಕೊಟ್ರೆ ಸರ್ ನಮ್ಮ ಆಕಾಶವಾಣಿಗೆ ಬಂದು. ಇದುವರೆಗೆ ನಮ್ಮ

0: ಆಕಾಶವಾಣಿಯಲ್ಲಿ ಕೀಲು ಮರ ಜೋಡಣೆ ಹೇಗೆ ಮಾಡ್ತಾರೆ, ಅದ ಪ್ರಯೋಜನಗಳೇನು, ಮತ್ತು ಜೊತೆಗೆ ರೋಬೋಟಿಕ್ ಆಪರೇಷನ್ ಈಗ ರಾಯಚೂರಲ್ಲಿ ಬಂದಿದೆ ಸುರಕ್ಷಾ ಆಸ್ಪತ್ರೆಯಲ್ಲಿ, ಅದರ ಒಂದು ಉಪಯೋಗವನ್ನು ಸಾರ್ವಜನಿಕ ಪಡ್ಕೋಬಹುದು, ತುಂಬಾ ಕಡಿಮೆ ವೆಚ್ಚದಲ್ಲೇ ಒಳ್ಳೆ ಒಂದು ಚಿಕಿತ್ಸೆ ಪಡ್ಕೋಬಹುದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಅನಿಸಿಕೆ ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
1: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರು ಜೋಡಣೆಯ ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಗೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ಆಕಾಶವಾಣಿ ಇದೀಗ ಕೇಳೋಣ ನಮ್ಮ ಮುಂದಿನ ಕಾರ್ಯಕ್ರಮವನ್ನ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಸಂತೋಷಣ್ಣ,
3: ಜಗಣ್ಣ ಬನ್ನಿ ಬನ್ನಿ.
2: ನೀನ್ ಆರಾಮ ಕೂತ್ಬಿಟ್ಟಿದ್ಯಾ?
3: ಯಾರಾದ್ರೂ ಸಿಗ್ಲಿಯಪ್ಪ ಅಂತ ಕಾಯ್ತಿದ್ದೆ. ಲೈಬ್ರರಿಯಿಂದ ಪುಸ್ತಕನೂ ತರಲಿಲ್ಲ, ಏನಾದ್ರೂ ಓದ್ತಾ ಕೂರು ಅಂತ ಹೇಳಿದ್ರೆ.
2: ಈಗ ನೋಡು, ಒಂದು ಒಳ್ಳೆ ವಿಚಾರ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಉಳಿತಾಯ ಮಾಡ್ಬೇಕು ನೋಡು. ಉಳಿತಾಯದ ವಿಚಾರಕ್ಕೆ ಬಂದಾಗ ಹಣದ ಉಳಿತಾಯ,
3: ಹಣದ ಉಳಿತಾಯ.
2: ದೇಹದಲ್ಲಿ ಶಕ್ತಿ ಇರುವಾಗ ನಾವು ದುಡಿತೀವಿ, ಆ ದುಡಿದಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇಳಿ ವಯಸ್ಸಿನಲ್ಲಿ ವಯಸ್ಸಾದ್ಮೇಲೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ನಾವು ಉಳಿತಾಯ ಮಾಡಬೇಕು
3: ಮುಂದಿನ ದಿನಗಳಿಗೆ ಅಂತ.
2: ಮುಂದಿನ ದಿನಗಳಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ಅಂತಾರಲ್ಲ, ಅದಕ್ಕೋಸ್ಕರ
3: ಈ ಮಹಿಳೆಯರಲ್ಲೆಲ್ಲ ಜೀರಿಗೆ ಡಬ್ಬ ಸಾಸಿವೆ ಡಬ್ಬದಲ್ಲೆಲ್ಲ ದುಡ್ಡು ಇಡ್ತಾರಲ್ಲ, ಇಟ್ಟರು ಆಗ್ತದ ಅಂತ.
2: ಅದು ಒಂಥರ ಇದ್ದೇ ಇತ್ತದು, ಮೊದ್ಲಿಂದ ಆ ಒಂದು ಪದ್ಧತಿ ಇದ್ದೇ ಇದೆ,
3: ಉಳಿತಾಯ ಪ್ರವೃತ್ತಿ ಎಲ್ಲರಲ್ಲೂ ಇದೆ.
2: ಹೌದೌದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹಣವನ್ನು ಮನೆಯಲ್ಲಿ ಇಟ್ಟಾಗ ಈ ಕಳ್ಳಕಾಕರ ಭಯ ಆಗ್ಬಹುದು. ಅದಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಿದೆ. ಈ ಬ್ಯಾಂಕುಗಳು ಪ್ರಾರಂಭವಾಗಿದ್ದೇ ಈ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ.
3: ಆದ್ರೆ ಕೆಲವು

0: ಬ್ಯಾಂಕಿಗೆ ದುಡ್ಡು ಹಾಕ್ಲಿಕ್ಕೆ
1: ಇಷ್ಟಪಡೋದಿಲ್ಲ.
0: ಅಲ್ಲಿ ನಾವು ದುಡ್ಡು ಕಟ್ಟಬೇಕು, ಪಾಸ್ ಬುಕ್ ತಗೊಳ್ಳೋದ್ರು ಪುನಃ ದುಡ್ಡು ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ. ವರ್ಷಕ್ಕೆ ಇಷ್ಟು ಮಿನಿಮಮ್ ಅಂತೆಲ್ಲ ಇರ್ತದೆ ಅಂತ.
1: ಅದೆಲ್ಲ ಇದೇ ಇರುತ್ತೆ. ಮತ್ತೆ ಕೆಲವರಿಗೆ ನಾವು ಬ್ಯಾಂಕ್ ಅಲ್ಲಿ ಹಣ ಇಟ್ಟ ತಕ್ಷಣ ತೆರಿಗೆ ಕಟ್ಟಬೇಕಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆಗಳಿರ್ತವೆ. ಆದ್ರಿಂದ ಅವರು ಬ್ಯಾಂಕ್ ಖಾತೆಯನ್ನೇ ತೆಗೆದಿರಲ್ಲ. ಯಾರಿಗೆ ಬ್ಯಾಂಕ್ ಖಾತೆ ಇರೋದಿಲ್ಲ, ಮತ್ತೆ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಇರಲ್ಲ, ಅಂಥವ್ರಿಗೋಸ್ಕರನೇ ಸರ್ಕಾರ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದೆ. ಇದು ಹೊಸ ಯೋಜನೆಯನ್ನೆಲ್ಲ ಬಹಳ ವರ್ಷ ಆಯ್ತು, ಈಗ 10 ವರ್ಷ ಆಗ್ತಾ ಬಂತು.
0: ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಿ?
1: ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ.
0: ಓ, ಜನ್ಧನ್ 2014ರಲ್ಲಿ ಏನೋ ಬಂತ.
1: 10 ವರ್ಷದ ಮೇಲೆ ಆಗಿದೆ ಈಗ. ಆರ್ಥಿಕ ಸೇರ್ಪಡೆ ಅಂತ ನಾವು ಒಂದು ವಿಷಯ ಕೇಳ್ತಾ ಇರ್ತೀವಿ. ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಂಕ್ ಖಾತೆಯನ್ನ, ಬ್ಯಾಂಕ್ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಮೂಲಭೂತವಾದಂತ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಅದರಿಂದ ಅವರು ಉಳಿತಾಯವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶ.
0: ಮತ್ತೆ ಸರ್ಕಾರದ ಹಲವು ಯೋಜನೆಗಳನ್ನ ಈಗ ಖಾತೆಗೆ ಹಣ ಎಲ್ಲ ಬರೋದಾಗಿರ್ಬೋದು.
1: ಹೌದೌದು. ಈಗೇನಾಯ್ತು, ಮೊದಲೆಲ್ಲ ಬೇರೆ ರೀತಿಯಲ್ಲಿ ಬರೋದು, ಈಗ ಮನಿ ಆರ್ಡರ್ ಅಂತೀವಲ್ಲ, ಆ ರೀತಿ ಎಲ್ಲಾನು ನೇರವಾಗಿ ನಗದು ತಂದು ಕೊಡೋರು ನಮ್ಮ ಅಂಚೆ ಕಚೇರಿ.
0: ಹೌದು.
1: ಈಗೇನಾಗಿದೆ, ಅದರಲ್ಲಿ ಸೋರಿಕೆ ಉಂಟಾಗಬಹುದು ಅನ್ನೋದು ಒಂದು ಶಂಕೆ ಆಯ್ತು. ಜೊತೆಗೆ ಆ ರೀತಿ ನಗದನ್ನ ನೇರವಾಗಿ ಕೊಡೋದಕ್ಕೆ ಸರ್ಕಾರಕ್ಕೆ ಖರ್ಚುನು ಕೂಡ ಬರುತ್ತೆ. ಆದ್ರೆ ಅದು ಸರಿಯಾಗಿ ಗೊತ್ತಾದಂತ ಫಲಾನುಭವಿಯನ್ನೇ ತಲುಪಬೇಕು ಅಂತಂದ್ರೆ ನೇರ ನಗದು ವರ್ಗಾವಣೆನೇ ಬಹಳ ಮುಖ್ಯ ಅಂತ ಸರ್ಕಾರಕ್ಕೆ ಮನಸ್ಸಿಗೆ ಬಂತು. ಇದಕ್ಕೋಸ್ಕರನೇ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರು ಕೂಡ, ಯಾರಿಗೆ ಈ ಬ್ಯಾಂಕ್ ಉಳಿತಾಯ ಖಾತೆಗಳಿಲ್ಲ ಅಂತವರು ಉಳಿತಾಯ ಖಾತೆಯನ್ನು ಹೊಂದೋದಕ್ಕೆ ಇದು ಮುಖ್ಯವಾದಂತ ಯೋಜನೆ ಆಯ್ತು.
0: ನಮ್ಮ ಹಳ್ಳಿಯಲ್ಲಂತೂ ಸುಮಾರು ಜನ ಈಗ ಈ ಜನ್ಧನ್ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಈ ರೈತರಿಗೆಲ್ಲ ಸಿಗ್ತದೆ ನೋಡಿ, ಒಟ್ಟಿಗೆ ಹಣ ಬರ್ತದೆ.
1: ನಿಜ ನಿಜ. ಅದು 4 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿ ಬರ್ತಾ ಇರುತ್ತೆ. ಅದಕ್ಕೆಲ್ಲನು ಅನುಕೂಲ ಆಗುತ್ತೆ, ಮತ್ತೆ ಅದಕ್ಕೆ ಬ್ಯಾಂಕ್ ಖಾತೆ ಇರಲೇಬೇಕು. ಆದ್ರಿಂದ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿ ಯಾರ್ಯಾರಿಗೆ ಈ ಉಳಿತಾಯ ಖಾತೆಗಳಿಲ್ಲ ಅಂತವ್ರನ್ನ ಈ ಯೋಜನೆ ಅಡಿಯಲ್ಲಿ ತಂದು ಅವರಿಗೆಲ್ಲ ಒಂದು ಉಳಿತಾಯ ಖಾತೆಯನ್ನ ತೆರೆಯೋದಕ್ಕೆ ಅನುಕೂಲವನ್ನ ಸರ್ಕಾರ ಮಾಡಿಕೊಡ್ತು. ಇದರಲ್ಲಿ ಹಲವಾರು ವೈಶಿಷ್ಟ್ಯಗಳಿದಾವೆ ಸಂತೋಷಣ್ಣ. ಮೊದಲಿಗೆ ಏನು ಅಂತಂದ್ರೆ, ಇಂತಿಷ್ಟು ಹಣ ಇಡಲೇಬೇಕು ಅಂತ ಒಂದು ಕಟ್ಟಳೆ ಇತ್ತು ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ. ಆದರೆ ಇದರಲ್ಲಿ ಆ ಒಂದು ಕಟ್ಟಳೆ ಇಲ್ಲವೇ ಇಲ್ಲ. ಕನಿಷ್ಠ ಇಷ್ಟು ಹಣವನ್ನ ಇಟ್ಟರು ಮಾತ್ರ ಬ್ಯಾಂಕ್ ಖಾತೆಯನ್ನು ತೆಗಿಬಹುದು ಅಂತ ಒಂದು ಇತ್ತಲ್ಲ, ಅದು ಇದು ಈ ಯೋಜನೆ ಅಡಿಯಲ್ಲಿ ಅನ್ವಯ ಆಗಲ್ಲ. ಜೊತೆಗೆ ಅವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಅಂತಾನು ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ಅದು ಅದರಲ್ಲಿ ಅವರು ಈ ATMಗಳು ಅಂತಾರಲ್ಲ ಹಣವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಅದನ್ನ ಬಳಕೆ ಮಾಡಬಹುದು. ಜೊತೆಗೆ ಇದಕ್ಕೆ ಅಪಘಾತ ವಿಮೆ ಕೂಡ ಇದೆ. ಅಪಘಾತ ವಿಮೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿ ಅವ್ರಿಗೂ. ಅದು ಒಂದು ಅನುಕೂಲ. ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಮೂಲಭೂತ ಉಳಿತಾಯ ಖಾತೆ ಅಂತಾರೆ ಇದನ್ನ, ಅದನ್ನ ಅವರು ತೆರೆದು ಆರ್ಥಿಕ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ಅದಕ್ಕೆ ಹಣ ಹಾಕೋದು ತೆಗೆಯೋದು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇರೋಂಥವ್ರಿಗೆ ಸುಮಾರು 10,000 ರೂಪಾಯಿ ಅವರಿಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ದಿದ್ರು ಹಣವನ್ನ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತಾರಂತ. ಆದ್ರಿಂದ ಇದು ಬಹಳ ಒಳ್ಳೇದಲ್ವಾ.
0: ದಿನ ವಸ್ತುಗಳನ್ನ ಖರೀದಿಸಿ, ಈಗ ತರಕಾರಿ ಖರೀದಿಸಿ ಅದನ್ನ ಮಾರುವವರು ತುಂಬಾ ಅನುಕೂಲ ಆಗ್ಬೋದು.
1: ಹೌದು. ಇದಕ್ಕೆ ಈ ಜನ್ಧನ್ ಖಾತೆಯನ್ನ ತೆಗೆಯೋದಕ್ಕೆ ಅಂತ ದಾಖಲಾತಿಗಳೇನು ಬೇಕಾಗಲ್ಲ. ಪ್ರತಿಯೊಬ್ಬರ ಹತ್ರನು ಈಗ ಆಧಾರ್ ಕಾರ್ಡ್ ಇದೆ, ಆಧಾರ್ ಸಂಖ್ಯೆ ಇದ್ರೂ ಸಾಕು, ಅಥವಾ ಆಧಾರ್ ಪ್ರತಿ ಇರುತ್ತಲ್ಲ ಅದಿದ್ರೆ ಸಾಕು ಈ ಖಾತೆಯನ್ನ ತೆಗೆಯಬಹುದು. ಒಂದು ವೇಳೆ ಆಧಾರ್ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಮತದಾರರ ಗುರುತಿನ ಚೀಟಿ ಇರುತ್ತೆ, ಅದಾದ್ರೂ ಆಗ್ಬಹುದು.
0: ಅಥವಾ
1: ಪಡಿತರ ಚೀಟಿನೂ ಪರಿಗಣಿಸಬಹುದು ಅನ್ಸುತ್ತೆ. ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕೊಡ್ತಾರೆ, ಜಾಬ್ ಕಾರ್ಡ್, ಅದಾದ್ರೂ ಆಗ್ಬಹುದು. ಮತ್ತೆ ಕೆಲವರು ವಾಹನ ಓಡಿಸೋದಕ್ಕೆ ಈ ಪರವಾನಗಿಯನ್ನು ಪಡ್ಕೊಂಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಅದಾದ್ರೂ ಕೂಡ ಆಗ್ಬಹುದು. ಇದು ಆ ವ್ಯಕ್ತಿಯನ್ನ ಗುರುತಿಸೋದಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಅವರ ವಿಳಾಸದ ಒಂದು ಪುರಾವೆನೂ ಕೂಡ ಆಗುತ್ತೆ. ಈ ಆಧಾರ್ ಕಾರ್ಡ್ ಕೊಡ್ಬೋದು, ಅಥವಾ ನಾವು ಈಗ ಹೇಳಿದಂತ ಕೆಲವು ದಾಖಲೆಗಳನ್ನ ಕೊಟ್ಟು ಈ ಖಾತೆಯನ್ನ ನಾವು ತೆಗೆಯಬಹುದು. ಯಾವುದೇ ಒಂದು ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೂ ಬ್ಯಾಂಕ್ ಅಧಿಕಾರಿಗಳು ಅವರನ್ನ ನೋಡಿ ಇವರಿಗೆ ಖಾತೆಯನ್ನ ತೆಗೆಯೋದಕ್ಕೆ ಅವಕಾಶ ಕೊಡಬಹುದು ಅಂತ ಅವರು ನಿರ್ಧರಿಸಿದ್ರೆ ಅವ್ರಿಗೂ ಕೂಡ ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವಕಾಶವನ್ನ ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಕೊಡಬಹುದು ನೋಡು. ಈ ಒಂದು ಯೋಜನೆಯ ಮುಖ್ಯ ಅನುಕೂಲಗಳೇನು ಅಂದ್ರೆ, ಅವರೇನು ಹಣವನ್ನ ಅಲ್ಲಿ ತೊಡಗಿಸ್ತಾರಲ್ಲ ಅದಕ್ಕೆ ಒಂದು ಬಡ್ಡಿನೂ ಕೂಡ ಕೊಡ್ತಾರೆ.

0: ನಾವು ಉಳಿತಾಯ ಖಾತೆಯಲ್ಲಿ ಏನು ಬಡ್ಡಿ ತಗೊಳ್ತೀವಲ್ಲ ಅದು ಇದಕ್ಕೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಅಪಘಾತ ವಿಮೆ ಅನ್ವಯಿಸುತ್ತೆ ಇದಕ್ಕೂ ಕೂಡ. ಜೊತೆಗೆ ಯಾವುದೇ ಒಂದು ಕನಿಷ್ಠ ಒಂದು ಹಣವನ್ನು ಅಲ್ಲಿ ಇಡೋ ಅಂತ ಅವಶ್ಯಕತೆ ಇರೋದಿಲ್ಲ.
1: 500 rupees ಇರಲೇಬೇಕು, 300 rupees ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ.
0: ಮತ್ತೆ ಇವರಿಗೆ ಒಂದು ಡೆಬಿಟ್ ಕಾರ್ಡ್ ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ನಮ್ಮಲ್ಲಿರುವಂತಹ ಎಟಿಎಂ ಮೆಷಿನ್ ಇಂದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಇವರಿಗೆ ಒಂದು ಜೀವ ವಿಮೆ ಕೂಡ ಇರುತ್ತೆ, 30,000 rupees ಅವರಿಗೆ, ಯಾರು ಈ ಖಾತೆದಾರರು ಇರ್ತಾರಲ್ಲ ಅವರಿಗೆ. ಮತ್ತೆ ಹಣವನ್ನ ಇಡೀ ಭಾರತದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಕೂಡ ಇವರು ವರ್ಗಾಯಿಸಬಹುದು, ಅದು ಕೂಡ ಒಂದು ಅವಕಾಶ ಇರುತ್ತೆ. ನೀನು ಆಗ್ಲೇ ಹೇಳಿದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಅಂತ, ಎಲ್ಲದಕ್ಕೂ ಕೂಡ ಈಗ ಅನ್ವಯಿಸ್ತಾ ಇದಾರೆ. ಅದು ವಿಶೇಷವಾಗಿ ಆಧಾರ್ ಸಂಖ್ಯೆಯನ್ನ ಒಳಗೊಂಡು ಈ ಖಾತೆಯನ್ನ ತೆಗೆದಿದ್ರೆ ಬಹಳ ಅನುಕೂಲ. ಪಿಂಚಣಿಗೂ ಆಗ್ಬಹುದು, ಈಗ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನ ಕೊಡ್ತಾರೆ. ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದಾವೆ, ಆ ಯೋಜನೆಗಳಿಂದಲೂ ಕೂಡ ಹಣವನ್ನ ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನ ನಮ್ಮ

0: ಆಧಾರ್ ಸಂಖ್ಯೆಯನ್ನ ಒಳಗೊಂಡು ಈ ಖಾತೆಯನ್ನ ತೆಗೆದಿದ್ರೆ ಬಹಳ ಅನುಕೂಲ. ಪಿಂಚಣಿಗೂ ಆಗ್ಬಹುದು. ಈಗ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನ ಕೊಡ್ತಾರೆ, ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದಾವೆ, ಆ ಯೋಜನೆಗಳಿಂದಲೂ ಕೂಡ ಹಣವನ್ನು ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅದರಲ್ಲಿ ಏನು ಅಂತಂದ್ರೆ 2 ಲಕ್ಷ ರೂಪಾಯಿ ಒಂದು ವಿಮೆಯನ್ನ ಪಡಿಬಹುದು, ಬಹಳ ಕಡಿಮೆ ಒಂದು ಪ್ರೀಮಿಯಂಗೆ. ಅದೆಷ್ಟಪ್ಪ ಅಂತಂದ್ರೆ 436 ರೂಪಾಯಿ ವರ್ಷಕ್ಕೆ. ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದು ಅಪಘಾತ ವಿಮೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಿರಿ ಸಾಕು. ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ನಮಗೆ ಪಿಂಚಣಿ ಬೇಕು 60 ವರ್ಷ ಆದ್ಮೇಲೆ ಅಂತಂದ್ರೆ ಅದಕ್ಕೂ ಕೂಡ ನಿಯಮಿತವಾಗಿ ಅವರು ಹಣವನ್ನ ಇಲ್ಲಿಂದಲೇ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ಸಾಲವನ್ನ ಪಡಿಬೇಕು ಅಂತಂದ್ರೂ ಇದು ಅನುಕೂಲ ಆಗುತ್ತೆ. ಈಗ ಸಾಧಾರಣವಾಗಿ ಶಿಶು ಸಾಲ ಅಂತೀವಿ, ಶಿಶು ಸಾಲ ಅಂತಂದ್ರೆ 50,000 ರೂಪಾಯಿ ಅವರಿಗೆ ಕೊಡುವಂತ ಸಣ್ಣ ಸಾಲ, ಅದಕ್ಕೆ ಸಂಬಂಧಪಟ್ಟ ಒಂದು ಖಾತೆ ಆಗುತ್ತೆ. ಮತ್ತೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನು ಕೊಡುವಂತದ್ದು. ಈ ಎಲ್ಲ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಹಣವನ್ನ ಸಾಲವನ್ನ ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ, ಮತ್ತೆ ಬೇರೆ ಬೇರೆ ಯೋಜನೆಗಳ ಒಂದು ಲಾಭವನ್ನು ಪಡೆಯೋದಕ್ಕೂ ಅನುಕೂಲ ಆಗುತ್ತೆ. ನೇರ ನಗದು ವರ್ಗಾವಣೆಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ.
1: ಅಂದ್ರೆ ಪ್ರತಿಯೊಬ್ಬನ ಹತ್ರ ಒಂದು ಬ್ಯಾಂಕ್ ಖಾತೆ ಇದ್ರೆ ಆತ ಹಣವನ್ನು ಉಳಿತಾಯನೂ ಮಾಡ್ತಾನೆ, ಆದ್ರೆ ಗಳಿಸ್ತಾ ಹೋಗ್ತಾನೆ.
0: ಹೌದು. ಮತ್ತೆ ಸರ್ಕಾರಕ್ಕೂ ಕೂಡ ತಮ್ಮ ಯೋಜನೆಗಳ ಒಂದು ಫಲವನ್ನ ಗೊತ್ತಾದಂತ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಸೋರಿಕೆ ಎಲ್ಲ ಕಡಿಮೆ ಆಗುತ್ತೆ. ಆದ್ರಿಂದನೇ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಿಂದ ನಮ್ಮ ಆರ್ಥಿಕತೆಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಅಂದ್ರೆ 1,000,000,000 ರೂಪಾಯಿ ಇದರಿಂದ ಉಳಿತಾಯ ಆಗಿದೆ. ಅದು ಒಂದು ಈ ಯೋಜನೆಯ ಒಂದು ಹಿರಿಮೆ ಅಂತ ಹೇಳ್ಬಹುದು.
1: ಜಗಣ್ಣ, ನಿಮ್ ಜೊತೆ ಮಾತಾಡಿ ಒಂದು ಜನ್ಧನ್ ಬಗ್ಗೆ ಒಂದು ಪುಸ್ತಕನೇ ಓದ್ದಾಗ ಆಯ್ತು.
0: ಸರಿ, ಈಗ ತಿಳ್ಕೊಂಡಲ್ಲ, ಬೇರೆಯವರಿಗೂ ಈ ವಿಚಾರ ತಿಳಿಸ್ಬೇಕಪ್ಪ. ನಡಿ ಹೋಗೋಣ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಮೂರು ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟ್ರದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ಧತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ್ರ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟ್ರಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತ.

0: ಆಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾಕ್ಟರ್ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ.

0: ಸಾರೆ. ಕಲ್ಪಕಂನ ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ 1 ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ಧ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ಧ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ಧ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ದ 1-1 ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಅಪರಾಹ್ನ 2:30.
1: ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 1:20. ಇದೀಗ ಉಲ್ಲಾಸ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು, ಕರುಣಾಳು ಬಾಬಳಕೆ ಹಾಗೂ ಆರೋಗ್ಯ ಬಿಂದುವನ್ನು ಕೇಳೋಣ. ಹಾಗೆಯೇ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ, ಪ್ರಶ್ನೆಗೆ ಸಂಬಂಧಿಸಿದಂತಹ ಮಾಹಿತಿ ಕೂಡ ಇದೆ.
2: ಕದಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
1: ಕಾರ್ಯಕ್ರಮದ ಆರಂಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಒಂದು ಭಾವಗೀತೆ. ರಚನೆ ಸುಬ್ರಾಯ ಚೊಕ್ಕಾಡಿ, ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್. ಸ್ನೇಹಿತರೆ, ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದೇನೆ. ಪ್ರಶ್ನೆ ಹೀಗಿದೆ: ಕೊರವಂಜಿ ಈ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರು? ಕೊರವಂಜಿ ಈ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಒಂದು ಭಾವಗೀತೆ ಹಾಗೂ ಕರುಣಾಳು ಬಾಬೆಳಕೆ. ಈ ಕಾಲಾವಕಾಶದಲ್ಲಿ ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಸ್ನೇಹಿತರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಕರುನಾಡು ಬಾಬೆಳಕೆ. ಇನ್ನು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೇನೆ. ಪ್ರಶ್ನೆಯನ್ನ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ಕೊರವಂಜಿ ಈ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನಿಮಗೆ ಈ ಕರುನಾಡು ಬಾಬೆಳಕೆ ಈ ಒಂದು ಕಾರ್ಯಕ್ರಮ ಮುಗಿಯುವುದರೊಳಗಾಗಿ ನಿಮ್ಮ ಸಂದೇಶಗಳು ನಮ್ಮನ್ನ ತಲುಪಲಿ. ಸಾಕಷ್ಟು ಜನ ನಮ್ಮ ಕೇಳುಗರು ಈಗಾಗಲೇ ಸರಿಯಾದ ಉತ್ತರವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಇನ್ನೂ ಯಾರೆಲ್ಲ ಈಗ ತಾನೇ ಟ್ಯೂನ್ ಮಾಡಿದಿರೋ ನಿಮಗಾಗಿ ಈ ಪ್ರಶ್ನೆ. ಕೊರವಂಜಿ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರು?
2: ಆಕಾಶವಾಣಿ

0: ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
1: ಸಂತ ರಾಮದಾಸರು ಮಹಾರಾಷ್ಟ್ರದ ಬಹುದೊಡ್ಡ ಸಂತರು. ಅವರನ್ನು ಶಿವಾಜಿ ಮಹಾರಾಜ ಗುರುಗಳು ಅಂತ ಸ್ವೀಕಾರ ಮಾಡಿಬಿಟ್ಟಿದ್ದ. ಅವರು ರಚನೆ ಮಾಡಿದಂಥ ಮನಾಚೆ ಶ್ಲೋಕ್ ಅದ್ಭುತ. ಅದು ಮನಾಚೆ ಶ್ಲೋಕ್ ಅಂದರೆ ಮರಾಠಿಯಲ್ಲಿ ಇವತ್ತಿಗೂ ಜನರಿಗೆ ಪಾರಾಯಣ ಗ್ರಂಥ ಅದು. ಆ ರಾಮದಾಸರಿಗೆ ಅನೇಕ ಜನ ಶಿಷ್ಯರಿದ್ದರಂತೆ. ಸಾಕಷ್ಟು ಜನ ಅವ್ರ ಜೊತೆಗೆ ಬದುಕಿರ್ತಿದ್ರು, ಅವ್ರ ಜೊತೆಗೆ ಇರೋರು. ಅವರಲ್ಲಿ ಒಬ್ಬ ಹುಡುಗ ಬುದ್ಧಿವಂತ ಅಲ್ಲ, ಎಷ್ಟೇ ಪ್ರಯತ್ನ ಮಾಡಿದ್ರು ಶಾಸ್ತ್ರ ಅವನ ತಲೆಗೆ ಮುಟ್ಲಿಲ್ಲ. ಆದರೆ ಗುರುಗಳ ಮೇಲೆ ಮಾತ್ರ ಅಪಾರ ಶ್ರದ್ಧೆ ಅವನಿಗೆ. ರಾಮದಾಸರು ಅವನು ಕಂಡ್ರೆ ಬಹಳ ಪ್ರೀತಿ. ಈ ರಾಮದಾಸರು ಅವನು ಜಾಸ್ತಿ ಪ್ರೀತಿ ತೋರಿಸ್ತಾರಲ್ಲ ಅನ್ನೋದೇ ಉಳಿದ ಶಿಷ್ಯರ ಅಸೂಯೆಗೆ ಕಾರಣ ಆಗಿತ್ತು. ಅದನ್ನು ಕಂಡಂಥ ರಾಮದಾಸರು, ನೋಡಿ ನೀವೆಲ್ಲ ನನ್ನ ಶಿಷ್ಯರೇ, ನನ್ನ ಬಗ್ಗೆ ತುಂಬ ಪ್ರೀತಿ ಇದೆ ನಿಮಗೆ, ಆದರೆ ನನ್ನ ನಿಜವಾಗಲೂ ಕಷ್ಟದ ಸಮಯ ಬಂದಾಗ ನನ್ನ ಜೊತೆಗೆ ನಿಲ್ಲೋನವನೊಬ್ಬನೇ ಅಂತಿದ್ರು. ಅವ್ರ ಹುಡುಗರಿಗೆ ಅನಿಸ್ತಿರಲಿಲ್ಲ, ಇವನೇನು ಮಾಡ್ತಾನೆ ದಡ್ಡ, ಅವನು ಏನು ಗೊತ್ತಾಗಲ್ಲ, ನಾವೇ ಮಾಡಿದ್ರೆ ಮಾಡಬೇಕು ಅಂದ್ಕೊಂಡಿದ್ರು. ಸ್ವಲ್ಪ ದಿನ ಆಗಿದ್ಮೇಲೆ ರಾಮದಾಸರ ತೊಡೆ ಮೇಲೆ ಒಂದು ಗಡ್ಡೆ ಆಗಿಬಿಡ್ತು. ಇಷ್ಟು ದೊಡ್ಡ ಗಡ್ಡೆ, ತುಂಬ ದೊಡ್ಡ ಗಡ್ಡೆ. ಅದಕ್ಕೊಂದು ಮೇಲೆ ಬಟ್ಟೆ ಕಟ್ಕೊಂಡಿದ್ರು. ವೈದ್ಯರೇನೋ ಔಷಧಿ ಕೊಟ್ಟಿದ್ರು ಏನೋ ಗೊತ್ತಿಲ್ಲ, ಬಟ್ಟೆ ಕಟ್ಕೊಂಡೇ ಕೂತಿದ್ರು. ನೋವು ಎಷ್ಟು ಆಗ್ತಿತ್ತು ಅಂದರೆ ಕ್ಷಣ ಕ್ಷಣಕ್ಕೆ ಸಂಕಟ ಹೆಚ್ಚಾಗ್ತಾ ಇತ್ತು. ಓ ಅಂತ ಕಿರ್ಚ್ಕೊತಾ ಇದ್ರು, ಅಯ್ಯೋ ತಡೆಯೋಕ್ಕಾಗಲ್ವೋ ನೋವು ಅಂತ ಒದ್ದಾಡ್ತಾ ಇದ್ರು. ನಾಲ್ಕೈದು ದಿನ ಕಷ್ಟಪಟ್ಟ ಮೇಲೆ ವೈದ್ಯರ ನಂಬರ್ ಕರ್ಕೊಂಬಂದ್ರಂತೆ. ಆ ರಾಮದಾಸರ ಕೊಠಡಿಗೆ ಹೋಗಿ ಎಲ್ಲ ಪರೀಕ್ಷೆ ಮಾಡಿ ಮತ್ತೆ ಹೊಸದಾಗಿ ಬೇರೆ ಬಟ್ಟೆ ಕಟ್ಟಿ ಹೊರಗೆ ಬಂದರು. ಶಿಷ್ಯರಿಗೆಲ್ಲ ಆತಂಕ, ಗುರುಗಳಿಗೆ ಬೇಗ ಗುಣ ಆದರೆ ಸಾಕು ಅಂತ ಭಾವನೆ ಅವರಿಗೆ. ವೈದ್ಯರು ಮಾತ್ರ ಚಿಂತೆಯಲ್ಲಿದ್ದಂಗೆ ಕಾಣಿತು. ವೈದ್ಯರು, ಏನಾಗಿದೆ ನಮ್ಮ ಗುರುಗಳಿಗೆ, ಏನು ಮಾಡಿದರೆ ಕಮ್ಮಿ ಆಗುತ್ತೆ ಹೇಳಿ ಅಂತ. ಅವರು ಇದಂತೆ, ಸಂತರಿಗಾದಂಥ ಗಡ್ಡೆ ತುಂಬ ಅಪರೂಪದ್ದಪ್ಪ ಇದು, ಇದಕ್ಕೆ ಔಷಧಿನೇ ಇಲ್ಲ. ಆದ್ರೇನಾಗಿದೆ, ಗಡ್ಡೆ ತುಂಬ ಬಲ್ತು ಹೋಗ್ಬಿಟ್ಟಿದೆ ಈಗ. ಅದು ಒಂದೇ ದಾರಿ ಅಂದರೆ, ಅದು ಹುಣ್ಣಾಗಿದೆಯಲ್ಲ ಕಾಲಿಗೆ, ದೊಡ್ಡ ಗಡ್ಡೆ ಆಗಿದೆಯಲ್ಲ, ಕೀವು ತುಂಬ್ಕೊಂಬಿಟ್ಟಿದ್ರು ಒಳಗಡೆ. ಯಾರಾದರೂ ಹುಣ್ಣಿಗೆ ಬಾಯಿ ಹಾಕಿ ಅದನ್ನು ಕಚ್ಚಿ ಅದರಲ್ಲಿದ್ದ ಕೀವು ರಕ್ತ ಹೀರಿ ಹೀರಿ ಎಳಿಬೇಕು. ಎರಡು ದಿನ ಹೀಗೆ ಮಾಡಿದರೆ ಗಡ್ಡೆ ವಾಸಿ ಆಗ್ತದೆ ಅಂದ್ಬಿಟ್ಟು, ರಾಮದಾಸರಿಗೆ ಏನು ಕಷ್ಟ ಬಿಡಿ, ಇಷ್ಟೊಂದು ಜನ ಶಿಷ್ಯರಿದ್ದೀರಿ, ಅತ್ಯಂತ ಪ್ರೀತಿಯಿಂದ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀರಿ, ಅದೇನು ಯಾರಾದರೂ ಮಾಡಬಹುದು ಅಂದರು. ಶಿಷ್ಯರು ಒಬ್ಬರೊಬ್ಬರು ಮುಖ ನೋಡಿಕೊಂಡ್ರು, ಮುಖ ಕಿವಿಚ್ಕೊಂಡ್ರು. ಗುರುಗಳ ಬಗ್ಗೆ ಪ್ರೀತಿ ಇದೆ ಅನ್ನೋ ಕರೆಕ್ಟು, ಗೌರವನೂ ಇದೆ, ಇದೇನ್ರಿ ಅಸಹ್ಯ? ಹುಣ್ಣಿಗೆ ಬಾಯಿ ಹಾಕಿ ಕೀವು ರಕ್ತ ಬಾಯಿಯಿಂದ ಹೀರೋದಂದ್ರೇನು? 10 ನಿಮಿಷದಲ್ಲಿ ಶಿಷ್ಯರು ಒಬ್ಬರು ನಿಂತ್ಕೊಳ್ಳಿಲ್ಲ ಅಲ್ಲಿ, ಯಾಕಂದರೆ ಯಾರನ್ನು ಕರೆದು ಬಿಡ್ತಾರೋ ವೈದ್ಯರು ಗೊತ್ತಿಲ್ಲಲ್ಲ, ಯಾವ್ಯಾವುದೋ ಕೆಲಸ ನಿಮ ಮಾಡ್ಕೊಂಡು ಹೊರಟು ಹೋದರು. ಸಾಯಂಕಾಲ ಹೊತ್ತಿಗೆ ಗುರುಗಳ ಒದ್ದಾಟ ಹೆಚ್ಚಾಯಿತು, ನರಳಿಕೆ ಕೇಳಿಸ್ತಾ ಇತ್ತು ಹೊರಗಡೆ. ಹುಡುಗರಿಗೆ ಗಾಬರಿ, ಗಾಬರಿ ಎರಡು ರೀತಿ ಇದ್ದ. ಗುರುಗಳಿಗೆ ಏನಾದರೂ ಆಗಿಬಿಟ್ರೆ ಅಂತ ಒಂದು ಗಾಬರಿ, ಆದರೆ ತಮ್ಮನ್ನೇನಾದರೂ ಕರೆದು ಕೆಲಸ ಹೇಳಿದರೆ ಕಚ್ಚಿಚ್ಚೆ ಕಿವಿ ತೆಗೆದುಬಿಡು ಅಂದರೆ. ಆ ಹೊತ್ತಿಗೆ ಹೊರಗಡೆ ಕೆಲಸಕ್ಕೆ ಹೋಗಿದ್ದಂಥ ಪ್ರೀತಿ ಶಿಷ್ಯ ಬಂದ. ಗುರುಗಳ ಒದ್ದಾಟ ಧ್ವನಿ ಕೇಳಿಸ್ತು. ವೈದ್ಯರು ಔಷಧಿ ಕೊಟ್ರ ಅಂತ ಕೇಳಿದ ಬಾಕಿ ವಿದ್ಯಾರ್ಥಿಗಳಿಗೆ. ಶಿಷ್ಯರು ಹೇಳಿದ್ರಂತೆ, ವೈದ್ಯರು ಬಂದಿದ್ರಪ್ಪ, ಆದರೆ ಅವರು ಹೇಳಿದಂಥ ವಿಧಿ ಮಾತ್ರ ಬಹಳ ಘೋರ ಅಸಹ್ಯವಾಗಿದೆ, ಅದು ಇವ್ರು ಮಾತಾಡೋದನ್ನು ಗುರುಗಳಿಗೆ ಒಳಗೆ ಕೇಳಿಸ್ತಾ ಇದೆ. ಶಿಷ್ಯರು ಹೇಳಿದ್ರಂತೆ, ಮಹಾರಾಯ ಅದೇನು ಔಷಧಿ ಏನಪ್ಪ, ಏನಾದರೂ ಔಷಧಿ ಕೊಟ್ಟು ತೆಗೆದು ಹಾಕಬಾರ್ದ, ಬಾಯಿ ಕಚ್ಚಿ ತೆಗಿಬೇಕಂತೆ, ತೆಗಿಯೋಕ್ಕಾಗತ್ತಾ ಇದು? ಅವನು ದಡ್ಡ ಹುಡುಗ ಇದ್ದಲ್ಲ, ಮಂದ ಬುದ್ಧಿ ಶಿಷ್ಯ ನಕ್ಕ, ಅಯ್ಯೋ ಇಷ್ಟೇನಾ, ಅಯ್ಯೋ ದಡ್ರ, ಗುರುಗಳು ಕಮ್ಮಿ ಆಗೋದು ಹೆಚ್ಚೋ ನಾ ಎಳೆಯೋದು ಹೆಚ್ಚೋ ಅಂತ ಹಾಸಿಗೆ ಹತ್ರ ಬಂದಂತೆ. ನಾ ಮಾಡ್ತೀನಿ ಕೊಡಿ, ಕಾಲು ಕೊಡಿ ಅಂದಂತೆ. ಯಾಕೊಂದು ಬೇಡ ಹುಡುಗ, ಇದು ಅಸಹ್ಯಪ್ಪ, ಬಾಯಿ ಹಚ್ಚಿ ಹುಣ್ಣಿಗೆ ಬಾಯಿ ಹಾಕಿ ಕೀವು ಇರೋದಂದರೆ ಅಸಹ್ಯ, ಬೇಡ ಬಿಡು, ಏನಾಗ್ತದೆ ಆಗ್ತದೆ, ನಾವು ಒದ್ದಾಡ್ತೀನಿ ಅಂದರು. ಆಗ ಶಿಷ್ಯ ಇದ್ದಂತೆ, ಗುರುಗಳೇ ನನ್ನಂಥ ಶಿಷ್ಯರು ನಿಮಗೆ 100 ಜನ ದೊರೆತಾರು, ಅದು ನಿಮ್ಮಂಥ ಗುರು ಎಲ್ಲಿ ಸಿಗ್ತಾರೆ ನನಗೆ ಅಂತ ಕೈ ಇಟ್ಟು ಗಡ್ಡೆಗೆ ಬಾಯಿ ಹಾಕಿ ಬಾಯಿಯಿಂದ ಕಚ್ಚಿ ಕಚ್ಚಿ ಎಳೋಕೆ ಶುರು ಮಾಡಿದ. ಉಳಿದವ್ರು ನೋಡೋಕ್ಕಾಗಲಿಲ್ಲ, ಮುಖ ಕಡೆ ತಿರುಗಿಸ್ಕೊಂಡ್ರು. ಆಶ್ಚರ್ಯ, ಹುಡುಗನ ಬಾಯಲ್ಲಿ ಕೀವು ರಕ್ತ ಬರ್ತಾ ಇಲ್ಲ, ಅತ್ಯಂತ ರುಚಿಕರವಾದಂಥ ಮಾವಿನ ಹಣ್ಣಿನ ರಸ ಬರ್ತಾ ಇದೆ. ಗುರುಗಳು ನಗ್ತಾ ಇದ್ದಾರೆ. ಏನು ಗುರುಗಳೇ ಇದು ಅಂತ ಶಿಷ್ಯ ಕೇಳಿದ. ರಾಮದಾಸರು ಕಟ್ಟಿಕೊಂಡಿದ್ದ ಬಟ್ಟೆ ಬಿಚ್ಚಿದ್ರೆ ಒಳಗೊಂದು ಚೆನ್ನಾಗಿ ಹಣ್ಣಾದಂಥ ಮಾವಿನ ಹಣ್ಣು ಕಟ್ಕೊಂಡಿದ್ದಾರೆ, ತಗೊಂಡು ಏನೇ ತಿನ್ನು ಅಂತ ಕೊಟ್ಟರು. ಶಿಷ್ಯರ ಶ್ರದ್ಧೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಗುರು ಒಡೆದಂಥ ಆಟ ಇದು. ಅವರು ಅಂದ್ಕೊಂಡಿದ್ದ ಹಾಗೆ ಅಷ್ಟು ಬುದ್ಧಿವಂತನಾಗದಂಥ ಶಿಷ್ಯನೇ ಶ್ರದ್ಧಾವಂತ ಆಗಿದ್ದ. ದಯವಿಟ್ಟು ಗಮನಿಸಿ ಕೇಳಿದ್ರೆ, ನಮ್ಮ ಶ್ರದ್ಧೆ, ವಿಶ್ವಾಸ, ನಂಬಿಕೆಗಳ ಪರೀಕ್ಷೆ ಆಗೋದು ಕಷ್ಟಕಾಲದಲ್ಲೇ. ನಿಮ್ಮ ಕಷ್ಟದ

0: ಸಮಯದಲ್ಲೇ ನಿಮಗೆ ಯಾರು ಹಿತವರು ಯಾರು ಅಹಿತರು ಅನ್ನೋದರ ಪರೀಕ್ಷೆ ಆಗಿ ಹೋಗ್ತದೆ. ಕಾಳು ಜೊಳ್ಳಗಳ ಪರೀಕ್ಷೆ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಕಷ್ಟದ ಸಮಯದಲ್ಲಿ. ನೀವು ಸಂತೋಷವಾಗಿದ್ದಾಗ ಎಲ್ಲರೂ ಬರ್ತಾರೆ, ಚಪ್ಪಾಳೆ ತಿಡ್ತಾರೆ, ಹಾ ಒಳ್ಳೇದು ಬಾ ಹೊಗಳ್ತಾರೆ. ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗೆ ಯಾರು ಇರ್ತಾರೋ ಅವರೇ ನಿಜವಾದ ನಿಮ್ಮ ಸ್ನೇಹಿತರು, ಸಲಹೆಗಾರರು, ಆತ್ಮೀಯರು.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಪ್ರಿಯ ಕೇಳುಗರೇ, ನಿಲಯದ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದೀಗ ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯ ತೋರಿಸ್ತಾ ಇದೆ, 1:32:30. ಇನ್ನು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೇನೆ. ಕೊರವಂಜಿ ಈ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರು ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ನಮ್ಮ ಕೇಳುಗರು ಸರಿಯಾದ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ, ಹಾಗೆಯೇ ಈ ಪತ್ರಿಕೆಯ ಸಂಪಾದಕರು ಯಾರು ಅಂಥೇಳಿ ಉತ್ತರವನ್ನ ತಿಳಿಯುವಂತಹ ಸಮಯ. ಮೊದಲಿಗೆ ಒಂದು ಪ್ರಕಟಣೆ.
3: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀಂ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರೂಪಾಯಿ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೇಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,00,000 ಕರೋಡ್ ರೂಪಾಯಿ ಸೇ ಅಧಿಕ್ ಹೋ ಜಾಯೇಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.

ಸ್ನೇಹಿತರೆ, ಮೊದಲಿಗೆ ಸಂದೇಶವನ್ನ ಕಳುಹಿಸಿರುವಂತಹವರ ಹೆಸರುಗಳನ್ನ ಹೇಳ್ತಾ ಹೋಗ್ತೇನೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗಂಡುವಿನಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿಯಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ, ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ, ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಯಶೋಧ ಯರಾಳನಾಯಕ ಚಿರತಗೊಂಡುವಿನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆ ಚಿತ್ರದುರ್ಗದಿಂದ, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ ಜಿಎಚ್ಆರ್ ಲೇಔಟ್ ಚಿತ್ರದುರ್ಗದಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಎನ್ ಮೋಹನ್ ಕುಮಾರ್ ಹೊಸದುರ್ಗ ತಾಲೂಕು ಎನ್ ಜಿ ಹಳ್ಳಿ ಕಬ್ಬಳ ಗ್ರಾಮದಿಂದ, ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕ್ ಅರಸೀಕೆರೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗದಿಂದ, ನಾಗವೇಣಿ ಸತೀಶ್ ರೋಹಿತ್ ಮತ್ತು ಕನ್ನಿಕಾ ರೋಹಿತ್ ಅವರು ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ಓಕೆ. ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಶುಭ ಮಧ್ಯಾಹ್ನ ಅಂತ ಹೇಳಿ ತಿಳಿಸ್ತಾ ಉತ್ತರವನ್ನು ಕೂಡ ಕಳುಹಿಸಿಕೊಟ್ಟಿರೋದು ಯಾರಪ್ಪ ಅಂದರೆ ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕ್ ಹಂಪಸಾಗರದಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ, ವಿಜಯಪುರದಿಂದ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್ ಇವರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ರಮಾಮಣಿ ಅಜ್ಜಾವರ ಅಂಥೇಳಿ ಎಲ್ಲಿಂದ ಅಂದರೆ ಸುಳ್ಯ ತಾಲೂಕಿನಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಉತ್ತರವನ್ನು ಪ್ರಯತ್ನ ಮಾಡಿದ್ದೀರಿ, ಓಕೆ ಪರವಾಗಿಲ್ಲ. ಇನ್ನು ವಿಭಾ ದೀಪಕ್ ಬೆಂಗಳೂರಿನಿಂದ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕ್ ಹಾಸನ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್ ಅನಂತಲಕ್ಷ್ಮಿ ಟ್ರೇಡರ್ಸ್ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಕೆಪಿ ದಿನೇಶ್ ಭಟ್, ಆದಿತ್ಯ ಭಟ್, ಹಾಗೆಯೇ ಆದಿತ್ಯ ಭಟ್ ಕೌರಿ ಇಲ್ಲಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಸೋಮನಾಥ್ ಮಡ್ರಳ್ಳಿಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ ಜೆಸಿಬಿ ಶಿವು ಅವರು, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಸಿಕೆಪುರ ಚಿತ್ರದುರ್ಗದಿಂದ, ಓಕೆ ಪ್ರಯತ್ನ ಮಾಡಿದ್ದೀರಿ ಅನುರಾಧ ಅವರೇ. ಇನ್ನು ಲತಾ ಸುಹಾಸ್ ಹೊಸ

ಹೊಸಕೋಟೆಯಿಂದ, ಹಾಗೇನೆ ಶಿಲ್ಪ ವಿದ್ಯಾನಗರದಿಂದ, ಕೆಬಿ ಪಾಲಯ್ಯ ಚಿರತಗೊಂಡುವಿನಿಂದ, ಡಾಕ್ಟರ್ ಓಕೆ ಯಾರಪ್ಪ ಇದು ಅಂದರೆ ಋಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ. ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಇನ್ನು ಉಮಾ ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ನಿಂದ ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ, ರಾಯಭಾಗ್ ತಾಲೂಕ್ ಮುಗುಳಕೋಡ್ನಿಂದ ಶಿವಲಿಂಗಯ್ಯ ಕಲ್ಲಾವತಿ ಹಾಗೆ ಅಭಿಷೇಕಯ್ಯ ಹಿರೇಮಠವರು, ಪ್ರಭಾಕರಯ್ಯ ಚೈತ್ರ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ. ಓಕೆ, ಮತ್ತೆ ನಮಗೆ ಲೀಲಾ ಉಮೇಶ್ ಲಾವಣ್ಯ ಕೂಡ ಜೊತೆಯಲ್ಲಿದ್ದಾರೆ. ಇವರು ಇಬ್ಬರು ಸೇರಿಸಿ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ, ಉತ್ತರವನ್ನು ಕೂಡ ಸರಿಯಾಗಿ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನೊಂದು ಸಂದೇಶ ಇದೆ ಪ್ರೇಮ ನಟರಾಜ್ ನಾಯಕನಹಟ್ಟಿ ಅವರದ್ದು. ಓಕೆ, ತಮ್ಮೆಲ್ಲರ ಸಂದೇಶಕ್ಕಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದೀರಿ, ಒಂದಿಬ್ಬರು ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಓಕೆ, ಪರವಾಗಿಲ್ಲ, ಉತ್ತರವನ್ನು ತಿಳಿದುಕೊಳ್ಳುವಂತಹ ಕುತೂಹಲ ನಮ್ಮ ಕೇಳುಗರಲ್ಲೂ ಕೂಡ ಇದೆ ಅಲ್ವಾ? ಕೊರವಂಜಿ ಈ ಹಾಸ್ಯ ಪತ್ರಿಕೆಯ ಸಂಪಾದಕರು ಅಂತ ಹೇಳಿ ತಿಳಿಸ್ತಾ ಇದ್ದ ಹಾಗೇನೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಓಕೆ, ತಮ್ಮ ಸಂದೇಶಕ್ಕಾಗಿ ಕೂಡ ಧನ್ಯವಾದಗಳು. ಕೊರವಂಜಿ ಈ ಹಾಸ್ಯ ಪತ್ರಿಕೆಯ ಸಂಪಾದಕರು ರಾಶಿ ಎನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂತಹ ಡಾಕ್ಟರ್ ಎಂ ಶಿವರಾಮ್. ಹೌದು ಸ್ನೇಹಿತರೆ, ಕೊರವಂಜಿಯು ಬಹುಶಃ ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ಅಂತಲೇ ಹೇಳಬಹುದು. 1942 ಇದನ್ನು ಕನ್ನಡದ ಖ್ಯಾತ ಸಾಹಿತಿ ರಾಶಿ ಅಂದರೆ ಡಾಕ್ಟರ್ ಎಂ ಶಿವರಾಮ್ ಅವರು ಸ್ಥಾಪಿಸ್ತಾರೆ. ವೃತ್ತಿಯಲ್ಲಿ ವೈದ್ಯರಾಗಿದ್ದಂತಹ ಅವರು ಒಬ್ಬ ಕಳಕಳಿಯ ಹಾಗೂ ಜೀವನೋತ್ಸಾಹದ ಚಿಲುಮೆಯಂತಿದ್ದ ವ್ಯಕ್ತಿ. ಅವರು ತಮ್ಮಂತೆಯೇ ಯೋಚಿಸುವ ಹಲವು ಸಾಹಿತಿಗಳನ್ನು ಹಾಗೆ ಕಲಾವಿದರನ್ನ ಜೊತೆಗೂಡಿಸಿಕೊಂಡು ಕೊರವಂಜಿ ಎನ್ನುವಂತಹ ಪತ್ರಿಕೆಯನ್ನು ಹೊರತರ್ತಾರೆ. ಆ ಕಾಲದಲ್ಲಿ ಹಾಸ್ಯ ಪತ್ರಿಕೆಗಳು ನಿಜಕ್ಕೂ ಕೂಡ ಕನ್ನಡದಲ್ಲಿ ಇರಲೇ ಇಲ್ಲ. ಆ ಸಮಯದಲ್ಲಿ ಅವರಿಗೆ ಸಿಕ್ಕ ವ್ಯಂಗ್ಯ ಚಿತ್ರಕಾರರ ಅಂದರೆ ಅದು ಆರ್ ಕೆ ಲಕ್ಷ್ಮಣ್ನವರು. ಲಕ್ಷ್ಮಣ್ ಅಂದಿನ ದಿನಗಳಲ್ಲಿ ಹಿಂದೂ ಪತ್ರಿಕೆಗೆ ತಮ್ಮ ಅಣ್ಣ ಆರ್ ಕೆ ನಾರಾಯಣ್ ಬರೆದ ಲೇಖನಗಳಿಗೆ ಚಿತ್ರದ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ರು. ಇದಿಷ್ಟು ಮಾಹಿತಿ ಕೊರವಂಜಿ ಹಾಸ್ಯ ಪತ್ರಿಕೆಯ ಬಗೆಗಿನದ್ದಾಗಿತ್ತು. ಇನ್ನಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ಜಿ ಮಹಂತೇಶ್ ಶಂಕ್ರಮ್ಮ ಸಿಎಂ ಲೇಔಟ್ ಹಿರಿಯೂರಿನಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಸುಧಾ ತಾಳ್ಯದಿಂದ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ತಮ್ಮೆಲ್ಲರ ಸಂದೇಶಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಇದೀಗ ಮತ್ತೊಂದು ಭಾವಗೀತೆಯನ್ನು ಕೇಳಿಸ್ತಾ ಇದ್ದೇನೆ. ರಚನೆ ದೊಡ್ಡರಂಗೇಗೌಡ, ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಸ್ನೇಹಿತರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಹುಡುಗಾಟ ಚಿತ್ರದಿಂದ ಇಷ್ಟಕಾಮ್ಯ ಚಿತ್ರದಿಂದ ಮುಂಗಾರು ಮಳೆ ಚಿತ್ರದಿಂದ

0: ಈ ಗೀತೆಗಳು ಮೂಡಿ ಬರ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗಳಿಗೆ ಕಳುಹಿಸಿಕೊಡಿ ಸ್ನೇಹಿತರೆ. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇಂದು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಅಗತ್ಯ ಮಾಹಿತಿ, ಆಯಾಸವಿಲ್ಲದ ಶಿಕ್ಷಣ ಹಾಗೂ ಮನರಂಜನೆಯನ್ನು ನೀಡುತ್ತಿರುವ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಇದೀಗ ಎಫ್ಎಂ ಸಮಯ 1:45:10. ಇದೀಗ ಕೇಳೋಣ ಆರೋಗ್ಯ ಬಿಂದು.
1: ಯೋಗ ಅಂದ ತಕ್ಷಣ ಸೊಂಟ ಮುಂದೆ ಬಗ್ಗಿಸ್ತೇವೆ, ಅದಕ್ಕೆ ಮುಂದೆ ಬಗ್ಗಿಸ್ಬಾರ್ದು ಸೊಂಟ ನೋವಿರೋರು, ಅದರಿಂದ ಯೋಗ ಮಾಡಬಾರ್ದು ಅಂತ ಸಾಧಾರಣ ಅಭಿಪ್ರಾಯ ಇರುತ್ತೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದರೆ, ಈಗಿನ ಕಾಲದ ಜೀವನ ಶೈಲಿಯಲ್ಲಿ ಸೊಂಟ ನೋವಿಗೆ ತುಂಬ ಮುಖ್ಯವಾದ ಕಾರಣ ಶರೀರದ ಚಲನವಲನೆಗಳು ಇಲ್ಲದೇ ಇರೋದು ಮತ್ತು ಮಾನಸಿಕ ಒತ್ತಡ. ಈಗಿನ ಕಾಲದಲ್ಲಂತೂ ಐಟಿ ಪ್ರೊಫೆಷನಲ್ಸ್ಗೆ ಸೊಂಟ ನೋವು ಕತ್ ನೋವು ವಿಪರೀತ ಕಾಮನ್ ಆಗಿ ಹೋಗ್ತಾ ಇದೆ. ಅದರಿಂದ ನಾವು ಸಾಧಾರಣವಾಗಿ ಚಿತ್ರಗಳಲ್ಲಿ ನೋಡೋದು ಅಥವಾ ಪ್ರದರ್ಶನಗಳಲ್ಲಿ ನೋಡೋ ಆಸನಗಳಲ್ಲಿ 99 ಆಸನಗಳನ್ನ ನಾವು ಸೊಂಟ ನೋವಿರುವಾಗ ಮಾಡಬಾರ್ದು. ಆದ್ರಿಂದ ನಾವು ಬೆನ್ನು ಹುರಿ ಒಳಗೆ ಒಂದು ಒತ್ತಡ ಬಂದು ಮಾಂಸಖಂಡಗಳ ಬಿಗಿತಾ ಇರುತ್ತಲ್ವಾ, ಅದನ್ನು ಸಡಿಲಗೊಳಿಸೋ ದೃಷ್ಟಿಯಿಂದ ಕೇವಲ ಕೆಲವೇ ಅಭ್ಯಾಸಗಳನ್ನ ಅರಸ್ಕೋಬೇಕಾಗತ್ತೆ. ಅದರಲ್ಲಿ ಮುಖ್ಯವಾದ್ದು ಕಾಲನ್ನು ಮಡಿಸಿ ಮಲಗಿ ಮಾಡುವಂತಹ ಅಭ್ಯಾಸ. ಅದರಲ್ಲಿ ಕಾಲನ್ನು ಮಡಿಸಿ ಫೋಲ್ಡೆಡ್ ಲೆಗ್ ಲಂಬಾರ್ ಸ್ಟ್ರೆಚ್ ಅಂತೀವಿ, ಮತ್ತು ಸೇತು ಬಂಧಾಸನ ಸೊಂಟದ ವ್ಯಾಯಾಮ ಅಥವಾ ಉಸಿರಾಟದ ವ್ಯಾಯಾಮ ಅಂತ ಕರಿತೇವೆ.

0: ತದನಂತರ ಪವನ ಮುಕ್ತಾಸನದೊಳಗೆ ತುಂಬ ಸಹಾಯವಾಗತ್ತೆ. ಪವನ ಮುಕ್ತಾಸನ ಮಾಡುವಾಗ ಒಂದು ಟ್ರ್ಯಾಕ್ಷನ್ ಕೊಟ್ಟಂಗಾಗತ್ತೆ, ಸೊಂಟದ ಎರಡು ಮೂಳೆಗಳಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗತ್ತೆ, ಅವಾಗ ಡಿಸ್ಕ್ ಪ್ರೊಲ್ಯಾಪ್ಸ್ ಇರೋರಿಗೆ ತುಂಬ ಉಪಯೋಗ ಆಗುತ್ತೆ. ನಂತರ ಶವಾಸನ ಮಾಡುವಾಗ ಮಲ್ಕೊಂಡು ಮಾಡೋಕ್ಕಾಗಲ್ಲ, ಫ್ಲ್ಯಾಟ್ ಆಗಿ ಮಲ್ಕೊಂಡು ಮಾಡಿದ ತಕ್ಷಣ ಸೊಂಟ ನೋವು ಬರುತ್ತೆ, ಅದಕ್ಕೆ ಕಾಲುಗಳೆರಡನ್ನು ಮಡಿಸಿ ಶವಾಸನ. ತದನಂತರ ಪ್ರಾಣಾಯಾಮ ಅತಿ ಮುಖ್ಯ. ಪ್ರಾಣಾಯಾಮದೊಳಗೆ ಸ್ಥೂಲಕಾಯ ಇರೋರು ಎಡಮೂಗಿನ ಹೊಳ್ಳೆಯ ಉಸಿರಾಟ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಸುಮಾರು 27 ಸುತ್ತು ದಿವಸದಲ್ಲಿ 4 ಸಲ ಮಾಡಬಹುದು. ನಾರ್ಮಲ್ ತೂಕ ಇದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಥವಾ ಅನಿಲೋಮ ವಿಲೋಮ ಪ್ರಾಣಾಯಾಮ 12 ಸುತ್ತು ದಿವಸದಲ್ಲಿ 4 ಬಾರಿ. ಒಂದು ವಾರದೊಳಗೇನೆ ಸೊಂಟದ ಎಷ್ಟೇ ಸಿವಿಯರ್ ಪೇನ್ ಇರೋರು, ಡಿಸ್ ಪ್ರೊಲ್ಯಾಪ್ಸ್ ಇರೋರೆಲ್ಲ ಚೆನ್ನಾಗಾಗಿರೋದನ್ನ ಗಮನಿಸ್ತೀವಿ. ತದನಂತರ ತುಂಬ ಮುಖ್ಯವಾದ್ದು ಅಂತಂದ್ರೆ ವಿಶ್ರಾಂತಿಯುತವಾದಂತಹ ನಾದಾನುಸಂಧಾನ ಅಂತ ಮಾಡಿಸ್ತೀವಿ. ನಾದಾನುಸಂಧಾನದಲ್ಲಿ ಅಕಾರ ಉಕಾರ ಮಕಾರ ಈ ತರಂಗಗಳನ್ನ ನಮ್ಮ ಸೊಂಟಕ್ಕೆ ಕಳಿಸ್ಬೇಕು. ನಮ್ಮಲ್ಲಿ ಒಬ್ರು ಪೇಷಂಟ್ ಬಂದಿದ್ರು, ಅವರು ರಾಜಸ್ಥಾನದಿಂದ ಬಂದಿದ್ರು, ವಿಪರೀತ ಡಿಸ್ ಪ್ರೊಲ್ಯಾಪ್ಸ್ ಎಲ್ಲ ಆಗಿತ್ತು, ಅಲ್ಲಿ ಬಂದು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದರು. ಅವ್ರು ಹೇಳ್ತಾರೆ, ನೋಡಿ ಮೇಡಮ್, ಈ ನಡುವೆ ನಾನು ಬ್ಯಾಕ್ ಪೇನ್ಗೆ ಅಂತ ಮಲ್ಕೊಂಡು ಮಾಡಿದಾಗ ನನ್ನ ಮನಸ್ಸನ್ನು ಸಂಪೂರ್ಣ ಒಳ ಹೋಗಿಸ್ಬಿಟ್ಟು ನನ್ನ ಸೊಂಟದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸ್ಬಿಡ್ತೀನಿ, ಅಲ್ಲೇ ಉಸಿರಾಟ ಉಸಿರಾಟ ಮಾಡ್ತಾ ಮಾಡ್ತಾ ಮಾಡ್ತಾ ಒಳಗಡೆ ಇರೋ ಟೆನ್ಷನ್ ಎಲ್ಲ ಹಾಗೆ ಸುಮ್ಮನೆ ಮಲ್ಕೊಂಡು ಉಸಿರಿನ ಮೂಲಕನೇ ರಿಲೀಸ್ ಮಾಡಿಬಿಡ್ತೀನಿ. ದೇಹದ ಚಲನೆ ವಲನೆಗಳು ಮಾಡುವಂತಹ ಅಭ್ಯಾಸಗಳು ಬಹಳ ಕಡಿಮೆ ಮಾಡ್ತೀನಿ, ಪರವಾಗಿಲ್ವಾ ಅಂತ ಹೇಳ್ತಾರೆ. ಅದರಿಂದ ನಿಂಗೆ ನೋವೇನಾಗ್ತಾ ಇದೆಯಪ್ಪ ಅಂತ ಕೇಳಿದೆ. ನಾನು ನೋವಂತೂ ಸಂಪೂರ್ಣ ಹೊರಟೋಗುತ್ತೆ, ಆ ಥರ ಒಂಚೂರು ಸ್ಟ್ರೈನ್ ಆದರೂ ಕೂಡ ಮನಸ್ಸನ್ನು ಒಳಹೊಕ್ಕು ಸೊಂಟದ ಒಂದು ಚಿತ್ರಣವನ್ನು ಮಾಡಿಕೊಂಡು ಅಲ್ಲಿ ವಿಶ್ರಾಂತಿ ಕೊಡ್ತೀನಿ, ತುಂಬ ಚೆನ್ನಾಗಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅಂದರೆ ಏನರ್ಥ, ಮನೋಬಲದಿಂದ ನಮ್ಮ ಸೊಂಟದ ಡಿಸ್ಪ್ರೊಲ್ಯಾಪ್ಸಿನಂತಹ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸನ್ನು ಕೂಡ ನಾವು ಸರಿ ಮಾಡ್ಕೊಳ್ಬೋದು ನಮ್ಮ ಒಳಹೊಕ್ಕು ಆಂತರಿಕ ಪ್ರಜ್ಞೆಯನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ. ಇದೇ ಯೋಗ ಚಿಕಿತ್ಸೆಯ ಒಂದು ಗೂಢಾರ್ಥ.
1: ಸೊಂಟ ನೋವಿಗೆ ಯೋಗ ಚಿಕಿತ್ಸಾ ಕ್ರಮಗಳು, ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ನಾಗರತ್ನ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು. ಇನ್ನು ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಕೊರವಂಜಿ ಹಾಸ್ಯ ಪತ್ರಿಕೆಯ ಸಂಪಾದಕರು ಯಾರು ಅಂತೇಳಿ ಪ್ರಶ್ನೆ ಕೂಡ ಕೇಳಿದ್ದೆ, ಹಾಗೆ ಜೊತೆಗೆ ಮಾಹಿತಿನ ಕೂಡ ಒಂದಷ್ಟು ನೀಡಿದೆ. ಡಾಕ್ಟರ್ ಶಿವರಾಮ್ ಆಗಿದ್ರು, ರಾಶಿ ಎನ್ನುವಂತಹ ಕಾವ್ಯ ನಿಯಮದಿಂದ ಪ್ರಖ್ಯಾತರಾಗಿದ್ರು ಅಂತ ಹೇಳಿಬಿಟ್ಟು. ಹಾಗಾದ್ರೆ ರಾಶಿ ಅಂದ್ರೆ ಏನು ಎನ್ನುವಂತಹ ಕುತೂಹಲ ನಿಮಗೂ ಕೂಡ ಇರುತ್ತೆ ಅಲ್ವಾ? ರಾಶಿ ಎಂದೇ ಪ್ರಸಿದ್ಧರಾಗಿರುವಂತಹ ರಾಮಸ್ವಾಮಯ್ಯ ಶಿವರಾಮ್, ರಾ ಅಂದ್ರೆ ರಾಮಸ್ವಾಮಯ್ಯ, ಶಿ ಅಂದ್ರೆ ಶಿವರಾಮ್ ಅಂತ ಹೇಳಿಬಿಟ್ಟು, ರಾಮಸ್ವಾಮಯ್ಯ ಶಿವರಾಮ್ ಅವರು ಕನ್ನಡ ಸಾಹಿತ್ಯದ ಹೆಸರಾಂತ ಹಾಸ್ಯ ಲೇಖಕರಲ್ಲಿ ಒಬ್ಬರಾಗಿದ್ದರು. ವೃತ್ತಿಯಿಂದ ವೈದ್ಯರಾದರೂ ಕೂಡ ಕೊರವಂಜಿ ಎನ್ನುವಂತಹ ಒಂದು ಪತ್ರಿಕೆಯ ಸ್ಥಾಪಕರು ಸಂಪಾದಕರು ಕೂಡ ಇವರಾಗಿದ್ದರು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂಥೇಳಿ ಭಾವಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆಯನ್ನು ಕೇಳಿಸ್ತಾ ಇದ್ದೇನೆ. ವೇಣುಗೋಪಾಲ್ ಸೊರಬ ರಚನೆಯ ಭಾವಗೀತೆಯನ್ನು ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಪ್ರಿಯ ಕೇಳುಗರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಹೀಗಿವೆ. ಹುಡುಗಾಟ ಚಿತ್ರದಿಂದ ಇಷ್ಟಕಾಮ್ಯ ಚಿತ್ರದಿಂದ

0: ಮುಂಗಾರು ಮಳೆ ಚಿತ್ರದಿಂದ
1: ಕುಣಿತು ಕುಣಿತು ಬಾರೆ ಒಲಿದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ.
0: ಈ ಗೀತೆಗಳು ಪ್ರಸಾರವಾಗ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಹಾಗೆಯೇ ನೀವು ಕಳುಹಿಸುವಂತಹ ಸಂದೇಶಗಳು ವಿಶೇಷವಾಗಿರಲಿ, ಹಾಗೆಯೇ ನೀವು ಮೆಚ್ಚಿರುವಂತಹ ಗೀತೆಯ ಬಗ್ಗೆಯೇ ಆಗಿರಲಿ ಸ್ನೇಹಿತರೆ. ಇನ್ನು 102.6 ಟ್ಯೂನ್ ಮಾಡಿ ಉಲ್ಲಾಸ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಉಲ್ಲಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಭಾವಗೀತೆಗಳು ಮೂಡಿ ಬರ್ತಾ ಇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿ ಬರ್ತಾ ಇದೆ ಜಯಂತ್ ಕಾಯ್ಕಿಣಿ ರಚನೆಯ ಭಾವಗೀತೆ. ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಿರಿಕಂಠದಲ್ಲಿ ಮೂಡಿಬಂದ ಭಾವಗೀತೆಗಳು, ಕರುಣಾಳು ಬಾಬೆಳಕೆ ಹಾಗೂ ಆರೋಗ್ಯ ಬಿಂದುವನ್ನು ಕೇಳಿದಿರಿ. ಇಲ್ಲಿಗೆ ಉಲ್ಲಾಸ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15 ಹಿಂದಿಯಲ್ಲಿ ವಾರ್ತಾ ಪ್ರಸಾರ, ಅನಂತರ 2:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ತದನಂತರ 2:40 ನಮ್ಮ ನಿಲಯದಿಂದ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.
1: This is Akashvani and I am Anuja Kumar with the Midday News. The headlines. Prime Minister Narendra Modi to arrive in Seychelles in a short while on a 3-day state visit, describes Seychelles as a valued maritime neighbor and a key partner in India's Vision Mahasagar. U.S. Secretary of State Marco Rubio says Trump administration views India as one of United States' closest strategic partners, sharing common values and interests. Union Home and Cooperation Minister Amit Shah launches cooperative-based taxi service Bharat Taxi in 14 major cities in Gujarat. Noted Tamil film actor and director K. Bhagyaraj passes away in Chennai at 73. IMD forecasts heavy to very heavy rainfall over sub-Himalayan West Bengal and Sikkim during the next 2 days. And in FIFA World Cup, Egypt reaches knockout stage for the first time after a 1-1 draw with Iran. And now the news in detail. Prime Minister Narendra Modi will arrive Seychelles in a short while on

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ದ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
1: ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರಪರವಾಗಿ ನಾನು ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತಹ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು

0: ಬಡಾವಣೆಯಲ್ಲಿ ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸುಸಿ ನಡೆಯುವಂತ ಈ ಹಸಿರು ಸುಸಿಯನ್ನ ಈಗ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ.
1: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟ್ರಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡ ಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು, ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು, ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು ಜುಲೈ 1ರವರೆಗೆ ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ

0: ಇಲಾಖೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡಾ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, ಶೇಕಡಾ 36% ರಫ್ತಿನಲ್ಲಿ, ಶೇಕಡಾ 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ಎಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 2:40. ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀ ಕಿಶ್ತ್ ಜಾರಿ ಕರೆಂಗೇ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರೂಪಾಯಿ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ್ ಕಿ ಜಾಯೇಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ್ ಕುಲ್ ರಾಶಿ 4,46,00,000 ರೂಪಾಯಿ ಸೇ ಅಧಿಕ್ ಹೋ ಜಾಯೇಗಿ, ಜೊ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ್ ಕರ್ ರಹಿ ಹೈ.
1: ಸ್ನೇಹಿತರೆ, ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಳ್ತಾ ಇರುವಂತಹ ವಿಷಯ, ಹೌದು ಸ್ನೇಹಿತರೆ, ವಿಶ್ವವಿಖ್ಯಾತವಾದ ಬೆಂಗಳೂರಿನ ನಿರ್ಮಾತೃ, ಸಾವಿರಾರು ಕೆರೆಗಳ ಹರಿಕಾರ, ಸಮಾಜ ಸುಧಾರಕರಾಗಿರುವಂತಹ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ಇಂದು. ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಒಂದು ವಿಷಯವನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಿಸಿದಂತಹ ಗೀತೆಗಳನ್ನು ಕೇಳ್ತಾ ಹೋಗೋಣ ಸ್ನೇಹಿತರೆ. ನಾಡಪ್ರಭು ಕೆಂಪೇಗೌಡ ಅವರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಆಡಳಿತ ನಡೆಸಿದಂತಹ ಯಲಹಂಕದ ನಾಡಪ್ರಭು ಆಗಿದ್ದರು. ಇವರು 1537ರಲ್ಲಿ ಈಗಿನ ಆಧುನಿಕ ಬೆಂಗಳೂರು ನಗರಕ್ಕೆ ಬುನಾದಿ ಹಾಕಿ ನಗರದ ನಿರ್ಮಾತೃ ಅಂಥೇಳಿ ಪ್ರಸಿದ್ಧರಾದರು. ದೂರದೃಷ್ಟಿಯ ಆಡಳಿತಗಾರರಾಗಿದ್ದ ಇವರು ನೀರಾವರಿ, ವ್ಯಾಪಾರ ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ. ಇವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದ

0: ಸ್ನೇಹಿತರೆ, ಈ ಗೀತೆಯನ್ನ ಕೇಳ್ತಾ ಇದ್ರೆ ನಾಡಪ್ರಭು ಕೆಂಪೇಗೌಡರ ಸಂಪೂರ್ಣ ಚರಿತೆಯೇ ಅಥವಾ ಕಥೆಯೇ ನಮಗೆ ಅರ್ಥ ಆಗುತ್ತೆ ಅಲ್ವಾ? ಹೌದು, ಸಾವಿರಾರು ಕೆರೆಗಳು ಅನೇಕ ಮಂದಿರಗಳನ್ನು ನಿರ್ಮಾಣ ಮಾಡಿ ಜಾತೀಯತೆಯನ್ನು ಮೀರಿ ನಿಂತಹ ಸಮಾಜ ಸುಧಾರಕ ನಾಡಪ್ರಭು ಕೆಂಪೇಗೌಡರು.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

ಸ್ನೇಹಿತರೆ, ಇನ್ನು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರಮುಖ ಐತಿಹಾಸಿಕ ಹಿನ್ನೆಲೆ ಇರಬಹುದು ಮತ್ತು ಸಾಂಸ್ಕೃತಿಕ ವಿವರಗಳ ಬಗ್ಗೆ ತಿಳಿಸಬೇಕು ಅಂದರೆ, ಕೆಂಪೇಗೌಡರು ವಿಜಯನಗರದ ಅರಸರ ಅನುಮತಿಯೊಂದಿಗೆ ಬೆಂಗಳೂರು ಕೋಟೆ ಮತ್ತು ದೊಡ್ಡಪೇಟೆಯ ಸುತ್ತಮುತ್ತ ಸುಮಾರು 64 ಪೇಟೆಗಳನ್ನೊಳಗೊಂಡಂತಹ ಮಹಾನಗರವನ್ನು ನಿರ್ಮಾಣ ಮಾಡ್ತಾರೆ. ಕುಡಿಯುವ ನೀರು ಮತ್ತು ಕೃಷಿಯ ಉದ್ದೇಶಕ್ಕಾಗಿ ಬೆಂಗಳೂರಿನಲ್ಲಿ ಕೆಂಪಾಂಬುದಿ ಮತ್ತು ಧರ್ಮಾಂಬುದಿಯಂತಹ ಸುಮಾರು 1,000 ಹೆಚ್ಚು ಕೆರೆಗಳನ್ನು ನಿರ್ಮಿಸಿ ಅತ್ಯುತ್ತಮ ಜಲ ಸಂರಕ್ಷಣಾ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ನಾಡಪ್ರಭು ಕೆಂಪೇಗೌಡರು. ಅಂದು ಇದ್ದಂತಹ ಒಕ್ಕಲಿಗ ಸಮುದಾಯದಲ್ಲಿ ಆಚರಣೆಯಲ್ಲಿದ್ದಂತಹ ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಾ ಇದ್ರು ಅಂದರೆ, ಎಡಗೈಯಲ್ಲಿ ಇದ್ದಂತಹ ಕೊನೆಯ 2 ಬೆರಳುಗಳನ್ನು ಕತ್ತರಿಸ್ತಾ ಇದ್ರಂತೆ. ಇಂತಹ ಅನಿಷ್ಟ ಪದ್ಧತಿಯನ್ನು ಕಠಿಣವಾಗಿ ನಿಷೇಧಿಸಿ ಮಹಿಳೆಯರಿಗೆ ರಕ್ಷಕರಾಗಿ ನಿಂತವರು ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ಕನ್ನಡ ಭಾಷೆಯವರಾಗಿದ್ದರೂ ಕೂಡ ಇತರೆ ಭಾಷೆಗಳಿಗೂ ಕೂಡ ಅಷ್ಟೇ ಪ್ರಾಧಾನ್ಯತೆಯನ್ನು ನೀಡ್ತಾ ಇದ್ರು ಅನ್ನೋದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಅಂದರೆ ತೆಲುಗು ಭಾಷೆಯಲ್ಲಿ ಇವರು ರಚನೆ ಮಾಡಿದಂತಹ ಗಂಗಾಗೌರಿ ಸಲ್ಲಾಪಮು ಅಥವಾ ಗಂಗಾಗೌರಿ ವಿಲಾಸ ಅಂಥೇಳಿ ಕರೆಯಲಾಗುವಂತಹ ಯಕ್ಷಗಾನ ಕೃತಿ. ಇದರಿಂದ ಅರ್ಥ ಆಗುತ್ತೆ ನಮಗೆ, ಇವರು ಬಹುಭಾಷಾ ಪಂಡಿತರು ಕೂಡ ಆಗಿದ್ರು ಅಂತ ಹೇಳಿಬಿಟ್ಟು. ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ಬಾ ನನ್ನ ಪ್ರೀತಿಸು ಚಿತ್ರದ ಗೀತೆಯನ್ನು.

ಪ್ರಿಯ ಕೇಳುಗರೆ, ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ಗೀತೆಗಳು ಹುಡುಗಾಟ ಚಿತ್ರದಿಂದ ಇಷ್ಟಕಾಮ್ಯ ಚಿತ್ರದಿಂದ

0: ಮುಂಗಾರು ಮಳೆ ಚಿತ್ರದಿಂದ
1: ಕುಣಿತು ಕುಣಿತು ಬಾರೆ ಒಲಿದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ.
0: ಈ ಗೀತೆಗಳು ಪ್ರಸಾರವಾಗ್ತಾ ಇವೆ. ಈ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640273 ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಕೇಳಿ ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.

ಸ್ನೇಹಿತರೆ, ಇನ್ನು ಕಾರ್ಯಕ್ರಮದಲ್ಲಿ ನಾನು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಮಾತನಾಡ್ತಾ ಇದ್ದೆ. ನಿಜಕ್ಕೂ ಕೂಡ ಆಳವಾದಂತಹ ಘಟನೆಗಳು ಇತಿಹಾಸದ ಮೇಲೆ ಪರಿಣಾಮ ಬೀರಲಿಕ್ಕೆ ಇವರ ಒಂದು ಆಳ್ವಿಕೆಯೂ ಕೂಡ ಕಾರಣ ಅಂತೇಳಿ ಹೇಳಬಹುದು. ಇನ್ನು ಅವರು ನಿರ್ಮಿಸಿದಂತಹ ಐತಿಹಾಸಿಕ ದೇವಾಲಯಗಳು ಮತ್ತು ಕೋಟೆಗಳು ಕೂಡ ಇಂದಿಗೂ ಕೂಡ ಸಾಕ್ಷಿಯಾಗಿ ನಿಂತಿವೆ. ಕೆಂಪೇಗೌಡರ ಆಳ್ವಿಕೆಯ ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಗಳನ್ನು ನಾವು ಇಂದಿಗೂ ಕೂಡ ನೆನಪು ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನಾಡಪ್ರಭು ಕೆಂಪೇಗೌಡರ ಜನ್ಮದಿನವನ್ನು ಪ್ರತಿ ವರ್ಷ ಜೂನ್ 27ರಂದು ಇಡೀ ರಾಜ್ಯಾದ್ಯಂತ ಅತ್ಯಂತ ಗೌರವದಿಂದ ಆಚರಿಸಲಾಗ್ತಾ ಇದೆ. ಅಂದರೆ ನಿಜಕ್ಕೂ ಅವರು ಮಾಡಿದಂತಹ ಸಾಧನೆಗಳು ಇದಕ್ಕೆ ಸಾಕ್ಷೀಭೂತವಾಗಿವೆ ಅಂತೇಳಿ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಮಹಾನಗರ ಚಿತ್ರದಿಂದ ಆಯ್ದ ಗೀತೆಯನ್ನು.

0: ಸ್ನೇಹಿತರೆ, ಇಂದು ಇಡೀ ಜಗತ್ತೇ ನಮ್ಮ ಬೆಂಗಳೂರು ನಗರದತ್ತ ತಿರುಗಿ ನೋಡುವಂತೆ ಮಾಡಿದವರು ನಮ್ಮ ನಾಡಪ್ರಭು ಕೆಂಪೇಗೌಡರು. ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದಂತಹ ಯಲಹಂಕ ನಾಡಿನ ಪಾಳೆಗಾರರಾಗಿದ್ದಂಥವರು, ಹಂಪಿಯ ವೈಭವವನ್ನು ಕಂಡು ಬೆರಗಾಗಿದ್ದಂತಹ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದ ಬೆಂಗಳೂರು ನಗರ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರುವುದು ಮಾತ್ರವಲ್ಲ, ಭಾರತದ ಇಡೀ ವಿಶ್ವಾದ್ಯಂತ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದಾಗಿದೆ ಅಂತೇಳಿ ಹೇಳ್ತಾ, ಈ ಪುಟ್ಟ ಮಾಹಿತಿಯೊಂದಿಗೆ ಇಂದಿನ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಸ್ನೇಹಿತರೆ, ಅಂದಹಾಗೆ ಸ್ಟುಡಿಯೋದಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾಟಿ.
1: ಇದೀಗ ಗುಲ್ಮೋಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ವೇದ ಚಿತ್ರದ ಗೀತೆ ಅಮ್ಮಾಲ್ ಮಲಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಗೀತೆಗೆ ಸಾಹಿತ್ಯ ಕುನಾಲ್ ವೈರಾಮ್ ಅವರದು, ಸಂಗೀತ ಅಮ್ಮಾಲ್ ಮಲ್ಲಿಕ್ ಅವರದಾಗಿದೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳುತ್ತಿರುವ ಆತ್ಮೀಯ ಕೇಳುಗರಿಗೆಲ್ಲ ಕವಿತಾ ಎಂಎಸ್ ಮಾಡುವ ನಮಸ್ಕಾರ ಹಾಗೂ ಚಂದ್ರವಳ್ಳಿ ಪ್ರಸಾರದ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಪೂರ್ವಕ ಸ್ವಾಗತ. ಸಮಯ 5:40. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಈಗ ಯಾವೆಲ್ಲ ಹಾಡುಗಳು ಪ್ರಸಾರ ಆಗ್ತಾ ಇದೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಸ್ನೇಹಿತರೆ. ಹುಡುಗಾಟ ಚಿತ್ರದಿಂದ ಹಾಗೂ ಇಷ್ಟಕಾಮ್ಯ ಚಿತ್ರದಿಂದ ಹಾಗೂ ಮುಂಗಾರು ಮಳೆ ಚಿತ್ರದಿಂದ ಹಾಡುಗಳ ಪ್ರಸಾರ ಆಗ್ತಾ ಇದೆ. ಈ ಹಾಡುಗಳಿಗಾಗಿ ನಮ್ಮ ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಬನ್ನಿ ಅವರ ಸಂದೇಶಗಳನ್ನು ಓದ್ತಾ ಹೋಗೋಣ ಹಾಗೂ ಹಾಡುಗಳನ್ನ ಕೂಡ ಕೇಳೋಣ. ಮೊದಲನೇದಾಗಿ ನಮಗೆ ಸಂದೇಶ ಬಂದಿದೆ ಬೆಳಗಾವಿಯಿಂದ. ಅಶೋಕ್ ಭೀಮಸೇನ್ ನಲವಡೆ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಓಕೆ, ಸಂಜೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಇಂದು ಪ್ರಸಾರಕ್ಕೆ ಆಯ್ದ ಚಿತ್ರಗಳಲ್ಲಿ ನಾಮೆಚ್ಚಿದ ಚಿತ್ರಗಳು ಇಷ್ಟಕಾಮ್ಯ ಮತ್ತು ಮುಂಗಾರು ಮಳೆ. ಇವು ಮಳೆಯಿಲ್ಲದ ನಮಗೆ ಮಳೆ ತರಲೆಂದು ಹಾರೈಸಿ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಆಯಿತು, ಖಂಡಿತವಾಗ್ಲೂ. ಓಕೆ, ಮುಂದಿನ ಸಂದೇಶ ಕಳಿಸಿದ್ದಾರೆ. ವಿವಾಹದ ನಂತರ ಗಂಡು ಹೆಣ್ಣಿಗಾಗಿ, ಹೆಣ್ಣು ಗಂಡಿಗಾಗಿ ಪರಸ್ಪರ ಹೊಂದಾಣಿಕೆಯ ಅನ್ಯೋನ್ಯತೆ ಇದ್ದರೆ ಈ ಲೋಕವೇ ಚಂದ. ಇವರಿಬ್ಬರಲ್ಲಿ ದ್ವೇಷ ಅಸೂಯೆಗಳು ಭುಗಿಲೆದ್ದರೆ ಕುಟುಂಬವು ಅಲ್ಲೋಲ ಕಲ್ಲೋಲ. ಇದರ ಪರಿಣಾಮದಿಂದ ಕುಟುಂಬದ ಸದಸ್ಯರಲ್ಲಿ ನೆಮ್ಮದಿ ಇಲ್ಲದಂತಾಗಿ ಇದು ಪಕ್ಕದ ಮನೆಗೆ, ನಂತರ ಇಡೀ ಊರಿಗೆ ವ್ಯಾಪಿಸಿ ಎಲ್ಲರಿಂದಲೂ ಚೀಮಾರಿ ಹಾಕಿಸಿಕೊಳ್ಳಬೇಕಾಗುತ್ತದೆ. ಹೊಂದಾಣಿಕೆಯು ಮನುಷ್ಯನ ಮೂಲ ಮಂತ್ರವಾಗಿರಬೇಕು. ಇಲ್ಲಿ ನಲ್ಮೆಯ ನಲ್ಲನನ್ನ ನೀನು ನನಗೋಸ್ಕರ ಜನ್ಮವೆತ್ತಿ ಬಂದಿರುವೆ, ನಿನಗಾಗಿ ಬಾಳುವೆ, ನೀನೇ ನನ್ನ ಜೀವ ಎಂದು ಹಂಬಲಿಸುವ ಇಷ್ಟಕಾಮ್ಯ ಚಿತ್ರದ ನೀ ನನಗೋಸ್ಕರ ಬರೀ ನನಗೋಸ್ಕರ ಹಾಡನ್ನು ನಮ್ಮ ಯುವ ಸಮಾಜಕ್ಕೆ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೈವಲ ಸಾಹಿತಿ ಭೋಪ ವೆಂಕಟೇಶ್ ಅವರು. ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ನಿರೂಪಕರಿಗೆ ಶನಿವಾರದ ಸಂಜೆಯ ಶುಭಾಶಯಗಳು. ಇಂದು ಇವತ್ತಿನ ಸಿನಿಮಾ ಮುಂಗಾರು ಮಳೆ, ಇದರಲ್ಲಿ ಕುಣಿದು ಕುಣಿದು ಬಾರಿ. ಇವತ್ತಿನ ರೈತರಿಗೆ ಮುಂಗಾರು ಮಳೆ ಆರ್ಭಟ ಎಲ್ಲೂ ಕೇಳಿಸಲಿಲ್ಲ. ಯಾವ ನದಿಗಳು ತುಂಬಲಿಲ್ಲ. ರೈತರು ಮಾತ್ರ ತಮ್ಮ ಹೊಲಗಳಲ್ಲಿ ಬಿತ್ತನೆ ಮಾಡುವುದಕ್ಕೆ ಅಂತ ಗೊಬ್ಬರ ಬೀಜಗಳನ್ನು ಕಷ್ಟಪಟ್ಟು ಸರಿದು ಮನೆಗೆ ಗೊಬ್ಬರವನ್ನು ತಂದಿಟ್ಟು ಆಕಾಶದ ಕಡೆ ನೋಡುತ್ತಾ

ಇದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆದರೆ ಆ ಮಳೆರಾಯ ಯಾಕೋ ಏನೋ ಮುನಿಸಿಕೊಂಡು ರೈತರ ಬಾಳಿಗೆ ನೆಮ್ಮದಿ ಇಲ್ಲದ ಹಾಗೆ ಘಾಟ ಕೊಡ್ತಾ ಇದ್ದಾನೆ. ಇವತ್ತಿನ ನಮ್ಮ ಬೆನ್ನೆಲುಬಾದ ರೈತರು ಬೆಳೆಯುವುದಕ್ಕೆ ಬಹಳ ಆಸೆ ಇಷ್ಟಪಡ್ತಾ ಇದ್ದಾರೆ. ಆದರೆ ಮಳೆಯು ಮಾತ್ರ ಕೈಕೊಟ್ಟಿದೆ. ಹೀಗೆ ಮುಂಗಾರು ಮಳೆಯನ್ನು ಆ ದೇವರು ಬೇಗ ಕೊಟ್ಟರೆ ರೈತರಿಗೆ ಸಂತೋಷಪಟ್ಟು ಬೇಗ ಬೆಳೆಯನ್ನು ಬೆಳೆಯಲಿ, ಹಾಗೂ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಜೂನ್ ತಿಂಗಳಲ್ಲಿ ತುಂತುರು ಮಳೆಯಲ್ಲಿ ಕುಣಿದು ಕುಪ್ಪಳಿಸಿ ನೆನೆದುಕೊಂಡು ಮನೆಗೆ ಬರುವುದನ್ನು ನಾವು ಬೇಗ ಈ ಮುಂಗಾರು ಮಳೆ ಬರಲಿ ಎಂದು ಆಶಿಸೋಣ. ಹೀಗೆ ಇವತ್ತಿನ ಹಾಡಿನಲ್ಲಿ ಮುಂಗಾರು ಮಳೆಯ ಸಾಹಿತ್ಯದ ಮೂಲಕ ಬರೆದಿರುವ ಹಾಡನ್ನು ಕೇಳಲು ಬಯಸುವೆ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತವಾಗಲೂ ಈ ಮೂಲಕ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀವಿ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಓಕೆ, ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ. ಓಕೆ, ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಶನಿವಾರದ ಶುಭ ಸಂಜೆ. ನಿಮಗೂ ಕೂಡ ಶುಭ ಸಂಜೆ. ಸಂಜೆಯ ಚಂದ್ರವಳ್ಳಿಯಲ್ಲಿ ಇಂದು ಪ್ರಸಾರವಾಗುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಚಿತ್ರಗಳಿಂದ ಆಯ್ಕೆ ಮಾಡಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಒಂದಕ್ಕಿಂತ ಒಂದು ಸೊಗಸಾಗಿವೆ. ಯಾವುದನ್ನು ಆಯ್ಕೆ ಮಾಡಬೇಕು ಎಂಬ ಗೊಂದಲ ಉಂಟಾಗಿದೆ. ಏಕೆಂದರೆ ಎಲ್ಲ ಗೀತೆಗಳ ಸಾಹಿತ್ಯ ಸಂಗೀತ ಸಂಯೋಜನೆಗಳು ಚೆನ್ನಾಗಿ ಇದ್ದಾವೆ. ಹಾಗಾಗಿ ಎಲ್ಲ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ನಳಿನಿ ಸತೀಶ್ ಅವರು, ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ. ಮೊದಲಿಗೆ ಪ್ರಸಾರವಾದ ತಾಯಿ ತಂದೆಯು ಹರೇ ಹರೇಕಿಯ ಪಲ್ಲವಿ ಮಧುರವಾದ ಹಾಡು ನೀವು ಕೊಟ್ಟ ಆರ್ ನಾಗೇಂದ್ರ ರಾವ್ ಅವರ ಮಾಹಿತಿ ತುಂಬ ಅರ್ಥಪೂರ್ಣವಾಗಿತ್ತು. ಓಕೆ ಓಕೆ, ಇದು ಬೆಳಗ್ಗೆ ಕಳಿಸಿದ ಸಂದೇಶ. ಓಕೆ ನಳಿನಿಯವರೇ, ಈಗ ನಿಮ್ಮ ಸಂದೇಶ ಓದ್ತಾ ಇದ್ದೀನಿ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ. ಸಾಹಿತ್ಯ ಸಂಗೀತ ಕೂಡ ಚೆನ್ನಾಗಿದೆ. ನಾನು ಎಲ್ಲ ಹಾಡುಗಳನ್ನು ಕೇಳ್ತೇನೆ. ಮರೆಯಲಾಗದ ಹಾಡುಗಳು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದ. ಶಾಂತಾಚಾರ ಬಡಿಗರ ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಸಂಜೆಯ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಾಗತವನ್ನು ನೀವು ಕೋರ್ತಾ ಇದ್ದಾರೆ, ನಾನು ಕೂಡ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಹಾಡು ಓಕೆ ನೀ ನನಗೋಸ್ಕರ, ಈ ಹಾಡು ಕನ್ನಡದ ಸುಂದರ ಮತ್ತು ಭಾವನಾತ್ಮಕ ಹಾಡಾಗಿತ್ತು. ಇದು ಆಳವಾದ ಪ್ರೀತಿ, ಹಂಬಲ ಮತ್ತು ಜೀವನದ ಮೌಲ್ಯವನ್ನು ಸಾರತ್ತೆ. ಪ್ರೀತಿಸುವ ವ್ಯಕ್ತಿಯ ಮೇಲಿನ ಅಚಲವಾದ ನಂಬಿಕೆ ಮತ್ತು ಆರಾಧನೆಯನ್ನು ಈ ಹಾಡು ಬಿಂಬಿಸುತ್ತೆ. ಪ್ರೀತಿಯೇ ಜೀವನದ ದಾರಿದೀಪ ಎಂಬಂತೆ ಒಬ್ಬರಿಗೊಬ್ಬರು ನೀಡುವ ಸಾಂತ್ವನ ಮತ್ತು ಬೆಂಬಲದ ಬಗ್ಗೆ ಹೇಳುತ್ತೆ. ಪ್ರತ್ಯೇಕತೆಯ ನೋವು ಮತ್ತು ಭೇಟಿಯಾಗುವ ತೀವ್ರವಾದ ಹಂಬಲವನ್ನು ಸುಂದರವಾದ ಸಾಹಿತ್ಯದ ಮೂಲಕ ಕಟ್ಟಿಕೊಡಲಾಗಿದೆ. ಹಾಡಿನ ಸಾಹಿತ್ಯವನ್ನು ಖ್ಯಾತ ಸಾಹಿತಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅವರು ಈ ಹಾಡನ್ನು ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಕೆ, ಖಂಡಿತ ಪ್ರಸಾರ ಮಾಡ್ತೀವಿ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ಈ ದಿನದ ಹಾಡುಗಳು ಮುಂಗಾರು ಮಳೆ ಈ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ. ಇನ್ನು ಈ ಹಾಡು ಜೀವನದಲ್ಲಿ ಪ್ರೀತಿ ಪ್ರೇಮ ಅನುರಾಗ ಸಂಬಂಧಗಳ ಮಧುರ ಬಾಂಧವ್ಯಗಳ ಭಾವಗೀತೆ. ಜೀವನದ ಉಯ್ಯಾಲೆಯಲ್ಲಿ ತೇಲಾಡುವ ಪ್ರತಿ ಕ್ಷಣವು ಪ್ರೀತಿಯ ಅನುಗ್ರಹ ಹಾಗೂ ನಮ್ಮ ನಿತ್ಯ ಜೀವನದ ಮೌಲ್ಯಗಳನ್ನು ಪ್ರತಿನಿಧಿಸುವ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿದ್ದಾರೆ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ದಳಪತಿಯವರು ಚಳ್ಳಕೆರೆಯಿಂದ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಮೀರಾ ನಾಡಿಗ್, ಉಪನ್ಯಾಸಕಿ ಚಿತ್ರದುರ್ಗದಿಂದ. ಪ್ರೀತಿಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭ ಸಂಜೆ. ಈ ಸಂಜೆ ಪ್ರಸಾರವಾಗುತ್ತಿರುವ ಮೂರು ಹಾಡುಗಳು ಸೊಗಸಾಗಿವೆ. ಅದರಲ್ಲಿ ನನಗೆ ಇಷ್ಟವಾದ ಗೀತೆ ಗಣೇಶ್ ಅಭಿನಯದ ಹುಡುಗಾಟ. ಈ ಸುಂದರ ಚಲನಚಿತ್ರದ ಹಾಡು ಏನೋ ಒಂಥರ. ಈ ಪ್ರೀತಿಯು ಈ ಹಾಡು ಯವನದ ಪ್ರೀತಿಯಲ್ಲಿ ಮುಳುಗಿದ ಅಲ್ಲದೆ ಪ್ರೇಮದಲ್ಲಿ ತೇಲಾಡುವಂಥ ಪ್ರೇಮಿಗಳ ಉನ್ಮಾದ, ಹೊಸ ಭಾವನೆ, ತಲ್ಲಣ, ರೋಮಾಂಚನಗಳನ್ನು ವರ್ಣಿಸುತ್ತೆ. ಒಟ್ಟಾರೆ ಈ ಹಾಡು ಇಂಪಾಗಿದೆ,

ಪ್ರಸಾರ ಮಾಡಿ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಹಾಗಾದರೆ ಕೇಳಿ ಬರೋಣ ಹುಡುಕಾಟ ಚಿತ್ರದ ಈ ಗೀತೆಯನ್ನ. ಗೀತೆಗೆ ಧ್ವನಿಯಾಗಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಸ್ಸಿ ಗಿಫ್ಟ್.

ಮಾಡಿರ್ತಾರೆ, ಅಂದರೆ ಟ್ರಕ್ಕಿಂಗ್ ಪ್ರೋಗ್ರಾಮ್ ಅನ್ನು ಅವರು ಇಟ್ಕೊಂಡಿರ್ತಾರೆ ಶಿಕ್ಷಕರು. ಎಲ್ಲ ಮಕ್ಕಳು ಸಂತೋಷದಿಂದ ಆ ಶಿಬಿರಕ್ಕೆ ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ಅವರಿಗೆ ಒಂದು ಉದ್ದವಾದ ಕತ್ತಲೆಯ ಸುರಂಗ ಸಿಗುತ್ತೆ. ಮಕ್ಕಳಿಗೆ ಕತ್ತಲೆ ಇರೋ ಕಾರಣ ಒಳಗೆ ಏನೂ ಕಾಣಿಸ್ತಾ ಇರೋದಿಲ್ಲ, ವಿಚಿತ್ರ ಶಬ್ದಗಳು ಕೂಡ ಕೇಳಿಸ್ತಾ ಇರುತ್ತೆ. ಇದನ್ನು ನೋಡಿ ಬಹುತೇಕ ಮಕ್ಕಳು ಹೆದರ್ಕೊಂಡು ಬಿಡ್ತಾರೆ. ನಾವು ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ ಎಂದು ಕೆಲವು ವಿದ್ಯಾರ್ಥಿಗಳು ಹಿಂದಕ್ಕೆ ಬಂದುಬಿಡ್ತಾರೆ. ಆದರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ, ಅವನ ಹೆಸರು ಆದಿತ್ಯ, ಅವನಿಗೂ ಕೂಡ ಭಯ ಆಗಿರುತ್ತೆ. ಆದರೂ ಅವನು ಶಿಕ್ಷಕರು ಹೇಳಿದ ಮಾತನ್ನು ನೆನಪಿಸ್ಕೊಳ್ತಾನೆ. ಭಯ ಬಂದಾಗ ಓಡಬೇಡ, ಮೊದಲು ಯೋಚಿಸು, ನಂತರ ಒಂದು ಹೆಜ್ಜೆ ಮುಂದೆ ಇಡು ಅಂತ ಶಿಕ್ಷಕರು ಹೇಳಿದ್ದನ್ನು ಅವನು ನೆನಪಿಸ್ಕೊಳ್ತಾನೆ. ಅವನ ಬಳಿ ಒಂದು ಟಾರ್ಚ್ ಇರುತ್ತೆ, ಆದರೆ ಟಾರ್ಚ್ನ ಬೆಳಕು ಕೆಲವೇ ಅಡಿ ದೂರಕ್ಕೆ ಮಾತ್ರ ಕಾಣಿಸ್ತಾ ಇರುತ್ತೆ. ಇಷ್ಟು ಚಿಕ್ಕ ಬೆಳಕಿನಿಂದ ಇಡೀ ಸುರಂಗ ಹೇಗೆ ದಾಟೋದು, ಬಾ ಹಿಂತಿರುಗಿ ಹೋಗೋಣ ಅಂತ ಅವನ ಸ್ನೇಹಿತ ಹೇಳ್ತಾನೆ. ಮಕ್ಕಳೇ, ಟಾರ್ಚ್ನ ಇಷ್ಟು ಕಡಿಮೆ ಬೆಳಕಿನಲ್ಲಿ ಸುರಂಗವನ್ನು ದಾಟಲು ಸಾಧ್ಯವೇ? ಆದಿತ್ಯನ ಸ್ಥಾನದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಮಕ್ಕಳೇ, ಈ ಕಥೆಯನ್ನು ನೀವು ಹೇಗೆ ಮುಂದುವರಿಸ್ತೀರಾ? ಮುಂದಿನ ಭಾಗ ಏನಿರಬಹುದು ಆಲೋಚನೆ ಮಾಡಿ ಕಥೆಯ ಮುಂದಿನ ಭಾಗವನ್ನು ಕರೆ ಮಾಡಿ ನಮಗೆ ತಿಳಿಸಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ. ಓಕೆ, ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ ಹೇಗಿದೆ? 9448640273, ಮತ್ತೊಂದು ಸಂಖ್ಯೆ 9141970272. ಓಕೆ ಓಕೆ, ಹಾಗಾದರೆ ಮಕ್ಕಳೇ 5:30 ನಂತರ ಈ ಕಥೆಯ ಮುಂದಿನ ಭಾಗ ಏನಿರಬಹುದು ಅಂತ ನೀವು ಕರೆ ಮಾಡಿ ನಮಗೆ ತಿಳಿಸಬಹುದು. ಕೇಳಿದರೆ ನೀವು ಕೇಳ್ತಾ ಇದ್ದೀರಾ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮುಂದಿನ ಸಂದೇಶ ನಮಗೆ ಕಳಿಸಿದ್ದಾರೆ ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ. ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಮತ್ತು ವಂದನೆಗಳು. ನೀವು ಆರಿಸಿಕೊಂಡಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಹುಡುಗಾಟ, ಇಷ್ಟಕಾಮ್ಯ, ಮುಂಗಾರು ಮಳೆ ಈ ಮೂರು ಹಾಡುಗಳು ನಮಗೆ ಕೇಳಲು ತುಂಬ ಇಷ್ಟ. ಓಕೆ, ನಿರ್ದೇಶನ, ಚಿತ್ರಕಥೆ, ಚಿತ್ರೀಕರಣ ಎಲ್ಲ ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಎಲ್ಲ ಹಾಡುಗಳನ್ನು ನಾವು ಕೇಳ್ತೀವಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮುಂದಿನ ಸಂದೇಶ ಬಂದಿದೆ, ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ರಾಗ ತಾಳ ಪಲ್ಲವಿ ಸೊಗಸಾಗಿವೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿವೆ, ಎಲ್ಲ ಹಾಡುಗಳು ಇಷ್ಟಪಟ್ಟು ಕೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ, ಕಮಂಡಲಗುಂದಿ, ಜಗಳೂರು ತಾಲೂಕು ಇಲ್ಲಿಂದ. ಓಕೆ, ನಿಮ್ಮ ಸಂದೇಶಕ್ಕೂ ಕೂಡ ಧನ್ಯವಾದಗಳು. ಮುಂದಿನ ಸಂದೇಶ ಬಂದಿದೆ ಜಿ ಮಹಾಂತೇಶ್ ಶಂಕರಮ್ಮ, ಸಿ ಎಂ ಲೇಔಟ್ ಹಿರಿಯೂರು ನಗರದಿಂದ. ಓಕೆ, ನೀವು ಹೊಸ ಕೇಳುಗರು ಅನಿಸುತ್ತೆ. ಓಕೆ, ಇದೇ ರೀತಿ ಸಂದೇಶವನ್ನು ಕಳಿಸ್ತಾ ಇರಿ, ಎಲ್ಲ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಿ. ಕಲ್ಲಿನಕೋಟೆ, ಕೋಟೆನಾಡು, ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಶನಿವಾರದ ಸಂಜೆ ನಮಸ್ಕಾರಗಳು. ನಿಮಗೂ ಕೂಡ ನಮಸ್ಕಾರ. ನಿರೂಪಣೆ ತುಂಬ ಚೆನ್ನಾಗಿ ಮಾಡ್ತಿದ್ದೀರಿ, ಬಹಳ ಖುಷಿ ಆಗ್ತಾ ಇದೆ. ಚಿತ್ರದುರ್ಗ ಆಕಾಶವಾಣಿ ಕಾರ್ಯಕ್ರಮವನ್ನು ಪ್ರತಿದಿನ ತೋಟದ ಮನೆಯ ಕೆಲಸಗಳೊಂದಿಗೆ ನಾವುಗಳು ಕುಟುಂಬ ಸಮೇತ ತಪ್ಪದೇ ಕೇಳ್ತೇವೆ. ಬೆಳಗ್ಗೆಯಿಂದಲೇ ಪ್ರಾರಂಭವಾಗುವ ಕಾರ್ಯಕ್ರಮಗಳು, ಚಿಂತನ, ರೈತರಿಗೆ ಸಲಹೆ, ಚಿತ್ರಗೀತೆಗಳು ಎಲ್ಲವನ್ನ ಕೇಳ್ತೇವೆ. ತುಂಬ ಉಪಯುಕ್ತವಾದ ಮಾಹಿತಿ ನಮಗೆ ನಿಮ್ಮ ಆಕಾಶವಾಣಿಯಿಂದ ಸಿಗುತ್ತೆ. ಚಂದ್ರವಳ್ಳಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಅವರು ಮೂರು ಚಿತ್ರದ ಹಾಡುಗಳನ್ನು ಇಷ್ಟಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹೀಗೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಒನ್ನೂರಲ್ಲಿ ಅವರು, ಹನುಮಂತಪುರ, ಜಗಳೂರು ತಾಲೂಕು. ಓಕೆ, 2006 ಬಂದ ಮುಂಗಾರು ಮಳೆ, ಕುಣಿದು ಕುಣಿದು ಬಾರೆ ಸಿನಿಮಾದ ಸಾಂಗ್. ಈ ಹಾಡು ಕೇಳಿದರೆ ಪ್ರೇಮಿಗಳು ಮಳೆಯಲ್ಲಿ ನೆನೆಯುತ್ತಾ ಕುಣಿಯುತ್ತಾ ಪ್ರೀತಿಯನ್ನು ಸಂಭ್ರಮಿಸುವ ಹಾಡು. ಮಳೆ ಇಲ್ಲಿ ಕೇವಲ ನೀರಲ್ಲ, ಅದು ಪ್ರೇಮಿಗಳಿಗೆ ಕನೆಕ್ಷನ್, ಖುಷಿ, ಹೊಸ ಆರಂಭ. ಮಳೆ ಬಂದಾಗ ಹಳೆಯ ನೆನಪುಗಳು ಮತ್ತೆ ಮತ್ತೆ ಬರುತ್ತೆ, ಹೆಜ್ಜೆ ಗುರುತುಗಳೆಲ್ಲ ಮಳೆಯ ನೀರಲ್ಲಿ ಅಳಿಸಿ ಹೋಗಲಿ, ಆದರೆ ನೀನು ಕೊಟ್ಟ ಪ್ರೀತಿ ಅಳಿಯದೆ ಉಳಿಯಲಿ. ಚೋಕ್ ಫಾಲ್ಸ್ ಕರ್ನಾಟಕದ ಮಳೆಗಾಲದ ಸೌಂದರ್ಯವನ್ನು ಕ್ಯಾಮ್ರಾದಲ್ಲಿ ಹಿಡಿದಿಟ್ಟು ಮ್ಯಾಜಿಕ್, ಹಸಿರು, ಮಂಜು, ಮಳೆ

ಮಕ್ಕಳೇ, ಇನ್ನು ಮುಂದೆ 5:30 ಕತೆ ಕೇಳಿ ಕತೆ ಮುಂದುವರಿಸಿ. ಮಕ್ಕಳಿಗಾಗಿ ಅಂದ್ರೆ ನಿಮಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇದಕ್ಕೆ ನಾನು ನಿಮಗೆ ಒಂದು ಕತೆಯನ್ನ ಹೇಳಬೇಕಾಗತ್ತಲ್ವಾ? ನೀವು ಕತೆಯನ್ನ ಮುಂದುವರಿಸಬೇಕು ಅಂತಂದ್ರೆ ಮಕ್ಕಳೇ ಕೇಳಿಸ್ಕೊಳ್ಳಿ, ಕತೆ ಹೇಳ್ತಾ ಇದ್ದೀನಿ. ಕತೆ ಹೀಗಿದೆ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಬೆಟ್ಟ ಹತ್ತುವ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ. ಸ್ಕೂಲ್ನಲ್ಲಿ ಆಯೋಜನೆ

ಸಹಾಯಕ ನಾಯಕಿ, ಅವರ ಮುಕ್ತ ಪ್ರೇಮ, ಮಳೆಯಲ್ಲಿ ನೆನೆಯೋ ಸೀನುಗಳು. ಈ ಹಾಡಿನಿಂದಲೇ ಮುಂಗಾರು ಮಳೆ ಸಿನಿಮಾ ಬ್ಲಾಕ್ ಬಸ್ಟರ್ ಆಯಿತು. ಕರ್ನಾಟಕದಲ್ಲಿ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಓಡಿದ ಮೊದಲ ಸಿನಿಮಾ. ಗಣೇಶ್ ಅವರನ್ನ ಗೋಲ್ಡನ್ ಸ್ಟಾರ್ ಮಾಡ್ತು ಓಕೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ ಹೊನ್ನೂರಲ್ಲಿ ಅವರೇ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ರಾಯಭಾಗ ತಾಲೂಕು ಮುಗಳಕೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ್. ಇವರು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಶುಭ ಸಂಜೆ. ಮುಂಗಾರು ಮಳೆ ಹಾಡು ಕುಣಿತು ಕುಣಿದು ಬಾರೆ ತುಂಬ ಚೆನ್ನಾಗಿದೆ. ಗಾಯಕ ಗಾಯಕಿಯರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ರಾಗ ತಾಳ ತುಂಬ ಚೆನ್ನಾಗಿದೆ. ಸಾಹಿತ್ಯ ಕೂಡ ಚೆನ್ನಾಗಿದೆ. ನಿಮ್ಮ ನಿರೂಪಣೆ ಕೂಡ ಚೆನ್ನಾಗಿದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ನಿಮ್ಮ ಸಂದೇಶಕ್ಕೂ ಕೂಡ. ಮುಂದಿನ ಸಂದೇಶ ಬಂದಿದೆ ಕಾಶಮ್ಮ ಕಾಮನಬಾವಿ ಬಡಾವಣೆ ಚಿತ್ರದುರ್ಗ. ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭ ಸಂಜೆ ನಿರೂಪಕರಿಗೆ. ಕಾಶಮ್ಮ ಕಾಮನಬಾವಿ ಬಡಾವಣೆ ಚಿತ್ರದುರ್ಗದಿಂದ ಈ ದಿನ ಇವರು ಮುಂಗಾರು ಮಳೆ ಚಿತ್ರದ ಗೀತೆ ಹಾಡನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಬಂದಿದೆ. ನೇತ್ರಾ ನಟರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೂರು ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ ಅಂತ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಈಗ ಇಷ್ಟಕಾಮ್ಯ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್. ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್. ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಅದಕ್ಕೆ ಸ್ನೇಹಿತರೆ, ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ ನೋಡೋಣ. ಓಕೆ, ಉಮಾದೇವಿಯವರು ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಿಮ್ಮ ಆಯ್ಕೆ ಹಾಡುಗಳು ಎಲ್ಲವೂ ಚೆನ್ನಾಗಿವೆ. ನಮಗೆ ತುಂಬ ಇಷ್ಟ ಆಗಿರೋದು ಮುಂಗಾರು ಮಳೆ ಚಿತ್ರದ ಹಾಡು. ಓಕೆ, ನಮಗೆ ಮಳೆ ಬರಲಿ, ನಮ್ಮ ಭದ್ರಾ ಡ್ಯಾಮ್ ತುಂಬಲಿ ಎಂದು ಬೇಡುತ್ತಾ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಖಂಡಿತವಾಗಲೂ. ಓಕೆ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀ ಹೂವೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ ನಮಗೋಸ್ಕರ. ಓಕೆ, ಅವರು ಎಲ್ಲ ಗೀತೆಯನ್ನು ಇಷ್ಟಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲ ಹಾಡುಗಳ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ. ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಓಕೆ, ಮುಂದಿನ ಹಾಡನ್ನು ಪ್ರಸಾರ ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಮುಂದೆ ಮಕ್ಕಳೇ 5:30 ಕತೆ ಕೇಳಿ ಕತೆ ಮುಂದುವರಿಸಿ ನಿಮಗಾಗಿ ಅಂದರೆ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಮಕ್ಕಳೇ. ಅದಕ್ಕೆ ನೀವು ಕತೆಯನ್ನು ಮುಂದುವರಿಸೋದಕ್ಕೆ ನಾನು ನಿಮಗೆ ಒಂದು ಕತೆಯನ್ನು ಹೇಳಬೇಕಲ್ವಾ? ಅದಕ್ಕೆ ನಾನು ಮೊದಲೇ ಕೂಡ ಒಂದು ಕತೆಯನ್ನು ಹೇಳಿದ್ದೆ, ಈಗ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಓಕೆ, ಕತೆ ಹೇಗಿದೆ ಕೇಳಿಸ್ಕೊಳ್ಳಿ ಮಕ್ಕಳೇ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಬೆಟ್ಟ ಹತ್ತುವ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ, ಅಂದರೆ ಟ್ರಕ್ಕಿಂಗ್ ಪ್ರೋಗ್ರಾಮನ್ನು ಇಟ್ಕೊಂಡಿರ್ತಾರೆ. ಎಲ್ಲ ಮಕ್ಕಳು ಕೂಡ ಸಂತೋಷದಿಂದ ಆ ಶಿಬಿರದಲ್ಲಿ ಪಾಲ್ಗೊಳ್ತಾರೆ. ಓಕೆ, ಅವರು ಹೋಗ್ತಾ ಇರ್ತಾರೆ. ದಾರಿ ಮಧ್ಯದಲ್ಲಿ ಅವರಿಗೆ ಉದ್ದವಾದ ಒಂದು ಕತ್ತಲೆ ಸುರಂಗ ಸಿಗುತ್ತೆ. ಕತ್ತಲೆ ಇರೋ ಕಾರಣ ಒಳಗೆ ಏನೂ ಕಾಣಿಸ್ತಾ ಇರೋದಿಲ್ಲ, ವಿಚಿತ್ರ ಶಬ್ದಗಳು ಕೂಡ ಅಲ್ಲಿ ಕೇಳಿಸ್ತಾ ಇರುತ್ತೆ. ಇದನ್ನು ನೋಡಿ ಬಹುತೇಕ ಮಕ್ಕಳು ಹೆದರ್ಕೊಂಡು ಬಿಡ್ತಾರೆ. ನಾವು ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ ಎಂದು ಕೆಲವು ಮಕ್ಕಳು ಹಿಂದಕ್ಕೆ ಬಂದ್ಬಿಡ್ತಾರೆ. ಆದರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ, ಅವನ ಹೆಸರು ಆದಿತ್ಯ, ಅವನಿಗೂ ಕೂಡ ಭಯ ಆಗಿರುತ್ತೆ. ಆದರೂ ಕೂಡ ಅವನು ಶಿಕ್ಷಕರು ಹೇಳಿದ ಒಂದು ಮಾತನ್ನು ಆ ಒಂದು ಟೈಮಲ್ಲಿ ನೆನೆಸ್ಕೊಳ್ತಾನೆ. ಭಯ ಬಂದಾಗ ಓಡಬೇಡ, ಮೊದಲು ಯೋಚಿಸು, ನಂತರ ಒಂದು ಹೆಜ್ಜೆ ಮುಂದೆ ಇಡು ಅಂತ ಶಿಕ್ಷಕರು ಹೇಳಿದ್ದನ್ನು ಅವನು ನೆನಪಿಸ್ಕೊಳ್ತಾನೆ. ಅವನ ಬಳಿ ಒಂದು ಟಾರ್ಚ್ ಇರುತ್ತೆ, ಆದರೆ ಆ ಟಾರ್ಚ್ನ ಬೆಳಕು ಕೆಲವೇ ಅಡಿ ದೂರಕ್ಕೆ ಮಾತ್ರ ಕಾಣಿಸ್ತಾ ಇರುತ್ತೆ. ಇಷ್ಟು ಚಿಕ್ಕ ಬೆಳಕಿನಲ್ಲಿ ಇಡೀ ಸುರಂಗವನ್ನು ಹೇಗೆ ದಾಟೋದು, ಬಾ ಹಿಂತಿರುಗಿ ಹೋಗ್ಬಿಡೋಣ ಅಂತ ಅವನ ಸ್ನೇಹಿತ ಕೂಡ ಹೇಳ್ತಾನೆ. ಆದರೆ ಮಕ್ಕಳೇ, ನೀವು ಹೇಳಿ, ಟಾರ್ಚ್ನ ಇಷ್ಟು ಕಡಿಮೆ ಬೆಳಕಿನಲ್ಲಿ ಸುರಂಗವನ್ನು ದಾಟಲು ಸಾಧ್ಯವೇ? ಆದಿತ್ಯನ ಸ್ಥಾನದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಈ ಕಥೆಯನ್ನು ಹೇಗೆ ಮುಂದುವರಿಸ್ಬೋದು? ನೀವು ಮುಂದುವರಿಸಿ ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ಕರೆಯನ್ನು ಮಾಡಿ ನಿಮ್ಮ ಮುಂದಿನ ಕಥೆಯನ್ನು ನಮಗೆ ವಿವರಿಸಿ ಮಕ್ಕಳೇ. ಹಾಗಾದರೆ ನಿಮ್ಮ ಫೋನ್ಗೆ ನಾನು ಕಾಯ್ತಾ ಇರ್ತೀನಿ. 5:30 ನಂತರ ಕರೆಯನ್ನು ಮಾಡಿ ನಮ್ಮ ನಿಲಯಕ್ಕೆ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು ಸಂಖ್ಯೆ 9141970272. ಓಕೆ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬರೋಣ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು.

ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ, ಇದು 102.6 ಮೆಗಾಹರ್ಟ್ಸ್ಗಳು. ಇದೀಗ ಕೇಳಿ ಮಕ್ಕಳಿಗಾಗಿ ಕಾರ್ಯಕ್ರಮ ಕತೆ ಕೇಳಿ ಕತೆ ಮುಂದುವರಿಸಿ ನೇರ ಫೋನಿನ್ ಕಾರ್ಯಕ್ರಮ. ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಾವು ಹೇಳುವ ಕಥೆಯನ್ನು ಮುಂದುವರಿಸಿ, ಕರೆಯನ್ನು ಮಾಡಿ ನಿಮ್ಮ ಮುಂದಿನ ಕಥೆಯನ್ನು ನಮಗೆ ಹೇಳಬಹುದು. ಓಕೆ, ಕಥೆಯನ್ನು ನಾನು ಈಗಾಗಲೇ ಹೇಳಿದ್ದೀನಿ ಮಕ್ಕಳೇ, ಮತ್ತೊಮ್ಮೆ ನಿಮಗೆ ಕಥೆಯನ್ನು ವಿವರಿಸ್ತಾ ಇದ್ದೀನಿ. ಕಥೆ ಹೇಗಿದೆ ಮಕ್ಕಳೇ, ಕೇಳಿಸ್ಕೊಳ್ಳಿ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಬೆಟ್ಟ ಹತ್ತುವ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ. ಅಂದರೆ ಟ್ರಕ್ಕಿಂಗ್ ಪ್ರೋಗ್ರಾಮನ್ನು ಇಟ್ಕೊಂಡಿರ್ತಾರೆ ಸ್ಕೂಲ್ನಲ್ಲಿ. ಎಲ್ಲ ಮಕ್ಕಳು ಕೂಡ ಸಂತೋಷದಿಂದ ಆ ಶಿಬಿರದಲ್ಲಿ ಪಾಲ್ಗೊಳ್ತಾರೆ. ದಾರಿ ಮಧ್ಯದಲ್ಲಿ ಒಂದು ಉದ್ದವಾದ ಕತ್ತಲೆ ಸುರಂಗ ಅವರಿಗೆ ಸಿಗುತ್ತೆ. ಕತ್ತಲೆ ಇರೋ ಕಾರಣ ಒಳಗಡೆ ಏನೂ ಕೂಡ ಅವರಿಗೆ ಕಾಣಿಸ್ತಾ ಇರೋದಿಲ್ಲ, ವಿಚಿತ್ರ ಶಬ್ದ ಕೂಡ ಕೇಳಿಸ್ತಾ ಇರುತ್ತೆ. ಇದನ್ನು ನೋಡಿ ಬಹುತೇಕ ಮಕ್ಕಳು ಹೆದರ್ಕೊಂಡು ಬಿಡ್ತಾರೆ. ನಾವು ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಆದಿತ್ಯ ಎನ್ನುವಂಥ ವಿದ್ಯಾರ್ಥಿ, ಅವನಿಗೂ ಕೂಡ ಭಯ ಆಗುತ್ತೆ. ಆದರೂ ಕೂಡ ಅವನು ಶಿಕ್ಷಕರು ಹೇಳಿದಂತಹ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡು

ಮಾತನ್ನು ಅವನು ಆ ಕ್ಷಣದಲ್ಲಿ ನೆನಪಿಸ್ಕೊಳ್ತಾನೆ. ಭಯ ಬಂದಾಗ ಓಡ್ಬೇಡ, ಮೊದಲು ಯೋಚಿಸು, ನಂತರ ಒಂದು ಹೆಜ್ಜೆ ಮುಂದೆ ಇಡು ಅಂತ ಶಿಕ್ಷಕರು ಹೇಳಿದ್ದನ್ನು ಅವನು ನೆನಪಿಸ್ಕೊಳ್ತಾನೆ. ಅವನ ಬಳಿ ಒಂದು ಟಾರ್ಚ್ ಇರುತ್ತೆ. ಆ ಟಾರ್ಚು ಕೆಲವೇ ಅಡಿ ದೂರಕ್ಕೆ ಮಾತ್ರ ಅದರ ಬೆಳಕು ಕಾಣಿಸ್ತಾ ಇರುತ್ತೆ. ಇಷ್ಟು ಕಡಿಮೆ ಬೆಳಕಿನಿಂದ ಇಡೀ ಸ್ವರ್ಗವನ್ನು ಹೇಗೆ ದಾಟೋದು ಅಂತ ಅವನು ಸ್ನೇಹಿತ ಬಾ ವಾಪಸ್ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಹಾಗಾದರೆ ಮಕ್ಕಳೇ, ನೀವು ಹೇಳಿ, ಟಾರ್ಚ್ನ ಇಷ್ಟು ಕಡಿಮೆ ಬೆಳಕಿನಲ್ಲಿ ಸುರಂಗವನ್ನು ದಾಟೋದಕ್ಕೆ ಸಾಧ್ಯನಾ? ಆದಿತ್ಯನ ಸ್ಥಾನದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ಕರೆ ಮಾಡಿ ಇದರ ಮುಂದಿನ ಕತೆ ಏನಿರಬೇಕು, ಏನಿರಬಹುದು ಅಂತ ನೀವು ಮುಂದುವರಿಸಿ ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮುಂದಿನ ಕಥೆಯನ್ನು ನಮಗೆ ತಿಳಿಸಿ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ಹೀಗಿವೆ: 944-8640273, ಮತ್ತೊಂದು ಸಂಖ್ಯೆ 911-9170772. ಓಕೆ ಮಕ್ಕಳೇ, ಕರೆ ಮಾಡಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬರೋಣ ನಾ ನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನು.

0: ಓಕೆ, ಸ್ನೇಹಿತರೆ ಕರೆ ಬರ್ತಾ ಇದೆ, ಮಕ್ಕಳು ಕರೆ ಮಾಡ್ತಾ ಇದ್ದಾರೆ. ಓಕೆ, ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ಹಲೋ ನಮಸ್ತೆ, ಯಾರಿದು ಮಾತಾಡ್ತಾ ಇರೋದು?
1: ಕೀರ್ತನಾ.
0: ಕೀರ್ತನಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಕೀರ್ತನಾ? ಮೆದೇಹಳ್ಳಿ. ಓಕೆ, ಏನ್ ಓದ್ತಾ ಇರೋದು ಕೀರ್ತನಾ ಅವರು? ಫೋರ್ತ್ ಸ್ಟ್ಯಾಂಡರ್ಡಾ? ಓಕೆ, ಯಾವ ಸ್ಕೂಲು? ಓಕೆ, ವೆರಿ ಗುಡ್. ಓಕೆ, ನೀವು ಕಥೆನ ಕೇಳಿಸ್ಕೊಂಡ್ರ ಕೀರ್ತನಾ? ಓಕೆ, ಕತೆ ಮುಂದೆ ಏನಿರ್ಬೋದು ಹೇಳ್ತೀರಾ? ಹೇಳಿ ಕೀರ್ತನ.
1: ಆದಿತ್ಯ ಅವನ ಗೆಳೆಯನ ಸುರಂಗ ಮಾರ್ಗದಲ್ಲಿ ಮುಂದಕ್ಕೆ ಹೋಗುವ ಚಾರ್ಜ್ ಬೆಕ್ಕಿನಲ್ಲಿ ಅವರು ಮುಂದಕ್ಕೆ ಧೈರ್ಯ ಮಾಡಿ ಮುಂದಕ್ಕೆ ಹೋಗುತ್ತಾರೆ. ಇಂತ ಸ್ಥಳದ ನೋಡಲು ಅದೃಷ್ಟ ಬೇಕು ಎಂದು ಬಳಪಳದೆ ಸುರಂಗ ಮಾರ್ಗ ಮುಟ್ಟಿದ್ದಾರೆ.
0: ಹೇಳ್ಕೊಡ್ತಾ ಇದ್ದಾರ? ಹೇಳ್ಕೊಡ್ತಾ ಇದ್ದಾರಾ ಕೀರ್ತನಂಗೆ ಅಮ್ಮ? ಪರವಾಗಿಲ್ಲ, ಹೇಳು ಕೀರ್ತನ. ಹೌದಾ, ಅದನ್ನ ಓದ್ತಾ ಇದ್ದೀರಾ? ಓಕೆ, ಹೇಳು ಹೇಳು ಕೀರ್ತನ ಮುಂದೆ. ಓಕೆ, ಸುರಂಗವನ್ನ ದಾಟ್ತಾನ ಆದಿತ್ಯ? ಓಕೆ, ಆಮೇಲೆ ಹೌದಾ? ಓಕೆ ಕೀರ್ತನ. ಓಕೆ ಓಕೆ, ಚೆನ್ನಾಗಿತ್ತು ನಿನ್ನ ಮುಂದಿನ ಕತೆ. ಮತ್ತೆ ಯಾರೆಲ್ಲ ಮಕ್ಕಳು ಏನ್ ಹೇಳ್ತಾರೆ ಕೇಳೋಣ.

0: ಮಾಡಿದ್ದಕ್ಕೆ ಧನ್ಯವಾದ ಕೀರ್ತನ.
1: ಗುಡ್ ಈವ್ನಿಂಗ್ ಮ್ಯಾಮ್.
0: ಗುಡ್ ಈವ್ನಿಂಗ್ ನಿನಗೂ ಕೂಡ. ಗುಡ್ ಈವ್ನಿಂಗ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಓಕೆ ಓಕೆ, ಹಾಡನ್ನ ಕೇಳಿ ಬರೋಣ.

0: மட்டுண்டு.
1: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9 करोड़ 44 लाख से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
2: ಮಕ್ಕಳೇ, ನೀವು ಕೇಳ್ತಾ ಇದ್ದೀರಾ ಕತೆ ಕೇಳಿ ಕತೆ ಮುಂದುವರಿಸಿ, ನಿಮಗಾಗಿ ಪ್ರಸಾರ ಆಗ್ತಿರುವಂತಹ ನೇರ ಫೋನಿನ ಕಾರ್ಯಕ್ರಮವನ್ನು. ಓಕೆ ಮಕ್ಕಳೇ, ನಾನು ನಿಮಗೆ ಕತೆಯನ್ನು ಹೇಳಿದ್ದೆ. ಕತೆಯನ್ನು ಮುಂದುವರಿಸಿ ಕೀರ್ತನ ಅವರು ತುಂಬ ಚೆನ್ನಾಗಿ ಕತೆಯನ್ನು ಮುಂದುವರಿಸಿ ನಮಗೆ ಫೋನ್ ಮಾಡಿ ಕತೆಯನ್ನು ಹೇಳಿದ್ರು. ಅವರ ಕತೆ ತುಂಬ ಚೆನ್ನಾಗಿತ್ತು. ಓಕೆ ಮಕ್ಕಳೇ, ನೀವು ಕೂಡ ಕರೆಯನ್ನು ಮಾಡಿ ನೀವು ಕತೆಯನ್ನು ಯಾವ ರೀತಿ ಮುಂದುವರಿಸಿದ್ದೀರಾ ನಮಗೂ ಕೂಡ ಹೇಳಿ. ನಿಮ್ಮ ಕರೆಗೋಸ್ಕರ ನಾನು ಕೂಡ

ಆಯ್ತಾ ಇರ್ತೀನಿ. ಓಕೆ, ಕಥೆಯನ್ನು ಮತ್ತೊಂದು ಸಾರಿ ಹೇಳ್ತೀನಿ ಮಕ್ಕಳೇ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಬೆಟ್ಟ ಹತ್ತುವ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ. ಎಲ್ಲ ಮಕ್ಕಳು ಕೂಡ ಸಂತೋಷದಿಂದ ಆ ಶಿಬಿರದಲ್ಲಿ ಪಾಲ್ಗೊಳ್ತಾರೆ. ದಾರಿ ಮಧ್ಯದಲ್ಲಿ ಒಂದು ಉದ್ದವಾದ ಕತ್ತಲೆ ಸುರಂಗ ಸಿಗುತ್ತೆ. ಕತ್ತಲೆ ಇರೋ ಕಾರಣ ಒಳಗೆ ಏನೂ ಕಾಣಿಸ್ತಾ ಇರೋದಿಲ್ಲ. ಎಲ್ಲ ಮಕ್ಕಳು ಕೂಡ ತುಂಬನೇ ಹೆದರ್ಕೊಂಡು ಬಿಡ್ತಾರೆ. ನಾವು ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಹಿಂದಕ್ಕೆ ಬಂದುಬಿಡ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ, ಅವನು ಆದಿತ್ಯ, ಅವನಿಗೂ ಕೂಡ ಭಯ ಆಗತ್ತೆ. ಆದರೂ ಕೂಡ ಅವನು ಶಿಕ್ಷಕರು ಹೇಳಿದಂತಹ ಒಂದು ಮಾತನ್ನು ನೆನಪಿಸ್ಕೊಳ್ತಾನೆ. ಭಯ ಬಂದಾಗ ಓಡಬೇಡ, ಮೊದಲು ಯೋಚಿಸು, ನಂತರ ಒಂದು ಹೆಜ್ಜೆಯನ್ನು ಮುಂದೆ ಇಡು ಅಂತ ಶಿಕ್ಷಕರು ಹೇಳಿದ್ದನ್ನು ನೆನಪಿಸ್ಕೊಳ್ತಾನೆ. ಅವನ ಬಳಿ ಒಂದು ಟಾರ್ಚ್ ಇರುತ್ತೆ. ಅದರ ಬೆಳಕು ತುಂಬ ಕಡಿಮೆ ಇರುತ್ತೆ, ತುಂಬ ದೂರಕ್ಕೆ ಅದರ ಬೆಳಕು ಇರೋದಿಲ್ಲ. ಸುರಂಗ ದೊಡ್ಡದಿರೋದ್ರಿಂದ ಹೇಗೆ ದಾಟೋದು ಈ ಸುರಂಗವನ್ನು, ಬಾ ವಾಪಸ್ ಹೋಗ್ಬಿಡೋಣ ಅಂತ ಅವನ ಸ್ನೇಹಿತ ಹೇಳ್ತಾನೆ. ಆದರೆ ಆದಿತ್ಯ ಶಿಕ್ಷಕರು ಹೇಳಿದ್ದನ್ನು ನೆನಪಿಸ್ಕೊಂಡು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಅವನು ಏನು ಮಾಡಿರಬಹುದು ಅಂತ ಮಕ್ಕಳೇ ನೀವು ಈ ಕಥೆಯನ್ನು ಮುಂದುವರಿಸಿ ಹೇಳಿ. ಅಷ್ಟು ಕಡಿಮೆ ಬೆಳಕಿನಲ್ಲಿ ಸುರಂಗವನ್ನು ದಾಟಲು ಸಾಧ್ಯವಾ? ಆದಿತ್ಯನ ಸ್ಥಾನದಲ್ಲಿ ನೀವು ಇದ್ದಿದ್ರೆ ಏನು ಮಾಡ್ತಾ ಇದ್ರಿ? ಮಕ್ಕಳೇ, ಈ ಕಥೆಯನ್ನು ನೀವು ಮುಂದುವರಿಸಿ ನಮಗೆ ಕರೆ ಮಾಡಿ, ಮುಂದುವರಿದ ಕಥೆಯನ್ನು ನೀವು ಆಲೋಚನೆ ಮಾಡಿ ಮುಂದುವರಿದ ಭಾಗವನ್ನು ಕರೆ ಮಾಡಿ ನಮಗೆ ತಿಳಿಸಿ. ಮಕ್ಕಳೇ, ನಿಮ್ಮ ಕರೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮ್ಮ ನಿಲಯದ ಫೋನ್ ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡಿ ಮುಂದುವರಿದ ಕಥೆಯನ್ನು ಹೇಳಿ. ಮಕ್ಕಳೇ, ಫೋನ್ ಸಂಖ್ಯೆನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9448640273. ಮತ್ತೊಂದು ಸಂಖ್ಯೆ 9141970272. ಹಾಗಾದರೆ ಕರೆ ಮಾಡ್ತೀರಾ ಅಲ್ವಾ ಮಕ್ಕಳೇ? ಓಕೆ, ಈಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ.

ಮಕ್ಕಳೇ, ನಾನು ನಿಮಗೆ ಕಥೆಯನ್ನು ಹೇಳಿದ್ದೆ. ಕಥೆಯನ್ನು ಮುಂದುವರಿಸಿ ನೀವು ಕೂಡ ಕರೆಯನ್ನು ಮಾಡಿ ಮುಂದಿನ ಕತೆ ಏನಿರಬಹುದು ಅಂತ ನೀವು ಕೂಡ ನಮಗೆ ಹೇಳಿ. ಹಾಗಾದರೆ ಮತ್ತೊಮ್ಮೆ ನಿಮಗೆ ಕಥೆಯನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ. ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬೆಟ್ಟ ಹತ್ತುವ ಶಿಬಿರವನ್ನು ಆಯೋಜನೆ ಮಾಡಿರ್ತಾರೆ. ಎಲ್ಲ ಮಕ್ಕಳು ಕೂಡ ಆ ಒಂದು ಶಿಬಿರಕ್ಕೆ ಸಂತೋಷಪಟ್ಟು ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ಒಂದು ಉದ್ದವಾದ ಕತ್ತಲೆ ಸುರಂಗ ಸಿಗುತ್ತೆ. ಕತ್ತಲೆ ಇರೋ ಕಾರಣ ಒಳಗೆ ಏನೂ ಕಾಣಿಸ್ತಾ ಇರೋದಿಲ್ಲ, ವಿಚಿತ್ರ ಶಬ್ದ ಕೂಡ ಕೇಳ್ತಾ ಇರುತ್ತೆ. ಇದನ್ನು ನೋಡಿ ಬಹುತೇಕ ಮಕ್ಕಳು ಹೆದರ್ಕೊಂಡು ಬಿಡ್ತಾರೆ, ನಾವು ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ ಅಂತ ಕೆಲವು ಮಕ್ಕಳು ಹೇಳ್ತಾರೆ. ಆದರೆ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಭಯವನ್ನು ಪಡೆದೆ ಅವರು ಶಿಕ್ಷಕರು ಹೇಳಿದಂಥ ಮಾತನ್ನು ಅವನು ನೆನಪಿಸ್ಕೊಳ್ತಾನೆ. ಭಯ ಬಂದಾಗ ಓಡಬೇಡ, ಮೊದಲು ಯೋಚನೆ ಮಾಡು, ಒಂದು ಹೆಜ್ಜೆಯನ್ನು ನಂತರ ಇಡು ಅಂತ ಅವರು ಹೇಳಿದ್ದನ್ನು ಅವನು ನೆನಪಿಸ್ಕೊಳ್ತಾನೆ. ಅವನ ಬಳಿ ಒಂದು ಟಾರ್ಚ್ ಕೂಡ ಇರುತ್ತೆ, ಅದರಲ್ಲಿ ಜಾಸ್ತಿ ಬೆಳಕು ಸಹ ಇರೋದಿಲ್ಲ. ಇಷ್ಟು ಚಿಕ್ಕ ಬೆಳಕಿನಲ್ಲಿ ಹೇಗೆ ಸುರಂಗವನ್ನು ದಾಟೋದು, ಬಾ ಹೋಗ್ಬಿಡೋಣ ಅಂತ ಅವನ ಸ್ನೇಹಿತ ಹೇಳ್ತಾನೆ. ಆದರೆ ಆದಿತ್ಯ ಏನು ಮಾಡ್ತಾನೆ, ಅಷ್ಟು ಸಣ್ಣ ಬೆಳಕಿನಲ್ಲಿ ಅವನು ಸುರಂಗವನ್ನು ದಾಟ್ತಾನ, ಅವನು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾನೆ? ಮಕ್ಕಳೇ, ಈ ಒಂದು ಕಥೆಯನ್ನು ಮುಂದುವರಿಸಿ ನೀವು ಯಾವ ರೀತಿ ನಮಗೆ ಕಥೆಯನ್ನು ಹೇಳ್ತೀರಾ? ಖಂಡಿತವಾಗ್ಲೂ ಕರೆಯನ್ನು ಮಾಡಿ ಕಥೆಯನ್ನು ಮುಂದುವರಿಸಿ, ನಿಮ್ಮ ಆಲೋಚನೆಯಿಂದ ಕಥೆಯನ್ನು ಮುಂದುವರಿಸಿ ನಮಗೆ ಕರೆಯನ್ನು ಮಾಡಿ ಕಥೆಯನ್ನು ಹೇಳಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ನಮ್ಮ ನಿಲಯದ ಫೋನ್ ಸಂಖ್ಯೆ 9448640273, ಮತ್ತೊಂದು ಸಂಖ್ಯೆ 9141970272. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮುಂದಿನ ಕಥೆಯನ್ನು, ಈ ಕಥೆಯ ಮುಂದಿನ ಭಾಗವನ್ನು ಹೇಗಿರಬೇಕು ಅಂತ ನೀವು ಆಲೋಚನೆ ಮಾಡಿ ನಮಗೆ ಕರೆ ಮಾಡಿ ತಿಳಿಸಿ. ಓಕೆ, ಇದೀಗ ಕೇಳೋಣ ಮತ್ತೊಂದು ಗೀತೆಯನ್ನು ಇಂದಿನ ಭಾರತ ಚಿತ್ರದಿಂದ.

0: ಓಕೆ ಮಕ್ಕಳೇ, ಕಥೆಯ ಮುಂದಿನ ಭಾಗವನ್ನು ನಾನು ಹೇಳ್ತೀನಿ. ಕಥೆಯ ಮುಂದಿನ ಭಾಗ ಹೀಗಿದೆ. ಓಕೆ, ಒಂದು ಕರೆ ಬರ್ತಾ ಇದೆ, ತೆಗೆದುಕೊಳ್ಳೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರಿದು? ಎಲ್ಲಿಂದ? ಚಿತ್ರದುರ್ಗದಿಂದ. ನಿಮ್ಮ ಹೆಸರು? ಸೌಮ್ಯ. ಏನ್ ಓದ್ತಾ ಇರೋದು ಸೌಮ್ಯ? ಮೌರ್ಯನಾ? ಮೌಲ್ಯ. ಓಕೆ ಓಕೆ, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಓಕೆ ಮೌಲ್ಯ, ಹೇಳಿ ಕಥೆನ ಮುಂದುವರಿಸಿ, ಏನ್ ಹೇಳ್ತೀರಾ ನೀವು?
1: ಅವನು ಒಳಗ್ ಹೋದ ತಕ್ಷಣ ಸೌಂಡ್ ಕೇಳಿಸ್ತಾ ಇರುತ್ತೆ, ಸ್ವಲ್ಪ ಅವನಿಗೆ ಭಯ ಆಗುತ್ತೆ. ಆದ್ರೂ ಹೋಗ್ತಾನೆ. ಹೋದಾಗ ಏನೋ ಒಂಥರ ಅವನಿಗೆ ಸುರಂಗ ಮಾರ್ಗ ತರ ಏನೋ ಸಿಗುತ್ತೆ. ಹಾಗೆ ಒಳಗ್ ಹೋಗ್ತಾನೆ, ಏನೇನೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಮತ್ತೆ ಏನೋ ಒಂದು ಚಕ್ರ ತರ ಒಂದು ಬಾಗ್ಲು ಇರುತ್ತಾನೆ. ಅದ್ರೊಳಗೆ ಹೋದಾಗ ಅಲ್ಲಿ ಏನೋ ಒಂದ್ ಸಿಗುತ್ತೆ, ಅದನ್ನ ನೋಡ್ತಾನೆ. ಆಮೇಲೆ ಅದನ್ನ ಯೋಚನೆ ಮಾಡಿ ಈ ತರ ಲಾಕ್ ತೆಗಿಬಹುದು ಅಂತ ಹೇಳ್ಬಿಟ್ಟು ಅಕ್ಕಿ ಲಾಕ್ ತೆಗಿ. ಆಮೇಲೆ ಅದು ಇನ್ನೂ ದೂರ ಕರ್ಕೊಂಡು ಹೋಗುತ್ತೆ. ಆಗ ಮುಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ಒಂದು ಚಿನ್ನದ ಬಾಗ್ಲು ಸೇರುತ್ತೆ. ಆ ಬಾಗ್ಲನ್ನ ಓಪನ್ ಮಾಡಕ್ಕೆ ಒಂದು ಪುಸ್ತಕದಲ್ಲಿ ಬರ್ದಿರುತ್ತೆ. ಅವನ್ ಅದನ್ನ ನೋಡ್ತಾನೆ ಅಲ್ಲಿ. ಅದ್ರಲ್ಲಿ ಅದು ಹೇಗೆ ತೆಗಿ ಓಪನ್ ಮಾಡ್ಬೋದು ಆ ಬಾಗ್ಲನ್ನ ಅಂತ ಏನು ಇರುತ್ತಾನೆ. ಅವತ್ತೆ ಅಕ್ಕಿ ಎಲ್ಲಿ ಸಿಗುತ್ತೆ ಅಂತಾನು ಇರುತ್ತೆ. ಆಗ ಅವನ್ನ ಅದನ್ನ ಬುಕ್ ನ ಓದ್ಬಿಟ್ಟು ಸ್ಟಾರ್ಟಿಂಗ್ ಕೀನ ಹುಡುಕಂತ ಇರ್ತಾನೆ. ಕೀ ಹುಡುಕ್ತಾ ಸ್ಟಾರ್ಟಿಂಗ್ ಅದು ಅದ್ರಲ್ಲಿ ಬುಕ್ ಅಲ್ಲಿ ಅದ್ರ ಒಂದು ಬುಕ್ ಅಲ್ಲಿ ಕೀ ಇರುತ್ತೆ, ಅದನ್ನ ನೀವು ಹುಡುಕ್ಬೇಕು ಅಂತ ಹೇಳ್ತಾರೆ. ಮತ್ತೆ ಕ್ಲೂ ಕೊಟ್ಟಿರ್ತಾರೆ, ಅದ್ರ ನಂಬರ್ ಬುಕ್ ನಂಬರ್ ಎಷ್ಟು 37 ಅಂತ ಹೇಳ್ತಾರೆ. ಅದ್ರೊಳಗೆ ಬುಕ್ ನ ಹುಡುಕಂತ ಹೋಗ್ತಾನೆ. ಬುಕ್ ಹುಡುಕ್ಬೇಕಾದ್ರೆ ಅವನಿಗೆ ಬಹಳ ಬುಕ್ ಸಿಗುತ್ತೆ. ಅದ್ರಲ್ಲಿ 37 ಅಂತ ಹುಡುಕ್ಬೇಕಾದ್ರೆ ಅವನಿಗೆ ಕಷ್ಟ ಆಗುತ್ತೆ. ಆದ್ರೂ ಅವನು ಕ್ಲೂ ಇಟ್ಕೊಂಡು ಇದೇ ಇರ್ಬೋದು, ಮತ್ತೆ ಅಲ್ಲಿ ನಂಬರ್ ಕೂಡ ಹಾಕಿರ್ತಾರೆ, ಮತ್ತೆ ಅದನ್ನ ಹುಡುಕಂತ ಓದ್ಬೇಕಾದ್ರೆ ಅವನಿಗೆ 37 ಸಿಗುತ್ತೆ. ಆ ಬುಕ್ ನ ತಾಂತಾನೆ ಅದ್ರಲ್ಲಿ ಕೀ ಇರುತ್ತೆ. ಆ ಕೀನ ತಗೊಂಡು ಬಾಗ್ಲನ್ನ ಓಪನ್ ಮಾಡ್ತಾನೆ. ಅದ್ರಲ್ಲಿ ಚಿನ್ನ ವಜ್ರ ಅದೆಲ್ಲ ಹಳೆ ಕಾಲದಲ್ಲಿ ಚಿನ್ನವನ್ನ ರಕ್ಷಿಸಿದ್ದಾಗ ಚಿನ್ನ ಸಿಗುತ್ತೆ.
0: ಓಕೆ ಓಕೆ ಮೌಲ್ಯ, ಓಕೆ, ನಿನ್ನದೇ ಆದ ಅನಿಸಿಕೆಯಲ್ಲಿ ನೀನು ಕಥೆನ ಮುಂದುವರಿಸಿದ್ಯಾ. ಓಕೆ, ಚೆನ್ನಾಗಿದೆ ಮೌಲ್ಯ, ಕರೆ ಮಾಡಿ ನಿನ್ನ ಕಥೆಯನ್ನು ಹೇಳಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು
0: ಮೌಲ್ಯ. ಹಾಗೂ ಕೀರ್ತನ ಅವರು ಕರೆ ಮಾಡಿ ಕಥೆಯನ್ನ ಮುಂದುವರಿಸಿ ಹೇಳಿದ್ರು. ಓಕೆ, ಧನ್ಯವಾದ, ನೀವು ಕಥೆಯನ್ನ ಮುಂದುವರಿಸಿ ಹೇಳಿದ್ರಿ. ಓಕೆ, ಕತೆ ಹೀಗಿದೆ ಮಕ್ಕಳೇ. ಆದಿತ್ಯ ಕತ್ತಲೆ ಸುರಂಗವನ್ನು ದಾಟಬೇಕು. ಅವನ ಬಳಿ ಇರುವ ಟಾರ್ಚ್ನ ಬೆಳಕು ಕೆಲವು ಅಡಿಗಳ ದೂರ ಮಾತ್ರ ಕಾಣಿಸ್ತಾ ಇರುತ್ತೆ. ಆದಿತ್ಯ ಧೈರ್ಯ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ್ತಾನೆ. ಟಾರ್ಚ್ನ ಬೆಳಕು ಇನ್ನೂ ಕೆಲವು ಅಡಿ ಮುಂದೆ ತೋರಿಸುತ್ತೆ. ಮತ್ತೊಂದು ಹೆಜ್ಜೆ ಇಡ್ತಾನೆ, ಮತ್ತೆ ಬೆಳಕು ಮುಂದೆ ಸಾಗುತ್ತೆ. ಹೀಗೆ ಒಂದೊಂದು ಹೆಜ್ಜೆ ಹಾಕುತ್ತಾ ಕೊನೆಗೆ ಎಲ್ಲರೂ ಸುರಂಗವನ್ನು ಸುರಕ್ಷಿತವಾಗಿ ದಾಟ್ತಾರೆ. ಮಕ್ಕಳೆಲ್ಲ ಹೊರಗೆ ಬಂದ ನಂತರ ಶಿಕ್ಷಕರು ಹೇಳ್ತಾರೆ, ಜೀವನವೂ ಕೂಡ ಈ ಸುರಂಗದಂತೆಯೇ. ಯಶಸ್ಸಿನ ಸಂಪೂರ್ಣ ದಾರಿ ಒಂದೇ ಬಾರಿ ಕಾಣಿಸೋದಿಲ್ಲ, ಆದರೆ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ಟರೆ ಮುಂದಿನ ದಾರಿಯೂ ತಾನಾಗಿಯೇ ಕಾಣಿಸುತ್ತೆ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ, ಹೌದಲ್ವಾ ಮಕ್ಕಳೇ? ವಿಫಲತೆ ಅಥವಾ ಕಷ್ಟ ಬಂದಾಗ ಇಡೀ ಸಮಸ್ಯೆಯನ್ನು ನೋಡಿ ಹೆದರಬಾರದು, ಒಂದು ಸಣ್ಣ ಮರುಪ್ರಯತ್ನ ಮಾಡಬೇಕು. ಆ ಒಂದು ಹೆಜ್ಜೆಯೇ ಯಶಸ್ಸಿನ ದಾರಿಯನ್ನು ತೆರೆದುಕೊಳ್ಳುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ ನಮ್ಮ ಇಬ್ಬರು ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಕಾಶವಾಣಿ ಚಿತ್ರದುರ್ಗ, ಇದುವರೆಗೂ ಕತೆ ಕೇಳಿ ಕತೆ ಮುಂದುವರಿಸಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಇದೀಗ ಒಂದು ಪ್ರಕಟಣೆ.
2: ದೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ್ವ, ಕಸವನ್ನ ಇಲ್ಲೇ.

ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಳ್ಳಕೆರೆ ತಾಲೂಕು ಕೆರೆಕೆರೆ ಗ್ರಾಮದ ಆದೆಪ್ಪ ಮತ್ತು ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ರುದ್ರೇಶ್ ಅವರಿಂದ ಸಂದರ್ಶನ. ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಯುಎಂ ಮರಳಸಿದ್ದೇಶ್. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 8:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣಾ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರ ಸಂತೂರ್ ವಾದನ ಆಲಿಸುವಿರಿ. ಇವಿಷ್ಟು ಈ ಸಂಜೆಯ ಕಾರ್ಯಕ್ರಮಗಳು. ಇನ್ನು ನಾಳೆಯ ದುರ್ಗೋದಯ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:30 ಚಿಂತನ ಕೇಳುವಿರಿ ಸತ್ಯನಾರಾಯಣ ಸಿದ್ದೇಶ್ವರ ಅವರಿಂದ. ಇದು ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ ಆಲಿಸುವಿರಿ. 6:50 ಆರೋಗ್ಯ ಬಿಂದು. ವಿಷಯ ಉಪವಾಸ, ಉಪವಾಸದ ಮಹತ್ವ ಹಾಗೂ ಆರೋಗ್ಯ ರಕ್ಷಣೆ. ಭಾಗವಹಿಸುತ್ತಾರೆ ಬಿಎನ್ ಬ್ರಹ್ಮಾಚಾರ್ಯ. 7:00 ದಿನಚರಿ. 7:15 ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಸರಣಿ 70 ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುಳಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:45 ಪದಬಂಧ ನೇರ ಫೋನಿನ್ ಕಾರ್ಯಕ್ರಮ. 8:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ನಾಡಪ್ರಭು ಶ್ರೀ ಕೆಂಪೇಗೌಡರ 517 ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಬೆಂಗಳೂರಿಗೆ ಭೇಟಿ ನೀಡಿದ ಬಾನುಲಿ ವರದಿ ಪ್ರಸಾರವಾಗಲಿದೆ. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಬಿದರಿಹಳ್ಳಿ ಕೃಷ್ಣ ಅವರಿಂದ. 9:10 ಕಾಮನವಿಲ್ಲು ಕಾರ್ಯಕ್ರಮ ಪ್ರಸಾರವಾಗುವುದು. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮ. 10:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗಲಿದೆ. 11:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು, ಇದರ ಕನ್ನಡ ಅವತರಣಿಕೆ ಕೇಳುವಿರಿ. ಇನ್ನು ನಾಳೆಯ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣದ ಧ್ವನಿ ಮಾತನಾಡುತ್ತಾರೆ ಡಾಕ್ಟರ್ ಮಾನಸ ನಾಗಭೂಷಣ್. 12:35 ಆರೋಗ್ಯ ಕಾರ್ಯಕ್ರಮ. ಪ್ರಾಸ್ಟೇಟ್ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಅಚ್ಯುತ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 11:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪಿಎಂ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ ಶಾಸ್ತ್ರಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. 11:20 ನಮ್ಮ ನಿಲಯದಿಂದ ಕಾರ್ಯಕ್ರಮ ಉಲ್ಲಾಸ ಪ್ರಸಾರವಾಗಲಿದೆ. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮಗಳು ಬಿತ್ತರವಾಗಲಿವೆ. ಇನ್ನು ನಾಳೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಭೇಟಿ ನೀಡಿದ ಕುರಿತು ಬಾನುಲಿ ವರದಿ ಪ್ರಸಾರವಾಗಲಿದೆ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿ ಗ್ರಾಮದ ಬಾಳಮ್ಮ ಮತ್ತು ತಂಡದವರಿಂದ ಜುಂಜಪ್ಪ ದೇವರ ಪದ ಕೇಳುವಿರಿ. 6:30 ಬೆಂಗಳೂರು ಕೇಂದ್ರದ

0: ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 2026ರ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಲಾರ್ಡ್ಸ್ ಕ್ರಿಕೆಟ್ ಮೈದಾನ ಲಂಡನ್ನಲ್ಲಿ ನಡೆಯಲಿದೆ. ಇದರ ನೇರ ವೀಕ್ಷಕ ವಿವರಣೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ. ನಮ್ಮ ನಿಲಯದ ಕಾರ್ಯಕ್ರಮಗಳನ್ನು ಎಂದಿನಂತೆ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳಬಹುದು. ನಾಳೆ ಸಂಜೆ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಎರೆಹುಳು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಗುಳಗುಂಡನಹಳ್ಳಿಯ ಕೃಷಿಕ ನಾಗರಾಜ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ. ಈ ಕಾರ್ಯಕ್ರಮ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳಬಹುದು. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾಷಣ. ನೈತಿಕ ಶಿಕ್ಷಣ ಕುರಿತು ಚಳ್ಳಕೆರೆಯ ವಿ ವಿಜಯಮ್ಮ ಅವರಿಂದ ಭಾಷಣ ಕೇಳುವಿರಿ. ಇದು ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 8:00 ನಾಳೆ ಬೆಳಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಕೇಳುವಿರಿ. 8:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳನ್ನು ಕೇಳುವಿರಿ. 9:30 ರಾಷ್ಟ್ರೀಯ ನಾಟಕ ವಿಧವಾ ತಾಯಿ, ರಚನೆ ಮುನ್ಷಿ ಪ್ರೇಮಚಂದ್ರ, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ್, ನಿರ್ದೇಶನ ಡಾ ಶಶಿಧರ್ ನರೇಂದ್ರ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಡಿತ್ ಸುಧೀರ್ ಪಾಂಡೆ ಅವರಿಂದ ತಬಲಾವಾದನ ಕೇಳುವಿರಿ. ನಂತರ ವಿದ್ವಾನ್ ಎನ್ಎಸ್ ಕಲ್ಯಾಣರಾಮನ್ ಅವರಿಂದ ಮೃದಂಗವಾದನ ಆಲಿಸುವಿರಿ. ನಾಳೆ ಸಂಜೆ 6:51 ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳಬಹುದು. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಯಾಕಯ್ಯವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಳ್ಳಕೆರೆ ತಾಲೂಕು ಕೆರೆಕೆರೆ ಗ್ರಾಮದ ಆದೆಪ್ಪ ಹಾಗೂ ತಂಡದವರಿಂದ ಭಜನೆ ಪದ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಕೆರೆಕೆರೆ ಗ್ರಾಮದ ಆದಿಪ್ಪ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ.

0: 6:30. ಇನ್ನು ಮುಂದೆ ಕೇಳಿ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
1: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನ ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನ ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನ ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನ ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನ ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನ ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನ ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ

0: ಜೀಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಚಿತ್ರದುರ್ಗ ಇವರ ವತಿಯಿಂದ ದಿನಾಂಕ 29/6/2026 ಉಚಿತ ಮಹಿಳಾ ಆರೋಗ್ಯ ಹಾಗೂ ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿ ಶಿಬಿರವಿದೆ. ಅಸಹಜ ಬಿಳಿಸ್ರಾವ, ಮುಟ್ಟಿನ ಸಮಸ್ಯೆ, ಗರ್ಭಕಂಠದ ಸೋಂಕು ಹಾಗೂ 30 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರು ಪ್ಯಾಪ್ಸ್ಮಿಯರ್ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. 1,500 ರೂಪಾಯಿ ಮೌಲ್ಯದ ಲ್ಯಾಬ್ ಪರೀಕ್ಷೆ ಉಚಿತವಾಗಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380753788.
4: ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
5: ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ ಭಾಷೆ ದೇಶ ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ ವಿಶ್ವಾಸ ಸಹಬಾಳ್ವೆ ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾ ಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು, ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪ ನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 2,08,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನದ ಕಾಲ, ಅರ್ಬನ್ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 2,08,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೆ ಪೋಲಿಯೋವನ್ನು ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳೋದ್ರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂತಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
3: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ದತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ದ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ

ತಕ್ಷಣವೇ ಬರಗಾಲ ಘೋಷಿಸಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವಜೀವನಕ್ಕೆ ನವಚೇತರಿಕೆ ನೀಡಲು ಬಂದಿದೆ ಹಬ್ಬದ ನಾಳಿಗೆ.
4: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ರುದ್ರೇಶ್ ಅವರೊಂದಿಗೆ ಸಂದರ್ಶನ.
3: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದ NM ರುದ್ರೇಶ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸಮಗ್ರ ಕೃಷಿಯನ್ನು ತಮ್ಮ ಒಂದು ಕೃಷಿಯಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಅವರ ಒಂದು ಅನುಭವಗಳನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರುದ್ರೇಶ್ ಅವರೇ.
4: ನಮಸ್ಕಾರ
3: ಸರ್. ರುದ್ರೇಶ್ ಅವರೇ, ಹೇಳಿ, ಈಗ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರ, ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ.
4: ನಮ್ಮ ಕುಟುಂಬ ಬಾಲ್ಯದಿಂದಲೂ ನಾವು ಕೃಷಿ ಕುಟುಂಬರು. ನಮ್ಮಜ್ಜರು ಕೃಷಿ ಮಾಡ್ಕೊಂತ ಬಂದ್ರು. ನಮ್ದು ಟೋಟಲ್ 6 ಎಕರೆ ಜಮೀನು ಇದೆ. ಈಗ ಇತ್ತೀಚೆಗೆ 2 ಎಕರೆ ತೋಟ, 4 ಎಕರೆ ಜಮೀನು ಮಾಡಿದ್ದೀವಿ. ನಮ್ಮ ತಂದೆಯರು ಮಾಡ್ತಾ ಇದ್ರು. ನಮ್ಮ ತಂದೆ ತೀರ್ಕೊಂಡ್ಮೇಲೆ ತದನಂತರ ನಾನೀಗ 20 ವರ್ಷದಿಂದ ಕೃಷಿ ಕುಟುಂಬದಲ್ಲಿ ಕೃಷಿ ಜೀವನ ಮಾಡ್ತಾ ಇದ್ದೀನಿ.
3: ಈಗ ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡಲಿಲ್ವಾ?
4: ವಿದ್ಯಾಭ್ಯಾಸ ಮಾಡಿದೆ, BSc ಮಾಡಿದೆ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಾನು ಇಲ್ಲಿ ಊರಿಗೆ ಮರಳಿದೆ.
3: ಈಗ ಬೆಂಗಳೂರಲ್ಲಿ BSc ಮಾಡ್ಕೊಂಡಿದ್ದಂಥವ್ರು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಂತ ಅನಿಸ್ಲಿಲ್ಲ ನಿಮಗೆ?
4: ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್ ಅಲ್ಲಿ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ಇಲ್ಲಿ ಮನೆಗೆ ನೋಡ್ಕೊಳ್ಳೋರು ಯಾರು ಇರಲಿಲ್ಲ.
3: BSc ಮಾಡ್ಕೊಂಡು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ?
4: ಸ್ಟೀಲ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ, 1 ವರ್ಷ ಮಾಡಿದೆ. ಮನೆಯಲ್ಲಿ ನೋಡ್ಕೊಳ್ಳೋಕೆ

0: ಯಾರು ಇರಲಿಲ್ಲ, ನಮ್ಮ ತಾಯಿ ಒಬ್ಬರೇ ಇದ್ರು, ನಮ್ಮ ಅಕ್ಕ ಒಬ್ರು ಇದ್ರು, ನಮ್ಮ ಅಣ್ಣ ಒಬ್ರು ಇದ್ರು, ಅವರು ಬೆಂಗಳೂರಲ್ಲೇ ಜೀವನ ಮಾಡ್ತಾ ಇದ್ರು. ಹಂಗಾಗಿ ಏನ್ ಮಾಡಿದೆ, ನಾನು ವಾಪಸ್ ಊರಿಗೆ ಬರ್ಬೇಕಾಯ್ತು, ಊರಿಗೆ ಬಂದೆ ಸರ್.
1: ಈಗ ನಗರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದಂತವರು, ಇಲ್ಲಿ ಕೃಷಿಯಲ್ಲಿ ಅಂದ್ರೆ ಈಗ ಬಿಸಿಲಿಗೆ ಹೋಗ್ಬೇಕು, ಯಾವ ತರ ನೀವು ಅಡ್ಜಸ್ಟ್ ಆದ್ರೆ ಇಲ್ಲಿ
0: ಇಲ್ಲ ಪರಿಸ್ಥಿತಿ ತಕ್ಕಂತೆ ಒಂದ್ ಕಡೆ ಬೇಕು. ಈಗ ಮಳೆ, ಚಳಿ, ಗಾಳಿ, ಬಿಸಿಲು ಎಲ್ಲದಕ್ಕೂ ನಾವು ಕೃಷಿ ಕುಟುಂಬದಲ್ಲಿ ಅದನ್ನೆಲ್ಲ ಅನುಭವಿಸ್ತಿಲ್ಲ ಅಂದ್ರೆ ನಾವು ಏನು ಸುಖ ಪಡಕ್ ಆಗಲ್ಲ ಸರ್. ಹಂಗಾಗಿ ಅನಿವಾರ್ಯ ಪರಿಸ್ಥಿತಿಯಿಂದ ಒಂದ್ ಕಡೆ ಬೇಕಾಗುತ್ತೆ.
1: ಬೆಂಗಳೂರಿಂದ ಬಂದ್ಮೇಲೆ ಮಾಡಿಕೊಂಡ್ರೆ ಸಮಗ್ರ ಕೃಷಿಯನ್ನೆಲ್ಲ ಅಳವಡಿಸಿಕೊಂಡಿದ್ದು
0: ಬರೀ 6 ಎಕರೆ ಜಮೀನು ಇತ್ತು, ತೋಟ ಪಡಕ್ ಶುರು ಮಾಡಿದ್ವಿ, ತೋಟ ಮಾಡಿದ್ವಿ. ತೋಟ ಮಾಡಿದ ಮುಂಚೆನೆ ಕೆಮಿಕಲ್ ನಾವು ಎಲ್ಲರಂತೇನೋ ಇದು ತಿಪ್ಪೆ ಗೊಬ್ಬರ ಹಾಕೋದು, ಇದು ರಾಸಾಯನಿಕ ಗೊಬ್ಬರ ಹಾಕೋದು ಎಲ್ಲದೂ ಅದೇ ತರ ಮಾಡ್ತಾ ಇದ್ವಿ. ಇತ್ತೀಚೆಗೆ 3 ವರ್ಷಗಳಿಂದ ನಾವು ಸಾವಯವಕ್ಕೆ ಹೋದ್ವಿ, ಈ ಕೆಮಿಕಲ್ ಕಡಿಮೆ ಮಾಡಿ ಸಾವಯವ ಮಾಡೋಣ ಅಂತ ಹೇಳ್ಬಿಟ್ಟು ಸಾವಯವನ್ನ ಮಾಡ್ತಾ ಇದ್ವಿ ಸರ್.
1: ಈಗ ಒಟ್ಟಾರೆ ನಿಮ್ದು 8 ಎಕರೆ ಕೃಷಿ ಭೂಮಿ ಇದೆ?
0: ಒಟ್ಟು ಟೋಟಲ್ 6 ಎಕರೆ ಇದೆ. ಈಗ 2 ಎಕರೆ ತೋಟ ಮಾಡಿದ್ವಿ, 4 ಎಕರೆ ಕೃಷಿ ಜಮೀನು ಇತ್ತು, ಮಳೆ ಆಚರಿಸುತ್ತ ಸರ್.
1: ಈಗ ಅಡಿಕೆ ತೋಟನೆ ಮಾಡ್ಬೇಕಂತ ಯಾಕೆ ಮನ್ಸು ಮಾಡಿದ್ರ?
0: ಚನ್ನಗಿರಿ ತಾಲೂಕು ಅಡಿಕೆ ನಾಡು, ಹಂಗಾಗಿ ಎಲ್ಲರಂತ ನಾವು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಹಣಕಾಸಿನ ತೊಂದರೆ ಇರೋದ್ರಿಂದ ಬರೀ ಬೆಳೆನೆ ಬೆಳೆದ್ರೆ ನಮ್ದು ಕಡಿಮೆ ಆಗುತ್ತೆ ನಮಗೆ. ಹಂಗಾಗಿ ಅಡಿಕೆಗೆ ಹೋದ್ವಿ ಸರ್ ನಾವು ಎಲ್ಲರೂ.
1: ಈಗ ಅಡಿಕೆ ಹಾಕಿದ್ರೆ ಸಾಕಷ್ಟು ದುಡ್ಡು ಕಾಣಬಹುದು ಅಂತೀರಾ?
0: ವಾಣಿಜ್ಯ ಬೆಳೆ ಸರ್ ಅಡಿಕೆಗೆ. ಈಗ ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಒಂದು ಎಕರೆಗೆ ಇವಾಗ ಇಳುವರಿ ಬರ್ತಾ ಇದೆ, ಬಂದ್ರೂ 3 ಲಕ್ಷ ಇದು ದುಡ್ಡು ಸಿಗುತ್ತೆ. ಅದಕ್ಕೆ ನಾವು 1 ಲಕ್ಷ ಖರ್ಚು ಮಾಡಿದ್ರೆ 2 ಲಕ್ಷ ಅಂತದ್ದು ಮಿನಿಮಮ್ ಸಿಗುತ್ತೆ ಸರ್.
1: ಎಲ್ಲ ಎಲ್ಲ ಒಂದ್ ಕಡೆ ತೆಂಗು ನಾವು ಬೆಳೆದ್ರು, ಈಗ ತೆಂಗಿಗೆ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ?
0: ಇತ್ತೀಚೆಗೆ ತೆಂಗು ಬೇಡಿಕೆ ಐತೆ ಸರ್, ನಾವು ಜೊತೆಗೆ ತೆಂಗನ್ನು ಬೆಳ್ಕೊಳೋದು ಉತ್ತಮ ಅನ್ಸುತ್ತೆ. ಈಗ ನಾವು ಅಡಿಕೆಗೆ ಹೋಗಿ ಅಡಿಕೆ ಇತ್ತೀಚಿನ ದಿನಗಳಲ್ಲಿ ಬಹಳ ರೋಗಗಳು ಎಲ್ಲ ಬೀಳ್ತಾ ಐತೆ, ಮಳೆ ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ.
1: ಈಗ ಸಮಗ್ರ ಕೃಷಿ ಅಂತಂದ್ರೆ ಅಡಿಕೆಯಲ್ಲಿ ಏನೇನ್ ಬೆಳೀತಾ ಇದ್ದೀರಾ?
0: ಅಡಿಕೆ ಒಳಗೆ ನಾನು ಈಗ 5 ವರ್ಷದಿಂದ ನುಗ್ಗೆ ಬೆಳೀತಾ ಇದ್ದೀನಿ, ಬಾಳೆ, ಪಪ್ಪಾಯಿ, ಆಮೇಲೆ ಒಳಗೆ ಮಿಶ್ರ ಬೆಳೆಯಾಗಿ ಇದು ಅಲಸಂದೆ, ತೊಗರಿ ಈಗ ಸ್ಟಾರ್ಟಿಂಗ್ ಇಂದಾನು ಬೆಳ್ಕಂತ ಬರ್ತಾ ಇದ್ದೀನಿ ಸರ್.
1: ಈಗ ಎಲ್ಲೇ ಒಂದ್ ಕಡೆ ಈಗ ಕಾಳು ಮೆಣಸು ಬೆಳಿಬೇಕು, ಕಾಫಿ ಬೆಳಿಬೇಕು, ಕೋಕೋ ಬೆಳಿಬೇಕು,
0: ಕಪ್ಪು ಭೂಮಿ ಆಗಿರೋದ್ರಿಂದ ಈ ಕಾಳು ಮೆಣಸು ಅಲ್ಲಿ ಬರಲ್ಲ ಸರ್, ಇದು ಸೀದ ಭೂಮಿ ಜಾಸ್ತಿ ಇರೋದ್ರಿಂದ ಅದಕ್ಕೆ ವೆಲ್ವೆಟ್ ಬೀನ್ಸ್ ಹಾಕೊಂಡಿದ್ವಿ. ಬೇರೆ ಇನ್ನೇನು ಪಪ್ಪಾಯಿ, ಬಾಳೆ, ಸೀಬೆ, ಪ್ಯಾರ್ಲೊ, ಏನು ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ಒಂದು ಅಡಿನೂ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆತರ ಮಾಡ್ಕಂತ ಬರ್ತಾ ಇದೀನಿ. ಈಗ ಸಾವಯವ ಅಂದ್ರೆ ನಮ್ಗೆ ಒಂದೇ ಸಲ ಮಾಡಕ್ ಆಗಲ್ಲ, ಅದಕ್ಕೆ ನಾವು ಸಮಯ ಕೊಡ್ಬೇಕು, ಟೈಮ್ ಬೇಕು, ಟೈಮ್ ನೋಡ್ಕೊಂಡು ಯಾವ್ಯಾವ ಕಾಲಕ್ಕೆ ಯಾವ ಬೀಜಗಳು ಹಾಕ್ಕೋಬೇಕು ಅದನ್ನೆಲ್ಲ ಮಾಡ್ಕಂತ ಬಂದಾಗ ನಮಗೆ ಫಲ ಸಿಗುತ್ತೆ.
1: ಯಾಕೆ ನಿಮ್ಮ ಒಂದು ಅಡಿಕೆ ಕೃಷಿಯಲ್ಲಿ ಒಂದ್ ಸ್ವಲ್ಪ ವೇಸ್ಟ್ ಮಾಡಬಾರ್ದು ಅಂತ ಯಾಕೆ ಅನಿಸ್ತು?
0: ಇಲ್ಲ, ಬೇರೆ ರೈತರೆಲ್ಲ ಕೆಲವರು ಎಲ್ಲ ಮಾಡ್ತಾ ಇದಾರೆ, ಅದನ್ನು ನೋಡ್ಕೊಂಡು ನಾವು ಇದನ್ನು ಇತ್ತೀಚೆಗೆ ಅಳವಡಿಸ್ಕೊಂತ ಇದೀನಿ ಸರ್.
1: ಈಗ ನಾವು ಸಾಕಷ್ಟು ಕಡೆ ಅಡಿಕೆ ತೋಟಗಳನ್ನ ನೋಡಿದ್ದೇವೆ, ಅಡಿಕೆ ಬಿಟ್ಟರೆ ಇನ್ನೊಂದು ಬೆಳೆ ಇರಲ್ಲ ಅದರಲ್ಲಿ.
0: ಕೆಲವರು ಬೆಳೆಯಲ್ಲ, ಅತಿ ಹೆಚ್ಚು ರಾಸಾಯನಿಕ ಔಷಧಿ ಹೊಡಿತಾರೆ, ಅತಿ ಹೆಚ್ಚು ಉಳುಮೆ ಮಾಡ್ತಾರೆ, ಅದು ಸ್ವಲ್ಪ ತೊಂದರೆ ಆಗ್ತದೆ ಅತಿ ಹೆಚ್ಚು ಉಳುಮೆ ಮಾಡೋದ್ರಿಂದ. ಅದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಹುಲ್ಲು ಜಾಸ್ತಿ ಆಯ್ತು ಅಂದ್ರೆ ಬ್ರಷ್ ಕಟ್ ಹೊಡೆಯೋದು, ಈ ತರ ಮಲ್ಚಿಂಗ್ ಮಾಡ್ಕೊಂತೀವಿ, ಆಮೇಲೆ ನಡುವೆ ಎಲ್ಲ ಮಿಶ್ರ ಬೆಳೆಗಳನ್ನ ಬೆಳೆಯೋದು. ಈಗ ಚೆನ್ನಾಗಿದೆ ತೋಟ ಈಗ ಸವಾಯಕ್ಕೆ ಬಂದ್ಮೇಲೆ.
1: ರಾಸಾಯನಿಕ ಕೃಷಿ ಬಿಡೋ ಕಾರಣ ಏನಂತೀರ?
0: ಸಡನ್ ಆಗಿ ಬಿಡಕ್ ಆಗಲ್ಲ ಸರ್, ನಿಧಾನಕ್ಕೆ ಅಂತಂತವಾಗಿ ಬಿಡ್ಕ. ಈಗ 2 ಸಲ ಕೊಡೋದ್ ಏನ್ ಮಾಡ್ತೀವಿ, 1 ಸಲ ಕೊಡ್ತೀವಿ ಮಳೆಗಾಲದಲ್ಲಿ, 1 ಸಲ ಕೊಡೋದು. ಇನ್ ಬಾಕಿ ಟೈಮಲ್ಲೆಲ್ಲ ಇದು ಜೀವಾಮೃತ ಇದೆಲ್ಲ ಮಾಡ್ತೀವಲ್ಲ, ಇದನ್ನ ಕೊಡ್ಕಂತ ಬರ್ತಾ, ಇದು ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾ ಇರುತ್ತೆ. ಈ ಕೆಮಿಕಲ್ ಅನ್ನು ಸಡನ್ ಆಗಿ ಬಿಡಕ್ ಆಗಲ್ಲ, ಹಂಗಾಗಿ ಏನ್ ಮಾಡ್ತೀವಿ ಅಂತಂತವಾಗಿ ಕೊಡ್ತಾ ಹೋಗ್ತಾ ಇದೀವಿ.
1: ಈಗ ಅಡಿಕೆ ಯಾಕೆ 8 ವರ್ಷ ಆಯ್ತು ನಿಮ್ದು?
0: ನಮ್ದು ಈಗ 9ನೇ ವರ್ಷ ಸರ್.
1: 9ನೇ ವರ್ಷ ಅಡಿಕೆ ನಾಟಿಯಿಂದ ಇಲ್ಲವರಿಗೆ ಯಾವ ರೀತಿ ಕೃಷಿ ಮಾಡಿ ಬೆಳೆಸ್ಕೊಂತ ಬಂದ್ರೆ, ಇದ್ರ ಬಗ್ಗೆ ಹೇಳ್ರಿ.
0: ಸ್ಟಾರ್ಟಿಂಗ್ ನುಗ್ಗೆ ಹಾಕಿದ್ವಿ ಸರ್, ಮಿಶ್ರ ಬೆಳೆಯಾಗಿ ಒಂದ್ 3-4 ವರ್ಷ ನುಗ್ಗೆ ತೆಗೆದ್ವಿ, ಒಳಗೆ ತೊಗರಿ ಹಾಕಿದ್ವಿ, ಅಲಸಂದೆ ಹಾಕಿದ್ವಿ. ಇತ್ತೀಚೆಗೆ ಈಗ ವೆಲ್ವೆಟ್ ಬೀನ್ಸ್ ಹಾಕಿದೀನಿ. ಈಗ ವೆಲ್ವೆಟ್ ಬೀನ್ಸ್ ಈಗ ಬಳ್ಳಿ ಎಲ್ಲ ಫುಲ್ ಈಗ 5 ತಿಂಗಳ ಕೆಳಗೆ ಹಾಕಿದ್ದೆ, ಈಗ ಇದು ಬರ್ತಾ ಇದೆ. ಇದಕ್ಕೆ ಅದನ್ನ ಒಣಗಿಸಿ ಮತ್ತೆ ನಾವು ಮಾರಾಟಕ್ಕೆ ಕೊಡಬಹುದು. ಅಡಿಕೆ ಮರಕ್ಕೆ ಒದಕ್ಕೆ ಆಗುತ್ತೆ, ಸೀರೆ ಉಡಿಸ್ದಂಗಾಗುತ್ತೆ, ಅದೆಲ್ಲ ಕೊಳತು ಎಲ್ಲೆಲ್ಲ ಇದು ಗೊಬ್ಬರ ಆಗುತ್ತೆ, ಮತ್ತೆ ನಮಗೆ ಬೀಜ ಸಿಗುತ್ತೆ, ಕಾಯಿ ಸಿಗುತ್ತೆ. ಅದನ್ನ ವಾಣಿಸಿ ನಾವು ಮಾರಾಟ ಮಾಡಿದ್ರೆ ನಮಗೆ 15 ರೂಪಾಯಿ ಒಂದು ಕ್ವಿಂಟಲ್ ಐತೆ, 2 ಕ್ವಿಂಟಲ್ ಬಂದ್ರೆ ಒಂದು 30 ರೂಪಾಯಿ ದುಡ್ಡು ಸಿಗುತ್ತೆ.
1: ಈಗ ವ್ಯಾಲ್ಯೂಡ್ ಬೀನ್ಸ್ ಹಾಕೋದ್ರಿಂದ ಅಂದ್ರೆ ಭೂಮಿ ಸಾಕಷ್ಟು ಫಲವತ್ತತೆ ಆಗುತ್ತೆ?
0: ಫಲವತ್ತತೆ ಆಗುತ್ತೆ ಸರ್, ಫಲವತ್ತತೆ ಆಗಿದೆ. ಅದೆಲ್ಲ ಇದು ಮಲ್ಚಿಂಗ್ ಆಗಿ ಗೊಬ್ಬರ ಎಲ್ಲ ಹೋದ್ರೆ ಚೆನ್ನಾಗಿ ತೇವಾಂಶ ಕಾಪಾಡುತ್ತೆ, ಮರಕ್ಕೆ ಒದಕಿ ಆಗುತ್ತೆ, ಹಸರಲ್ಲಿ ಗೊಬ್ಬರ ಆಗುತ್ತೆ.
1: ಅಂದ್ರೆ ಮರಕ್ಕೆ ಹಬ್ಬಿಸ್ತೀರಾ ಅದನ್ನ?
0: ಆಮೇಲೆ ಬೇಕಾ ಬೇಡ ಅಂತ ಅದನ್ನ ಇಳಿಸ್ತೀವಿ ಕೆಳಗೆ.
1: ಎಷ್ಟಡಿ ತನಕ ಬೆಳೀತದ ಅದು?
0: ಫುಲ್ ಒಂದು 20 ಅಡಿ ತನಕ ಹೋಗುತ್ತೆ ಸರ್, 5 ತಿಂಗಳಿಗೆ. ಮತ್ತೆ ನಮಗೆ ಬೇಕಂದಾಗ ಬೇಡ ಅಂತ ಇಳಿಸಬಹುದು.
1: ಅದನ್ನೆಲ್ಲ ಕೊಯ್ದು ನೆಲಕ್ಕೆ ಹರಡೋದು,
0: ಮೇಲಿಂದ ಕಟ್ ಮಾಡಿದ್ರೆ ಕೆಳಗೆ ಬರುತ್ತೆ ಸರ್, ಮತ್ತೆ ಕಾಯಿ ಎಲ್ಲ ಇರುತ್ತಾ ಕಾಯಿ ಬಿಡಿಸ್ಕೊಂಡ್ರೆ ಮತ್ತೆ ಫುಲ್ ಪೂರ್ತಿ ಅಡಿಕೆ ಮರಕ್ಕೆ ಫುಲ್ ಸೇಫ್ಟಿ ಆಗುತ್ತೆ, ತೇವಾಂಶ ಇರಲ್ಲ, ಹಸರೆಲ್ಲ ಗೊಬ್ಬರ ಆಗಿ ಇದಾಗುತ್ತೆ.
1: ಈಗ ವ್ಯಾಲ್ಯೂಡ್ ಬೀನ್ಸ್ ಅಂತಂದ್ರೆ ಅವನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ ನೀವು?
0: ಈ ದಾವಣಗೆರೆ ತೋಟಗಾರಿಕೆ ಇಲಾಖೆಯಲ್ಲಿ ಅವರೇ ತಗೊಳ್ತಾರೆ ಸರ್, ಅವರಿಗೆ ಬೀಜಕ್ಕೆ ಇದು ಮಾಡಿ.
1: ಓಹೋ, ಅವ್ರ ತಗೊಂಡು ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ?
0: ಮತ್ತೆ ಬೇರೆ ಯಾರು ರೈತರು ಆಸಕ್ತಿ ಇರೋ ರೈತರಿಗೆ ಮತ್ತೆ ಕೊಡ್ತಾರೆ ಸರ್.
1: ಈಗ ಪ್ರಾರಂಭದಲ್ಲಿ ನೀವು ಇದನ್ನ ಬಾಳೆ ಬೆಳಿಲಿಲ್ಲ?
0: ನುಗ್ಗೆ, ಬಾಳೆ, ಪಪ್ಪಾಯಿ 3 ಹಾಕಿದ್ದೆ ಸರ್.
1: ಈಗ ಅಡಿಕೆ ಹಾಕಿದ್ರಿ, ಅಡಿಕೆಯಲ್ಲಿ ಯಾವ ದಾಯದಲ್ಲಿ ಬಾಳೆ ಹಾಕಿದ್ರಿ, ಆಮೇಲೆ ನುಗ್ಗೆ ಯಾವ ತರ ಹಾಕಿದ್ರಿ, ಇದ್ರ ಬಗ್ಗೆ ಹೇಳಿ.
0: 1 ಸಲ ನುಗ್ಗೆ, 1 ಸಲ ಬಾಳೆ, 1 ಸಲ ಪಪ್ಪಾಯಿ ಆತರ ಹಾಕೊಂಡು ಮತ್ತೆ ತೆಗೆದ್ವಿ. ಈಗ ಮತ್ತೆ

0: ಸಾಕೊಂಡಿದ್ವಿ.
1: ನುಗ್ಗೆ ನಿಮ್ಗೆ ಯಾವ ರೀತಿ ಬೆಳೆ ಬಂತು?
0: ನುಗ್ಗೆ ಚೆನ್ನಾಗಿ ಬರೋದು ಸರ್, ಇದು ಕಟಿಂಗ್ ವರ್ಷಕ್ಕೆ 2 ಸಲ ಬರುತ್ತೆ. ನಮಗೆ ರೈತರಿಗೆ ಹೆಂಗೆ ಅಂದ್ರೆ, ಇದು ಒಂದೊಂದ್ಸಲ ಇದು ರೇಟ್ ಮಾರ್ಕೆಟ್ ರೇಟ್ ಇದ್ದಾಗ ನುಗ್ಗೆಕಾಯಿ ಇರಲ್ಲ, ನುಗ್ಗೆಕಾಯಿ ಇದ್ದಾಗ ರೇಟ್ ಇರಲ್ಲ, ಆ ತರ ಸಮಸ್ಯೆ ಆಗುತ್ತೆ. ಮಿನಿಮಮ್ ರೇಟ್ ಅಂದ್ರೆ 30 ರೂಪಾಯಿ ಕೆಜಿ ಸಿಗುತ್ತೆ ಸರ್, 100 ರೂಪಾಯಿ ಕೆಜಿ ತಲಕ ಹೋಗುತ್ತದೆ. ಒಂದು ಎಕರೆ ಒಂದು 50,000 ರೂಪಾಯಿ ಸಿಗುತ್ತೆ, ವರ್ಷಕ್ಕೆ 2 ಕಟಿಂಗ್ ಬರುತ್ತೆ. ನಾವು ರೇಟ್ ಸಿಕ್ಕರೆ ಬಚಾವಾಗ್ತೀವಿ.
1: ಅಂದ್ರೆ ಬೆಳೆ ಬಂದಾಗ ಸಾಮಾನ್ಯವಾಗಿ ಸೀಸನ್ ರೇಟ್ ಸಿಗೋದು ಕಡಿಮೆ ಅಲ್ವಾ?
0: ರೇಟ್ ಕಡಿಮೆ ಇರುತ್ತೆ, ನುಗ್ಗೆಕಾಯಿ ಜಾಸ್ತಿ ಬಂದಾಗ ಒಂದೊಂದ್ಸಲ ರೇಟ್ ಇರಲ್ಲ, ಆದ್ರೂ ಒಂದು ಎಕರೆ ಒಂದು 50,000 ರೂಪಾಯಿ ಸಿಗುತ್ತೆ.
1: ಈಗೆಲ್ಲ ಇತ್ತೀಚೆಗೆ ನುಗ್ಗೆ ಸೊಪ್ಪನ್ನ ತಗೊಳ್ಳೋಂತದ್ನ ನೋಡಿದ್ವಿ. ಈಗ ನುಗ್ಗೆ ಸೊಪ್ಪಿಗಾಗಿ ಕೆಲವೊಂದು ತಳಿಗಳನ್ನ ಬೆಳೀತಾರೆ ನುಗ್ಗೆ ಗಿಡ. ಅಂದ್ರೆ ಆ ತರ ಸೊಪ್ಪೆಲ್ಲ ಮಾರಾಟ ಮಾಡಬಹುದಲ್ಲ ಬೆಳೆದ್ ನೀವು? ನುಗ್ಗೆಕಾಯಿ ರೇಟ್ ಇಲ್ಲ ಅಂದಾಗ
0: ನುಗ್ಗೆಕಾಯಿ ಇಲ್ಲ ಅಂದಾಗ ನಾವು ಸೊಪ್ಪನ್ನೇ ಮಾಡಿ ಮಾರಾಟ ಮಾಡಬಹುದು. ಈಗ ನಾನು ಇನ್ನೊಂದು ಎಕರೆಯಲ್ಲಿ ಮಾಡಿದ್ದೀನಿ, ಆ ಸೊಪ್ಪನ್ನ ನಾವೀಗ ಸೊಪ್ಪು ತಗೊಂಡ್ಬಂದು ಪುಡಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ನಾವು ಆರೋಗ್ಯಕ್ಕೆ ಉಪಯೋಗಿಸ್ಕೊಂತ.
1: ನುಗ್ಗೆ ಸೊಪ್ಪಿಂದ ಪೌಡರ್ ಮಾಡ್ತೀರಾ?
0: ನುಗ್ಗೆ ಸೊಪ್ಪಿಂದ ಪೌಡರ್ ಮಾಡ್ತೀವಿ, ತಗೊಂಬಂದು ನೆರಳಲ್ಲಿ ಒಣಗಿಸಿ ಅದನ್ನ ಕುಟ್ಟಿ ಪುಡಿ ಮಾಡಿ ಪೌಡರ್ ಮಾಡಿ ಸಾಣಿಸ್ಕೊಂಡು ಇಟ್ಕೊಂತೀವಿ ಡಬ್ಬಿಯಲ್ಲಿ. ಅದಕ್ಕೆ ನಾವು ಬೇಕಾದಾಗ ನಾವು ಹಾಕೊಂಡು ಕುಡಿಬಹುದು, ಹಾಲಲ್ಲಿ ಹಾಕೊಂಡು ಕುಡಿಬಹುದು. ಅದರಿಂದ ಒಂದು 50-60 ಕಾಯಿಲೆಗಳಿಗೆ ಇದು ಉಪಯೋಗ ಐತೆ ಸರ್.
1: ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು,
0: ಆರೋಗ್ಯಕ್ಕೆ ಒಳ್ಳೇದು, ನಮ್ಮಲ್ಲೇ ಸಿಗುತ್ತೆ, ನಮ್ಮಲ್ಲೇ ಸಿಗೋದನ್ನ ನಾವೇ ಔಷಧಿಯಾಗಿ ಬಳಸ್ಕೊಳ್ಳೋದು.
1: ಈಗ ನುಗ್ಗೆ ಬೆಳೆದ್ರಲ್ಲ, ಈಗ ನುಗ್ಗೆಕಾಯಿ ಎಲ್ಲ ನೀವು ಕಟ ಮಾಡಿದ್ಮೇಲೆ ಈಗ ಸೊಪ್ಪನ್ನ ಅಲ್ಲಿ ಯಾವ ರೀತಿ ನಿಮ್ಮ ಒಂದು ಸಾವಯವ ಗೊಬ್ಬರವಾಗಿ ಮಾಡಿಕೊಂಡ್ರೆ?
0: ತೋಟದಲ್ಲೇನೆ ಬೇಕಿರೋ ಸೊಪ್ಪನ್ನ ತಗೋತೀವಿ, ಬೇಕಿರೋ ಸೊಪ್ಪನ್ನ ಅಲ್ಲಿ ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ, ಕಟ್ ಮಾಡಿದ್ರೆ ಮತ್ತೆ ಕೊಳತು ಗೊಬ್ಬರ ಆಗುತ್ತೆ.
1: ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಗೆ ಅಲ್ಲಿ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಅಂತ ಹೇಳಿ?
0: ಫಲವತ್ತತೆ ಹೆಚ್ಚಿಸುತ್ತೆ ಸರ್, ಅದೇ ಗೊಬ್ಬರ ಕನ್ವರ್ಟ್ ಆಗುತ್ತಾ, ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತೆ ಬೇರೆ ರೋಗಗಳು ಬರೋದು ಕಡಿಮೆ ಆಗುತ್ತೆ.
1: ಈಗ ಬಾಳೆ ಬೆಳೆದ್ವಿ ಅಂತ ಹೇಳಿದ್ರ, ಯಾವ ತಳಿಯ ಬಾಳೆಯನ್ನ ಎಷ್ಟು ಬೆಳೆ ಬೆಳೆದ್ರೆ ನೀವು?
0: 1 ವರ್ಷ ಬೆಳೆದ್ವಿ, ಮತ್ತೆ ತೆಗೆದ್ವಿ ಸರ್ ಅದನ್ನ. ಬಾಳೆ ಕತ್ತಿ ಕಂದಂತ ಹಾಕಿದ್ವಿ, ಇದನ್ನು ಎಲಕ್ಕಿ ಬಾಳೆಯ, ಮತ್ತೆ ಜಾಸ್ತಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ತೆಗೆದ್ವಿ ಸರ್.
1: ಯಾಕೆ 1 ವರ್ಷ ಯಾಕೆ ಬೆಳೆದ್ರೆ ನೀವು?
0: ಇದು ಗಿಡ ಬೋಗೋಗ್ ಬರುತ್ತಲ್ಲ ಬಾಳೆ, ಇದು ಜಾಸ್ತಿ ಆಗ್ಬಿಟ್ರೆ ಹಂಗಾಗಿ ಮತ್ತೆ
1: ಅಂದ್ರೆ ಗಣ್ಣು ಹತ್ತತ್ರ ಬರಲ್ಲ, ಗಣ್ಣು ದೂರ ದೂರ ಆಗಬಾರ್ದು.
0: ಬಾಳೆ ಆಗದಾಗ ಏನಾಗುತ್ತೆ ಅಂದ್ರೆ ಅದು ಉದ್ದ ಕೋಲಾದಂಗ ಹೋಗ್ಬಿಡುತ್ತೆ,
1: ಗಣ್ಣ ದೂರ ಆಗುತ್ತೆ,
0: ಗಣ್ಣ ದೂರ ಆಗುತ್ತೆ, ಇದಾಗಲ್ಲ ಬಾಳೆ ಆಗ್ತಾಗ. ಹಂಗಾಗಿ
1: ಎಲ್ಲೇ ಒಂದ್ ಕಡೆ ನಮ್ಮ ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗಣ್ಣು ಹತ್ತತ್ರ ಇದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ದೀರ್ಘಕಾಲ ಬಾಳಿಕೆ ಬರುತ್ತೆ ಅನ್ನುವಂಥದ್ದು ಕೇಳಿದೀವಿ.
0: ಹೌದೌದು ಸರ್, ಈಗ ಭೋಗವಾಗಿ ಬೆಳೆದು ಎತ್ತರ ಹೋದಷ್ಟು ಏನಾಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಸ್ವಲ್ಪ ಗಣ್ಣು ಚಿಕ್ಕದಾಗಿ ಬಂದು ಈಗ ಗಿಡ ಕುಗಿದ್ರೆ ಚೆನ್ನಾಗಿ ಇಳುವರಿ ಕೊಡುತ್ತೆ.
1: ಈ 1 ವರ್ಷ ಬಾಳೆ ತೆಗೆದ್ರೆ ನೀವು?
0: 1 ವರ್ಷ ಬಾಳೆ ತೆಗೆದ್ವಿ.
1: ಎಷ್ಟು ಬಂತು ನಿಮಗೆ ಬಾಳೆಯಲ್ಲಿ?
0: ಬಾಳೆಯಲ್ಲಿ ಅದು ಒಂದೇ ಸಲ ಖರ್ಚೆಲ್ಲ ಸಿಗಲ್ಲ ಸರ್, ಅದೆಲ್ಲ ಮಿಶ್ರ ಆಗಿರುತ್ತಲ್ಲ, ನಮಗೆ ಅವಾಗ ಅವಾಗ ಆದಾಯ ಸಿಗ್ತಾ ಇರುತ್ತೆ. ಅಡಿಕೆ ಅಂದ್ರೆ ಒಂದ್ ಸಲ ಸಿಗುತ್ತೆ, ಒಳಗೆ ಎಲ್ಲ ಬೆಳೆಗಳು ಹಾಕಿ ಅನ್ನೋದ್ರಿಂದ ನಮಗೆ ಅವಾಗ ಅವಾಗ ಖರ್ಚಿಗೆ ಇದು ಸಿಗುತ್ತೆ.
1: ಈಗ ಬಾಳೆ ಒಂದ್ ಸಲ ಹಾಕಿ ಅದನ್ನ ತೆಗಿಯೋದಂದ್ರೆ ಬಹಳ ಕಷ್ಟ, ಅದನ್ನೆಲ್ಲ ಬಗ್ಸ್ಬೇಕು ಅಂತಂದ್ರೆ ಅವಾಗೆಲ್ಲ ನಿಮ್ಗೆ ಖರ್ಚು ಬಂದತ್ತಲ್ವಾ?
0: ಇಲ್ಲ, ನಮ್ಮ ತೋಟದ ಕೆಲಸ ನಾವೇ ಮಾಡ್ಕೊಂತ ಏನ್ ಖರ್ಚು ಬರಲ್ಲ.
1: ಎಷ್ಟು ಜನ ಇದ್ರೆ ನಿಮ್ಮ ಮನೆಯಲ್ಲಿ ಕೃಷಿ ಕೆಲಸ ಮಾಡಂತವ್ರು?
0: ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು, ನಮಗೆ ಒಬ್ರು ಮಗ ಒಬ್ಬ ಮಗಳು, ನಾವು 4 ಜನ ನಮ್ಮ ಮಗಳು ಓದ್ತಾ ಇದಾರೆ. ಮಗನು ITI ಮಾಡ್ಕೊಂಡು ಅಲ್ಲಿ ಬೆಸ್ಕಾಮಿಗೆ ಹೋಗ್ತಾನೆ, ನನಗೂ ಸಹಕಾರ ಕೊಡ್ತಾರೆ ಅವ್ರು ನಮ್ಮ ಮನೆಯವರು.
1: ಎಲ್ಲರೂ ಮನೆಯವರೇ ನಿಭಾಯಿಸ್ಕೊಂಡು ಹೋಗ್ತಾರಾ ನೀವು?
0: ಹೌದು ಸರ್, 2 ಹಸು ಸಾಕೊಂಡಿದ್ವಿ, ನಾಟಿ ಕ್ರಾಸ್. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಂತೀವಿ, ಬೇರೆ ಸ್ವಾವಲಂಬಿ ಜೀವನ ಮಾಡೋದು, ಸುಸ್ಥಿರ ಸಮಗ್ರ ಸ್ವಾವಲಂಬಿ ಜೀವನ.
1: ಅಂದ್ರೆ ಅವಾಗಲೇ ನಮಗೆ ಕೃಷಿಯಲ್ಲಿ ನೆಮ್ಮದಿ
0: ಸಿಗುತ್ತೆ, ಅಥವಾ ನಮಗೆ ಏನಾರ ಎಕ್ಸ್ಟ್ರಾ ಏನು ಬೇಕು ಬೇರೆ ಈ ಕಡೆಯಿಂದ ಅಂತ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ತರೋದು ಉಪಯೋಗಿಸ್ಕೊಳ್ಳೋದು.
1: ಸಾಕಷ್ಟು ಕಡೆ ನಾವು ಕೇಳಿದ್ದೇವೆ, ಈಗ ಸಾವಯವ ಕೃಷಿ ಮಾಡಂತವ್ರು ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದಾರಲ್ಲ, ಅಂದ್ರೆ ನೀವು ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಿದಿರ, ಅದ್ರ ಗುಟ್ಟೇನಂತೀರ?
0: ನಾಟಿ ಹೆಸರು ನಮ್ದು ಇದು ಕ್ರಾಸ್ ಸರ್, ಇದು ನಾಟಿ ಹೆಸರು ಬರುತ್ತೆ, ಇದರಲ್ಲಿ ಇರೋಷ್ಟು ಇದು ಪೌಷ್ಟಿಕಾಂಶಗಳು ಆ ಹಸಲಲ್ಲಿ ಇರಲ್ಲ. HF ಅಲ್ಲಿ ಇದು 2 ಲೀಟರ್ ಸಮ ಅದು 4 ಲೀಟರ್ ಹಾಲು ಕೊಡುತ್ತೆ. ಇದ್ರ 2 ಲೀಟರ್ ಕೊಟ್ರು ಇದರಲ್ಲಿ ಎಲ್ಲ ಇರುತ್ತೆ, ಫ್ಯಾಟ್ ಕಂಟೆಂಟ್ ಎಲ್ಲದು ಚೆನ್ನಾಗಿರುತ್ತೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಗೋಮೂತ್ರ, ಸಗಣಿ ಎಲ್ಲದನ್ನು ನಾವು ಉಪಯೋಗಿಸ್ತಾ ಇದ್ವಿ, ಯಾವ್ದನ್ನು ನಾನು ವೇಸ್ಟ್ ಮಾಡ್ತಾ ಇಲ್ಲ. ಈ ಹಸು 2 ಹಸು ಇದೆಯಲ್ಲ ಸರ್, 2 ಎಕರೆ ತೋಟ ಮೇಂಟೈನ್ ಮಾಡ್ಕೊಂತಿದ್ದೀನಿ.
1: ಸಾಕಷ್ಟು ರೈತರು ನಾವು ನೋಡಿದ್ವಿ ನಾಟಿ ಹಸು ತರ್ತಾರೆ, ಇದು 1/2 ಲೀಟರ್ ಹಾಲು ಕೊಡಲ್ಲಪ್ಪ ಅಂತ ಮಾರನೇ ದಿನ ಹೋಗಿ ಮಾರಾಟ ಮಾಡಿದಂತ ನಾವು ನೋಡಿದ್ದೇವೆ.
0: ನಾಟಿ ಹಸು ಇದು ಹೇಳಿದ್ನಲ್ಲ ಸರ್, 1 ಲೀಟರ್ ಹಾಲು ಕೊಟ್ರು ಅದು 2 ಲೀಟರ್ ಹಾಲು ಕೊಟ್ರು, ಇದರಲ್ಲಿ ಇರೋಂತ ಪೌಷ್ಟಿಕಾಂಶಗಳಾಗಲಿ ಅದರಲ್ಲಿ ಸಿಗಲ್ಲ. ಕೆಲವರು ಈಗ ಕಮರ್ಷಿಯಲ್ಗೋಸ್ಕರ ಅವ್ರು ಸಾಕಂತಾರೆ ಪಾಪ. ಈಗ ಈ ಹಸು ಸಾಕೊಂಡು ಅವರು ಡೈರಿ ಹಾಕಕ್ ಹೋದ್ರೆ ಆಗಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅವರು 50,000 ಗಟ್ಟಲೆ ಕೊಟ್ಟು 5-5 ಲೀಟರ್ ಹಾಲು ಕೊಡುತ್ತೆ, ದಿನಕ್ಕೆ 10 ಲೀಟರ್ ಹಾಲು ಹಾಕ್ತಾರೆ, 500 ರೂಪಾಯಿ ದುಡ್ಡು ಸಿಗುತ್ತೆ, ಕಮರ್ಷಿಯಲ್ಗೋಸ್ಕರ ಅವ್ರು ಮಾಡ್ಕೊಂತಾರೆ. ನಾವು ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಹೊಲ ಜಮೀನು ತೋಟ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಹಸುಗಳನ್ನ ನಮ್ಮ ವೈಯಕ್ತಿಕವಾಗಿ ನಮಗ್ ಬೇಕು ಅಂತ ಹೇಳ್ಬಿಟ್ಟು ನಾವು ಸಾಕಂತ.
1: ಅಲ್ಲ, ಈಗ ನಾಟಿ ಹಸುವಿನ ಬೆಣ್ಣೆ ತುಂಬಾ ರೇಟ್ ಇದೆಯಲ್ವಾ? ಬೆಣ್ಣೆ ತುಪ್ಪ 2,500 ರೂಪಾಯಿ ಒಂದು ಕೆಜಿ ಇದೆ,
0: ರೇಟ್ ಇದೆ. ನಾವು ತಿಂದು ಉಳಿದನ್ನ ಬೆಣ್ಣೆ ಮಾರ್ತೀವಿ.
1: ಅಂದ್ರೆ ಸಾಕಷ್ಟು ಆದಾಯ ಇದ್ದಾಗ ನಾವು ಹಾಲಿಗಾಗಿ ಲೆಕ್ಕ ಮಾಡಬಾರ್ದಲ್ವಾ?
0: ಹೌದು ಸರ್, ಈಗ ಪ್ಯಾಕೆಟ್ ಹಾಲು ಕುಡಿಯೋದಕ್ಕೆ ನಾನು ನಮ್ಮಲ್ಲೇ ಇರೋ ಒಳ್ಳೆ ಹಾಲು ಕುಡಿಬಹುದು, ಕೆಲವರಿಗೆ ಅವ್ರಿಗೆ ಅವಶ್ಯಕತೆ ಇರಲ್ಲ ಅವ್ರು ಕುಡಿತಾರೆ.
1: ಈಗ ಈ ನಾಟಿ ಅಂತಂದ್ರೆ ಯಾವ ತಳಿ? ಏನು ಗಿರ್ ಅಥವಾ ಹಳ್ಳಿಕಾರು?
0: ಸಾಯಿವಾಲ್ ಸರ್, ಸಾಯಿವಾಲ್ ಅಲ್ಲಿ ಕ್ರಾಸ್.
1: ಅವೆಲ್ಲ ತುಂಬಾ ರೇಟ್ ಇದೆಯಲ್ಲ ತರಬೇಕು ಅಂದ್ರೆ?
0: ರೇಟ್ ಇದೆ, ನಾವೇ ಇದು ನಮ್ಮಲ್ಲೇ ಸಿಗೋಂತ ಸಾಕೊಂಡಿದೀವಿ ಸರ್.
1: ಹ್ಮ್ ಹ್ಮ್ ತಳಿ.

0: ಈಗ ಬೇರೆ ರೈತರಿಗೆ ಏನಾದರೂ ಬೇಕು ಅಂದ್ರೆ ಕರುಗಳನ್ನ ಮಾರಾಟ ಮಾಡ್ತೀರಾ ನೀವು?
1: ಇಲ್ಲ ಸರ್, ಇಲ್ಲ, ನಮಗಷ್ಟೇ ಸಾಕಾಗಿದ್ದೀವಿ. ನಮಗೆ ಎರಡು ಹಸು ಇದೆ, ನಮ್ಮನೆಗೆ ನಮ್ಗೆ ಇದಕ್ಕೆ ಸಾಕಾಗುತ್ತೆ.
0: ಮಾರಾಟ ಮಾಡುವಷ್ಟು ಇಲ್ಲ ನಿಮಗೆ?
1: ಇಲ್ಲ ಸರ್, ನಮಗೆ ಎಷ್ಟು ಬೇಕೋ ಅಷ್ಟು ಸಾಕು.
0: ಈಗ ಮಾಮೂಲಿ ಹಸುಗಳು ಏನದವ ಅವನ್ನ ಸಾಕಾಣಿಕೆನ ಹೆಚ್ಚು ಮುತುವರ್ಜಿ ಕೊಡ್ಬೇಕಾಗುತ್ತಾ? ನಾಟಿ ಹಸು ಸಾಕಾಣಿಕೆ ಮಾಡ್ಬೇಕಂದ್ರೆ
1: ಅಷ್ಟೇನು ಮುತುವರ್ಜಿ ಕೊಡಬೇಕಿಲ್ಲ ಸರ್. ಅವಕ್ಕೆ ಅವಕ್ಕೆ ಮಾಮೂಲಿ, ಆಮೇಲೆ ಹೊರಗೆ ನ್ಯಾಚುರಲ್ ಆಗಿ ಆಡ್ಕೊಂಡ್ ಬರ್ತವೆ. ಬೇಕಾದಷ್ಟು ಈಗ ತೋಟದಲ್ಲಿ ಮೇವು ಸಿಗುತ್ತೆ, ಹೊರಗೆಲ್ಲ ಸಿಗುತ್ತಾ. ಮನೆಗೆ ಸ್ವಲ್ಪ ಫುಡ್ ಕೊಟ್ರೆ ಸಾಕು, ಫುಲ್ ಇದು ಕೊಟ್ರೆ ಹೊರಗೆ ಫ್ರೀಯಾಗಿ ಆಡ್ಕೊಂಡ್ ಬರ್ತವೆ ಸರ್. ಅವಕ್ಕೆ ಬೇಕಾದಷ್ಟು ಬಾಯಿ ಬೇಕಾದ ತಿಂತವೆ.
0: ಏನ್ ಫುಡ್ ಕೊಡ್ತೀರಾ ಮನೆಯಲ್ಲಿ ಹಸುಗಳಿಗೆ?
1: ಮನೆಯಲ್ಲಿ ಮೆಕ್ಕೆಜೋಳ, ರಾಗಿ ಐತೆ, ಸೋಯಾಬೀನ್ ಹಾಕಿದ್ವಿ, ಸೋಯಾಬೀನ್ ಐತೆ, ಅದೆಲ್ಲ ಮಿಕ್ಸ್ ಮಾಡಿ ಇದು ಮಾಡಿ ಫುಡ್ ಮಾಡ್ಕೊಂತೀವಿ, ಅವಕ್ಕೆ ಕೊಡ್ತೀವಿ ಸರ್.
0: ಈಗ ಹಸಿಮೇವು ಅಂತಂದ್ರೆ ಎಲ್ಲ ಕಾಲದಲ್ಲೂ ಸಿಗುತ್ತೆ ಅಂತ ಹೇಳಿದ್ರ?
1: ಇದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಸರ್, ಬೇಕಾದಷ್ಟು ಎಲ್ಲ ಕಡೆ ಹೊರಗಡೆ. ನಮ್ದು ಜಮೀನ್ ಇರೋದ್ರಿಂದ ಈ ಬೇಸಿಗೆಲ್ಲ ತೋಟದಲ್ಲಿ ಮೇವು ಇರುತ್ತೆ, ತೋಟದಲ್ಲಿ ಆಡಿಸ್ಕೊಂಡ್ಬರ್ತೀವಿ.
0: ಈಗ ಹೊರಗಡೆ ಎಲ್ಲ ಮೇಯಿಸ್ಕೊಂಡ್ಬರ್ತೀರಾ ನೀವು?
1: ಆದಷ್ಟು ಹೊರಗಡೆನೆ.
0: ಈಗ ತೋಟದಲ್ಲಿ ಹಸುಗಳು ದನ ಕರುಗಳು ತುಳಿಬಾರ್ದು ಅಂತಾರೆ.
1: ಎಂತ ತುಳಿದ್ರೆ ಏನ್ ತೊಂದರೆ ಇಲ್ಲ ಸರ್, ತಾವು ತುಳಿದ್ರೆ ಲ್ಯಾಟ್ರಲ್ ಇಳಿತಾವೆ, ಅದು ಅದಳಿತಾವೆ, ಇದಳಿತೇವೆ ಅಂತಾರೆ. ಆರಾಮಾಗಿ ಮೇವು ಇರುತ್ತಲ್ಲ, ಫ್ರೀಯಾಗಿ ಆಡ್ತಾವೆ ಬರ್ತಾವೆ. ಎರಡು ಹಸು ಒಂದ್ ಎಕರೆ ತೋಟದಲ್ಲಿ
0: ಅಲ್ಲ, ನೆಲ ಗಟ್ಟಿ ಬರುತ್ತೆ ಅಂತಾರೆ.
1: ಗಟ್ಟಿಯಾಗಲ್ಲ ಸರ್, ಹಸು ತುಳಿದ್ರೆ ಏನು, ಈ ಟ್ರ್ಯಾಕ್ಟರ್ ತುಳಿದ್ರೆ ಗಟ್ಟಿ ಆಗತ್ತೆ. ಟ್ರ್ಯಾಕ್ಟರಿ ಏನ್ ಮಾಡ್ತಾನೆ, ಒಂದೊಂದ್ಸಲ ನಾಲ್ಕು ಸಲ ಹೊಡಿತಾರೆ, ಅದು ಮೇಲಿಂದ ಅಷ್ಟೇ ಕೊಚ್ಚಾಕತ್ತೆ ಬಾಣಲಿ. ಇದು ಹೊಡೆದ್ರೆ ಗಟ್ಟಿಯಾಗಿ ಬಿಡುತ್ತೆ ಟ್ರ್ಯಾಕ್ಟರ್ ತುಳಿದು ತುಳಿದು. ಹಸುಗಳು ತುಳಿದ್ರೆ ಏನು ತೊಂದರೆ ಆಗಲ್ಲ, ಹಸು ತುಳು ಸಗಣಿ ಆಗ್ತವೆ, ಇದು ಗೋಮೂತ್ರ ಆಗ್ತವೆ, ಏನು ತೊಂದರೆ ಆಗಲ್ಲ.
0: ಈಗ ಟ್ರ್ಯಾಕ್ಟರ್ ಬೇಸಾಯ ಬೇಡ ಅಂತಂದ್ರು, ಈಗ ಎತ್ತುಗಳು ಸಾಕಾಣಿಕೆ ಮಾಡಿ ತೋಟದಲ್ಲೆಲ್ಲ ಉಳಿಪ ಮಾಡಬಹುದಲ್ಲ.
1: ಎತ್ತುಗಳು ಕೆಲವರು ಸಾಕ್ತಾರೆ ಸರ್, ಈಗ ಅದನ್ನ ಸಾಕಕ್ಕೆ ಒಂದ್ ಲಕ್ಷ ಖರ್ಚು ಬರುತ್ತೆ. ಅದನ್ನ ಈಗ ಉಪಯೋಗಿಸೋದು ಕೆಲವರು ರೈತರು ಮಾಡ್ತಾ ಇದಾರೆ. ಅವಶ್ಯಕತೆ ಇರೋ ಕೆಲವು ರೈತರು ಸಣ್ಣ ಸಣ್ಣ ಟ್ರ್ಯಾಕ್ಟರ್ಗಳು ಬಂದವೆ, ದೊಡ್ಡ ಟ್ರ್ಯಾಕ್ಟರ್ಗಳು ಬಂದವೆ, ಅವರು ದೊಡ್ಡ ಟ್ರ್ಯಾಕ್ಟರ್ ತಗೊಂಡು ಅದನ್ನ ಮಾಡ್ಕೊಂತಾರೆ.
0: ಈಗೆಲ್ಲ ಎತ್ತು ಎತ್ತಿನ ಬೇಸೆ ಹೊಡೆಯಿರಲ್ಲ ಅಂತೀರಾ?
1: ಹೊಡಿತಾ ಇದಾರೆ, ಕೆಲವರು ಅಷ್ಟೇ ಹೊಡಿತಾರೆ, ಒಂದು ನೂರು ಜನಕ್ಕೆ ಒಂದು ಹತ್ತು ಜನ, ಹತ್ತು ಜನಕ್ಕೆ ಒಬ್ಬ ಅಷ್ಟೇನೆ. ಇನ್ನಿದ್ದಾರೆಲ್ಲ ಸಣ್ಣ ಟ್ರ್ಯಾಕ್ಟರ್ಗಳು, ದೊಡ್ಡ ಟ್ರ್ಯಾಕ್ಟರ್ಗಳು, ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಬಳಸ್ಕೊಂತಾರೆ.
0: ಈಗ ನಿಮ್ಮ ಒಂದು ಪ್ರಾರಂಭದ ಕೃಷಿ ಜೀವನದಲ್ಲಿ ಎತ್ತುಗಳನ್ನ ಕಟ್ಟಿಗೆ ಬೇಸಾಯ ಕ್ರಮ ಮಾಡಿದ್ರೆ?
1: ಮುಂಚೆ ಎತ್ತುಗಳು ಕಟ್ಕೊಂಡು ನಾನು ಬೇಸಾಯ ಮಾಡ್ತಾ ಇದ್ದೀನಿ ಸರ್.
0: ಏನೇನು ಹೊಡಿತಾ ಇದ್ರಿ ನೀವು?
1: ನೇಗ್ಲು, ಬಲರಾಮ್ ಇಗ್ಲು, ಕುಂಟೆ, ಎಡೆ ಕುಂಟೆ ಎಲ್ಲ ಹೊಡಿತಾ ಇದ್ವಿ ಸರ್, ಎಲ್ಲ ಮಾಡ್ತಾ ಇದ್ವಿ. ಈಗ ಬರ್ತಾ ಬರ್ತಾ ಯಾಂತ್ರೀಕರಣ ಬಂದ್ಮೇಲೆ, ಟ್ರ್ಯಾಕ್ಟರ್ಗಳು ಬಂದ್ಮೇಲೆ, ಮಿಷಿನರಿ ಬಂದ್ಮೇಲೆ, ಎತ್ತುಗಳನ್ನ ಮಾರಿದ್ವಿ, ಮತ್ತೀಗ ಯಾಂತ್ರೀಕರಣಕ್ಕೆ ಬಂದ್ವಿ. ಈಗ ರಾಗಿ ಏನ್ ಮಾಡ್ತೀವಿ ಅಂದ್ರೆ, ರಾಗಿ ಬಿತ್ತನೆ ಮಾಡಿಸ್ತೀವಿ, ಮಿಷಿನಲ್ಲೇ ಕಟ ಮಾಡಿಸ್ತೀವಿ, ಅಲ್ಲಿ ಕೊಯ್ಸಿ ತಗೊಂಡು ಕಣದಲ್ಲಿ ಒಣಗಿಸ್ತೀವಿ, ಪ್ಯಾಕಿಂಗ್ ಮಾಡಿ ಇಟ್ಕೊಂತೀವಿ.
0: ಎರಡು ಮೂರು ಜೊತೆ ಎತ್ತು ಕಟ್ಟಿಗೆಂದು ನಾಲ್ಕು ಗಂಟೆಗೆ ಎದ್ದು ಕಬ್ಬು ನೇಗಿಲು ಅಂತ ಹೇಳಿ ಹೊಡಿತಾ ಇದ್ರೆ
1: ಹೊಡಿತಾ ಇದ್ರು ಸರ್. ಆ ಕಾಲ ಈಗ ಅದೇ, ಈಗ ಯಾತ್ರೀಕರಣ ಬಂದ್ಮೇಲೆ ಕಡಿಮೆ ಆಗಿದೆ. ಈಗ ಅದನ್ನ ಸಾಕಾರಿಲ್ಲ, ಮಾಡಾರಿಲ್ಲ, ಎಲ್ಲೋ ಕೆಲವರು ರೈತರು ಮಾತ್ರ ಸಾಕಂತ.
0: ಅಂದ್ರೆ ಅವತ್ತಿನ ಒಂದು ಅನುಭವವನ್ನ ನಾವು ನೆನ್ಸ್ಕೊಂಡಾಗ ಏನನ್ಸುತ್ತೆ ನಿಮಗೆ?
1: ಅವತ್ತು ಒಂದ್ ನಾವು 20 ಎಕರೆ ಹೊಡಿಯಕ್ಕೆ ಒಂದ್ ತಿಂಗಳು ಅಷ್ಟು ಬೇಕಿತ್ತು. ಇವತ್ತು ಒಂದೇ ದಿನಕ್ಕೆ ಇಡೀ ಹೊಲನೇ ರೆಡಿ ಮಾಡ್ತಾರೆ. ಇವತ್ತು 10 ಎಕರೆ ಹೊಲನ ಒಂದೇ ದಿನದಲ್ಲಿ ರೆಡಿ ಮಾಡಬಹುದು ನಾಳೆ ಬಿತ್ತಕ್ಕೆ.
0: ಅಂದ್ರೆ ಒಂದೇ ದಿನಕ್ಕೆ ರೆಡಿ ಮಾಡಬಹುದು ಅಂದ್ರೆ ಇವತ್ತು ಕೃಷಿಯಲ್ಲಿ ಖರ್ಚು ಜಾಸ್ತಿ ಆಗುತ್ತೆ.
1: ಖರ್ಚು ಜಾಸ್ತಿ ಬರುತ್ತೆ ಸರ್, ಅದೇ ಖರ್ಚು ಜಾಸ್ತಿ ಬರುತ್ತೆ, ಕೆಲಸ ಮೈನವು ಕಡಿಮೆ ಆಗುತ್ತೆ. ಎಲ್ಲ ಯಾವ್ದೇ ಬೆಳೆ ತಗೊಂಡ್ರು ಸರ್, ಇವತ್ತಿನ ಕಾಲ ಅರ್ಧ ಖರ್ಚು ಬರುತ್ತೆ ಎಲ್ಲ ಬೆಳೆಗೂ. ಈಗ ಎನಿವನ್ ಮೆಕ್ಕೆಜೋಳ ಇರ್ಬೋದು, ರಾಗಿ, ಎಲ್ಲ ಬೆಳೆಗೂ ನಾವು ಅರ್ಧ ಖರ್ಚು ಮಾಡಲೇಬೇಕು. 40,000 ರೂಪಾಯಿ ಆದಾಯ ಬರುತ್ತೆ ಅಂದ್ರೆ 20,000 ರೂಪಾಯಿ ಖರ್ಚು ಮಾಡಿ ಅದ್ರ ಮೇಲೆ ಪಟ್ಟು ಮಳೆ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಅದನ್ನೆಲ್ಲ ನೋಡ್ಕೊಂಡು ಇನ್ನು 20,000 ರೂಪಾಯಿ ನಮಗೆ ಒಂದ್ ಎಕರೆಯಲ್ಲಿ ಆದಾಯ ಸಿಗುತ್ತೆ.
0: ಆಮೇಲೆ ಟ್ರ್ಯಾಕ್ಟರ್ ಉಳುಮೆ ಮಾಡೋದ್ರಿಂದ ಹೊಲನು ಬಹಳಷ್ಟು ಪೆಡಸ್ ಬರುತ್ತೆ. ಎತ್ತಿನ ಬೇಸಾಯ ಅಂತಂದ್ರೆ ಸಾಕಷ್ಟು ಸ್ಮೂತ್ ಇರುತ್ತಲ್ವ, ಮೃದು ಇರುತ್ತೆ ಭೂಮಿ,
1: ಮಿದುವಾಗದು ಮೃದು ಬರೋದು ಸರ್. ಇವಾಗ ಅದನ್ನ ಒಡೆಯೋರಿಲ್ಲ, ಇದ್ ಮಾಡೋರಿಲ್ಲ, ಹಂಗಾಗಿ ಯಾಂತ್ರೀಕರಣ ಬಂದ್ಮೇಲೆ ಈಗೆಲ್ಲ ಯಾಂತ್ರೀಕರಣ.
0: ಕಬ್ಬನ್ ನೇಗಿಲು ಅನ್ನುವಂಥದ್ದು ಈಗ ಎಲ್ಲಿ ಸಿಗ ನೋಡಕ್ ಆಗಲ್ಲಲ್ವಾ?
1: ಅಪರೂಪವಾಗಿದೆ ಸರ್.
0: ಹೌದು,
1: ಈಗೆಲ್ಲ ಟ್ರ್ಯಾಕ್ಟರ್ ಬಂದವಲ್ಲ, ಟ್ರ್ಯಾಕ್ಟರ್ ಎಲ್ಲ ಎತ್ತಿದ್ರು ಕೆಲವರು ಟ್ರ್ಯಾಕ್ಟರ್ ಎಲ್ಲ ಓಡಿಸಲ್ಲ, ಅವ್ರಿಗೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಮಾತ್ರ ಬಳಸ್ತಾರೆ.
0: ಈಗ ನಿಮ್ಮ ಒಂದು ಅಡಿಕೆ ತೋಟದಲ್ಲಿ ಎರೆಹುಳುಗಳ ಅಭಿವೃದ್ಧಿ ಆಗಿದೆಯಾ?
1: ಚೆನ್ನಾಗಿದೆ ಸರ್, ನಮ್ಮ ತೋಟದಲ್ಲಿ ಎಲ್ಲಿ ಬಂದ್ರು ಎರೆಹುಳ ಸಿಗುತ್ತೆ. ಈಗ 3-4 ವರ್ಷದಿಂದ ನಾನು ಮಾಡ್ಕೊಂತ ಬಂದಿದ್ದೀನಿ, ಎರೆಹುಳ ಚೆನ್ನಾಗಿದೆ.
0: ಕಳೆನಾಶಕ ಏನ್ ಸಿಂಪಡಣೆ ಮಾಡಲ್ಲ ನೀವು?
1: ಕಲ್ಟಿವೇಶನ್ ಮಾಡಲ್ಲ, ಕಳೆನಾಶಕ ಹೆಚ್ಚಿಗೆ ಮಾಡಲ್ಲ. ನಾವು ಬೇಕಾದಾಗ ನಮಗೆ ಕಳೆ ಜಾಸ್ತಿ ತೊಂದರೆ ಆಗ್ತಂದ್ರೆ ಬ್ರಷ್ ಕಟ್ರ ಐತೆ, ಬ್ರಷ್ ಕಟ್ರ ಹೊಡ್ಕೊಳ್ಳೋದು. ಕಳೆನಾಶಕ ಹೊಡೆಯಲ್ಲ, ಟ್ರ್ಯಾಕ್ಟರಿ ಮುಂಚೆ ಹೊಡೆಸ್ತಾ ಇದ್ವಿ, ಇತ್ತೀಚೆಗೆ ಬಿಟ್ಟಿದ್ದೀವಿ ಸರ್.
0: ಈಗ ಬ್ರಷ್ ಕಟ್ಟರ್ ಇಂದ ಒಂದು ದಿನಕ್ಕೆ ಎಷ್ಟು ನೀವು ಅಲ್ಲಿ ಹುಲ್ ಕಟ್ಟ ಮಾಡಬಹುದು?
1: ಒಂದ್ ದಿನಕ್ಕೆ 1/2 ಎಕರೆ ಹೊಡಿಬಹುದು.
0: 1/2 ಎಕರೆ ಏನ್ ಖರ್ಚು ಬರುತ್ತೆ ಅದು?
1: 500 ರೂಪಾಯಿ ಖರ್ಚು ಮಾಡಿದ್ರೆ ನಾವು 1/2 ಎಕರೆ ಬ್ರಷ್ ಕಟ್ಟರ್ ಹೊಡ್ಕೋ.
0: 500 ರೂಪಾಯಿ ಖರ್ಚು ಅಂದ್ರೆ ಯಾವ ರೀತಿ ಬರುತ್ತೆ ಅದು?
1: ಪೆಟ್ರೋಲ್, ಆಯಿಲ್ ಎಲ್ಲ ಅದಕ್ಕೆ ಮಿಷಿನ್ಗೆ ಹಾಕೊಂಡ್ರೆ ನಾವು ನೋಡ್ಕೋಬಹುದು.
0: ಅದು ಯಂತ್ರ ಎಷ್ಟು ಬೀಳುತ್ತೆ?
1: ಯಂತ್ರ ಈಗ 15,000 ರೂಪಾಯಿ ಐತೆ ಸರ್.
0: ಅಂದ್ರೆ ಎಲ್ಲ ಒಂದ್ ಕಡೆ ರೈತರಿಗೆ ಉಪಯೋಗ ಆಗುತ್ತಲ್ವಾ?
1: ಆಗುತ್ತೆ ಸರ್, ಬಹಳ ಜನ ಮಾಡ್ತಾ ಇದಾರೆ. ಕೆಲವರು ಬೇಕಾದ್ರೆ ರೈತರು ಮಾಡ್ಕೊಂತಾರೆ, ಬೇರೆ ರೈತರು ಕೆಲವರು ಬಾಡಿಗೆ ಅದನ್ನೇ ಹೊಡಿತಾರೆ.
0: ಬಾಡಿಗೆನೂ ಸಿಗುತ್ತಾ?
1: ಬಾಡಿಗೆನೂ ಹೊಡಿತಾರೆ ಸರ್. ಇವಾಗೆಲ್ಲ ಇದು ಹೊಸ ಹೊಸ ಇದು ಮಾಡ್ಲೆಲ್ಲ ಬಂದಿದೆ ಸರ್, ಬ್ರಷ್ ಕಟ್ರ್ ಸಿಲ್ಸರ್ ಬಂದಿದಾವೆ, ಬ್ರಷ್ ಕಟ್ರ್ ಟ್ರ್ಯಾಕ್ಟರ್ ಬಂದಿದಾವೆ. ಅದನ್ನ ದೊಡ್ಡ 10 ಎಕರೆ ಇರೋರೆಲ್ಲ ಮಾಡ್ಕೊಂತಾರೆ. ನಾವು ಸಣ್ಣ ಪುಟ್ಟ ರೈತರು, ನಾವು ಬ್ರಷ್ ಕಟ್ಟೋದಂದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೋಬಹುದು. ಬ್ರಷ್ ಕಟ್ ಹೊಡ್ಕೋಬಹುದು, ಗುಣಿ ಮಾಡೋದು ಬಂದಿದೆ, ಅಕ್ಕಿ ಗಿಡ ಸುತ್ತ ಗುಣಿ ಮಾಡ್ಕೋಬಹುದು. ನಾವು ಬೇಕಾದ ಅವಶ್ಯಕತೆ ಇದ್ದ ನಾವು
0: ಉಪಯೋಗಿಸ್ಕೋಬಹುದು. ಈಗ ಗುಣಿ ಮಾಡಬಾರ್ದು ಅಂತಾರೆ, ಅಲ್ಲೆಲ್ಲ ಬೇರ್ ಕಟ್ ಆಗ್ತವೆ ಅಂತಾರೆ.
1: ಬೇರೆ ಏನು, ಅದು 3 ಇಂಚ್ ಆಳ ಹೋಗಲ್ಲ, ಅದ್ರಲ್ಲಿ ಮಾಡೋದ್ರಿಂದ 3 ಇಂಚ್ ಆಳ ಹೋಗಲ್ಲ, ಮೇಲಷ್ಟೇ ಇದು ಆಗುತ್ತೆ.

0: ಸುತ್ತಲಿದ್ ಮಾಡಿ ಅದ್ ನಾವೇನೇ ಹಾಕಿದ್ ಗೊಬ್ಬರನು ಈಗ ಪ್ರತಿಯೊಂದು ಯಾವ್ದೇ ಗೊಬ್ಬರ ಹಾಕಿದ್ರು ಅಲ್ಲೇ ಇರುತ್ತೆ ಅಂತ, ಕೊಚ್ಚಿ ಹೊರಗೆ ಹೋಗಲ್ಲ, ಅದನ್ನ ಹಾಕ್ಬಿಟ್ಟು ಬಲ್ಚಿಂಗ್ ಮಾಡ್ಬೋದು ಮೇಲೆ.
1: ಈಗ ಎರೆಹುಳುಗಳು ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರ ನಿಮ್ಮ ಕೃಷಿ ಭೂಮಿಯಲ್ಲಿ, ಅಂದ್ರೆ ಏನ್ ಅನುಕೂಲ ಅಂತ ಎರೆಹುಳು ಇದ್ರೆ?
0: ಎರೆಹುಳು ರೈತನ ಮಿತ್ರ ಸರ್.
1: ಹೌದು,
0: ಎರೆಹುಳು ನಮ್ಗೆ ಏನ್ ಮಿತ್ರನ, ಅದು ಎಲ್ಲ ಭೂಮಿನೇ ಫರ್ಟಿಲಿಟಿ ಮಾಡುತ್ತಾ, ತಿಂತಿಂದ ಇಕ್ಕೆ ಎಲ್ಲ ಆಗುತ್ತಾ, ಅಲ್ಲಿ ಏರಿಯೇಷನ್ ಆಗಲ್ಲ, ಗಾಳಿ ಚೆನ್ನಾಗಿ ಸಲೀಸಾಗಿಡ್ತದೆ, ಉಪಯೋಗ ಆಗ್ತದೆ.
1: ಅಂದ್ರೆ ಅಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ?
0: ಆಗುತ್ತೆ ಸರ್.
1: ಈಗ ಮೃದು ಬರೋದ್ರಿಂದ ಸಾಕಷ್ಟು ಬಿದ್ದಂತ ಮಳೆ ನೀರನ್ನ ಇಂಗುವಂತ ಒಂದು ವ್ಯವಸ್ಥೆ ಮಾಡುತ್ತೆ.
0: ನೀರು

0: ಅಲ್ಲಿ ಏರಿಯೇಷನ್ ಆಗಲ್ಲ, ಗಾಳಿ ಚೆನ್ನಾಗಿ ಸಲೀಸಾಗಾಡ್ತದೆ, ಉಪಯೋಗ ಆಗ್ತದೆ.
1: ಅಂದ್ರೆ ಅಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ?
0: ಆಗುತ್ತೆ ಸರ್.
1: ಈಗ ಮೃದು ಬರೋದ್ರಿಂದ ಸಾಕಷ್ಟು ಬಿದ್ದಂತ ಮಳೆ ನೀರನ್ನ ಇಂಗುವಂತ ಒಂದು ವ್ಯವಸ್ಥೆ ಮಾಡುತ್ತೆ,
0: ನೀರು ಇಂಗುತ್ತೆ. ನೀರಲ್ಲಿ ಇಂಗ್ದಾಗ ಏನಾಗುತ್ತೆ, ತೇವಾಂಶ ಆರಲ್ಲ, ಎರೆಹುಳೆ ಮಿಷಿನ್ ತರ ವರ್ಕ್ ಮಾಡುತ್ತೆ. ನಾವು ಟ್ಯಾಕ್ಟರ್ ತಗೊಂಡು ಭೂಮಿ ಮಿದ್ರ ಮಾಡ ಬದಲಿಯಾ, ಎರೆಹುಳು ಅಲ್ಲೇ ಉತ್ಪತ್ತಿ ಆಗಿತ್ತು ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ಮಣ್ಣನ್ನ ರೊಟೇಟ್ ಮಾಡ್ತಾ ಇರುತ್ತೆ, ಭೂಮಿನೂ ಮಿದುವಾಗ್ತದೆ, ಅಭಿವೃದ್ಧಿನೂ ಚೆನ್ನಾಗಿರ್ತದೆ.
1: ಈಗ ಅಂತ ಒಂದು ಎರೆಹುಳ ರೈತನ ಮಿತ್ರ ಅಂದ್ರೆ ಅಂತ ಹುಳುಗಳನ್ನ ಹಾಳು ಮಾಡ್ತಾ ಇದ್ವಿ ಅಲ್ಲ ನಾವು, ಕಳೆನಾಶಕ ಸಿಂಪಡಣೆ ಮಾಡಿ
0: ಅಂದ್ರೆ ಕೆಲವು ವರ್ಷಕ್ಕೆ 3-4 ಸಲ ಹೊಡಿತಾರೆ ಸರ್ ಔಷಧಿ, ಜಾಸ್ತಿ ಪವರ್ ಡೋಸೇಜ್ ಇಟ್ಟು ಹೊಡಿತಾರೆ, ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಇದು ಭೂಮಿನೂ ಹಾಳಾಗುತ್ತೆ, ಎರೆಹುಳನು ಎಲ್ಲ ಸತ್ತೋಗುತ್ತೆ.
1: ಅಂದ್ರೆ ಇದನ್ನೆಲ್ಲ ಗಮನಿಸಿ ನೀವು ಆ ತರ ಮಾಡಲ್ಲ?
0: ನಾನು ಪ್ರಯೋಗ ನೋಡಿದ್ರಿ ಸರ್, ಕೆಲವರು ಪಪ್ಪಾಯಿ ಹಾಕಿದ್ರು ಸರ್, ಅದು ಪಪ್ಪಾಯಿ ಹಾಕ್ದಾಗ ಏನ್ ಮಾಡಿದ್ರು, ಹುಲ್ಲು ಯಥೇಚ್ಛವಾಗಾಯ್ತು, ಹಣ್ಣು ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಆ ಪಪ್ಪಾಯಿಗೆ ಏನ್ ಮಾಡಿದ್ರು, ಈಗ ಒಂದು ಕ್ಯಾನ್ 250 ml ಪಾಕಿ ಹೊಡೆದ್ಬಿಟ್ರು, ಒಂದೇ ವಾರಕ್ಕೆ ಆ ಪಪ್ಪಾಯಿ ಹಣ್ಣು ಎಲ್ಲ ಫುಲ್ ಡ್ರಾಪ್ ಆಗೋಗ್ಬಿಡ್ತು. 1,00,000 ಆದಾಯ ಪಪ್ಪಾಯಿ ಸಿಗೋದು ಒಂದೇ ವಾರಕ್ಕೆ ಅಷ್ಟು ಡ್ರಾಪ್ ಆಗೋಗ್ಬಿಡ್ತು, ವೇಸ್ಟ್ ಆಗೋಗ್ಬಿಡ್ತು. ಅವಾಗ ನಾನು ಈ ಅನುಭವ ಆಗ್ಬಿಡ್ತು. ಈಗ ನಾವು ಅದನ್ನ ಬಳಸೋ ಬದಲಿಯ ಅವ್ರಿಗೆ 1,00,000 ಬರೋ ಆದಾಯ ಒಂದೇ ವಾರದಲ್ಲಿ ನಷ್ಟ ಆಗೋಗಿತ್ತು. ಅದೇ ಕೆಲಸನ ಬ್ರಷ್ ಕಟರ್ ಹೊಡೆದ ಟ್ರ್ಯಾಕ್ಟರ್ ಎಲ್ಲ ಮಂಡಿಚಂದ್ ಮಾಡಿದ್ರೆ ಯಾವ ಆದಾಯ ಅವ್ರಿಗೆ ಸಿಗ್ತಾ ಇತ್ತು. ಈಗ ಭೂಮಿನ ಹಾಳಾತು, ಅದು ನಷ್ಟ ಆಯ್ತು, ಇದು ನಷ್ಟ ಆಯ್ತು. ಅವಾಗಿನ ನನಗೆ ಅನುಭವ ಆಗಿ ಈ ಕಳೆನಾಶಕ ಹೊಡೆಯೋದನ್ನ ಕಡಿಮೆ ಮಾಡಿ.
1: ಈಗ ಹಣ್ಣಿನ ಗಿಡಗಳನ್ನ ಸಹ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಯಾವ್ಯಾವ ಹಣ್ಣಿನ ಗಿಡಗಳು ಬೆಳೀತಾ ಇದ್ರ
0: ತೋಟದಲ್ಲಿ? ಸೀತಾಫಲ ಐತೆ ಸರ್, ಪಪ್ಪಾಯಿ, ಯಾವ್ಯಾವ್ದು ಹಣ್ಣಿನ ಗಿಡಗಳು ಸಿಗತ್ತೆ ಅದನ್ನೆಲ್ಲ
1: ಎಲ್ಲ ಬೌಂಡ್ರಿ ಹಾಕೊಂಡಿದ್ರೆ ಹೇಗ ಆತರ
0: ಒಳಗ ಹಾಕೊಂಡಿದ್ವಿ ಸರ್. ಸಾಲ್ ಬಿಟ್ಟು ಈ ಸಾಲಲ್ಲಿ 2 ಗಿಡ ಮಧ್ಯೆ 8 ಅಡಿ ದಾಯ ಮಾಡಿದ್ರೆ 4 ಅಡಿ ಗ್ಯಾಪ್ ಅಲ್ಲಿ ಅದ ಹಾಕೊಂಡು.
1: ಅಂದ್ರೆ ಈ ತರ ಎಲ್ಲ ಬೆಳೆಗಳು ಬೆಳ್ಕೊಳ್ಳೋದ್ರಿಂದ ಅಡಿಕೆ ಇಳುವರಿ ಮೇಲೆ ಪರಿಣಾಮ ಬೀರಲ್ಲ?
0: ಇದೇನ್ ತೊಂದರೆ ಮಾಡಲ್ಲ. ಈಗ ಒಂದು ಪಪ್ಪಾಯಿ ಗಿಡ ಇತ್ತು ಅಥವಾ ನುಗ್ಗೆ ಗಿಡ ಇತ್ತು ಅಂದ್ರೆ ಇದೇನ್ ತೊಂದರೆ ಮಾಡಬೇಕು? ಇದು 1 ವರ್ಷಕ್ಕೆ ಆದಾಯ 2,000 ಕೊಟ್ಟಿದ್ರೆ ಮತ್ತೆ ಅದ್ ಕಟ್ ಮಾಡಿದ್ರೆ ಮತ್ತೆ ಸಿಗುತ್ತೆ, ಅದೆಲ್ಲ ಉಳಿದ ಗೊಬ್ಬರನ್ನ ಅದಕ್ ಕೊಡುತ್ತೆ.
1: ಈಗ ಅಡಿಕೆ ತಗೊಳ್ಳುವಂತ ಪೋಷಕಾಂಶಗಳನ್ನೆಲ್ಲ ಈ ತರ ಬೆಳೆಗಳು ತಗೊಂಡಾಗ ಇಳುವರಿ ಕಡಿಮೆ ಆಗಲ್ಲ ಅಂತೀರಾ?
0: ಕಡಿಮೆ ಆಗಲ್ಲ ಸರ್, ಇದಕ್ಕೆ ಜಾಸ್ತಿ ಇದು ಕೊಡ್ತಾ ಇರ್ತೀವಲ್ಲ, ಇದು ಬೆಳೆ ಕೊಟ್ಟು ಗೊಬ್ಬರನ್ನೆಲ್ಲ ಅದಕ್ ಕೊಡುತ್ತೆ, ಅದೇಂತ ತೊಂದರೆ ಮಾಡಲ್ಲ.
1: ಅಂದ್ರೆ ಈಗ ಸುತ್ತಲೂ ಬೌಂಡ್ರಿ ಏನ್ ಹಾಕಿದ್ರೆ ನೀವು?
0: ಅದು 1 ಎಕರೆ ಕಡಿಮೆ ಜಮೀನ್ ಇರೋದ್ರಿಂದ ಒಂದ್ 4 ತೆಂಗಿನ ಗಿಡ ಲಾಸ್ಟ್ ಗೆ ಹಾಕೊಂಡಿದ್ವಿ ಆ ಕಡೆ ಈ ಕಡೆ. ಜಾಸ್ತಿ ಹಾಕೊಂಡಾಗ ಭೂಮಿ ನಮ್ದು ಕಡಿಮೆ ಜಮೀನ್ ಇರೋದ್ರಿಂದ ವೇಸ್ಟ್ ಆಗುತ್ತೆ.
1: ಈಗ ಸಾಮಾನ್ಯವಾಗಿ ಅಡಿಕೆ ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಾ ನೀವು?
0: ಅಡಿಕೆ ನಾವು ಇದು ಕೇಣಿ ಕೊಡ್ತೀವಿ ಸರ್, ಅವ್ರು ಕೇಣಿ ಒಣ ಅಡಿಕೆ ಕೊಡ್ತಾರೆ ನಮಗೆ, ನಮಗೆ ಬೇಕಾದ ನಾವು ಅಡಿಕೆ ಮಾರಾಟ
1: ಮಾಡ್ತೀವಿ. ಅಂದ್ರೆ ಒಣ ಅಡಿಕೆ ಅಂತಂದ್ರೆ ಯಾವ ರೀತಿ ಒಪ್ಪಂದ ಮಾಡ್ಕೊಂಡಿರ್ತೀರಾ ನೀವು?
0: ಈಗ ಮುಂಚೆ ಎಲ್ಲ ಇದು 12.5 ಕೊಡ್ತಾರೆ ಸರ್.
1: ಅಂದ್ರೆ 1 ಕ್ವಿಂಟಲ್ ಹಸಿಕಾಯಿ ಕೊಟ್ಟರೆ
0: ಹಸಿಕಾಯಿಗೆ ನಮಗೆ 12.5 ರಾಶಿ ಅಡಿಕೆ ಕೊಡ್ತಾರೆ, ನಮಗೆ ಬೇಕಾದ್ರೆ ನಾವು ಮಾರ್ಕೋಬಹುದು, ಇಲ್ಲ ಬೇಡ ಅಂದ್ರೆ ನಾವು ಸ್ವಂತಕ್ಕೂ ಮಾಡ್ಕೋಬಹುದು.
1: ಅಂದ್ರೆ ಈಗ 3 ಪದ್ಧತಿ ಇದೆಯಾ? 1 ಬೇಯಿಸಿ ಮಾರಾಟ ಮಾಡುವಂತದ್ದು, 1 ಕೇಣಿ ಕೊಡುವಂತದ್ದು, 1 ಈಗ ಹಸಿಕಾಯಿ ಕೊಡುವಂತದ್ದು. ಇದರಲ್ಲಿ ಯಾವ್ದು ನಮಗೆ ಲಾಭ ಹೆಚ್ಚು ತಂದು ಕೊಡುತ್ತೆ?
0: ಇದು ಒಣ ಅಡಿಕೆ ಲಾಭ ತಂದು ಕೊಡುತ್ತೆ ಸರ್. ಈಗ ಹೆಂಗೆ ಅಂದ್ರೆ ಒಣ ಅಡಿಕೆಗೆ ಇಟ್ಟು ಕೊಟ್ಟಾಗ ರೇಟು ವೇರಿಯೇಷನ್ ಆಗ್ಬಹುದು, ಜಾಸ್ತಿ ಆಗ್ಬಹುದು, ನಾವು ಯಾವ ಬೇಕಾದ್ರೂ ಅವ್ರು ಮಾರಾಟ ಮಾಡಬಹುದು, ಅವರವರ ಆರ್ಥಿಕ ಪರಿಸ್ಥಿತಿ ತಕ್ಕಂತೆ ಅವ್ರು ಯಾವ ಬೇಕಾದ್ರೂ ಮಾರ್ಕೋಬಹುದು.
1: ಈಗ ಒಣ ಅಡಿಕೆಯಿಂದ ಹೆಚ್ಚು ಲಾಭ ಗಳಿಸಬಹುದು ಅಂತ ಹೇಳಿದ್ರಲ್ಲ, ಈಗ ನೀವೇ ಸ್ವತಃ ಬೇಯಿಸಿ ಮಾರಾಟ ಮಾಡಬಹುದಲ್ಲ?
0: ಅನುಕೂಲ ಇಲ್ಲ ಸರ್, ನೆಕ್ಸ್ಟ್ ಮಾಡ್ಬೇಕು, ಮಾಡಬಹುದು.
1: ಏನ್ ಅನುಕೂಲ ಇಲ್ಲ ಅಂತೀರ?
0: ಅದಕ್ಕೆಲ್ಲ ಇದು ಲೇಬರ್ಸ್, ಟ್ರ್ಯಾಕ್ಟರ್, ಮಿಷಿನ್,
1: ಜಾಗ ಬೇಕು, ಯಂತ್ರಗಳು ಬೇಕು,
0: ಯಂತ್ರಗಳು ಅವೆಲ್ಲ ರೆಡಿ ಮಾಡ್ಕೊಂಡ್ರೆ ನಾವೇ ಮಾಡಿದ್ರೆ ನಮಗೆ ಉಳಿಯುತ್ತೆ ಸರ್.
1: ಎಲ್ಲ ಗೊತ್ತಾ ನಿಮ್ಗೆ ಯಾವ ತರ ಬೇಯಿಸಬೇಕು ಅನ್ನೋದು?
0: ಗೊತ್ತು ಸರ್, ನಾವೇ ಬೇಯಿಸ್ಕೊಂಡು ನಾವೇ ಮಾಡ್ಕೊಂಡ್ರೆ ನಮಗೆ ಉಳಿಯುತ್ತೆ, ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ನಮಗೆ ಉಳಿಯುತ್ತೆ. ಲೇಬರ್ ಹಚ್ಚಿದ್ರೆ ಅವ್ನಿಗೆ 5 ರೂಪಾಯಿ ಕೂಲಿ ಕೊಡ್ಬೇಕು, ಊಟ ಕೊಡ್ಬೇಕು, ತಿಂಡಿ ಕೊಡ್ಬೇಕು, ಎಲ್ಲಾದ್ರೂ ಕೊಡ್ಬೇಕು, ಅದೇ ಕೆಲಸ ನಾವು ಅದೇ 5 ರೂಪಾಯಿ ನಮಗೆ ಉಳಿಯುತ್ತೆ, ನಮ್ ಕೆಲಸ ಅಚ್ಚುಕಟ್ಟಾಗುತ್ತೆ.
1: ಅಲ್ಲ, ಯಾವ ತರ ಬೇಯಿಸ್ಬೇಕು ಅನ್ನೋದು ನಿಮಗೆಲ್ಲ ಅನುಭವ ಇರಬೇಕಲ್ಲ?
0: ಅನುಭವ ಇದೆ ಸರ್.
1: ಮೊದಲೆಲ್ಲ ಮಾಡಿದ್ರೆ
0: ಇಲ್ಲ, ಇವಾಗ ಇತ್ತೀಚೆಗೆ ಕಲ್ತಿದ್ವಿ ಸರ್ ನಾವು. ಈಗ ಬೇರೆ ಎಲ್ಲ ರೈತರು, ಹಳಬರು ರೈತರು ಅವರೆಲ್ಲ ಈಗ 2 ಎಕರೆ ತೋಟ ಮಾಡಿದ್ರೆ ಈಗ 10 ಎಕರೆ ಹೋಗಿದ್ದಾರೆ, ಅವರೆಲ್ಲ ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಅವ್ರವ್ರ ಜಾಗದಲ್ಲಿ ಎಲ್ಲ ಮಿಷಿನರಿ ಸಾಮಾನುಗಳು, 1 ಎಕರೆ ಅವರೇ ಒಂದು ಫ್ಯಾಕ್ಟ್ರಿ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಈಗ ನಾವು ಇತ್ತೀಚೆಗೆ ಮಾಡ್ಕೋಬೇಕು, ನಾವೇನು ಈಗ ಹೊಸದಾಗಿ ಮಾಡಿದೀವಲ್ಲ.
1: ಈಗ 1.5 ಎಕರೆ ನೀವು ಅಡಿಕೆ ತೋಟ ಮಾಡಿದ್ರೆ, ಈಗ ಇನ್ನೂ ಹೆಚ್ಚು ಹೆಚ್ಚು ಅಡಿಕೆ ತೋಟ ಮಾಡ್ಬೇಕಂತ ಏನಾದ್ರು ಒಂದು ಯೋಜನೆ ಇದೆಯಾ?
0: ಇನ್ನ ಕನಸಿದೆ ಸರ್, ಆರ್ಥಿಕ ಪರಿಸ್ಥಿತಿಯಿಂದ ಮಳೆ ಬೆಳೆ ನೋಡ್ಕೊಂಡು ಇನ್ನ 4 ಎಕರೆ ಜಮೀನ್ ಇದೆ, ಇನ್ನು ಎಚ್ಚರಿ ಮಾಡ್ಕೊಂತ ಹೋಗೋದು.
1: ಈಗ ಹೇಳಿದ್ರ ಕನಸಿದೆ ನಮಗೆ ಇನ್ನ ಅಡಿಕೆ ಜಾಸ್ತಿ ಮಾಡ್ಬೇಕಂತ. ಅಂದ್ರೆ ಈಗ ಎಲ್ಲರೂ ಆತರ ಅಡಿಕೆ ಮಾಡಿದ್ರೆ ಮುಂದೆ ತಿನ್ನುವಂತಹ ಪದಾರ್ಥಗಳನ್ನ ಯಾರು ಬೆಳಿಬೇಕು ಅಂತ ಹೇಳ್ತೀರಾ?
0: ಈಗ ಎಲ್ಲಾ ಕಡೆ ಎಲ್ಲಾ ಬೆಳೆ ಬೆಳೀತಾರೆ ಸರ್, ಒಂದ್ ಕಡೆ ಅಡಿಕೆ ಬೆಳೀತಾರೆ, ಇನ್ನೊಂದ್ ಕಡೆ ಅಡಿಕೆ ಬರಲ್ಲ. ತಮಿಳ್ನಾಡಲ್ಲಿ ಈಗ ಅಡಿಕೆ ಹೆಚ್ಚಿಗೆ, ನೀರಾವರಿ ಪ್ರದೇಶದಲ್ಲಿ ಅಡಿಕೆ ಹೆಚ್ಚಿಗೆ ಬೆಳೆಯಲ್ಲ. ಒಂದ್ ಕಡೆ ಬೆಳೆದ್ರೆ ಇನ್ನೊಂದ್ ಕಡೆ ಏನ್ ತೊಂದರೆ ಆಗಲ್ಲ, ಒಂದ್ ಕಡೆ ಒಂದ್ ಬೆಳೆ ಬೆಳೀತಾರೆ, ಅದೇ ಬೆಳೆ ನೀನ್ ಇನ್ನೊಂದ್ ಕಡೆ ಬೆಳೆಯಲ್ಲ, ಅಡಿಕೆಗೆ ರೇಟ್ ಏನು ಸಾಮಾನ್ಯ ಇದಾಗಲ್ಲ ಅಂತೀವಿ.
1: ಈಗ ಕೆಲವರು ವಿಜ್ಞಾನಿಗಳ ಒಂದು ಮಾತಿದೆ, ಇನ್ನೊಂದು 15 ವರ್ಷ ಹೋದ್ರೆ 40-50 ಸಾವಿರ ರೂಪಾಯಿ ಕ್ವಿಂಟಲ್ ರಾಗಿ ಜೋಳ ಆ ರೇಟಿಗೆ ಬರ್ತಾವ ಅಂತ ಹೇಳ್ತಾರೆ. ಅವಾಗೆಲ್ಲ ನೀವು ಅಡಿಕೆ ಕಡಿಬೇಕು ಮತ್ತೆ ಅವನ್ ಬೆಳಿಬೇಕಾಗುತ್ತೆ.
0: ಪರಿಸ್ಥಿತಿ ಹೇಳಕ್ ಬರಲ್ಲ ಸರ್, ಈಗ 50,000 ರೂಪಾಯಿ ಅಡಿಕೆ ಐತೆ, 30,000 ರೂಪಾಯಿ ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಏನ್ ಮಾಡಕ್ ಬರ, ಇದು ಬೆಲೆ ಈಗ ಜಾಸ್ತಿ ಆಗ್ತೈತೆ, ಮುಂಚೆ ಎಲ್ಲ ರಾಗಿ ಕಡಿಮೆ ಇತ್ತು, ರಾಗಿ ಬೆಲೆ ಜಾಸ್ತಿ ಆಗ್ತಾ ಇತ್ತೆ.
1: ಅಲ್ಲ, ಈಗ ಸರ್ಕಾರ ನೋಡಿ ಒಳ್ಳೆ ಬೆಲೆ ಕೊಟ್ಟಿದೆ, ಈಗ ಬೆಂಬಲ

0: ಬೆಳೆ ರಾಗಿಗೆ ಅಲ್ವಾ
1: ಎಲ್ಲ ಬೆಳೆಯನ್ನು ಬೆಳೆಯೋದು ಉತ್ತಮ ಸರ್. ಈಗ ನಾವು ಒಂದೇ ಬೆಳೆಗೆ ಹೋದ್ರೆ ಮಾನೋಕ್ರಾಪ್ ಮಾಡಿದ್ರೆ ಕಷ್ಟ ಆಗುತ್ತೆ, ಮಲ್ಟಿ ಕ್ರಾಪ್ ಮಾಡ್ಕೊಂಡಾಗ ಒಂದಲ್ಲ ಒಂದ್ ಬೆಳೆ ಕೈ ಸಿಗುತ್ತೆ, ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಉತ್ತಮ. ಜಾಸ್ತಿ ಬರೀ ಅಡಿಕೆನೆ ಮಾಡ್ಕೊಂಡು ಹೋಗಿ ಎಲ್ಲ ರೋಗ ಬಂದು ಮಳೆ ತೊಂದರೆ ಆಗಿ ನಷ್ಟ ಅನುಭವಿಸೋದ್ಕಿನ ಆರ್ ಎಕರೆ ಇತ್ತು ಅಂದ್ರೆ ಒಂದ್ ಎರಡ್ ಎಕರೆ ಮಾಡ್ಕೊಳ್ಳೋದು ಉತ್ತಮ.
0: ಈಗ ನಿಮ್ದು ಆರ್ ಎಕರೆ ಇದೆಯಪ್ಪ, ಈಗ ಆಲ್ರೆಡಿ ಒಂದೂವರೆ ಎಕರೆ ನೀವು ಅಡಿಕೆ
1: ಮಾಡ್ಕೊಂಡಿದೀವಿ,
0: ಇನ್ನೆರಡು ಎಕರೆ ತೆಂಗ್ ಬೆಳಿಬಹುದು, ರಾಗಿ ಬೆಳಿಬಹುದು, ಜೋಳ ಬೆಳಿಬಹುದು, ತರಕಾರಿ ಬೆಳಿಬಹುದು, ಹಣ್ಣಿನ ಬೆಳೆಗಳು ಬೆಳಿಬಹುದು ಅಲ್ವಾ? ಅವಕಾಶ ಇದೆ ನಿಮ್ಗೆ?
1: ಐತೆ, ಮಾಡೋ ಉದ್ದೇಶ ಐತೆ ಸರ್, ಎರಡ್ ಎಕರೆ ಮಾಡ್ಕಂತ ಹೋಗ.
0: ಈಗ ಒಂದ್ ಕಾಲದಲ್ಲಿ ಕೆಲವು ಭಾಗದಲ್ಲಿ ತೆಂಗನ್ನ ಕಡದಾಕ್ಬಿಟ್ರು, ರೇಟ್ ಇಲ್ಲ ಅಂತೇಳಿ. ಈಗ ತೆಂಗಿಗೆ ಆತರ ಧಾರಣೆ ಬಂದಿದೆ ನೋಡಿ,
1: ಈಗ ತೆಂಗಿಗೆ ಒಳ್ಳೆ ರೇಟ್ ಐತೆ. ಈಗ ಮತ್ ತೆಂಗ್ ಹಾಕ್ಬೇಕು ಅಂದ್ರೆ ಅವ್ರ ಆಗಲ್ಲ. ಹಂಗಾಗಿ ಏನ್ ಮಾಡುತ್ತೆ, ನಾವು ರೈತರು ಎಲ್ಲದನ್ನು ಬೆಳ್ಕೋಬೇಕು. ಪ್ರತಿಯೊಂದು ಈಗ ಇದ್ದಾಗ ಒಂದಲ್ಲ ಒಂದ್ ಕೈ ಹಿಡಿತೈತೆ, ಒಂದಲ್ಲ ಒಂದ್ ಕಾಪಾಡುತ್ತೆ.
0: ಈಗ ಬೆಂಗಳೂರಿನಾಗ ಇದ್ದಂತವ್ರು ನೀವು ಬಿ ಎಸ್ ಸಿ ಮಾಡ್ಕೊಂಡಿರೋ, ಪುನಃ ನಿಮ್ಮ ಗ್ರಾಮಕ್ಕೂ ಬಂದ ಅನಿವಾರ್ಯ ಕಾರಣದಿಂದ ಈ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಕೃಷಿ ವೃತ್ತಿಯನ್ನ ಮಾಡ್ತಾ ಇದ್ದೀರಲ್ಲ, ಏನ್ ಅನ್ಸುತ್ತೆ ಈ ಕೃಷಿ ಬದುಕು ನಿಮಗೆ?
1: ಇಲ್ಲ, ಸಾರ್ಥಕ ಅನ್ಸುತ್ತೆ ಸರ್. ಕಷ್ಟಪಟ್ಟರೆ ಜೀವನ ಇದೆ, ನೆಮ್ಮದಿಯಿಂದ ಇದೀವಿ, ಕಷ್ಟಪಡ್ತೀವಿ, ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಮಾಡ್ತಾ ಇದೀವಿ. ಕಷ್ಟ ಸುಖ ಎಲ್ಲರಿಗೂ ಇದ್ದೇ ಇರುತ್ತೆ. ಇವತ್ತು ಒಬ್ಬ ರೈತ ಇಲ್ಲಿ 10 ಎಕರೆ ಇರೋರು ಅಥವಾ 2 ಎಕರೆ ತೋಟ ಇರೋರು, ಇಲ್ಲೂ ಆ ಸಿಟಿ ಬೆಂಗಳೂರು ಸಿಟಿ ಏನ್ ಜೀವನನ ಇಲ್ಲಿ ಹಳ್ಳಿಗೂ ಮಾಡ್ತಾ ಇದಾರೆ, ಬೇರೆ ಯಾರು ಮಾಡ್ತಾ ಇದಾರೆ, ನಾನು ಮಾಡ್ಬೇಕು ಅಂತ ಕನಸಿದೆ. ನಾವು ಶೂಟು ಬಟ್ಟೆ ಯಾಕೆ ಹಾಕಬಾರ್ದು, ರೈತರು ಕಾರ್ನ ಯಾಕೆ ಓಡಾಡಬಾರ್ದು?
0: ಅಡಿಕೆ ಬೆಳೀತಾ ಇದ್ರಿ, 10 ಲಕ್ಷ ಆದಾಯ ಬರುತ್ತಲ್ವಾ?
1: 10 ಲಕ್ಷ ಆದಾಯ ತಗೊಂಡಾಗ ನಮ್ ಜೀವನ ನೆಮ್ಮದಿ ಮಾಡ್ಕೊಂಡು ನಾವು ಓಡಾಡ್ಬೇಕು ಅಲ್ವಾ, ಮಾಡ್ಬೇಕಂತ ಐತಿ ಸರ್.
0: ಈಗ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ರೆ?
1: ಅಮ್ಮ ಮಗಳಿಗೆ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಸರ್, ವಿದ್ಯಾಭ್ಯಾಸ ಕೊಡಿಸ್ತಾರೆ.
0: ಈ ಕೃಷಿ ವೃತ್ತಿ ಬರಬಾರ್ದಂತ ಮಕ್ಕಳು?
1: ಇಲ್ಲ, ಕೃಷಿ ಅವರು ಜೊತೆಗೆ ಇರಬೇಕು, ಅವರು ಅನುಭವಿಸ್ಬೇಕು, ಕಲಿಬೇಕು, ಮಾಡ್ಬೇಕು, ಜೊತೆಗೆ ಸಹಕಾರ ಕೊಡ್ತಾರೆ.
0: ಈಗ ಇಂಜಿನಿಯರ್ ಆದ್ರೆ ಹೊರಗಡೆ ಹೋಗ್ತಾರೆ ಅವರು?
1: ಅಲ್ಲ, ಮಗಳು ಓದ್ತಾ ಇದ್ದಾಳೆ, ಹೋದ್ರೆ ಅವ್ರು ಹೋಗ್ಲಿ, ಮಗನು ಸಹಕಾರ ಕೊಡ್ತಾನೆ, ನಮ್ಮ ಶ್ರೀಮತಿಯವರು ಸಹಕಾರ ಕೊಡ್ತಾರೆ ಸರ್.
0: ಅಂದ್ರೆ ಈಗ ನಾವು ಅನುಭವಿಸಿರೋ ಕಷ್ಟ ಸಾಕಪ್ಪ ಅಂತ ಹೇಳಿ ಕೆಲವರು ಒಂದು ಅಭಿಪ್ರಾಯ ಇರ್ತವೆ, ಮಕ್ಕಳು ಕೃಷಿ ಬರಬಾರ್ದು ಅಂತ ಹೇಳಿ, ಅದು ತಪ್ಪು ಅಂತ ಅನ್ಸುತ್ತ ನಿಮಗೆ?
1: ಇಲ್ಲ ಸರ್, ಅವರು ಕೃಷಿ ಆ ಕೆಲಸನ ಮಾಡ್ಬೇಕು, ಈ ಕೆಲಸನ ಮಾಡ್ಬೇಕು, ಹಳ್ಳಿಗೆ ಬಂದ್ಮೇಲೆ ತೋಟ ಕೆಲಸಕ್ಕೂ ಹೋಗ್ಬೇಕು, ತೋಟ ಕೆಲಸ ಎಲ್ಲದನ್ನು ಮಾಡ್ಬೇಕು, ಹೊರಗೂ ಮಾಡ್ಬೇಕು, ಮನೆಗೆ ಇದ್ದಾಗಲೂ ಮಾಡ್ಬೇಕು, ಸಹಕಾರ ನಮಗೂ ಕೊಡ್ಬೇಕು, ಅವರು ಏನಾದ್ರು ಸಹಕಾರ ಇದ್ರೆ ಸಹಕಾರ ಕೊಡ್ತಾರೆ.
0: ಒಟ್ಟಾರೆ ನೆಮ್ಮದಿಯ ಒಂದು ಕೃಷಿ ಜೀವನ ಕಟ್ಟಿಕೊಂಡಿದ್ದೀರಿ ಅನ್ನಂಗಾಯ್ತಲ್ವಾ? ಒಳ್ಳೇದು ರುದ್ರೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನೀತಿಗೆರೆ ಗ್ರಾಮದ ಕೃಷಿಕ ರುದ್ರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು UM ಮರುಳಸಿದ್ದೇಶ್.
3: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
4: ಆರ್BI ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ಈಗ ಕೇಳಿ ರೈತರಿಗೆ ಸಲಹೆ.
5: ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ನಾಗರಾಜಪ್ಪ ಅಡಿಯೋಪ್ಪರ್ ಅಂತ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಹಣ್ಣಿನ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಈ ವಿಚಾರದ ಕುರಿತು ಕೆಲವು ಮಾಹಿತಿಯನ್ನು ತಮಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಣ್ಣಿನಲ್ಲಿ ಬೆಳೆಗಳಲ್ಲಿ ಹೆಚ್ಚು ಸಾಂದ್ರ ಬೇಸಾಯ, ಇದು ಮೊಟ್ಟ ಮೊದಲು ಶೀತವಲಯದ ಹಣ್ಣಿನ ಬೆಳೆಗಳಲ್ಲಿ ಆರಂಭ ಮಾಡಿದರು. ತದನಂತರದಲ್ಲಿ ಇದು ಈಗ ಉಷ್ಣವಲಯ ಹಾಗೂ ಸಮಶೀತೋಷ್ಣವಲಯದ ಬೆಳೆಗಳಲ್ಲಿ ಸಹಿತ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ. ಇದರ ತಾತ್ಪರ್ಯ ಇಷ್ಟೇ, ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚು ಗಿಡಗಳನ್ನು ಬೆಳೆದು ಕಡಿಮೆ ಅಂತರದಲ್ಲಿ ಬೆಳೆದು ಹೆಚ್ಚು ಉತ್ಪಾದಕತೆಯನ್ನು ಮಾಡುವಂಥದ್ದು. ನಂತರದಲ್ಲಿ ಇದು ನಾನು ಹೇಳಿದ ಹಾಗೆ ಉಷ್ಣವಲಯ ಸಮಶೀತೋಷ್ಣವಲಯದ ಹಣ್ಣಿನ ಬೆಳೆಗಳಲ್ಲಿ ಸಹಿತ ಮಾಡ್ತಾ ಇದ್ದೇವೆ. ಈ ಪ್ರಕ್ರಿಯೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಮತ್ತು ನಾವು ಬೆಳೀತಿರುವಂಥ ಕ್ಷೇತ್ರ, ಹಣ್ಣಿನ ತಳಿಗಳು, ನಾವು ಯಾವ ಬೇರು ಸಸಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ ಅಂದರೆ ರೂಟ್ ಸ್ಟಾಕ್, ಮತ್ತು ಸಯಾನ್ ಯಾವ ಕಡ್ಡಿಗಳನ್ನು ನಾವು ಗಿಡಕ್ಕೆ ಗ್ರಾಫ್ಟ್ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ, ವಾತಾವರಣ, ಕೂಲಿ ಕಾರ್ಮಿಕರ ಲಭ್ಯತೆ, ಮಾರುಕಟ್ಟೆಯ ವ್ಯವಸ್ಥೆ, ಇದು ಅಲ್ಲದೆ ಇನ್ನಿತರೆ ಅನೇಕ ವಿಚಾರಗಳ ಮೇಲೆ ಈ ಹೆಚ್ಚು ಸಾಂದ್ರ ಬೇಸಾಯವನ್ನು ನಾವು ನಿರ್ಣಯವನ್ನು ತಗೋಬೇಕಾಗ್ತದೆ. ಯಾಕೆ ಮಾಡಬೇಕು ಅಂತ ರೈತರಲ್ಲಿ ಇದು ಪ್ರಶ್ನೆ ಬಂದರೆ, ನೋಡಿ, ಇದು ಇಳುವರಿ ಬೇಗ ಬರಲಿಕ್ಕೆ ಸಹಾಯಕ ಆಗ್ತದೆ, ಗುಣಮಟ್ಟದ ಇಳುವರಿನ ತಗೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಮತ್ತೆ ಕಡಿಮೆ ಖರ್ಚು, ಅಲ್ಲದೆ ಸಂಪನ್ಮೂಲಗಳ ಸದ್ಬಳಕೆ ಸರಿಯಾಗಿ ಆಗಬೇಕು ನಮಗೆ. ಅವೆಲ್ಲ ಅಂಶಗಳಲ್ಲಿ ಈ ಒಂದು ಹೆಚ್ಚು ಹಣ್ಣಿನ ಸಾಂದ್ರ ಬೇಸಾಯ ಪ್ರಮುಖವಾಗ್ತದೆ. ಇದರಲ್ಲಿ ಗಿಡಗಳ ಆಕಾರ ನಿಯಂತ್ರಣೆ ಬಹಳ ಮುಖ್ಯ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಏನು ಉದಾಹರಣೆಗೆ

0: ಅವನ್ನ ತಗೊಂಡ್ರೆ ಯಾವ ತರನಾಗಿ ನಾವು 8 ಮೀಟ್ರು 8 ಮೀಟ್ರು 10 ಮೀಟ್ರು 10 ಮೀಟ್ರು ಅಂತರದಲ್ಲಿ ಬೆಳೆಯುತ್ತೇವೆ, ಹಾಗೆ ಬೆಳೀಲಿಕ್ಕಾಗಲ್ಲ. ಇಲ್ಲಿ ಇಲ್ಲಿ ಆಕಾರವನ್ನು ಎಷ್ಟು ಬೇಕಷ್ಟೇ ನಾವು ನಿರ್ಣಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಉದ್ದೇಶದಿಂದ ಗಿಡ್ಡ ಜಾತಿಯ ಸಸಿಗಳನ್ನು ತಗೋಬೇಕು, ಮತ್ತು ಆಕಾರ ಕೊಡುವಿಕೆ ಸೌರುವಿಕೆ ಟ್ರೈನಿಂಗ್ ಆ್ಯಂಡ್ ಟ್ರೂನಿಂಗ್ ಅಂತೇಳಿ ಅದು ಸಮರ್ಪಕವಾಗಿ ಆಗಿರಬೇಕು. ಮತ್ತು ಸಸ್ಯ ಪ್ರಚೋದಕಗಳ ಬೆಳವಣಿಗೆ ನಿಯಂತ್ರಿಸುವಂತಹ ಸಸ್ಯ ಪ್ರಚೋದಕಗಳನ್ನು ತೆಗೆದುಕೊಂಡು ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು. ಇನ್ನು ರೈತ ಬಾಂಧವರು ಕೇಳ್ತಾರೆ, ಯಾವ್ಯಾವ ಹಣ್ಣುಗಳಲ್ಲಿ ಇದನ್ನು ಮಾಡಬಹುದು, ಎಲ್ಲ ಹಣ್ಣುಗಳಲ್ಲಿ ಮಾಡಬಹುದಾ? ಇಲ್ಲ, ಎಲ್ಲ ಹಣ್ಣುಗಳಲ್ಲಿ ಇದನ್ನ ಹಣ್ಣಿನ ಬೆಳೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನಾನು ಹೇಳಿದ ಹಾಗೆ ಶೀತವಲಯದ ಹಣ್ಣುಗಳಾದ ಸೇಬಿನಲ್ಲಿ ಮಾಡಬಹುದು, ಮತ್ತೆ ನಮ್ಮ ಉಷ್ಣವಲಯದ ಹಣ್ಣು ಮಾವಿನಲ್ಲಿ ಮಾಡಬಹುದು, ಮತ್ತೆ ಬಾಳೆಯಲ್ಲಿ ಮಾಡಬಹುದು, ಮತ್ತೆ ಗೋಡಂಬಿಯಲ್ಲಿ ಮಾಡಬಹುದು, ಅಲ್ಲದೆ ಸೀಬೆ, ಇತ್ತೀಚೆಗೆ ಅನೇಕ ಜನ ಸೀಬೆಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮಾವಲ್ಲಿ ಮಾಡುವಾಗ ನಾವು ಇದನ್ನ 3 ಮೀಟರ್ 3 ಮೀಟರ್ ಅಂತರದಲ್ಲಿ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ಮಾಡಬಹುದು. ಸೀಬೆಯನ್ನ 2 ಮೀಟರ್ 2 ಮೀಟರ್ ಅಂತರದಲ್ಲಿ ಮಾಡಬಹುದು. ಬಾಳೆಯನ್ನ 4 ಅಡಿ 4 ಅಡಿ ಆ ಅಂತರದಲ್ಲಿ ಮಾಡ್ತಾರೆ, ಮತ್ತೆ ಗೋಡಂಬಿಯನ್ನ 3 ಮೀಟರ್ 3 ಮೀಟರ್ ಅಥವಾ 5 ಮೀಟರ್ 5 ಮೀಟರ್ ಅಂತರದಲ್ಲಿ ನಾವು ಮಾಡಬೇಕಾಗ್ತದೆ. ಇನ್ನು ತಾವು ಇನ್ನೊಂದು ರೈತರು ಕೇಳ್ತಾರೆ, ಏನು ಸರ್ ಎಲ್ಲ ನಾವು ತಳಿಗಳನ್ನ ಆ ಮಾವಿನಲ್ಲಿ ಎಲ್ಲ ತಳಿಗಳನ್ನು ಹೆಚ್ಚು ಸಾಂದರ್ಭದಲ್ಲಿ ಮಾಡಬಹುದಾ? ಇಲ್ಲ, ಕೆಲವೇ ತಳಿಗಳನ್ನು ಮಾವಿನಲ್ಲಾಗಲಿ ಸೀಬೆಯಲ್ಲಾಗಲಿ ಗೋಡಂಬಿಯಲ್ಲಾಗಲಿ ಬಾಳೆಯಲ್ಲಾಗಲಿ ಕೆಲವೇ ತಳಿಗಳು ಏನು ಶಿಫಾರಸು ಇರ್ತವೆ ಅವನ್ನಷ್ಟೇ ನಾವು ಮಾಡಬೇಕಂತ ಹೇಳ್ತೀನಿ. ಮತ್ತು ವಿಶೇಷ ಆದ್ಯತೆ ಕೊಡಬೇಕಾದಂಥ ಅಂಶಗಳಂದರೆ, ಇಲ್ಲಿ ಸಸ್ಯ ಸಂರಕ್ಷಣೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ, ಸರಿಯಾದ ಸಮಯ ಕೊಯ್ಲು ಮತ್ತು ಮಾರಾಟ ಸಂಸ್ಕರಣೆ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಮತ್ತು ಇನ್ನೊಂದಪ್ಪ ಅಂದರೆ ಸಸ್ಯ ಪ್ರಚೋದಕಗಳ ಬಳಕೆ, ಅವಕ್ಕೆ ಈ 3 ಅಂಶಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ಕೊಡಬೇಕಂತ ಈ ಮೂಲಕ ನಾನು ತಿಳಿಸ್ತೇನೆ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತ ಬಾಂಧವರು ನನ್ನ ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆ 9535520742. ಎಲ್ಲರಿಗೂ ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ, ಈಗ ಕೇಳಿ ಒಂದು ಜನಪದ ಗೀತೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ಸಮಾಚಾರ ದರ್ಶನ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ.

0: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷಲ್ಸ್ ತಲುಪಿದ್ದಾರೆ. ಸೆಷಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50% ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿಪಿ 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991ರ ಜೂನ್ 21ರಿಂದ 1996ರ ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ದ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ, ಮುಸ್ತಫಾ ಮಲಿಕ್ ಝಾನ್ ಹಾಗೂ ಅಲಿಸಾ ಕುಲೇಶೋವಾ ವಿರುದ್ದ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್, ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ. ದೇಶಾದ್ಯಂತ ನಾಳೆಯಿಂದ ಜುಲೈ 1 ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಎರಡನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೇಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜೊತೆಗೂಡುವುದು ಆರಂಭ, ಜೊತೆಗೂಡು ಚರ್ಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಜನರು ಸೇರಿ ಐತಿಹಾಸಿಕ ವಿಚಾರವನ್ನ, ಈ ನೀರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು, ರೈತರ ವೇದಿಕೆಯವರು ಏನು ಹಕ್ಕಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನ, ಕೃಷ್ಣಾ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸ್ಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಂಡೋಗಬೇಕು, ಆ ಕೆಲಸವನ್ನ ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದಂತಹ ದಿನ ಇವತ್ತು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲಿ, ಈ ರಾಜ್ಯದಲ್ಲಿ ರೈತರ ಪರವಾಗಿ ನಿಂತ ಈ ಹಸಿರ ರೈತರ ಬದುಕಿಗೆ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತರಿಗೆ ಪ್ರಮೋಷನ್ ಇಲ್ಲ, ಈ ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರನ್ನ ಬದುಕಿಸ್ಬೇಕು, ಈ ಭತ್ತದ ಕಣಕವನ್ನ ಕಾಪಾಡಬೇಕು ಅಂತ ಹೇಳಿ ಇಂತಹ ತೀರ್ಮಾನಗಳನ್ನೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ 15%ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ

0: ನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: BRICS Head of Space Agency meeting 2026 was conducted in Bangalore under the chairship of India. In fact, we had 26 delegates from 10 countries participated in this program along with people from ISRO, InSpace and the Department of Space. There were a lot of discussion on the usage of remote sensing satellite constellation for the socio-economic benefit of BRICS countries, including disaster management, climate change and other aspects. We also discussed about the details on the sustainability through debris-free mission management systems. In fact, it was a quite interesting thing, and we are also going to include a couple of more countries. 5 more countries are also going to be a part of this system, and under the visionary leadership of Honorable Prime Minister of India, and the entire space ecosystem in our country is growing, and this discussion is going to really take us forward globally. Today the country is having upper hand in the space activities, and it is quite interesting that all the head of space agencies of BRICS countries had a common agenda of the global growth and growth utilization of the space activities for the benefit of the BRICS countries. Debris-free mission management system for the sustainability of the space activities. You know, the space is not only for the present generation. We have to also ensure it is safely available for the future generation.
0: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
2: ಜೂನ್ 30ನೇ ತಾರೀಕಿಂದ ಜುಲೈ 29ರವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನಿಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡ್ತಾರೆ. ಆ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ

ಬೇತನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ಧಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್,
ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ

ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ 8:01. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಬಾಯ್ ಫ್ರೆಂಡ್ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಕೇಳೋದಕ್ಕೂ ಮೊದಲು ಸ್ನೇಹಿತರೆ, ನಿಮಗೆ ಒಂದು ಪ್ರಶ್ನೆ. ಇಂದು ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ಕೆಂಪೇಗೌಡರು ರಚಿಸಿದಂತಹ ಯಕ್ಷಗಾನ ಕೃತಿ ಯಾವುದು? ಇಂದು ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ಕೆಂಪೇಗೌಡರು ರಚಿಸಿದಂತಹ ಯಕ್ಷಗಾನ ಕೃತಿ ಯಾವುದು? ಉತ್ತರ ಗೊತ್ತಿದೆಯಾ? ಹಾಗಾದರೆ ಕಳಿಸಿಕೊಡಿ ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆಗೆ. ವ್ಯಾಟ್ಸಪ್ ಸಂಖ್ಯೆ ಹೀಗಿದೆ: 9444840773. ಈ ಸಂಖ್ಯೆಗೆ ಮೊದಲಿಗೆ ನಿಮ್ಮ ಹೆಸರು, ಊರಿನ ಹೆಸರು, ನಂತರ ಉತ್ತರವನ್ನು ಕಳುಹಿಸಿಕೊಡಿ. ಎರಡು ಹಾಡಿನ ಕಾಲಾವಕಾಶ ಈ ಪ್ರಶ್ನೆಗೆ ಇರುತ್ತೆ. ಹಾಗಾದರೆ ಬನ್ನಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಬರೋಣ ಬಾಯ್ ಫ್ರೆಂಡ್ ಚಿತ್ರದ ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಇಂದಿರಾ ಅವರದ್ದು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

0: ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕೇಳಿ ಆಕಾಶವಾಣಿ ಚಿತ್ರದುರ್ಗ. ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು.
1: ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
0: ಇದು ಶಾಲಾ ಮಕ್ಕಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಕೇಳಿ ಆಕಾಶವಾಣಿ ಚಿತ್ರದುರ್ಗ.
2: ಕಪ್ಪ, ನಾವು ನಿಮಗೆ ಕಪ್ಪ ಕೊಡಬೇಕೆ? ನಾವೇಕೆ ಕೊಡಬೇಕು ನಿಮಗೆ ಕಪ್ಪ?
0: ಇದು ಚಿಣ್ಣರ ಚಿಲಿಪಿಲಿ ಕಲರವ ಚಿಗುರು ಚಿಗುರು ಚಿಗುರು. ಕೇಳಿಗರೆ, ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ನಿಮ್ಮ ನೆಚ್ಚಿನ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ 102.6 ಮೆಗಾಹರ್ಟ್ಸ್ಗಳಲ್ಲಿ. ಈಗ ನಮ್ಮ ನೆರೆಯದ ಗಡಿಯಾರ ತೋರಿಸ್ತಾ ಇದೆ, 8:09:45. ಸ್ನೇಹಿತರೆ, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಇಂದು ನಾಡಪ್ರಭು ಕೆಂಪೇಗೌಡರ ಜನ್ಮದಿನ. ಕೆಂಪೇಗೌಡರು ರಚಿಸಿದಂತಹ ಯಕ್ಷಗಾನ ಕೃತಿ ಯಾವುದು ಅಂತ ಪ್ರತಿಯೊಬ್ಬರೂ ಸಹ ಸರಿಯಾದ ಉತ್ತರವನ್ನೇ ಕೊಡ್ತಾ ಇದ್ದೀರಿ. ಇನ್ನು ಒಂದು ಹಾಡಿನ ಕಾಲಾವಕಾಶ ಇದೆ, ಬನ್ನಿ ಈ ಒಂದು ಹಾಡನ್ನು ಕೇಳಿದ ನಂತರ ನಿಮ್ಮ ಉತ್ತರವನ್ನು ತೆಗೆದುಕೊಳ್ತೀನಿ. ಮನ್ಮಥ ಚಿತ್ರದ ಗೀತೆಯನ್ನು ಕೇಳಿ ಬರೋಣ. ಗೀತೆಯನ್ನು ಹಾಡಿದ್ದಾರೆ ಕಾರ್ತಿಕ್.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ, ನಾಡಪ್ರಭು ಕೆಂಪೇಗೌಡರು ರಚಿಸಿದಂತಹ ಯಕ್ಷಗಾನ ಕೃತಿ ಯಾವುದು ಅಂತ. ಓಕೆ, ಯಾರೆಲ್ಲ ಉತ್ತರದ ಸಂದೇಶವನ್ನ ಕಳಿಸಿದ್ದಾರೆ ಈಗ ಓದ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಸಹ ಸರಿಯಾದ ಉತ್ತರವನ್ನೇ ಕಳಿಸಿದ್ದಾರೆ. ಮೊದಲನೇದಾಗಿ ನಮಗೆ ಉತ್ತರದ ಸಂದೇಶ ಬಂದಿದೆ ಹೊನ್ನೂರಲ್ಲಿ ಅವರು ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಸುಬಾನ್ ಕೋರಿಯವರು ಹಗರಬೊಮ್ಮನಹಳ್ಳಿ ತಾಲೂಕು ಅಂಬಸಾಗರದಿಂದ ಕಳಿಸಿದ್ದಾರೆ. ಮೇನಕಾ ಉಮೇಶ್ ಅವರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಓಕೆ, ಮುಂದಿನ ಸಂದೇಶ ನೇತ್ರಾ ನಟರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಕುಮಾರ್ ತಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೈಲಿ ಆದಿತ್ಯ ಶಿವಲೀಲ ತೈಲಿ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ. ಓಕೆ, ಮುಂದಿನ ಸಂದೇಶ ರಾಧಾ ಎಂ ಶಿಕ್ಷಕರು ದಾಸರಲ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶ ಉಮೇಶ ಸಿರಿಗೇರಿಯವರು ದಾವಣಗೆರೆಯಿಂದ. ಓಕೆ, ಈ ಉತ್ತರ ಇರ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ಖಂಡಿತ ಅದೇ ಉತ್ತರ. ಮುಂದಿನ ಸಂದೇಶವನ್ನು

ಮಾತನಾಡುತ್ತಿದ್ದಾರೆ. ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ, ಸತೀಶ್ ಕುಮಾರ್ ಅವರು ಚಿತ್ರದುರ್ಗದಿಂದ, ದೀಪಾ ಪಿ ಮಠದ್ ಹಂಪನೂರು, ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕು. ಓಕೆ, ಇಲ್ಲಿಂದ ಸಂದೇಶ ಬಂದಿದೆ. ಎಂ ಈಶಣ್ಣ ಮುತ್ತೆಗಾರ ಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ನಾಗವೇಣಿ ಪತಲಿಂಗಪ್ಪ, ಓಕೆ, ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೋಮಗುಡ್ಡು ಕರೆಕ್ಟ್ ಇದೆಯಾ? ಓಕೆ, ಕನ್ನಡದಲ್ಲಿ ಟೈಪ್ಸಿದ್ರೆ ನಮಗೆ ಈಸಿ ಆಗುತ್ತಲ್ವಾ ಓದೋದಕ್ಕೆ. ಓಕೆ, ಮುಂದಿನ ಸಂದೇಶ ಕಳಿಸಿದ್ದಾರೆ ಮಂಜುಳಾ ಎಂ ಸಿ ರವಿ, ಒಬ್ಬವನಗತ್ತಿಹಳ್ಳಿ ಅಲ್ಲಿಂದ ಬಂದಿದೆ ಸಂದೇಶ. ಓಕೆ, ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಸುರೇಶ್ ಭಟ್ ಅವರು. ಓಕೆ, ಪ್ರಕಾಶ್ ಸಿ ಕೆ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಡಾಕ್ಟರ್ ನಿಸರ್ಗ ಸಿದ್ದೇಶ್ ಅವರು, ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ ಕಳಿಸಿದ್ದಾರೆ. ನಳಿನಿ ಸತೀಶ್ ಅವರು, ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗದಿಂದ ಸಂದೇಶ ಬಂದಿದೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಅಪ್ಪಾಜಿ ಮುಸ್ಟೂರು, ಸುಧಾರಾಣಿ ಚಂದನ ಸ್ಪಂದನ ಮುಸ್ಟೂರು, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಕಳಿಸಿದ್ದಾರೆ ಕವನ ಮಮತಾ ಜಯಲಕ್ಷ್ಮಿ ಲೇಔಟ್ ಚಿತ್ರದುರ್ಗದಿಂದ. ಓಕೆ, ಸಂದೇಶವನ್ನು ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಕವನ ಅವರು ಉತ್ತರವನ್ನು ಕಳಿಸಿಲ್ಲ, ಹೆಸರನ್ನು ಮಾತ್ರ ಕಳಿಸಿದ್ದಾರೆ. ಓಕೆ, ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಮಾಳಪ್ಪನಹಟ್ಟಿ ಅಂಗಡಿ ರಮೇಶ್ ಅವರು, ಅವರು ಸಹ ಉತ್ತರವನ್ನು ಕಳಿಸಿಲ್ಲ. ಓಕೆ, ಪ್ರಶ್ನೆಗೆ ಉತ್ತರವನ್ನು ಕಳಿಸಿದಂತಹ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳು. ನಾಡಪ್ರಭು ಕೆಂಪೇಗೌಡರು ದಕ್ಷ ಆಡಳಿತಗಾರರಷ್ಟೇ ಅಲ್ಲದೆ ಬಹುಭಾಷಾ ಪಂಡಿತರಾಗಿದ್ದರು. ಗಂಗಾ ಗೌರಿ ವಿಲಾಸ, ಇದು ಕೆಂಪೇಗೌಡರು ರಚಿಸಿದಂತಹ ಪ್ರಸಿದ್ಧ ಯಕ್ಷಗಾನ ನಾಟಕವಾಗಿದೆ. ಹೌದು ಸ್ನೇಹಿತರೆ, ಗಂಗಾ ಗೌರಿ ವಿಲಾಸಂ. ಈ ಕೃತಿಯನ್ನು ತೆಲುಗು ಭಾಷೆಯಲ್ಲಿ ಅವರು ರಚಿಸ್ತಾರೆ. ಇಂದಿಗೂ ಸಹ ಈ ಕೃತಿಯನ್ನು ಆಧರಿಸಿ ದಕ್ಷಿಣ ಭಾರತದ ಪ್ರಸಿದ್ಧ ನೃತ್ಯ ಪ್ರಕಾರಗಳಾದ ಕೂಚಿಪುಡಿ ಮತ್ತು ಭರತನಾಟ್ಯ ಶೈಲಿಗಳಲ್ಲಿ ಗಂಗಾ ಗೌರಿ ವಿಲಾಸಂ ಎಂಬ ಹೆಸರಿನಲ್ಲಿ ನೃತ್ಯ ರೂಪಕಗಳು ಪ್ರದರ್ಶಿಸಲಾಗುತ್ತಂತೆ. ಓಕೆ, ಉತ್ತರ ಗೊತ್ತಾಯ್ತಲ್ಲ. ಓಕೆ ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮತ್ತೊಂದು ಗೀತೆಯನ್ನು. ಆದಿ ಲಕ್ಷ್ಮೀ ಪುರಾಣ ಚಿತ್ರದಿಂದ ಗೀತೆಯನ್ನು ಸಂಗಡಿಗರೊಂದಿಗೆ ಹಾಡಿದ್ದಾರೆ ವಿಜಯಪ್ರಕಾಶ್, ಸಂಗೀತ ಅನೂಪ್ ಭಂಡಾರಿಯವರದು.

ಸ್ನೇಹಿತರೆ, ಚಿತ್ರದುರ್ಗ ಆಕಾಶವಾಣಿಯಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ 102.6 ಮೆಗಾಹರ್ಟ್ಸ್ಗಳಲ್ಲಿ. ಓಕೆ, ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಮತ್ತೊಂದು ಪ್ರಶ್ನೆ. ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಯಾರು? ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಯಾರು? ಉತ್ತರವನ್ನ ಕಳಿಸಿಕೊಡಿ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಗೆ 9448640273. ಈ ಸಂಖ್ಯೆಗೆ ಈಗ ಭಜರಂಗಿ ಚಿತ್ರದ ಗೀತೆಯನ್ನ ಕೇಳಿ ಬರೋಣ.

0: मंगल भवन मंगलहारी प्रभु सुदर्शन।
1: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
2: ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಯಾರು ಅಂತ. ಇನ್ನು ಒಂದು ಹಾಡಿನ ಕಾಲಾವಕಾಶ ಇದೆ, ಬನ್ನಿ ಈಗ ಕೇಳಿ ಬರೋಣ. ಜಗಮಲ್ಲ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಸಂಗಡಿಗರೊಂದಿಗೆ ಅನುರಾಧ ಭಟ್ ಹಾಗೂ ಸಿದ್ಧಾರ್ಥ್. ಸಾಹಿತ್ಯ ಶಿವ ಅವರದ್ದು, ಸಂಗೀತ ನೀಡಿದ್ದಾರೆ ಇಮಾನ್.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ಯಾರು ಅಂತ. ಬನ್ನಿ, ಯಾರೆಲ್ಲ ಉತ್ತರದ ಸಂದೇಶವನ್ನು ಕಳಿಸಿದ್ದಾರೆ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮಗೆ ಸಂದೇಶ ಬಂದಿದೆ. ಹೆಚ್ ಸತೀಶ್ ಕುಮಾರ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ ಸರಿಯಾದ ಉತ್ತರದೊಂದಿಗೆ. ಮುಂದಿನ ಸಂದೇಶ ಬಂದಿದೆ ಹೊನ್ನೂರ್ ಅಲಿ ಅವರು ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಲೋಕೇಶ್ ಕಾರ್ಯಹಟ್ಟಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಕುಮಾರ್ ತಾಯಕನಹಳ್ಳಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಅನುಪಮಾ ನಿರಂಜನ್ ಅವರು ಕೂಡ ಇದ್ದಾರೆ. ಓಕೆ, ಮುಂದಿನ ಸಂದೇಶ ಶಿವಾನಂದ ಮುಚ್ಚಂಡಿ, ಪ್ರಜ್ವಲ್ ಪ್ರಣತಿ, ನೀಲಮ್ಮ ಮುಚ್ಚಂಡಿ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕು ಸುಳ್ಯಾನ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಸುಭಾನ್ ಕೋರಿಯವರು ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೋನಿಕಾ ಉಮೇಶ್ ಅವರು ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಅನಿತಾ ಅನಂತರಾಜು ಕೊರ್ಲಡಕು ಹಿರಿಯೂರು ತಾಲೂಕಿನಿಂದ. ಓಕೆ, ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಮಂಜುಳಾ ನರಸಿಂಹಮೂರ್ತಿ ಇವರು ಜಗಳೂರು ತಾಲೂಕು ದೊಣ್ಣೆಹಳ್ಳಿ ದಾವಣಗೆರೆ ಜಿಲ್ಲೆಯಿಂದ. ಓಕೆ, ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ. ಯುವರಾಜ್ ಮತ್ತು ನಿಖಿಲ್ ರಾಜ್ ಉಮಾಮಹೇಶ್ವರಿ ದೇವಸ್ಥಾನದ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗದಿಂದ, ನೀಲಮ್ಮ ಅವರು ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ, ಕುಮಾರ್ ಎಸ್ ಆರ್ ಇವರು ಕೆಎಚ್ ಪಿ ಕಾಲೋನಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಾಳಪ್ಪನಹಟ್ಟಿ ಅಂಗಡಿ ರಮೇಶ್ ಅವರು ಅಂಗಡಿ ಉಮೇಶ್ ಅವರು ಸರೋಜಾ ಸಂಜಯ್ ನಿಮ್ಮ ಸಂದೇಶ ಕೂಡ ತಲುಪಿದೆ. ಶಂಕರಾಚಾರಿ ಚಿಪ್ಪನಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಸಂದೇಶವನ್ನು ಕಳಿಸಿದಂಥ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು. ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡತಿ ದೇವಿಕಾರಾಣಿಯವರು. ಹೌದು ಸ್ನೇಹಿತರೆ, ಭಾರತೀಯ ಚಿತ್ರರಂಗದ ಮಹಾನ್ ನಟಿಯಾಗಿ ಗುರುತಿಸಿಕೊಂಡಿದ್ದವರು ಇವರು. 1958 ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಇತ್ತು ಗೌರವಿಸಲಾಯಿತು. ಸಂದೇಶ

ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಪಾರು ಐ ಲವ್ ಯು ಚಿತ್ರದ ಗೀತೆಯನ್ನು.

ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಹ ವಿದ್ಯಾರ್ಥಿಗಳು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶದ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿಯನ್ನು ಸಲ್ಲಿಸಲು ಜೂನ್ 30, 2026 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತಾಲೂಕು ವಿಸ್ತರಣಾಧಿಕಾರಿಗಳ ಕಚೇರಿ ಹಾಗೂ ಸಂಬಂಧಪಟ್ಟ ವಿದ್ಯಾರ್ಥಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಜಿಲ್ಲಾ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ಹೀಗಿದೆ: https://shpshp.karnataka.gov.in ಅರ್ಜಿಯನ್ನು ಸಲ್ಲಿಸಲು ಸೂಚಿಸಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿಯಾಗಿದ್ದಾರೆ ಟಿಪ್ಪು ಹಾಗೂ ಪ್ರಿಯಾ ಹಿಮೇಶ್. ಸಾಹಿತ್ಯ ಎಪಿ ಅರ್ಜುನ್ ಅವರದ್ದು. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಇದು 102.6 ಮೆಗಾಹೆಡ್ಸ್ಗಳು. ಸಮಯ 8:45:40. ಇದೀಗ ವಚನಗಳನ್ನ ಕೇಳೋಣ. ಆರಂಭದಲ್ಲಿದೆ ಅರಿವಿನ ಮಾರಿತಂದೆಯವರ ರಚನೆಯ ವಚನ, ಹಾಡಿದ್ದಾರೆ ವೆಂಕಟಪತಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹೆರ್ಟ್ಸ್ಗಳು. ಸಮಯ 9:15:20. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿದೆ. ಕುವೆಂಪು ಅವರ ರಚನೆಯ ಭಾವಗೀತೆ, ಹಾಡಿದ್ದಾರೆ ಪುಷ್ಪಲತಾ.

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ ಭಾವಗೀತೆಯನ್ನ ಕೇಳಿದ್ರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಅವರದೇ ರಚನೆಯ ಮತ್ತೊಂದು ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಇದೀಗ ಆರಂಭ
0: ಆಕಾಶವಾಣಿ. ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಯುವ ಮಿತ್ರರೇ ನಮಸ್ಕಾರ. ಶಿಕ್ಷಣ ಅನ್ನೋದು ಯುವಜನರ ಒಂದು ಜೀವನದೊಳಗ ಬಹಳ ಮುಖ್ಯವಾದ ಅಂಗ. ಒಂದು ಹಂತದ ಶಿಕ್ಷಣ ಪಡೆದ ನಂತರ ನಾವೆಲ್ಲರೂ ಮುಖ ಮಾಡೋದು ಒಂದು ನೌಕರಿಯ ಕಡೆಗೆ, ಅಥವಾ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಕೆಲವರ ಹಂಬಲ ಕೂಡ ಇರ್ತದ. ಇಲ್ಲ ಅಂತಲ್ಲ, ಆದ್ರೆ ಆ ಉದ್ಯಮಕ್ಕೆ ಬೇಕಾದಂತಹ ಹಣಕಾಸನ್ನ ವ್ಯವಸ್ಥೆ ಮಾಡ್ಕೋಬೇಕು. ತಂದೆ ತಾಯಿ, ಪಾಲಕರು, ಪೋಷಕರು ಅವರು ಸಬಲರಾಗಿದ್ರ ನಮಗ ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ, ಇಲ್ಲಾಂದ್ರೆ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮುಂದಿನ ಜೀವನ ಏನು ಅನ್ನೋದು ಪ್ರತಿಯೊಬ್ಬ ಯುವತಿ ಯುವಕನ ಒಂದು ಯೋಚನೆ ಆಗಿರ್ತದೆ. ಈ ಹಂತದೊಳಗ ನಾವು ಅನೇಕ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇರ್ತೀವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳೊಳಗ ನೋಡಿ ನಾವು ಆ ಬಗ್ಗೆ ನಮ್ಮ ಯೋಚನಾ ಲಹರಿ ಓಡ್ತಾ ಇರ್ತದ. ಹಂಗಾದ್ರ ಅವೆಲ್ಲವೂ ಅಧಿಕೃತನ? ನಾವು ಯಾವ ಕಡೆ ಹೋಗ್ಬೇಕು? ಯಾವ ರೀತಿಯ ನೌಕರಿ ಹತ್ತಿರ ನಾವು ಹೋಗ್ಬಹುದು? ಇದು ಅಧಿಕೃತನ, ಇದು ಅನಧಿಕೃತನ? ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಹೌದು ಯುವ ಮಿತ್ರರೇ, ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದ್ದಾರೆ ನನ್ ಜೊತೆಗಿರುವಂತಹ ವರುಣ್. ಹಂಗಿದ್ರ ವರುಣ್ ಯಾರು? ಇವರು ಕರ್ನಾಟಕದ ಆರ್ಯ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ವರುಣ್ ಜಿಆರ್. ನಮಸ್ಕಾರ ವರುಣ್.
2: ನಮಸ್ತೆ ಮೇಡಮ್, ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ವರುಣ್, ತಾವು ಸಾಕಷ್ಟು ಕ್ಷೇತ್ರಗಳೊಳಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ಯುವಕ, ಹಂಗಾಗಿ ಯುವಜನರಿಗೆ ಯುವಜನ

0: ಇಂದಲೇ ಹೇಳಿಸಿದಾಗ ಇನ್ನಷ್ಟು ಅದು ತಲೆಗೆ ಹೋಗ್ಬಹುದು ಅಂತ ಹೇಳಿ ಒಂದು ಆಸೆ. ಅಂದ್ರೆ ಒಟ್ಟು ಯುವ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಾವು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಇದ್ದೀರಿ, ಮಹಿಳಾ ಸಬಲೀಕರಣದ ಕ್ಷೇತ್ರದೊಳಗ ಕೂಡ ಕಾರ್ಯ ಮಾಡ್ತಾ ಇದ್ದೀರಿ. ಅಂದ್ರ ಈಗ ಬೇರೆ ಬೇರೆ ತರದ ಕೇಂದ್ರ ಸರ್ಕಾರದ ಯೋಜನೆಗಳು ಇರ್ತಾವ, ಅವು ಏನು, ಯಾರಿಗೆ ಕೊಡ್ತಾರ, ಯಾರು ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಈ ಎಲ್ಲದರ ಬಗ್ಗೆ ತಾವು ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟೋ ಮಹಿಳೆಯರು ಕಷ್ಟದೊಳಗಿರ್ತಾರ, ಆದ್ರೆ ಅವ್ರಿಗೆ ಯಾವ್ಯಾವ ಯೋಜನೆಗಳವ, ನಾವು ಆ ಯೋಜನೆಗಳೊಳಗ ಭಾಗಿ ಆಗ್ಬಹುದೇನು, ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದೇನು, ಈ ಎಲ್ಲ ವಿಚಾರಗಳು ಸಾಕಷ್ಟು ಗೊತ್ತಿರೋದಿಲ್ಲ. ತಾವು ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಲಿಮಿಟ್ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಆನ್ಲೈನ್ ವಂಚನೆಗಳು. ಯಾಕಂದ್ರೆ ಇವತ್ತ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ, ಒಂದು ಪುಟ್ಟ ಉದ್ಯಮವನ್ನ ನಡೆಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದೊಳಗೆ ಇದೆಲ್ಲದರ ಬಗ್ಗೆ ಜಾಗರೂಕರಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಅನ್ನೋದು ಒಂದು ಪುಟ್ಟ ಸಂದೇಶ. ಹಂಗಾದ್ರೆ ನಮ್ಮ ಆನ್ಲೈನ್ ವಂಚನೆಗೆ ಒಳಗಾಗಬಾರದು ನಮ್ಮ ಯುವ ಜನರು ಅಂತಂದ್ರೆ, ಸರ್ಕಾರ ಯಾವ ಯಾವ ಉದ್ಯೋಗದ ಭರವಸೆಯನ್ನು ಕೊಡುವಂತಹ ಯೋಜನೆಗಳನ್ನ ಹಮ್ಮಿಕೊಂಡದ, ಅದರ ಬಗ್ಗೆ ಕೂಡ ಆ ನಂತರ ಮಾತಾಡೋಣ ಅಂತ. ಮೊದಲಿಗೆ ಈ ಜಾಬ್ ಅಂದ ತಕ್ಷಣ ನಾವು ಸಾಮಾಜಿಕ ಜಾಲತಾಣಗಳೊಳಗ ನೋಡೋದು ಪಾರ್ಟ್ ಟೈಮ್ ಜಾಬ್ಸ್, ತಕ್ಷಣನೇ ಕೊಡಿಸ್ಬಿಡ್ತೀವಿ, ನೀವೇನೋ ಮಾಡ್ತಾ ಇರ್ತೀರಿ ಮನೆಯೊಳಗೆ ಕುತ್ಕೊಂಡನೆ ನೀವು ಕೆಲಸ ಮಾಡಬಹುದು ಪಾರ್ಟ್ ಟೈಮ್ ಜಾಬ್ಗಳನ್ನ, ನಿಮಗ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗ್ತದ ಅನ್ನುವಂತಹ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಯುವ ಮಿತ್ರರು. ಈ ಸಂದರ್ಭದೊಳಗೆ ಅವರು ಯಾವ ರೀತಿಯ ಸ್ಪಂದನೆ ಇರಬೇಕು ನಮ್ಮ ಯುವ ಜನರದು ಅಂತ?
1: ಸೊ ಬೇಸಿಕ್ ಆಗಿ ಏನಂತಂದ್ರೆ ಮೇಡಮ್, ಅಧಿಕೃತ ಸಂಸ್ಥೆಗಳು, ನೀವ್ ಯಾವುದೇ ತರಹದ ಜಾಬ್ ಬಗ್ಗೆ ನೀವು ಸರ್ಚ್ ಮಾಡಿದಾಗ ಆನ್ಲೈನ್ ಅಲ್ಲಿ, ಅಧಿಕೃತ ಸಂಸ್ಥೆಗಳು ತಮ್ಮ ರೆಸ್ಯೂಮ್ ಅನ್ನು ಮೊದಲು ಪಡೆದು ಅವ್ರ ಆಫೀಸಿಗೆ ಇಂಟರ್ವ್ಯೂ ಅಂತ ಕರೀತಾರೆ. ಇದು ನೀವ್ ಮೂಲಭೂತವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಇದು. ಅದೇ ಅನಧಿಕೃತ ಯಾವುದೇ ವೆಬ್ಸೈಟ್ ಗಳಿದ್ರು, ಜಾಬ್ಸ್ ಗಳಿದ್ರು ಏನಾಗುತ್ತೆ ಅಂತಂದ್ರೆ, ನಿಮಗೆ ಮೊದಲು ಅಮೌಂಟ್ ಕೇಳದ್ ಮಾಡ್ತಾರೆ, ಅಥವಾ ಒಂದು ಸ್ಕ್ಯಾನರ್ ಕಳಿಸಿ ವಿಶ್ ಪೇ ಮಾಡಿ ಆನಂತರ ನಾವು ನಿಮಗೆ ಇಂಟರ್ವ್ಯೂ ತಗೊಂತೀವಿ ಅಂತಾರೆ. ಈ ರೀತಿಯ ವಿಷಯಗಳು ಬಂದಾಗ ತಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
0: ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ, ಪೇ ಮಾಡ್ಬಿಡ್ರಿ, ಸ್ಕ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ.
1: ಹೌದು, ನೀವ್ ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಯಾವ್ದು ಅನಧಿಕೃತ ಸಂಸ್ಥೆ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ, ಯಾವುದೇ ಅಧಿಕೃತ ಸಂಸ್ಥೆ ಆದ್ರೂ ತಮ್ಮ ರೆಸ್ಯೂಮ್ ನೋಡಿ, ತಮಗೆ ಇಂಟರ್ವ್ಯೂ ಮಾಡಿ, ಇಟ್ ಮೇ ಬಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು, ಇಂಟರ್ವ್ಯೂ ಮಾಡಿ ಆಫೀಸಿಗೆ ಕರ್ಸಾದ್ಮೇಲೆ ನಿಮಗೆ ಬೇರೆ ಬೇರೆ ತರದೆಲ್ಲ ಇರ್ತದೆ. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಕ್ಯೂ ಆರ್ ಕೋಡ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿ, ಆನಂತರ ನಾವು ಇದು ಮಾಡ್ತೀವಿ ಅಂದ್ರೆ ಇದು ಒಂದು ಅನಧಿಕೃತ ಸಂಸ್ಥೆ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಸಂಸ್ಥೆ ಕೆಲಸ ತಾವು ಪಡಿಬೇಕು ಅಂದ್ರೆ ಮೊದಲು ಆಫೀಸ್ ವಿಸಿಟ್ ಮಾಡಿ, ಆಫೀಸ್ ಬಗ್ಗೆ ತಿಳ್ಕೊಳ್ಳಿ, ಅದು ಅಧಿಕೃತ ಸಂಸ್ಥೆಯನ್ನ ತಿಳ್ಕೊಳ್ಳಿ, ಆನಂತರ ತಾವು ಆ ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ.
0: ಒಂದು ಬಿಟ್ಟು 10 ಸಲ ಯೋಚನೆ ಮಾಡಬೇಕು, ಇದು ಅಧಿಕೃತವಾದ ಸಂಸ್ಥೆ ಹೌದೋ ಅಲ್ಲೋ, ಯಾವ ರೀತಿಯ ಜಾಬ್ಗಳನ್ನ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ಯುವ ಜನರು ಮೊದ್ಲ ಯೋಚನೆ ಮಾಡಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಿ ವರುಣ್. ಈಗ ಏನಾಗಿರ್ತದ ಅಂದ್ರೆ, ಒಂದೊಂದ್ಸಲ ಕಷ್ಟದ ಪರಿಸ್ಥಿತಿ ಇರ್ತದ ವರುಣ್, ಅಷ್ಟೆಲ್ಲ ಯೋಚನೆ ಮಾಡುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರೋ ಒಂದ್ ಕೆಲಸ ಕೊಡ್ತಾರ ಅಂತಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ಬಿಡೋಣ, ಮುಂದೆ ಯೋಚನೆ ಅಂತ ಇರ್ತದ. ಹಿಂಗಾಗಿ ಎಷ್ಟೋ ಸಲ ನಮ್ಮ ಯುವ ಜನರು ಕಷ್ಟದೊಳಗ ಸಿಲುಕಿ ಹಾಕಿಕೊಳ್ಳುವಂತಹ ಪ್ರಶ್ನೆ ಬರ್ತದೆ. ಅಂದ್ರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಆತರ ಈಗ ಕಷ್ಟದೊಳಗಿರುವಂತಹ ಯುವಕ ಇನ್ನೊಂದು ಕಷ್ಟದೊಳಗ ಸಿಲುಕಿ ಹಾಕೊಂಡ್ಬಿಡ್ತಾನ. ಅಂದ್ರೆ ಈಗ ಆನ್ಲೈನ್ ವಂಚನೆ ಅಂತ ಇರ್ತದಲ್ಲ, ಅದಕ್ಕೆ ಸಿಕ್ ಹಾಕೊಂಡ್ಬಿಟ್ಟಿರ್ತಾನ. ಈಗ ಸಿಕ್ ಹಾಕೊಂಡ್ಬಿಟ್ಟ ಅಂದ್ಮೇಲೆ ಅವರು ಯಾವ ತರದ ಸ್ಟೆಪ್ ತಗೋಬೇಕು ಮುಂದೆ?
1: ಇವಾಗ ನಮ್ಮ ಬ್ಯಾಂಕ್ ಇಂದ ಒಂದು ಅಮೌಂಟ್ ಹೋಗಿದೆ, ನಮ್ದು ಅಮೌಂಟ್ ಕಟ್ ಆಗಿದೆ ಅಥವಾ ನಮಗೆ ಫ್ರಾಡ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದಾಗಿ ಮಾಡ್ಬೇಕಾಗಿರೋ ವಿಷಯ 1930. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1930 ಈ ನಂಬರಿಗೆ ನಿಮ್ ಫಸ್ಟ್ ಕಾಲ್ ಮಾಡ್ಬಿಟ್ಟು ತಮ್ಮ ಅಕೌಂಟ್ ನಂಬರ್, ತಮ್ಮ IFSC ಕೋಡ್ ಅನ್ನ ಹೇಳಿ, ಈ ರೀತಿ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಈ ಟೈಮಲ್ಲಿ ಡೆಬಿಟ್ ಆಗಿದೆ ಅನ್ನೋದನ್ನ ಮೊದಲು ತಿಳಿಸಬೇಕು. ಇದನ್ನ ನೀವು ಮೊದಲನ್ನೇ 24 ತಾಸು ಒಳಗೆ ಮಾಡ್ಬೇಕು. ಇದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ. ಈ ಗೋಲ್ಡನ್ ಅವರ್ ಒಳಗಡೆ ಮಾಡಿದ್ರೆ ತಮ್ಮ ಅಮೌಂಟ್ 100% ಗ್ಯಾರಂಟಿ RBI ನೀಡುತ್ತೆ, ವಾಪಸ್ ಬರೋದಕ್ಕೆ 100% ಗ್ಯಾರಂಟಿ RBI ಅಶ್ಯೂರ್ ಮಾಡಿರುತ್ತೆ. ಸೊ ಯಾವುದೇ ಫ್ರಾಡ್ ಗಳಾದ್ರೂ ಟೈಮ್ ವೇಸ್ಟ್ ಮಾಡಿಲ್ದೆ ಮೊದಲು 1930 ಅನ್ನೋ ನಂಬರಿಗೆ ತಾವು ಕಾಲ್ ಮಾಡಬೇಕು.
0: ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಕೊಟ್ಟಿರುವಂತಹ ಒಂದು ಸಂಖ್ಯೆ
1: ಮೇಡಮ್. ಸೊ ಇದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಏನಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗೆ ನಂಬರ್ ಹೋಗುತ್ತೆ. ಆ ನಂತರ ತಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು, ಈ ರೀತಿ ನಮ್ಮ ಅಕೌಂಟ್ಗೆ ಫ್ರಾಡ್ ಆಗಿದೆ, ದಯವಿಟ್ಟು ನಮ್ಮ ಅಕೌಂಟ್ ನ ಫ್ರೀಸ್ ಮಾಡಿ ಅಂತ ನಾವು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ 30 ದಿನದೊಳಗಡೆ ಬ್ಯಾಂಕ್ ಅದಕ್ಕೆ ಆಕ್ಷನ್ ನ ತಗೊಳುತ್ತೆ ಮೇಡಮ್.
0: ಇಲ್ಲಿ ಎರಡು ಮುಖ್ಯವಾದ ಅಂಶಗಳು, ಒಂದು 24 ತಾಸು ಒಳಗೆ ನಾನು ಏನು ಅನಧಿಕೃತ ಸಂಸ್ಥೆಯ ಜೊತೆಗೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂತಂದ್ರೆ ತಕ್ಷಣನೇ 1930

0: ಅವರು ಕರೆ ಮಾಡಬೇಕು ಅನ್ನುವಂಥದ್ದು. ಇವೆರಡು ಅಂಶಗಳು, ಒಂದು ಮೊದಲು ಅರ್ಥ ಮಾಡ್ಕೋಬೇಕು, 24 ತಾಸೊಳಗೆ ಕಾರ್ಯಪ್ರವೃತ್ತರಾಗಬೇಕು. ಇನ್ನೊಂದು ಈ ಸಂಖ್ಯೆ 1930 ಅನ್ನುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಂದಿನ ಕೆಲಸವನ್ನ ಮಾಡಬೇಕು. ಆಮೇಲೆ ಈಗ ಫೇಕ್ ಮೆಸೇಜಸ್ ಬರ್ತಾವಲ್ಲ ನಮ್ಮ ಮೊಬೈಲ್ಗಳಿಗೆ, ಬೇರೆ ಬೇರೆ ಜಾಲತಾಣಗಳು ಅಲ್ಲಿ ಆ ಮುಖಾಂತರ, ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ನಾವು ಎಷ್ಟೋ ಸಲ ಅವರಿಗೆ ನಮ್ಮ ಸಂಖ್ಯೆನ ಕೊಟ್ಟಿರೋದೇ ಇಲ್ಲ, ಮೊಬೈಲ್ ನಂಬರೇ ಕೊಟ್ಟಿರೋದಿಲ್ಲ, ಆದ್ರೂ ಕೂಡ ನಮ್ಮ ಮೊಬೈಲ್ಗೆ ಬರ್ತಾವ ಎಷ್ಟೋ ಫೇಕ್ ಮೆಸೇಜಸ್. ಆ ಬಗ್ಗೆ ಏನ್ ಹೇಳ್ತೀರಿ?
1: ಸೊ ಇದರಲ್ಲಿ ಹಲವಾರು ತರಹದ ಮೆಸೇಜ್ಗಳು ಬರ್ತಾ ಹೋಗುತ್ತೆ ಮೇಡಮ್. ಮೊದಲನೇದು ತಮಗೆ 70% ಆಫರ್ ಇದೆ, 80% ಆಫರ್ ಇದೆ ಅಂತ ವೋಚರ್ಸ್ ಗಳು ಬರುತ್ತೆ. ಆ ನಂತರ ನಿಮಗೆ ಈ ತರ ಸಬ್ಸಿಡಿ ಲೋನ್ ಇದೆ, ಒನ್ ಕ್ಲಿಕ್ ಅವೇ ಅಲ್ಲಿ ನಿಮಗೆ ಈ ರೀತಿಯ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ ಅಂತ. ಮತ್ತೆ ಹಲವಾರು ಲೋನ್ ಆಪ್ಸ್ ಗಳಿದಾವೆ, ಅದರಲ್ಲಿ 1% ಬಡ್ಡಿಯಲ್ಲಿ ನಿಮಗೆ 1 ಲಕ್ಷ ಸಾಲ ಕೊಡ್ತೀವಿ, 2 ಲಕ್ಷ ಸಾಲ ಕೊಡ್ತೀವಿ, 5 ನಿಮಿಷದಲ್ಲಿ ತಮ್ಮ ಅಕೌಂಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಹಲವಾರು ವೆಬ್ಸೈಟ್ ಗಳಿನ ಫೇಕ್ ಲಿಂಕ್ಸ್ ಗಳು ಬರ್ತಾ ಹೋಗುತ್ತೆ. ಇದನ್ನ ಪ್ರೆಸ್ ಮಾಡಿ ಕೇವಲ 5 ಸೆಕೆಂಡ್ ಒಳಗೆ ತಮ್ಮ ಅಕೌಂಟ್ ಅಲ್ಲಿರೋ ಪ್ರತಿ ಒಂದು, ಈವನ್ 1 ರೂಪಿ ಇದ್ರೂ ಅದನ್ನು ಕಟ್ ಮಾಡ್ಕೊಂತಾರೆ, ಇಟ್ ಮೇ ಬಿ 1 ಕೋಟಿ ಇದ್ರೂ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ತುಂಬಾ
0: ಹುಷಾರಾಗಿರಬೇಕು.
1: ಇನ್ನೊಂದೇನು ಆಘಾತಕಾರಿ ವಿಷಯ ಅಂದ್ರೆ, ನಿಮ್ಮ ಅಕೌಂಟ್ ಇಂದ ಯಾರು ಫ್ರಾಡ್ ಮಾಡಿರ್ತಿರಲ್ಲ ಆ ಅಕೌಂಟ್ ಇಂದ ಆಲ್ಮೋಸ್ಟ್ 10-15 ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಯಾರು ಸ್ಕ್ಯಾಮ್ ಮಾಡಿದಾರೆ, ಅಮೌಂಟ್ ಎಲ್ಲಿ ಹೋಯ್ತು ಅನ್ನೋದು ಹಿಡಿಯೋದನ್ನು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನೇ ನೀವು ಲಿಂಕ್ಸ್ ಗಳು ಬಂದ್ರೂ ಅನ್ನೋ ತರ ಡೈರೆಕ್ಟ್ ಆಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ.
0: ಯಾವ ಆಪ್ ಮುಖಾಂತರ ಆದ್ರೂ ಬಂದಿರಲಿ,
1: ಯಾವುದೇ ಆಪ್ ಮುಖಾಂತರ ಇಟ್ ಒಂದು ಸರಿ ಅದು ಅನ್ಆಥರೈಸ್ಡ್ ಅನ್ನೋದಾದ್ರೆ ಆ ಲಿಂಕ್ ಗಳನ್ನ ಯಾವುದೇ ಕಾರಣಕ್ಕೂ, ಇವಾಗ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಲೋನ್ ಇದೆ ಅಂತ ಒಂದು ಲಿಂಕ್ ಏನೋ ಮೇಲ್ಗಡೆ PM ಯೋಜನಾ ಅಂತ ನನ್ನ ಫೋನಿಗೆ ಬ್ಯಾಂಕ್ ಅದು ಇದು ಅಂತ ಸುಮಾರು ಬಂದಿದೆ. ಸೊ ನಾನು ಅದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇನ್ನೂ ಇಲ್ಲ ಇದು ರಿಯಲ್ ಇರ್ಬೋದು ಅನ್ಸಂದ್ರೆ ಡಿಲೀಟ್ ಮಾಡಿ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜರ್
0: ಹೇಳ್ತಾರೆ.
1: ಮ್ಯಾನೇಜರ್ ದೇಲ್ ಬಿ ಹ್ಯಾಪಿ, ಯಾಕೆ ಅಂತಂದ್ರೆ ಅವರು ಇವಾಗ ಈ ತರ ಸ್ಕೀಮ್ ಬಂದು ಫಲಾನುಭವಿಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಅವ್ರ ತಲೆಯಲ್ಲೂ ಇರುತ್ತೆ. ಸೊ ಆದಷ್ಟು ಜಲ್ದಿ ಏನು ಅಂತಂದ್ರೆ ಆ ಸ್ಕೀಮ್ ಇದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಯಾವುದೇ ಲಿಂಕ್ ಗಳು ಇಟ್ ಮೇ ಬಿ ಎನಿಥಿಂಗ್ ಯಾವುದೇ ಇರ್ಬೋದು ಅದನ್ನ ಓಪನ್ ಮಾಡಬೇಡಿ. ಕೆಲವೊಂದ್ಸರಿ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ ಅಂತಾನು ಬ್ಯಾಂಕಿನ ಮೆಸೇಜ್ ತರಾನೇ ಬರುತ್ತೆ. ಆ ರೀತಿ ಮೆಸೇಜ್ ಗಳು ಬಂದ್ರು ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಓಪನ್ ಮಾಡಬೇಡಿ. ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆ ತರ ಏನಾದ್ರು ಇದ್ರೆ ಮ್ಯಾನೇಜರ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನ ಪಡೀತಾರೆ, ನಿಮ್ಮ KYC ನ ಅಪ್ಡೇಟ್ ಮಾಡ್ತಾರೆ.
0: ಎಷ್ಟೋ ಸಲ ಮ್ಯಾನೇಜರ್ ಮಾತಾಡೋದು ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರ, ತಕ್ಷಣ ಏನೋ ಒಂದ್ ಕ್ಷಣ ನಾವು ಗಲಿಬಿಲಿಗೊಂಡ್ ಬಿಡ್ತೀವಿ. ಹೌದಲ್ಲ, ನಾನ್ ಬಹಳ ದಿನ ಆಯ್ತು ಬ್ಯಾಂಕಿಗೆ ಹೋಗ್ಲೇ ಇಲ್ಲ, KYC ಕಟ್ಲಿ ಮಾಡ್ಬಿಡೋದಾ ಅಂತ ಯೋಚನೆ ಬರ್ತದ. ಅದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು, ನಾವು ಯಾವ ಶಾಖೆ ಒಳಗೆ ನಮ್ಮ ಅಕೌಂಟ್ ಅದ ಅಲ್ಲಿ ಹೋಗಿ ನಾವು ಮಾಹಿತಿಯನ್ನ ಪಡ್ಕೋಬೇಕು.
1: ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ KYC ಸಹ ಯಾವುದೇ ಲಿಂಕ್ ಕಳ್ಸೋದಿಲ್ಲ ಮೇಡಮ್. ಯಾವುದೇ KYC ಅಪ್ಡೇಟ್ ಆಗ್ಬೇಕಂದ್ರೆ ಯಾವುದೇ ತರದ ಲಿಂಕ್ಸ್ ಗಳು ಬ್ಯಾಂಕ್ ಅವ್ರು ಕಳ್ಸೋದಿಲ್ಲ. ಇದೊಂದು ನಾನು ಹೇಳಕ್ ಇಷ್ಟ,
0: ಯಾವುದೇ ಬ್ಯಾಂಕ್ ಆಗಿರ್ಲಿ ಅವ್ರು ಯಾರು ಈ ತರ ಕಳ್ಸೋದಿಲ್ಲ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಕೂಡ ಆತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ, ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದೆ ನಿಮ್ ಮಗಂದು, ಹಾಗಾಗಿ ಇಷ್ಟು ದುಡ್ಡು ಕೊಟ್ರೆ ನಾವು ಈ ತರ ಅವ್ನ್ ಬಿಡಿಸ್ಕೊಡ್ತೀವಿ, ಈ ತರದ್ದು ಒಂದಿಷ್ಟು ಸಂದೇಶಗಳು ಬರ್ತಾ ಇರ್ತವೆ.
1: ಮೇಜರ್ ಆಗಿದ್ದು ಓಲ್ಡ್ ಏಜ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರಿಗೆ ಇದನ್ನ ತುಂಬಾ ಮಾಡ್ತಾ ಇದಾರೆ, ಯೂತ್ಸಿಗೂ ಕೂಡ ಮಾಡ್ತಾ ಇದಾರೆ. ಓಲ್ಡ್ ಏಜ್ ಅವ್ರಿಗೆ ಯಾವ ತರ ಮಾಡ್ತಿದ್ದಾರೆ ಅಂದ್ರೆ, ನಿಮ್ಮ ಮಗನ್ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಜನ ಅಥವಾ ಇದರಿಂದ ಸುಮಾರು ಸಿಮ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಅದೇ ರೀತಿ ಹಲವಾರು ತರ ಹೇಳ್ತಾರೆ, ಹಿಂಗಿಂಗ್ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿದೀವಿ. CBI ಆಫೀಸರ್ಸ್ ಇರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಇವಾಗ ಏನ್ ವಯಸ್ಸಾದವ್ರು ಇರ್ಲಿ ಯಾರೇ ಇರ್ಲಿ, ವಿಡಿಯೋ ಕಾಲ್ ಎತ್ತದ ಕೂಡಲೇ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟಪ್ ಇರುತ್ತೆ. ಅಲ್ಲಿ ಕೂತಿರೋನು ಈವನ್ ಪೊಲೀಸ್ ಡ್ರೆಸ್ ವೇರ್ ಮಾಡಿರ್ತಾರೆ.
0: ಇದನ್ನ ನಮ್ಮ ಹಿರಿಯರು ಗಮನಿಸಬೇಕು,
1: ಅವ್ರು ಅದನ್ನ ನೋಡಿದ ಕೂಡಲೇ ಗಲಿಬಿಲಿ ಆಗ್ತಾರೆ. ಮೇಡಮ್ ಹೌದು ಇಲ್ಲಿ ರಿಯಲ್ ಆಗಿದೆಯಲ್ಲ, ಹೌದು ಕರೆಕ್ಟ್ ನಮ್ದು ಏನು ಅಂತ ಅವ್ರು ಫುಲ್ ಹೆದರಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆದರದನ್ನ ನೋಡ್ಬಿಟ್ಟು ಇವ್ರು ಇದನ್ನೇ ಇನ್ನೂ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ 5 ಲಕ್ಷ ಹಾಕಿ ಇವಾಗ ಇದನ್ನ ಇಲ್ಲೇ ರಿಸಾಲ್ವ್ ಮಾಡ್ತೀವಿ, 3 ಲಕ್ಷ ಹಾಕಿ ಇದನ್ನ ಇಲ್ಲೇ ಇವಾಗ ರಿಸಾಲ್ವ್ ಮಾಡ್ತೀನಿ. ಮತ್ತವರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತ ಅವ್ರ ಮಗನ್ ಕಾಲ್ ಮಾಡಕ್ ಹೋದ್ರೇನು, ಕಾಲ್ ಕಟ್ ಮಾಡ್ಬೇಡಿ, ಕಾಲ್ ಕಟ್ ಮಾಡ್ಬೇಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅವ್ರು ಕಾಲ್ ಕಟ್ ಮಾಡಕ್ಕೂ ಸಹ ಬಿಡೋದಿಲ್ಲ, ಒಂದು ಸರಿ ಕಾಲ್ ಕಟ್ ಆದ್ರೆ ಮತ್ತೆ ವಿತಿನ್ ಅ ಮಿನಿಟ್, ವಿತಿನ್ ಅ ಸೆಕೆಂಡ್ ಅವರು ಪುನಃ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ 1 ಸೆಕೆಂಡ್ ಕೂಡ ಟೈಮ್ ಬಿಡೋದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಗಾಬರಿ ಮಾಡಿಸಿ ನಿಮ್ಮಿಂದ ಅಮೌಂಟ್ ಪಡೆಯಕ್ ನೋಡ್ತಾರೆ. ಇದಷ್ಟೇ ಅಲ್ಲದೆ ಇನ್ನ ಇವಾಗ ಯೂತ್ಸ್ ಗೆ ಯಾವ ತರ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಈ ತರ ಅನ್ಆಥರೈಸ್ ಸಿಮ್ ಗಳು ಪರ್ಚೇಸ್ ಆಗಿದೆ. ನೀವು ಇವಾಗ ಯಾವ್ದೇ ನಮಗೆ ಆಗಿಲ್ದಿರೋಂತರ ಕಂಟ್ರೀಸ್ ಗಳಿಗೆ ನಿಮ್ ಕಡೆಯಿಂದ ಫಂಡಿಂಗ್ಸ್ ಹೋಗ್ತಾ ಇದೆ, ಇಷ್ಟು ಇದು ಬಂದಿದೆ, ಅದಕ್ಕೋಸ್ಕರ ನಿಮ್ಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿ ಎಲ್ಲ ಅವ್ರಿಗೆ ಹೆದರಿಸ್ಬಿಟ್ಟು, ಫಸ್ಟ್ ಅವ್ರು ಹೆದರೋ ತನಕ ಹೆದರಿಸ್ಬಿಟ್ಟು ಆ ನಂತರ ಅವ್ರ ಹತ್ರ ಅಮೌಂಟ್ ಕೇಳೋದನ್ನ ಶುರು ಮಾಡ್ತಾರೆ. ಮೇಡಮ್
0: ನಾವು ಮೊದಲೇ ಗಾಬರಿ ಆಗ್ಬಾರ್ದು, ಯಾವ್ದೋ ಇದು ಅನಧಿಕೃತವಾದ ಕರೆ ಇರಬಹುದು ಅಂತ ಯೋಚನೆ ಮಾಡ್ಬೇಕು. ಆಮೇಲಷ್ಟೇ ನಾವು ಒಂದ್ ಸ್ವಲ್ಪ ನಿರಾತಂಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದ. ಆಮೇಲೆ ಯಾರೇ ಈ ತರ ಹೇಳಿದ್ರು ಅದನ್ನ ನಂಬಲೇಬಾರದು.
1: ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಮೇಡಮ್. ಯಾವುದೇ ಸಿಬಿಐ

0: ಆಫೀಸರ್ಸ್ ತಮಗೆ ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಈ ತರ ಯಾವುದನ್ನು ಮಾಡೋದಿಲ್ಲ.
1: ಮೊದ್ಲೇ ನಾವು ತಿಳ್ಕೊಂಡ್ಬಿಡ್ಬೇಕು, ಈ ತರ ನಾವು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ದೀನಿ, ಸಿಬಿಐ ಆಫೀಸರ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಫೇಕ್ ಕಾಲ್ ಅಂತ ನಾವು ತಿಳ್ಕೊಂಡ್ಬಿಡ್ಬೇಕು.
0: ಅದಕ್ಕೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಡಿಜಿಟಲ್ ಅರೆಸ್ಟ್, ಯಾವುದೇ ವಿಡಿಯೋ ಕಾಲ್ಸ್ ಬಂದ್ರು ತಾವ್ ರೆಸ್ಪಾಂಡೇ ಮಾಡಕ್ ಹೋಗ್ಬಿಡಿ. ಹಂಗೋ ಅವ್ರು ಮಾತಾಡಿದ್ರು ಅಂದ್ರೆ ಸೇಮ್ ಥಿಂಗ್ 1930 ಇದು ಕಂಪ್ಲೀಟ್ ಮಾಡಿ, ಅವರು ದೇಲ್ ಟೇಕ್ ಆಕ್ಷನ್ ಅಷ್ಟೇ ಮೇಡಮ್.
1: ಆಗ್ಲೇ ಹೇಳಿದ್ರಿ ವರುಣ್, 1-24 ತಾಸದ ಒಳಗೆ 1930 ಕರೆ ಮಾಡಬೇಕು ಅಂತ, ಆಮೇಲೆ 30 ದಿನಗಳ ತನಕ ಕಾಯ್ಬೇಕು. ಅದು ನಿಮ್ ದುಡ್ಡು ಏನಾದ್ರೂ ಹೋಗಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ ಬೀಳಬೇಕು. ಆತರ 30 ದಿನಗಳ ಆದ್ರೂ ಕೂಡ ಅದು ಮರಳಿ ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬೇಕು?
0: ಸೊ ಇದಕ್ಕೆ 2021 RBI ಒಂಬಡ್ಸ್ಮನ್ ಅನ್ನೋ ಸ್ಕೀಮು ಸ್ಟಾರ್ಟ್ ಆಯ್ತು ಮೇಡಮ್. ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ಗೂ ಅಪ್ಲೈ ಆಗುತ್ತೆ, ಅನಂತರ ಪೋಸ್ಟ್ ಆಫೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಹೇಗೆ ಅಂತಂದ್ರೆ, 30 ದಿವಸ ಆದ್ಮೇಲೂ ನಮಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇವಾಗ ಮಾಹಿತಿ ಬರ್ತಾ ಇಲ್ಲ, ನಮ್ಮ ಅಮೌಂಟ್ ಏನಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ನಮಗೆ ರೆಸ್ಪಾಂಡ್ ಕೊಡ್ತಾ ಇಲ್ಲ ಅಂದ್ರೆ, ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ದ ಅವ್ರು ಏನು ಹೇಳ್ತಾ ಇಲ್ಲ ನಮಗೆ ಕರೆಕ್ಟ್ ಆಗಿ ಅಂದ್ರೆ, ನಾವು RBI ಒಂಬಡ್ಸ್ಮನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಇದನ್ನ ಕಂಪ್ಲೇಂಟ್ ಕೊಡೋಕ್ಕೆ ಹಲವಾರು ರೀತಿಯಲ್ಲಿ ಕೊಡ್ಬೋದು. ಮೊದಲನೇದ್ ಬಂದ್ಬಿಟ್ಟು 1-444-8 1-444-8 1-444-8 ಈ ನಂಬರ್ಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಇದು ಬೆಳಗ್ಗೆ 10-6 ತನಕನೂ ಇರುತ್ತೆ. ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ರೀತಿಯ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 30 ಡೇಸ್ ಆದ್ರೂ ನಮ್ಮ ಅಮೌಂಟ್ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲ ಸರ್, ನಮ್ಮ ಹತ್ರ ಫೋನ್ ಇಲ್ಲ ಅಥವಾ ನನಗೆ ಫೋನ್ ಅಲ್ಲಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತಂದ್ರೆ, ತಾವು ಇಮೇಲ್ ಕೂಡ ಮಾಡಬಹುದು. ಸೊ ಇಮೇಲ್ ಐ ಡಿ ಬಂದ್ಬಿಟ್ಟು cms.rbi.org.in ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, cms.rbi.org.in ಇದ್ರ ಮುಖಾಂತರ ಮೇಲ್ ಮಾಡಿ, ತಾವು ಕನ್ನಡದಲ್ಲಿ ಬೇಕಾದ್ರೂ ಮೇಲ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ಹಿಂದಿಯಲ್ಲಿ ಬೇಕಾದ್ರೂ ಮಾಡಬಹುದು,
1: ಯಾವುದೇ ಭಾಷೆಯನ್ನ ಬಳಸಬಹುದು,
0: ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲ ನಮಗೆ ಸೋಷಿಯಲ್ ಮೀಡಿಯಾ ಅಥವಾ ಈ ರೀತಿ ಆಪ್ಗಳು ಯೂಸ್ ಮಾಡಕ್ ಬರೋದಿಲ್ಲ ಅಂದ್ರೆ, ತಾವು ಒಂದ್ ಲೆಟರ್ ಕೂಡ ಮಾಡಬಹುದು, ತಾವು ಬೆಂಗಳೂರಿನ ಆಫೀಸ್ಗೆ ಮಾಡಬಹುದು, ತಾವು ಕನ್ನಡದಲ್ಲೇ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲೇ ಲೆಟರ್ ಬರೀಬಹುದು ಅಥವಾ ಹಿಂದಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ತಾವು ಬರೆಯೋದಿಕ್ಕೆ ತಮಗೆ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿ ಆಫೀಸಿಗೆ ಕಳ್ಸಿದ್ರೆ ವಿತಿನ್ 15 ಡೇಸ್ ನಿಮಗೆ ರಿಪ್ಲೈ ಬರುತ್ತೆ. ಬಟ್ RBI ಒಂಬಡ್ಸ್ಮನ್ ಇಂದ ಒಂದು ರೂಲ್ ಇದೆ, ಈ ಕೇಸು ಅಥವಾ ಏನ್ ತಮಗೆ ಫ್ರಾಡ್ ಆಗಿರುತ್ತೆ ಇದು ಕೋರ್ಟಿಗೆ ಹೋಗಿರ್ಬಾರ್ದು. ತಾವು ಕೋರ್ಟಿಗೆ ಅಂತ ಹೋದ್ರೆ RBI ಅದರಲ್ಲಿ ಎಂಟ್ರಿ ಆಗೋದಿಲ್ಲ, RBI ಒಂಬಡ್ಸ್ಮನ್ ಅದ್ರಲ್ಲಿ ಮಧ್ಯೆ ಬರೋದಿಲ್ಲ. ಬಟ್ ಅದೇ ನೀವು ಕೋರ್ಟಿಗೆ ಹೋಗಿಲ್ಲ ಅಂದ್ರೆ 30 ದಿವಸದ ನಂತರ RBI ಒಂಬಡ್ಸ್ಮನ್ ಇಂದ ತಾವು ಕಂಪ್ಲೇಂಟ್ ಕೊಡ್ಬೋದು. ಆ ನಂತರ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, 100% ಜನ RBI ಒಂಬಡ್ಸ್ಮನ್ ಇಂದ ಕಂಪ್ಲೇಂಟ್ ಕೊಟ್ಮೇಲೆ ಅವರ ಏನ್ ದಾಖಲೆಗಳು ಅಥವಾ ಅವ್ರದ್ದೇನ್ ಫ್ರಾಡ್ಗಳಾಗಿರುತ್ತೋ ಅದಕ್ಕೆ ಪರಿಹಾರನು ಕಂಡುಕೊಂಡಿರ್ತಾರೆ ಮ್ಯಾಮ್.
1: ಅಂತೂ ಯುವ ಜನರು ಈ ತರದ ಆನ್ಲೈನ್ ವಂಚನೆಗೆ ಒಳಗಾದ್ರ ಈ ತರದ ಸ್ಟೆಪ್ ಗಳನ್ನ ತಗೋಬೇಕು ಅಂತಂತೀರಿ. ಈಗ ಮನೆಯೊಳಗೆ ಇರ್ತಾರ ಯುವ ಜನರು ಇರಬಹುದು, ಮಕ್ಕಳು ಇರಬಹುದು, ಮಹಿಳೆಯರಿರಬಹುದು ಅಥವಾ ಹಿರಿಯರಿರಬಹುದು, ಅವರಿಗೆ ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಕೊಡ್ರಿ, ಪ್ಯಾನ್ ಕಾರ್ಡಿನ ನಂಬರ್ ಕೊಡ್ರಿ ಅಂತ ಬರುವಂತಹ ಜನ ಇರ್ತಾರ, ಅವಾಗ ಏನ್ ಮಾಡ್ಬೇಕು?
0: ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಹೆಂಗೆ ಬೀಗ ಇರುತ್ತೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೀಗ ಇದ್ದಂಗೆ
1: ಕೈಯನ್ನ ಕೊಡ್ಲೇಬಾರ್ದು.
0: ಯಾವುದೇ ಕಾರಣಕ್ಕೂ ತಮಗೆ ಪರಿಚಯ ಇಲ್ದಿರೋರಿಗೆ ಅಥವಾ ಪರಿಚಯ ಇರೋರಿಗೂ ಕೂಡ ಯಾವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡಬೇಡಿ. ಯಾಕೆ ಅಂತಂದ್ರೆ, ಆ ನಂಬರ್ ನ ಎಂಟ್ರಿ ಮಾಡಿ ತಮ್ಮ ಫೋನ್ ನಂಬರ್ ಇಂದ ಒಂದೇ ಒಂದು OTP ಅವ್ರು ತಗೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋ ಪೂರ್ತಿ ಹಣ ವಿತಿನ್ ಸೆಕೆಂಡ್ಸ್ ಅವ್ರು ತಗೋಬಹುದು. ಆ ನಂತರ ತಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರತಿ ಒಂದು ಆಕ್ಸೆಸ್ ನ ಪಡಿಬಹುದು ಅವರು. ಇವಾಗ ಉದಾಹರಣೆಗೆ ಯಾವ್ದೊಂದು ಬ್ಯಾಂಕಿಂದ ಆಪ್ ಇರುತ್ತೆ, UPI ಆಪ್ ಇರುತ್ತೆ, ಅದ್ರದ್ದು ಪೂರ್ತಿ ಆಕ್ಸೆಸ್ ಅವ್ರು ಪಡಿಬಹುದು. ತಮ್ಮ ಏನೇ ವಹಿವಾಟ್ ಬಂದ್ರು ಅವರು ಸಡನ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
1: ನಾವೇನೋ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು UPI ಆಪ್ ಗಳನ್ನ ಹಾಕೊಂಡಿರ್ತೀವಿ. ಹಂಗಾಗಿ ಅದನ್ನು ಕೂಡ ನಾವು ಬಹಳ ಜಾಗರೂಕರಾಗಿ ಇರಬೇಕು, ಯಾರ ಹತ್ರನು ಹೇಳ್ಕೊಂಡು
0: ತುಂಬಾ ಜಾಗರೂಕರಾಗಿರ್ಬೇಕು. ಮಕ್ಳ ಹತ್ರನು ಕೊಡಬಾರ್ದು ಮೇಡಮ್. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಸ್ವಂತ ಮಕ್ಕಳ ಹತ್ರನೂ ಕೊಡಬಾರ್ದು. ಯಾಕೆಂದ್ರೆ ಮಕ್ಕಳನ್ನು ಕೂಡ ಇವಾಗ ಅಂಗಡಿ ಹತ್ರ ಏನೋ ಚಾಕ್ಲೇಟ್ ತಿನ್ನೋ ಆಸೆನೋ ಇನ್ನೊಂದೇನೋ ಇರ್ಬೋದು, ಆ ರೀತಿ ಫೋನ್ ತಗೊಂಡೋದಾಗ ಆ ಅಂಗಡಿಯಲ್ಲೂ ಅವ್ರಿಗೆ ಫ್ರಾಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ತಮ್ಮ UPI ಲಿಂಕ್ ಆಗಿರ್ಬೋದು ಅಥವಾ UPI ಪಾಸ್ವರ್ಡ್ ಇರ್ಬೋದು ಅಥವಾ ತಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ, ಯಾವುದೇ ಅನ್ಅಥರೈಸ್ ಪರ್ಸನ್ ಇವಾಗ ಯಾವುದೇ ಒಂದು ಕಂಪ್ನಿಯಿಂದ ಇರ್ಬರ್ಬೋದು, ಯಾರೇ ಬರ್ಬೋದು, ಅವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ನಾನು ಮಾತಾಡ್ತಾ ಹೇಳಿದೆ ವರುಣ್ ನಿಮಗೆ, ಮೊದಲು ಆನ್ಲೈನ್ ವಂಚನೆಗಳ ಬಗ್ಗೆ ಮಾತಾಡೋಣ, ಆಮೇಲೆ ಯುವ ಜನರಿಗೆ ಸರ್ಕಾರ ನೀಡುವಂತಹ ಅನೇಕ ಯೋಜನೆಗಳವ, ಅದ್ರ ಬಗ್ಗೆ ಮಾತಾಡೋಣ ಅಂತ. ಈಗ ಹೇಳ್ರಿ, ಸರ್ಕಾರದಿಂದ ಯಾವ ಯಾವ ಯೋಜನೆಗಳವ ಈ ಹಂತದೊಳಗ?
0: ನಾವು ಯೋಜನೆಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ರಾಜ್ಯ ಸರ್ಕಾರ ಪ್ರತಿ ಒಂದು ಕರ್ನಾಟಕದಾದ್ಯಂತ ಇರೋ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಜಾಬ್ ಮೇಳಗಳನ್ನ ಮಾಡ್ತಾ ಇದ್ದಾರೆ.
1: ಬಹಳ ಮುಖ್ಯವಾದ ಮಾತು ಅದು.
0: ಸೊ ಯಾಕೆ ಅಂತಂದ್ರೆ, ಆಲ್ಮೋಸ್ಟ್ 100 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ನಿಮಗೆ ಯಾವ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ತಮಗೆ ಐಟಿ

0: ಬರ್ತಾ ಇರುತ್ತೆ, ಅಥವಾ ನೀವು ಟೆಂತ್ ಪಾಸ್ ಆಗಿದ್ರು ಶೋರೂಮ್ಗಳು ಕೆಲವೊಂದು ಶೋರೂಮ್ಗಳು ಬರ್ತಾ ಇರುತ್ತೆ. ನಿಮಗೆಲ್ಲ ಎಂಟನೇ ಕ್ಲಾಸ್ ಇಂದ ಡಿಗ್ರಿ ಮಾಡಿರಕ್ಕಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಕರ್ನಾಟಕ ಗೌರ್ಮೆಂಟ್ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಕರಿತೀವಿ KSDC, ಇದ್ರ ಕಡೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಬ್ ಫೇರ್ಗಳನ್ನ ನಡೀತಾ ಇದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಂದ ಶುರು ಆಗಿ ಆಲ್ಮೋಸ್ಟ್ ಜೂನ್ ಜುಲೈ ತನಕನೂ ನಡೀತಾ ಇರುತ್ತೆ. ಇದ್ರಲ್ಲಿ 100+ ಕಂಪನಿಗಳು ಬಂದು ಆಲ್ಮೋಸ್ಟ್ ಒಂದೊಂದ್ ಕಂಪನಿಗಳಿಗೆ ಇದೊಂದು ನಮಗೆ ಜಾಬ್ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತಾರ, ಒಂದೊಂದ್ ಕಂಪನಿಗಳಿಗೆ 50, 100, 200 ಈ ರೀತಿ ಸುಮಾರು ಇದು ಬರುತ್ತೆ. ಎಷ್ಟೋ ಕಂಪನಿಗಳು ನಮಗೆ ಇಷ್ಟು ಜನ ಎಂಪ್ಲಾಯ್ಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಜಾಬ್ ಫೇರ್ ಇಂದ ಹೋಗಿರಂತದ್ದು ಇದೆ. ಅದಕ್ಕೋಸ್ಕರ ನಾನು ಯೂತ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಾಬ್ ಫೇರ್ಸ್ ಹೋಗಿ ತಮ್ಮ ರೆಸ್ಯೂಮ್ ಅಟ್ಲೀಸ್ಟ್ ಒಂದು 50 ಕಾಪಿಗಳು ತಗೊಂಡೋಗಿ. ಯಾಕೆಂದ್ರೆ 100+ ಕಂಪನಿಗಳು ಬಂದಿರುತ್ತೆ, ತಮ್ಮ 50 ರೆಸ್ಯೂಮ್ಗಳನ್ನ ತಗೊಂಡೋಗಿ ತಮಗೆ ಯಾವ್ದು ಸೂಟ್ ಆಗುತ್ತೆ, ತಾವು ಇವಾಗ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಕಂಪನಿಗಳು ಯಾವ್ದು,
1: ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್. ಅಂದ್ರೆ ವಿದ್ಯಾರ್ಹತೆ ಯಾವುದೇ ಇರಬಹುದು, ಎಲ್ಲಾ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ SSLC ಇಂದ ಹಿಡಿದು PUC ಆಗಿರಬಹುದು, ಪದವಿ ಆಗಿರಬಹುದು, ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು,
0: ಎಲ್ಲರಿಗೂ ತರಗತಿ ಪಾಸ್ ಆದವರಿಗೂ ಕೂಡ ಅದ್ರಿಗೆ ತಕ್ಕಂತ ಜಾಬ್ ರೋಲ್ಗಳಿದೆ ಮೇಡಮ್. ಅದಕ್ಕೋಸ್ಕರ ಏನ್ ಹೇಳಕ್ ಇಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವಾಗ ನಾವೇನ್ ಅನ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಇಂಡಿಯಾದಲ್ಲಿ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ತೀವಿ. ಬಟ್ ಕಂಪನೀಸ್ ಎಷ್ಟೋ ಜನ ಎಂಪ್ಲಾಯ್ಸ್ ಬೇಕು ಅಂತ ಇವತ್ತಿಗೂ ತುಂಬಾ ಒದ್ದಾಡ್ತಾ ಇದೆ.
1: ಸ್ಪರ್ಧೆ ಇದೆ, ನಿಜವಾಗ್ಲೂ ಸ್ಪರ್ಧೆ ಅದ. ಆದ್ರೆ ಸ್ಪರ್ಧೆಯೊಳಗೆ ನಾವು ಕೂಡ ಸನ್ನದ್ಧರಾಗಿ ಮುನ್ನುಗ್ಗಬೇಕು.
0: ನಾವು ಅದನ್ನ ಫಸ್ಟ್ ಏನೇನಿದೆ, ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದನ್ನ ತಿಳ್ಕೋಬೇಕು, ಹೋಗ್ಬೇಕು ಅವಾಗ, ಸೋ ದಟ್ ನಮಗೆ ಏನೇನಿದೆ ಅಂತ ಅರ್ಥ ಆಗುತ್ತೆ. ನಾವು ಫಸ್ಟ್ ವಿ ಶುಡ್ ಟ್ರೈ, ಏನೇ ಮಾಡಬೇಕು ಅಂದ್ರೆ ನಾವು ಟ್ರೈ ಮಾಡಿದ್ರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಅನ್ನೋದು ನ್ಯೂಸ್ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಬ್ ಫೇರ್ಸ್ ಇದೆ, ಏನೋ ಒಂದು ಪಕ್ಕ ಡಿಸ್ಟ್ರಿಕ್ಟ್ ಅಂದ್ರೆ 70-80 ಕಿಲೋಮೀಟರ್ಸ್ ಇರುತ್ತೆ. ಇವಾಗ ನೀವು ಒಂದು ದಿವಸ ಹುಬ್ಳಿಯಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಹೋಗಿ ಹಾವೇರಿಯಲ್ಲಿ ಜಾಬ್ ಫೇರ್ ನಡೆದ ಕೊಡಿ, ನೆಕ್ಸ್ಟ್ ದಾವಣಗೆರೆ ಕೊಡಿ, ಅಥವಾ ಬೆಂಗಳೂರಲ್ಲಿ ಇರ್ಕೊಡಿ. ಈ ರೀತಿ ಎಲ್ಲಾ ಜಾಬ್ ಫೇರ್ಸ್ ಅಟೆಂಡ್ ಮಾಡಿ ಅವಾಗ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಗಿ ಆಗುತ್ತೆ ಅಂತ ಹೇಳಕ್ಕೆ.
1: ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂತಹ ಈ ಉದ್ಯೋಗ ಮೇಳಗಳ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಮತ್ತು ಉದ್ಯೋಗ ಮೇಳಗಳಿಗೆ ಹೋಗಿ ನಮಗೆ ಇರುವಂತಹ ವಿದ್ಯಾರ್ಹತೆಯನ್ನ ಹೇಳಿ ನಮ್ಮ ರೆಸ್ಯೂಮೆ ತೋರಿಸಿ ನಾವು ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತೀರಿ.
0: ಇನ್ನೊಂದ್ ಏನಂತ ಇದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹುಬ್ಳಿಯಲ್ಲಿ ಜಾಬ್ ಫೇರ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ. ಹಾವೇರಿಯಲ್ಲಿ ಇದೆ, ಆ ಡಿಸ್ಟ್ರಿಕ್ಟ್ ಅವ್ರು ಮಾತ್ರ ಅಟೆಂಡ್ ಮಾಡಬಹುದು, ನಾವು ಮಾಡಕ್ಕಾಗಲ್ಲ ಅನ್ನೋದನ್ನು ಕೆಲವು ವಿದ್ಯಾರ್ಥಿಗಳ ತಲೆಯಲ್ಲಿ ಇದೆ. ಅದನ್ನ ಫಸ್ಟ್ ತೆಗ್ದಾಕಿ ಅಂತ ಹೇಳ್ತೀನಿ. ಕರ್ನಾಟಕದಾದ್ಯಂತ ಎಲ್ಲೇ ನಡೆದ್ರು ನೀವು ಯಾವುದೇ ಜಿಲ್ಲೆಯಲ್ಲಿ ಹೋಗುನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೇ ಇದ್ರಲ್ಲಿ ಹೋದ್ರೂ ನೀವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ತಾವು ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಹಲವಾರು ಕಂಪನಿಗಳ ಇಂಟರ್ವ್ಯೂನ ಫೇಸ್ ಮಾಡಬಹುದು, ಹಾಗೂ ಜಾಬ್ ಕೂಡ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
1: ಈ ನಿಟ್ಟಿನೊಳಗ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋಣ ಅಂತಿದ್ರಿ ವರುಣ್, ಆ ಬಗ್ಗೆ ಹೇಳ್ರಲ್ಲ.
0: ಮುದ್ರಾ ಯೋಜನಾ, PMEGP, ಈ ರೀತಿ ಹಲವಾರು ಸ್ಕೀಮ್ ಇದೆ ಮೇಡಮ್. ಮುದ್ರಾ ಯೋಜನಾ ಏನಂತಂದ್ರೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದ್ರೆ, ಇವಾಗ ನಮ್ಮ ಹತ್ರ ಆಸ್ತಿ ಇದ್ರೆ ಮಾತ್ರ ನಾವು ಲೋನ್ ತಗೊಳಕ್ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಲೋನ್ ಸಿಗೋದಿಲ್ಲ ಅನ್ನೋದು ತಮ್ಮ ತಲೆಯಲ್ಲಿ ಇರ್ಬೋದು. ಕೇವಲ ನಿಮ್ಮ ಅಂಗಡಿಯ ಕರೆಂಟ್ ಬಿಲ್ಲು ಮತ್ತು ತಮ್ಮ ಅಂಗಡಿ ಇವಾಗ ಗ್ರಾಮ ಪಂಚಾಯತಿ ಒಳಗೊಂಡಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್, ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಡೆಯಿಂದ ಅಲ್ಲಿದೊಂದು ಲೈಸೆನ್ಸ್, ಇದಿಷ್ಟೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಒಂದು ಬ್ಯಾಂಕ್ ಇಂದ ಲೋನ್ ಪಡಿಬಹುದು. ಅಪ್ ಟು 20 ಲ್ಯಾಕ್ಸ್ ತನಕ 20 ಲಕ್ಷದವರೆಗೆ ಈ ಲೋನ್ನ ಪಡಿತಾ ಹೋಗ್ಬೋದು. ಅದು ಹೇಗೆ ಕೊಡ್ತಾರೆ ಅಂತಂದ್ರೆ, ತಮ್ಮ ವಹಿವಾಟನ್ನ ನೋಡ್ತಾರೆ. ನೀವು ಪ್ರತಿ ತಿಂಗಳು ಎಷ್ಟು ಇವಾಗ ವಹಿವಾಟು ನಡೆಸ್ತಾ ಇದ್ದೀರಾ, ಇವಾಗ ನಂದು ವರ್ಷಕ್ಕೆ 10 ಲಕ್ಷ ನಡೆಯುತ್ತೆ, ನನಗೆ 20 ಲಕ್ಷ ಲೋನ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ. ಆ ವಹಿವಾಟು ಎಷ್ಟು ನಡೀತಿದೆ, ವಹಿವಾಟು ನಡೆಸೋಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಲ್ಲಿ ತನಕ ಲೋನ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ ಪಡೆಯಕ್ಕೋಸ್ಕರ ಮೇನ್ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ತಮ್ಮ ಫರ್ಮ್ದು ಕರೆಂಟ್ ಅಕೌಂಟ್ ಇರ್ಬೇಕು. ಆ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೋ ಸೊ ಆ ಬ್ಯಾಂಕ್ ಅಲ್ಲಿ ಪಡಿಬಹುದು ಮೇಡಮ್.
1: ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಈ ಸಾಲ ಯೋಜನೆ ಇದು.
0: ಹೌದು, ಇದಕ್ಕೆ ಯಾವುದೇ ತರದ ಅಡಪತ್ರ ಅಂದ್ರೆ ಯಾವುದೇ ಆಸ್ತಿ ಇರಬೇಕು ಅಂತ ನೀವು ಟೆನ್ಷನ್ ತಗೊಳ್ಳೋದೇ ಇಲ್ಲ. ತಾವೊಂದು ಕ್ಯಾಂಟೀನ್ ಓಪನ್ ಮಾಡಿರ್ಬೋದು, ಅಥವಾ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ಬೋದು. ಈ ರೀತಿ ಯಾವುದೇ ಅಂಗಡಿಗಳು ಮಾಡಿದ್ರು ತಾವು ಪಡಿಬಹುದು. ಇಲ್ಲ ನಮಗ್ ಬರೋದಿಲ್ಲ, ನಮ್ದು ಒಂದು ಸಣ್ಣ ಅಂಗಡಿ ಇದೆ ನಮಗ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈವನ್ ಒಂದು ಕಾಫಿ ಟೀ ಶಾಪ್ ಮಾಡೋದಕ್ಕೂ ಈ ಲೋನ್ ನ ಎಲಿಜಿಬಿಲಿಟಿ ಇರುತ್ತೆ ಪಡೆಯೋದಕ್ಕೆ. ಸೊ PMEGP ಬಂದು ಸರ್ವಿಸ್ ಸೆಕ್ಟರ್ಗೆ. PMEGP ಹೇಗ ವರ್ಕ್ ಆಗುತ್ತೆ ಅಂದ್ರೆ, ತುಂಬಾ ವಿಶೇಷತೆ, 25% ಇಂದ 35% ಸಬ್ಸಿಡಿನೂ ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಸೊ ರೂರಲ್ ವುಮೆನ್ಸ್ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂತ ಇವಾಗ ಹೆಣ್ಮಕ್ಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣದಾಗಿ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ಮಾಡೋ ಮಿಷಿನ್ ತಗೋಬೇಕು, ಅವರು 10 ಲಕ್ಷ ಮಿಷಿನ್ ಇರುತ್ತೆ ಅವ್ರಿಗೆ, ಅದರಲ್ಲಿ 25-35% ತನಕ ಸಾಲ ಮನ್ನಾ ಆಗುತ್ತೆ. 6.5 ಲಕ್ಷ ಅಥವಾ 7.5 ಲಕ್ಷ ಏನ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡೋದ್ರೆ ಸಾಕು. ಈ ರೀತಿ 25-35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವರು ಸಹ ಈ ತರ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು.
1: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದ್ರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳಿ.
0: ಮುದ್ರಾ ಮತ್ತೆ PMEGP ಎರಡನ್ನು ಪಡಿಬಹುದು ಮೇಡಮ್.
1: ವರುಣ್, ಈಗ ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ATM ಕಾರ್ಡ್ಗಳನ್ನ ಬಳಸುವಂತಹ

0: ರೂಢಿ ನಮ್ಗೆ ಆಗ್ಬಿಟ್ಟದೀಗ. ಹಂಗಾಗಿ ಈ ಎಟಿಎಂ ಕಾರ್ಡ್ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದೆ. ಅದು ಯಾವ ರೀತಿ ಇರ್ತದೆ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
1: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ ಮೇಡಮ್, ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು, ವಯಸ್ಸಾದವರು, ಅವ್ರಿಗೆ ಎಟಿಎಂ ಯೂಸ್ ಮಾಡೋದು ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕ ಜನ ಬಂದಿರ್ತಾರೆ, ಅವ್ರ ಕೈಯಲ್ಲಿ ಎಟಿಎಂಗಳನ್ನ
0: ಸ್ವಲ್ಪ ತೆಗೆದುಕೊಡಪ್ಪ ಹಣ ಅಂತ ಹೇಳ್ತಾರೆ,
1: ಆ ರೀತಿ ಹೇಳ್ತಾರೆ, ಅವ್ರಿಗೆ ಪಿನ್ ಸಹ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಎಷ್ಟೋ ಸರಿ ಉದಾಹರಣೆಗೆ ಒಂದು ಕೇಸ್ ಅನ್ನ ನಾನು ಹೇಳ್ತೀನಿ, ಇವಾಗ ಇದೇ ರೀತಿ ಒಬ್ರಿಗೆ ಕೊಟ್ಟಿದ್ದಾರೆ, ಆನಂತರ ಅಲ್ಲೇನಾಗಿದೆ, ಈ ತರ ಹಣ ಬಂದಿಲ್ಲ ತಾತ ಅಥವಾ ಹಣ ಬಂದಿಲ್ಲ ಅಂಕಲ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಣ ಬಂದಿಲ್ಲ ಅಂತ ಹೇಳಿದ ಕೂಡ ಅವ್ರ ಎಟಿಎಂ ನ ವಾಪಸ್ ತಗೊಂಡೋಗಿದ್ದಾರೆ, ಬಟ್ ಇವರು ಅದರಿಂದ 10,000 ಡ್ರಾ ಮಾಡ್ಕೊಂಡು ಆತ ಇಟ್ಕೊಂಡಿದ್ದಾನೆ. ಈ ರೀತಿ ವಂಚನೆಗಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಎಟಿಎಂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ನ ಅಸೈನ್ ಮಾಡಿರ್ತಾರೆ. ಯಾವುದೇ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ಎಟಿಎಂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್. ಅವರಿಗೆ ಎಟಿಎಂ ಇಂದ ಹಣ ತೆಗೆಯೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಬ್ಯಾಂಕ್ ಅದು ಅವರಿಗೆ ಟ್ರೈನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಅಮೌಂಟ್ ತಗೊಂತೀರಾ ಅಂದ್ರೆ, ಅದು ಸಣ್ಣ ಅಮೌಂಟ್ ಇರ್ಬೋದು, 100 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿಗೆ ಎಟಿಎಂ ನ ಕೊಟ್ಟು ಪಿನ್ ನ ಹೇಳಿದ್ರೆ ಏನಾಗುತ್ತೆ ತೊಂದ್ರೆ ಅಂತಂದ್ರೆ, ಆ ಎಟಿಎಂ ಅಲ್ಲಿ ಮುಂದೆ 16-digit ನಂಬರ್ ಇರುತ್ತೆ, ಆನಂತರ ಹಿಂದೆ CVV ಪಿನ್ ಅಂತ ಇರುತ್ತೆ. ಇದಿಷ್ಟನ್ನು ಎಂಟರ್ ಮಾಡಿದ್ರೆ, ಆನಂತರ ಪಿನ್ ಕೂಡ ಹೊಡೆದ್ರೆ, ತಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಪೂರ್ತಿನೂ ಅವರು ಆನ್ಲೈನ್ ಮೂಲಕ ತಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಯಾವುದೇ ಎಟಿಎಂ ಇರೋ, ಅದು ನ್ಯಾಷನಲೈಸ್ ಆಗಿರ್ಬೋದು, ಪೋಸ್ಟ್ ಪೇ ಆಫೀಸ್ ಇಂದ ಎಟಿಎಂ ಇರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕ್ಸ್ ಇಂದ ಇರ್ಬೋದು, ಎಲ್ಲೇ ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಅವರ ಹೆಲ್ಪ್ ತಗೊಳ್ಳಿ, ಅವರ ಹೆಲ್ಪ್ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ತಗೋಬೇಕು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ರೆ ಅವ್ರು ಇದ್ ಮಾಡ್ತಾರೆ. ಆನಂತರ ಪಿನ್ ಕೇವಲ 4-digit ನಂಬರ್ ಇರುತ್ತೆ, ಯಾವುದೇ ಎಟಿಎಂ ಇಂದ ಇರಬಹುದು, ಕೇವಲ 4-digit ಪಿನ್
0: ನೆನಪಿನಲ್ಲಿ ಇಟ್ಕೋಬಹುದು.
1: ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಆದಷ್ಟು ನಂಬರ್ಸ್ ಅಲ್ಲೇ ಎಟಿಎಂ ಅಲ್ಲಿ ಮುಂದ್ಗಡೆನೆ ಅದನ್ನ ಇದಿರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈವನ್ ಇವಾಗ ಬ್ರೈನ್ ಲಿಪಿಯಲ್ಲಿ ಕೂಡ ಇರುತ್ತೆ, ತುಂಬಾ ಜನ ಕಣ್ ಕಾಣಿಲ್ದಿರೋರಿಗೆ ಅದನ್ನ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅಂತ ಪ್ರತಿಯೊಂದು ನಂಬರ್ ಮೇಲೆ ಬ್ರೈನ್ ಲಿಪಿಯಲ್ಲೂ ಇರುತ್ತೆ. ಸೊ ಅವ್ರು ಟಚ್ ಮಾಡಿದ ಕೂಡಲೇ ಆ ನಂಬರ್ ಯಾವ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣು ಕಾಣಿಸ್ತಾ ಇಲ್ಲ ನಮಗೆ ಅಂತ ಯಾರಿಗೂ ಕೊಡೋ ಬದಲು ನೀವು ಇದೊಂದು ಮಾಹಿತಿ ತಿಳ್ಕೊಳ್ಳಿ, ಎಟಿಎಂ ನಂಬರ್ಸ್ ಮೇಲೆ ಬ್ರೈನ್ ಲಿಪಿ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
0: ಅಂದ್ರೆ ವಿಶೇಷ ಚೇತನರು ಕೂಡ ಯಾವುದೇ ವಂಚನೆಗೆ ಒಳಗಾಗ್ಲಾರ್ದೇನೆ ನಮ್ಮ ಜಾಗರೂಕತೆಯೊಳಗ್ ನಾವು ಇರಬಹುದು ಅಂತ ಬ್ರೈನ್ ಲಿಪಿ ಕಲ್ತಿದ್ರು ಅಂತ.
1: ಭಾರತ ಸರ್ಕಾರ ಹೇಗ್ ಮಾಡಿದಂದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಹೇಳಿದ್ರೆ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. ಈವನ್ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಂಬಿಗಳ ಮೇಲೆ ಯಾವ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋದು ಗೊತ್ತಾಗುತ್ತೆ, ಆ ರೀತಿ ಬ್ರೈನ್ ಲಿಪಿಯಲ್ಲಿ ಇದಿರುತ್ತೆ. ಆನಂತರ 500 ರೂಪಾಯಿ ನೋಟ್ ಇರ್ಬೋದು, 1,000 ರೂಪಾಯಿ ನೋಟ್, 2,000 ರೂಪಾಯಿ ನೋಟ್ ಇರ್ಬೋದು, ಅಥವಾ 100 ರೂಪಾಯಿ ನೋಟ್, ಇದರಲ್ಲೂ ಸಹ ಬ್ರೈನ್ ಲಿಪಿಯಲ್ಲಿ ಇರುತ್ತೆ. ವಿಶೇಷ ಚೇತನರು ಇದರಲ್ಲಿ ಯೂಸ್ ಮಾಡ್ಕೋಬಹುದು,
0: ಇದರ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ವರುಣ್, ಆದ್ರೂ ಕೂಡ ನಮ್ಗೇನೋ ತೊಂದರೆ ಅದ, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಟ್ರ ಅವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಹಾ ಮೇಡಮ್, 9408218248. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9408021-8248. ತಮಗೆ ಯಾವುದೇ ಡೌಟ್ಸ್ ಇರ್ಬೋದು, ನಾವು ಅದ್ರ ಬಗ್ಗೆನೆ ಒಂದು ಕಾರ್ಯಕ್ರಮನು ಮಾಡಿಕೊಡ್ತೀವಿ. ಇವಾಗ ಯಾಕೆ ಅಂತಂದ್ರೆ, ತಮ್ಮ ಆರ್ಥಿಕ ಭದ್ರತೆ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ತಾವು ಯಾವುದೇ ಕ್ವಶನ್ಸ್ ಗಳು ನಮಗೆ ಕೇಳಬಹುದು.
0: ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಅನ್ನೋದೇ ನಮ್ಮ ಯುವ ಜನರ ತುಡಿತ. ಆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಾ ಹೋದಂಗ ಅಲ್ಲಲ್ಲಲ್ಲೇ ವಂಚನೆಗಳು ಕಾಣಿಸ್ಕೊಳ್ತಾ ಇದ್ದಾಗ ನಾವು ಹೆಂಗ್ ಎಚ್ಚರಗೊಳ್ಬೇಕು, ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಜೊತೆಗೆ, ಒಂದ್ ವೇಳೆ ಆ ತರದ ವಂಚನೆಗೆ ನಾವು ಒಳಗಾದ್ರೆ ಅದರಿಂದ ಹೆಂಗ್ ಹೊರಗ್ ಬರಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅಲ್ಲದೆ ಯಾವುದೇ ಮಾಹಿತಿ ಆಗಿರಬಹುದು ಅವ್ರು ಪಡಿಬೇಕು ಅಂತಂದ್ರೆ ಈ ಬಗ್ಗೆ ಅವರು ನಾವು ಈಗ ಹೇಳಿದಂತಹ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು.
1: ಯೂತ್ಸ್ ಇವಾಗ ಎಷ್ಟು ಫ್ರಾಡ್ ಹೋಗಿ ಇದಾಗ್ತಾ ಇದಾರೋ ಅಷ್ಟೇ ಜನ ಸೋಷಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಯೂತ್ ಇವಾಗಿನ ಏನೋ ಸ್ಟಡೀಸ್ ಕಂಪ್ಲೀಟ್ ಮಾಡ್ಬಿಟ್ಟು ಅವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವ್ರ ಬಿಸ್ನೆಸ್ ನ ಗ್ರೋ ಮಾಡ್ಕೊಂತಿದ್ದಾರೆ. ಇವಾಗ ಶಿವಮೊಗ್ಗದಲ್ಲೇ ನಾನು ಕೆಲವಾರು ಅಂಗಡಿಗಳನ್ನ ನೋಡಿದ್ದೀನಿ, ಒಂದು ಬ್ರಾಂಚ್ ಇರುವಂತವರು ರೀಲ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಪ್ಯುಲಾರಿಟಿ ಪಡೆದು ಹಲವಾರು ಶಾಖೆಗಳನ್ನ ಮಾಡಿ ನಡೆಸ್ತಾ ಇದ್ದಾರೆ. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ.
0: ಖಂಡಿತ ವರುಣ್, ಒಂದು ಸಕಾರಾತ್ಮಕ ಅಂಶ ಅದ, ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ, ನಾವು ಕೂಡ ಯಶಸ್ವಿ ಆಗೋಣ ಅಂತ ಹೇಳ್ತೀರಿ. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ, ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್.
2: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಕುರಿತಂತೆ ಇದುವರೆಗೂ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವರುಣ್ ಜಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಇಂದಿನ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು. ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಸಮಯ ಆಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರ್ ವಾದನವನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.